ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 8ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯ ದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಸುಮಾರು 25 ವರ್ಷಗಳ ಹಿಂದೆ ಆದಂತಹ ಘಟನೆ. ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ, ಊರಿಗೆ. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ. ದೊಡ್ಡ ಮನೆ ಅದು, ವಾಡೆ ಅಂತ ಕರೀತಾರೆ ಅಲ್ಲೆಲ್ಲ. ಎಷ್ಟು ದೊಡ್ಡ ಮನೆ ಅಂದರೆ ಮುಂದೆ ಕೂಗಿದ್ರೆ ಹಿಂದಿನ ಅಡುಗೆ ಮನೆಗೂ ಕೇಳಿಸಲ್ಲ, ಅಷ್ಟು ದೊಡ್ಡ ಮನೆ ಅದು. ಆಯಿತು, ಇರೋ ವಾಸ ಮುಗಿತು, ಇನ್ನು ವಾಪಸ್ ಬೆಂಗಳೂರಿಗೆ ಬರಬೇಕು, ಸಾಮಾನು ಎಲ್ಲ ಹಾಕಬೇಕಲ್ಲ, ಲಗೇಜ್ ತೊಗೊಂಡು ನಾನು ಕಾರ್ ಹತ್ರ ಬರಬೇಕು ಅಂತ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ದು, ಮಗ ಇಲ್ಲಿ ಅಂತ. ನನ್ನ ಎರಡನೇ ಮಗ ಪುಟ್ಟ ಹುಡುಗ, 1.5 ವರ್ಷ 2 ವರ್ಷ ಇರಬೇಕು ಅವನಿಗೆ. ಅವನು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ಅವನು? ಊರಿಗೆ ಹೋಗೋತ್ತಿಗೆ ಎಲ್ಲಿ ಹೋದನಪ್ಪ ಇವನು? ಮನೆಯಲ್ಲಿ ಹುಡುಕ್ಬೇಕಲ್ಲ, ಎಲ್ಲಿ ಹೋದ ಹುಡುಕ್ರಿ ಅಂತ ಹೇಳಿದೆ. ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ನಾನು ಆಯ್ತು ಬಿಡು, ಈ ಸೂಟ್ ಕೇಸ್ ಆದ್ರೆ ಇಟ್ಟು ಬರೋಣ ಅಂತ ಹೇಳಿ 2 ಸೂಟ್ ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದರೆ ದೊಡ್ಡ ಬಾಗಿಲು, ಅದ್ರ ಎರಡು ಪಕ್ಕನೂ ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆಯೂ. ಅಲ್ಲಿ ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗಲಿ, ರೈತರು ಬಂದ ಕೂತ್ಕೊಳ್ಳೋದಾಗಲಿ ಇರ್ತದೆ. ದೊಡ್ಡ ಕಟ್ಟೆ ಅದು, ಕಲ್ಲಿನ ಕಟ್ಟೆ. ನಾನು ಹೊರಗಡೆ ಬಂದು ನೋಡ್ತೇನೆ, ಎಡಗಡೆ ಕಟ್ಟೆ ಮೇಲೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನಾನು ಒಳಗಡೆ ಕೂಗಿ ಹೇಳಿದೆ, ಇಲ್ಲೇ ಇದ್ದಾನೆ ಬಿಡು ಅವನು ಅಂತ ಹೇಳಿದೆ. ಹೇಳಿ ಅವನ ಕಡೆ ತಿರುಗು ಹೊತ್ತಿಗೆ ಅವನು ಏನು ಮಾಡಿದ ಅಂದರೆ, ಅಪ್ಪ ಅಂದು ಹಾರ್ಕೊಂಬಿಟ್ಟ. ನನಗೆ ಭಯ, ಹಾರ್ಕೊಂಬಿಟ್ಟ ಹುಚ್ಚ. ನಾನು ಹಿಡ್ಕೊಳ್ಳದೆ ಹೋದರೆ ಅವನ ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ? ತಕ್ಷಣ ಎರಡೂ ಕೈಯನ್ನು ಸೂಟ್ ಕೇಸ್ ನನಗೆ ಬೆಳೆಸ್ಬಿಟ್ಟು ಕಪ್ ಅಂತ ಹಿಡ್ಕೊಂಡು ಅಪ್ಕೊಂಬಿಟ್ಟೆ. ಏನೋ ದಡ್ಡ, ಹಿಂಗೆ ಹಾರ್ಕೊಂಬಿಟ್ಟೆ ಅಲ್ಲೋ ನೀನು, ನಾನು ಹಿಡ್ಕೊಳ್ದಿದ್ರೆ ಏನಾಗ್ತಿತ್ತು ಹೇಳೋ ನಿನಗೆ? ನಿನ್ನ ಮುಖ ಬಡಿತಿರ್ಲಿಲ್ಲ ಹೋಗಿ ಕಟ್ಟೆಗೆ ಅಂತ ಕೇಳಿದೆ. ಮುಗ್ಧವಾಗಿ ಮಗು ನಗು ಹಾಗೆ ಅವನ ನಕ್ಕ ಬಿಟ್ಟು ಹೇಳಿದ, ನೀನು ಹಿಡ್ಕೊಳ್ತೀಯ ಅಂತ ನನಗೆ ಖಾತ್ರಿ ಇತ್ತು ಅಂತ. ನೀನು ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರದೆ ಅಂದ. ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆ ಹುಡುಗನಿಗೆ ಅದೆಷ್ಟು ನಂಬಿಕೆ ಇದೆ ನೋಡಿ, ನಾನು ಹಿಡ್ಕೊತೀನಿ ಅಂತ. ಅವನು ಚಿಂತೆನೇ ಮಾಡಲಿಲ್ಲ, ಹಾರ್ಕೊಳ್ಳೋದು ಅವನ ಕೆಲಸ, ಹಿಡ್ಕೊಳ್ಳೋದು ನನ್ನ ಕೆಲಸ. ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಬಿಡ್ತಲ್ಲ, ನನಗೆ ಬೇರೆ ಹಾದಿ ಇಲ್ಲ, ಹಿಡ್ಕೊಳ್ಳೇಬೇಕು ಅವನ್ನ. ಆ ಥರ ಈ ಘಟನೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದರೆ, ನಾವು ನಂಬಿಕೆಗಳನ್ನು ಗಟ್ಟಿಯಾಗಿಟ್ಕೊಂಡ ಕೆಲಸ ಆಗ್ತದೆ ಅಂತ. ದೇವರಿದ್ದಾನೆ ಅಂತ ನಂಬ್ಕೋಬೇಕು. ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಳ್ತೋ, ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ, ಹಿಡ್ಕೊಳ್ತಾನೆ. ನನ್ನ ನಂಬಿಕೆ ಇದೆ ಅದು. ಆದರೆ ನಾವು ನಂಬಿಕೆ ಇಲ್ಲದ ಜನ, ದೇವರಿದ್ದಾನೋ ಇಲ್ವೋ, ಹಿಡ್ಕೊಳ್ತಾನೋ ಇಲ್ವೋ, ಅವನೇನು ಬ್ಯುಸಿ ಆಗಿದ್ದಾನೋ, ಮರೆತುಬಿಟ್ರೆ ಏನು ಗತಿ ಅಂತ ಹಾರ್ಕೊಂಡ್ರೆ ಯಾರೂ ಹಿಡ್ಕೊಳ್ಳಲ್ಲ ನಿಮ್ಮನ್ನು. ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಅದನ್ನಾಗ್ತದೆ ಅಂತ ಎರಡು ದೃಷ್ಟಿಯಲ್ಲಿ ನೋಡುವಂಥದ್ದು. ಒಂದು ವೈಜ್ಞಾನಿಕವಾಗಿ ನೋಡುವುದಾದರೆ, ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಪೂರ್ವವಾದಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ, ಆಗ ಯಾವ ಕೆಲಸವೂ ಅಸಾಧ್ಯ ಆಗೋದಿಲ್ಲ. ಎರಡನೇದು, ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ. ಆದ್ದರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ, ನಾವು ಮಾಡುವ ಕೆಲಸದಲ್ಲಿ ಆ ಭಗವಂತನಲ್ಲಿ ಇದ್ದರೆ ಯಾವ ಕಾರ್ಯ ಕೂಡ ತುಂಬ ಸಫಲವಾಗಿ ಆದೀತು ಅನ್ನೋ ನಂಬಿಕೆ ನಂದು.

0: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ಧತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು.

0: ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ಧತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪಾ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ

0: ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರ ಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರಿ ಮಳೆಗೆ ಜಿಲ್ಲೆಯಲ್ಲಿ 5 ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆಯ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262 2382 9500 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದರು.
1: ನಮ್ಮ ಜಿಲ್ಲೆನಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪೆನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯ್ತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ, 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ನಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
2: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕಂತ ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601688 ಹೆಕ್ಟೇರ್ ಪ್ರದೇಶದೊಳಗ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆಯಿದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದುರ್ ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗ 79 ನಮಗೆ ಎಣ್ಣೆ ಮಳೆಯಾಗಿ 134% ಪ್ಲಸ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ಧತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: DVG ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ.

0: ನಮಸ್ಕಾರ, ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
1: ಮಾನಸವ ಚಿಂತೆ ವಿಡಿದಂದು
2: ಓರ್ವನ್ ಎರಡಾಗಿ
1: ತಾನು ಅದಾರೊಳೋ
2: ವಾದಿಸುವನಂತೆ ಬಾಯಿಂದ
1: ಏನನೋ ನುಡಿಯುತ್ತ
2: ಕೈ ಸನ್ನೆಗೈಯುವನು
1: ಭಾನವೊಂದರೊಳ್ ಎರಡು ಮಂಕುತಿಮ್ಮ.
0: ನಾವು ತನ್ಮಯತೆ, ಮಗ್ನತೆ ಇದ್ರ ಬಗ್ಗೆ ಹಿಂದೆ ಕೇಳಿದ್ವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ಅಥವಾ ಬಹಳ ಸಂತೋಷ, ಬಹಳ ದುಃಖ ಈ ಥರದ್ದು ತುಂಬೋದಾಗ ನಮಗೆ ಸುತ್ತಮುತ್ತಲಿನ ಯಾವ ವಿಚಾರದ ಅರಿವು ಕೂಡ ಇರಲ್ಲ. ಅದೇ ರೀತಿಯಲ್ಲೇ ಪರಬ್ರಹ್ಮ ಮಗ್ನನಾಗಿದ್ದಾನೆ ಸೃಷ್ಟಿಯಲ್ಲಿ ಅಂತ ನಾವು ಕೇಳಿದ್ವಿ. ಈ ಮಾನಸಿಕ ಏರುಪೇರುಗಳು ಕೆಲವು ಸರ್ತಿ ಹೊರಗಿಂದ ನೋಡೋರಿಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಮನಸ್ಸನ್ನ ಯಾವುದೋ ಚಿಂತೆ ವಿಡಿದಂದು, ನಮ್ಮ ಮನಸ್ಸನ್ನು ಯಾವುದೋ ಒಂದು ಚಿಂತೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದೆ, ಮನಸ್ಸು ತುಂಬ ಬರೀ ಚಿಂತೆನೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕಾದಂತ ಸಂದರ್ಭ ಕೂಡ ಹೆಚ್ಚಾಗಿ ಬೆಳೀತಾ ಇರೋದನ್ನ ನಾವು ನೋಡ್ತೀವಿ. ಸಮಾಜದಲ್ಲಿ ಉದ್ವೇಗ, ಖಿನ್ನತೆ ಇದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಥರ ಯಾವುದೋ ಒಬ್ಬ ವ್ಯಕ್ತಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ಬಹಳ ದುಃಖದಲ್ಲಿದ್ದಾನೆ ಅಂತಂದಾಗ ಅವನಿಗೆ ಸುತ್ತಮುತ್ತ ಇರುವಂತ ಬೇರೆ ಯಾವ ಸಂತೋಷ ಕೊಡಬಹುದಾದಂತ ವಿಚಾರದ ಬಗ್ಗೆನೂ ಅವನಿಗೆ ಗಮನನೇ ಹೋಗೋದಿಲ್ಲ, ತನ್ನಲ್ಲಿ ತಾನು ಮುಳುಗೋಗಿರ್ತಾನೆ. ಅಂತಹ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನೇನೋ ಊಹೆಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಮಾನಸಿಕ ಅಸ್ವಸ್ಥತೆ ಉಂಟಾಗುವಂಥದ್ದು, ಅದು ಬೆಳೆಯುವಂಥದ್ದು ಕೂಡ ಹೇಗೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಯಾವುದೋ ಒಂದು ಸಣ್ಣ ಚಿಂತೆ ಬರುತ್ತೆ, ಆ ಸಣ್ಣ ಚಿಂತೆ ಬಹುಶಃ ಅಷ್ಟೇನು ಮುಖ್ಯವಾದ್ದಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಅದು ದೊಡ್ಡದು ಅಂತ ಕಾಣಿಸುತ್ತೆ. ಅದು ಆ ಚಿಂತೆ ನಮ್ಮ ಮನಸ್ಸನ್ನ ಹಿಡಿದು ಬಿಡುತ್ತೆ. ಹಿಡಿದಾಗ ಬೇರೆ ಯಾವುದ್ರ ಬಗ್ಗೆನೂ ನಮ್ಮ ಮನಸ್ಸು ಬುದ್ಧಿ ಆಲೋಚನೆ ಮಾಡೋದಕ್ಕೆ ಆ ಚಿಂತೆ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಅದು ಸಣ್ಣದಾಗಿದ್ದು ದೊಡ್ಡದಾಗಿ ಬೆಳೀತು, ಇನ್ನೂ ದೊಡ್ಡದಾಗಿ ಬೆಳೀತು. ಅದು ಬೆಳೀತಾ ಬೆಳೀತಾ ಒಂದು ಆಲೋಚನೆ ಇನ್ನೊಂದು ಆಲೋಚನೆಗೆ ಎಡೆ ಮಾಡಿ ಕೊಡುತ್ತೆ. ಈಗ ತಿರುಕ ನೋರ್ವ ನೂರ ಮುಂದೆ ಅಂತ ಒಂದು ಪದ್ಯ ಇತ್ತು. ಆ ತಿರುಕ ಒಬ್ಬ ಊರ ಮುಂದಿನ ಒಂದು ಮುರಿದು ಬಿದ್ದ ಪಾಳು ಬಿದ್ದಂತ ಒಂದು ಮನೆಯಲ್ಲಿ ಒಂದು ನಿದ್ದೆ ಮಾಡ್ತಾ ಇದ್ದಂತೆ. ಹಿಂಗೆ ಅವನು ಕನಸು ಬಂತು, ಏನೇನೋ ಹಿಂಗೆ ಕನಸು. ಆ ಕನಸಿನಲ್ಲಿ ಅವನು ರಾಜ ಆದ, ಹಂಗೆ ಹಿಂಗೆ ಅಂತ ಎಲ್ಲ ಬಂತು. ಕಡೆಗೆ ಏನಾಯ್ತು, ಅವನಿಗೆ ಆ ಕನಸಿನಲ್ಲಿ ಅವನು ಯಾರನ್ನೋ ಬೈತಾ ಇದ್ದಾನೆ, ಯಾರನ್ನೋ ಓದಿತಾ ಇದ್ದಾನೆ ಅಂತ ಹೇಳಿ ಅವನು ಕನಸಿನ ಆ ಒಂದು ಆವೇಶದಲ್ಲಿ ಕಾಲನ್ ಜೋರಾಗಿ ಒದ್ದಾಗ ಅವನ ಹತ್ರ ತಿರುಕನ ಹತ್ರ ಇದ್ದಂತ ಒಂದು ಸಣ್ಣ ಮಡಕೆಯಲ್ಲಿದ್ದಂತ ಅನ್ನ ಅದು ಕೂಡ ಹೋಯಿತು. ಸೊ ಈ ತಿರುಕನ ಕಥೆಯನ್ನ ನಾವು ಕೇಳಿದೀವಿ. ಅದು ಯಾಕೆ ಪ್ರಸ್ತುತ ಆಗುತ್ತೆ ಅಂತಂದ್ರೆ, ಕನಸಿನಲ್ಲಿ ಹೇಗೆ ಆ ತಿರುಕ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹೋಗ್ತಾ ಅದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿತ್ತು, ಹಾಗೆ ಮನಸ್ಸು ಅಸ್ವಸ್ಥವಾದಾಗ ನಮಗೆ ಬರುವಂತ ಭಾವನೆಗಳು ನಮ್ಮನ್ನ ಭ್ರಾಂತಿಗೆ ಉಂಟು ಮಾಡ್ತವೆ. ಅದೇನ್ ಮಾಡ್ತೇವೆ, ಒಂದು ಯೋಚನೆ ಬಂತು, ಪರೀಕ್ಷೆ ಅಂತಲೇ ಅನ್ಕೊಳ್ಳೋಣ, ಪರೀಕ್ಷೆ. ಆ ಪರೀಕ್ಷೆಯ ಬಗ್ಗೆ ನನಗೆ ಒಂದು ಚಿಂತೆ ಬಂತು ಅನ್ಕೊಳ್ಳೋಣ, ಅಯ್ಯೋ ನಾನು ಚೆನ್ನಾಗಿ ಓದಿಲ್ವೇನೋ, ಒಂದು ಚಿಂತೆ ಬಂತು. ಆ ಚಿಂತೆ ನನ್ನನ್ನು ಮುಂದಿನ ಆಲೋಚನೆಗೆ ತಗೊಂಡು ಹೋಗುತ್ತೆ. ನಾನು ಓದಿದೆ ಇರೋಂಥ ವಿಷಯದ ಬಗ್ಗೆನೇ ಪ್ರಶ್ನೆ ಬಂದ್ಬಿಟ್ರೆ ನೆಕ್ಸ್ಟ್ ಯೋಚನೆ, ಪ್ರಶ್ನೆ ಪತ್ರಿಕೆ ತುಂಬಾ ಅಂಥದ್ದೇ ಇದ್ಬಿಟ್ರೆ ಅದು ಮುಂದಿನ ಯೋಚನೆ, ಓ ನಾನು ಏನೂ ಬರೀದೇನೆ ಹೋದ್ರೆ ಅದು ಮುಂದಿನ ಯೋಚನೆ, ಎಕ್ಸಾಮಿನರ್ ನನಗೆ ಸೊನ್ನೆ ಕೊಟ್ಬಿಟ್ರೆ ಅದು ಮುಂದಿನ. ಸೊ ಹೀಗೆ ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆ ಹೋಗ್ತಾ ಇರ್ತೇನೆ. ನಾನು ಎಷ್ಟೋ ಓದಿರಬಹುದು, ಅದ್ರ ಕಡೆ ನನ್ನ ಗಮನ ಹೋಗಲ್ಲ. ಸೊ ಆ ತರ ಚಿಂತೆಯ ಒಂದು ಹಿಡಿತದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಉದ್ವೇಗದ ಭರದಲ್ಲಿ ಬೇರೆ ಎಲ್ಲವನ್ನು ಮರೆತು ಬಿಟ್ಟು ನಮ್ಮ ಅರಿವು ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗಿರೋದ್ರಿಂದ ಅಲ್ಲೇ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಇನ್ಯಾರ ಜೊತೆನೋ ನಾವೇ ಈ ಯೋಚನೆಗಳ ಒಂದು ಆಧಾರದಲ್ಲಿ ಸೃಷ್ಟಿ ಮಾಡಿಕೊಂಡು ಅವ್ರ ಜೊತೆ

0: ಮಾತಾಡಕ್ಕೆ ಶುರು ಮಾಡ್ತೀವಿ. ಸೊ ಹಾಗೆ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಮನಸ್ಸು ಚಿಂತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಮನಸ್ಸಿನಲ್ಲಿ ಒಬ್ಬನಿರಲ್ಲ, ಅನೇಕರು ಇರ್ತಾರೆ, ಇನ್ಯಾರ ಜೊತೆನೋ ನಾವು ಮಾತಾಡಕ್ ಶುರು ಮಾಡಿಬಿಡ್ತೀವಿ. ಸೊ ಆಗ ಆ ಪರೀಕ್ಷೆ ಉದಾಹರಣೆ ನಾವು ಮುಂದೆ ತಗೊಂಡೋದ್ರೆ, ಪರೀಕ್ಷೆ ಮುಗಿಸಿ ನಾನು ಮನೆಗೆ ಬಂದಾಗ ನಮ್ಮಅಮ್ಮ ಕೇಳ್ತಾರೆ ಹೇಗ್ ಮಾಡಿದ್ಯೋ ಅಂತ. ಅವಾಗೇನು ಹೇಳಲಿ, ಈ ತರ ಬಂದ್ಬಿಟ್ಟಿತ್ತು, ಕಷ್ಟದ ಪ್ರಶ್ನೆ ಪತ್ರಿಕೆ ಇತ್ತು, ನಾನೇನು ಮಾಡಕ್ ಆಗ್ಲಿಲ್ಲ ಅಂತ ನಾನು ಹೇಳ್ತೀನಿ. ಆಗ ನಮ್ಮಅಮ್ಮ ಹಿಂಗಂತಾರೆ, ಆಗ ನಾನು ಇದಕ್ಕೆ ಆ ಉತ್ತರ ಇದನ್ನ ಕೊಡ್ತೀನಿ. ಸೊ ಹೀಗೆ ಒಂದ್ ರೀತಿಲಿ ಮೊನೋ ಆಕ್ಟಿಂಗ್, ಏಕಪಾತ್ರ ಅಭಿನಯ ಅಂತ ಹೇಳ್ತೀವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನಿರಂತರ ನಡೆಯಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅದರ ಒಂದು ಉದ್ವೇಗ ಮತ್ತೆ ಅದರಲ್ಲಿ ಇರುವಂತ ಫೋರ್ಸ್ ಹೇಗಿರುತ್ತಪ್ಪ ಅಂತಂದ್ರೆ, ಬರೀ ಮನಸ್ಸಿನಲ್ಲಿ ಆಲೋಚನೆಗಳ ಮಟ್ಟದಲ್ಲಿ ಉಳಿಯೋದನ್ನ ಬಿಟ್ಟು ಅದು ಬಾಯಿನ ಮಾತಿನ ರೂಪದಲ್ಲೂ ಶುರುವಾಗುತ್ತೆ, ಮಾತಾಡಕ್ ಶುರು ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗೆ ಎಷ್ಟೋ ಸರ್ತಿ ಈ ಉದ್ವೇಗದ ಭರದಲ್ಲಿರುವಂತ ವ್ಯಕ್ತಿಗಳು ತಮಗೆ ತಾವೇ ಮಾತಾಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆಟೋಮ್ಯಾಟಿಕ್ ಆಗಿ ಆ ಒದ್ದುಕೊಂಡು ಬಾಯಿನಿಂದ ಮಾತಾಗಿ ಆ ಚಿಂತೆ ಆಚೆ ಬಂದ್ಬಿಡುತ್ತೆ. ಅದರ ಜೊತೆ ಜೊತೆಗೆ ಇಡೀ ಗಮನ ಕೇವಲ ಅದೊಂದ್ರ ಮೇಲೆ ಇರೋದ್ರಿಂದ ಆವೇಶ ಹೇಗಾಗತ್ತೆ ಅಂದ್ರೆ, ಡಬಲ್ ಆಕ್ಟಿಂಗ್, ನಾನು ಆವೇಶ ಭರಿತನಾಗಿ ಮಾತಾಡ್ತಾ ಇರ್ತೀನಿ. ಆಗ ಎಷ್ಟೋ ಸರ್ತಿ ನಮ್ಮ ಕೈ ಸನ್ನೆಗಳು ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ. ನಾನು ಯಾರನ್ನಾದ್ರೂ ಕೋಪವಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ನನ್ನ ದೇಹಚರ್ಯೆ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಚಿಂತೆಗೆ ಸಿಕ್ಕಾಕೊಂಡ್ ಬಿಟ್ಟಾಗ, ಅದರ ಹಿಡಿತದಲ್ಲೇ ನಾವು ಇದ್ದಾಗ, ಇಕ್ಕಳದಲ್ಲಿ ಸಿಕ್ಕಾಕೊಂಡಂಗೆ ಬೇರೆ ಯಾವ್ದ್ರ ಬಗ್ಗೆನೂ ನಾವು ಯೋಚನೆ ಮಾಡಕ್ಕಾಗಲ್ಲ. ಅದೇ ವಾದ ನಮ್ಮ ಮನಸ್ಸಿನಲ್ಲೇ ನಡೀತಾ ಹೋಗುತ್ತೆ. ಇದು ನಿಜವಾಗ್ಲೂ ಇದೆಯಾ ಅಂದ್ರೆ ಇಲ್ಲ, ಅದು ಭ್ರಾಂತಿ, ಅದು ಮನಸ್ಸಿನಲ್ಲಿರುವಂತ ಒಂದು ಭಾವನೆ ಅಷ್ಟೆ. ಸೊ ಹಾಗೆ ಆ ಚಿತ್ರಣವನ್ನ ನಾವು ನೋಡ್ಕೊಳ್ಳೋಣ. ಸೊ ಅದು ಆಗಾಗ ನಮಗ ಆಗ್ತಾ ಇರುತ್ತೆ. ಅದನ್ನ ನಿತ್ಯ ಜೀವನದ ಮಟ್ಟದಲ್ಲಿ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಭಾನ ಒಂದು, ನಾನಿರೋದು ಒಂದೇ, ನನಗಿರೋ ಮನ್ಸು ಒಂದೇ, ಒಂದೇ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ನಾನು 108 ಮೆಟ್ಲುಗಳನ್ನ ಹತ್ತಿಸಿ ಹತ್ತಿಸಿ ಎಲ್ಲೋ ನಾನು ತಗೊಂಡೋಗ್ಬಿಟ್ಟಿದ್ದೀನಿ. ಸೊ ಭಾನ ಒಂದೇ, ಭಾನ ಅಂದ್ರೆ ಪ್ರಭೆ, ಅದು ಬೆಳಕು. ಆ ಬೆಳಕು ಒಂದೇ, ಆ ಬೆಳಕನ್ನೇ ನಾನು ಬೇರೆ ಬೇರೆ ರೂಪಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಅದು ನನ್ನ ಮನಸ್ಸಿನಲ್ಲಿ ಒಂದು ಬಂದಿರುವಂತ ಒಂದು ವಿಕೃತಿ. ಆ ವಿಕೃತಿಯಿಂದಾಗಿ ನನ್ನನ್ನು ನಾನೇ ತೊಂದರೆಗೆ ಒಳಪಡಿಸ್ಕೊಳ್ತಾ ಇದ್ದೀನಿ. ಇದು ನಿತ್ಯ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ. ಇದನ್ನೇ ಪಾರಮಾರ್ಥಿಕವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕು ಅನ್ನೋದು ಡಿ ವಿ ಜಿ ಅವರ ಒಂದು ಉದ್ದೇಶ. ಅದು ಹೇಗೆ ಅಂತಂದ್ರೆ, ಪರಬ್ರಹ್ಮ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ, ಅವನೊಬ್ನೇ. ಆದ್ರೆ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಪರಬ್ರಹ್ಮ ಒಬ್ನೇ. ನಾವು ಹೇಗೆ ನಮ್ಮ ಮನಸ್ಸಿನ ಚಿಂತೆಯನ್ನ ಬೆಳೆಸ್ತಾ ಬೆಳೆಸ್ತಾ ಒಂದು ದೊಡ್ಡ ಪೆಡಂಭೂತವನ್ನಾಗಿ ಮಾಡ್ಕೊಂಡ್ ಬಿಡ್ತೀವೋ, ಹಾಗೆ ಪ್ರಪಂಚವನ್ನ ನೋಡಿದಾಗ್ಲೂ ಕೂಡ ನಮ್ಗೆ ಎಷ್ಟೋ ವಸ್ತುಗಳು ಕಾಣುತ್ತೆ. ಅಲ್ಲೊಂದೇನೋ ಚೆನ್ನಾಗಿರೋದು ಕಾಣುತ್ತೆ, ಇಲ್ಲಿ ಚೆನ್ನಾಗಿಲ್ಲದೆ ಇರೋದು ಕಾಣುತ್ತೆ, ಇಲ್ಲೇನೋ ಕಷ್ಟದ ಕಾಣುತ್ತೆ. ಸೊ ಹೀಗೆ ವೈವಿಧ್ಯತೆ ಎಷ್ಟೇ ಇದ್ರೂ ಅವೆಲ್ಲವೂ ನಮ್ಮ ಮನಸ್ಸಿನ ಒಂದು ಭ್ರಮೆ. ಅದನ್ನು ಬಿಟ್ಟು ನಾವು ಪರಬ್ರಹ್ಮ ಒಬ್ಬನೇ, ಭಾನ ಪ್ರಭೆ ಅದು ಒಂದೇ ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ವಿಚಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜೀವದ ಹೆತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು

ಮಾಹಿತಿಯನ್ನ ತಿಳಿದು ಬರೋಣ. ನಾವು ಅನಕ್ಷರಸ್ಥರನ್ನು ವಿದ್ಯಾವಂತರೆಂದು ಕರೆಯುತ್ತಿದ್ದೇವೆ. ಆದರೆ ಅಕ್ಷರ ಜ್ಞಾನ ಇಲ್ಲದ ವಿದ್ಯೆ ಇರುವ ಮಂದಿ ಹಳ್ಳಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಅಂತಹ ಮಹನೀಯರ ಪೈಕಿ ಪ್ರಾಣಿಗಳಲ್ಲಿ ಜೀವದಯ ತೋರಿದ ಅಸಾಮಾನ್ಯವಾಗಿದ್ದರೂ ಸಾಮಾನ್ಯರಂತೆ ಇದ್ದ ವ್ಯಕ್ತಿಗಳ ನಿಜ ಚಿತ್ರಣ ಮುಂದಿಡುತ್ತಿದ್ದೇನೆ. ನಮ್ಮ ಹಳ್ಳಿಯಲ್ಲಿ ಅಂದು ಪಶು ಆಸ್ಪತ್ರೆ ಇರಲಿಲ್ಲ, ಈಗಲೂ ಇಲ್ಲ ಬಿಡಿ. ವೈದ್ಯ ನಾರಾಯಣ ಹರಿ ಅಂತ ಇದ್ದವರು ಗೊಲ್ಲರಹಟ್ಟಿಯ ಬಸಜ್ಜ, ಶಂಡುರಜ್ಜನವರ ಕರಿಯಜ್ಜ ಅಂತ ನಮಗೆ ಇಬ್ಬರಲ್ಲಿ ಒಬ್ಬರಂತೂ ಸಿಕ್ಕರೆ ಅಮೃತ ಸಿಕ್ಕ ಹಾಗೆ. ಹಸುಕರು, ಎಮ್ಮೆ, ಎತ್ತು, ಮೇಕೆ, ಕುರಿ ಯಾರ ಮನೆಯಲ್ಲಿ ಹುಟ್ಟಿನಲ್ಲಿ ಚೆನ್ನಾಗಿಲ್ಲ ಅಂತ ಗೊತ್ತಾದ ತಕ್ಷಣ ಸೇವೆಗೆ ನಿಲ್ಲುತ್ತಿದ್ದರು. ಈ ಇಬ್ಬರು ಮಹನೀಯರು ಕೆಲವೊಂದು ದನಗಳು ಹಟ್ಟಿಯಲ್ಲಿ ಹುಲ್ಲು ಮೇಲುವದ ಜಾಗದಲ್ಲೇ ಎದ್ದೇಳದೆ ಮಲಗಿದಾಗ ನಮಗೆ ಸಾಕ್ಷಾತ್ ಭಗವಂತನಂತೆ ಕಂಡುಬಂದ ಈ ಇಬ್ಬರು ಮಹನೀಯರಿಗೆ ಹೇಳಿ ಕಳುಹಿಸಿದರೆ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಯಾವ ಕಾಯಿಲೆ ಅಂತ ನೋಡಿ ಅವರು ಯಾವುದೋ ಗಿಡಮೂಲಿಕೆ ಹನುಮಂತ ಸಂಜೀವಿನಿ ಹುಡುಕಿದಂತೆ ಗೋಮಾಳಕೆರೆ ಕಾಲುವೆ ಅಥವಾ ಆ ಗಿಡ ಹುಡುಕಿ ತಂದು ಮದ್ದು ಮಾಡಿ ಹರೆದು ದನಗಳಿಗೆ ಕೊಟ್ಟು ಕುಡಿಸಿದರೆ ಮುಗಿಯಿತು. ಸ್ವಲ್ಪ ಸಮಯ ಕಳೆದ ಮೇಲೆ ಮೂಕ ಪ್ರಾಣಿಗಳ ಆರೋಗ್ಯ ಸುಧಾರಿಸಿದ ಮೇಲೆ ಬಸಜ್ಜ ಅಥವಾ ಕರಿಯಜ್ಜ ಅವರ ಮುಖದಲ್ಲಿ ಸಂತಸದ ಕಳೆ. ತಾವು ಪಟ್ಟ ಕಷ್ಟಕ್ಕೆ ಎಂದು ಒಂದಾಣೆ ಹಣವನ್ನಾಗಲಿ ಇನ್ನೇನನ್ನು ಸ್ವೀಕರಿಸದ ಅಪರಿಗ್ರಹ ವ್ಯಕ್ತಿತ್ವ, ಈಗಿನಂತೆ ಬೈಕ್ ಮೊಬೈಲ್ ಇಲ್ಲದೆ ಇದ್ದ ಕಾಲ ಕರಿಯಜ್ಜ ಊರಲ್ಲಿ ಸಿಗುತ್ತಿದ್ದರು. ಬಸಜ್ಜ ಅಡವಿಯೊಳಗೆ ಮನೆ ಮಾಡಿಕೊಂಡಿದ್ದರು. ನಡೆದುಕೊಂಡು ಹೋಗಿ ನಮ್ಮ ಎಮ್ಮೆ, ಎತ್ತು, ಹಸು ಚೆನ್ನಾಗಿಲ್ಲ ಎಂದು ಹೇಳಿದರೆ ಸಾಕು, ಮಧ್ಯರಾತ್ರಿಯಲ್ಲಿ ಬರುತ್ತಿದ್ದ ಮಹನೀಯರು ಇಂದಿನ ಪ್ರಪಂಚದಲ್ಲಿ ನಾವು ಹಣ ಕೊಟ್ಟರೂ ಸಿಗುವುದು ಕಷ್ಟ, ಸಿಕ್ಕರೂ ಭಾವದಿಂದ ಕೆಲಸ ಮಾಡುವುದು ಕಷ್ಟ. ಇಷ್ಟೇ ಅಲ್ಲ, ತಿರುಪತಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡುತ್ತಿದ್ದ ಭಕ್ತರು ನಮ್ಮೂರಿನಲ್ಲಿ ತಂಗುತ್ತಿದ್ದರು. ಅವರಿಗೆ ಆಹಾರ ವಸತಿ ಸೌಲಭ್ಯ ಕಲ್ಪಿಸಲು ಜನ ನಾ ಮುಂದು ತಾ ಮುಂದು ಎಂದು ಬರುತ್ತಿದ್ದರು. ನಾವು ಚಿಕ್ಕಂದಿನಲ್ಲಿ ಗದ್ದಾಬಾಲ ಗಂಟಲು ನೋವು ಬಂದರೆ ಕೆಂಚಮ್ಮ ಕರಿಯಮ್ಮ ಬಂದು ಮಕ್ಕಳ ಹಾಗೂ ದೊಡ್ಡವರ ಗಂಟಲು ನೋವಿಗೆ ಇನ್ನಿತರೆ ಬಾಲ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದರು. ಕೆಲವು ಜನ ಊರಿಂದೂರಿಗೆ ಅಲಿದು ಭಿಕ್ಷಾವೃತ್ತಿ ಮಾಡುತ್ತಿದ್ದ ಅನೇಕ ಅಲೆಮಾರಿ ಜನಗಳು ಉಳಿದುಕೊಂಡರೆ ಅವರಿಗೆ ಊಟದ ಸೌಲಭ್ಯ ಮಾಡುತ್ತಿರುವುದನ್ನು ನೋಡಿದ್ದೇನೆ. ನಮ್ಮ ತಂದೆಯವರು ಅಂದಿನಿಂದ ಇಂದಿಗೂ ಸಹ ಮನೆಯಲ್ಲಿ ಸಾಮಾನ್ಯ ಕಾಯಿಲೆಗಳಾದ ಜ್ವರ, ನೆಗಡಿ, ಹೊಟ್ಟೆ ನೋವಿಗೆ ಔಷಧಿ ಇಟ್ಟುಕೊಂಡಿರುತ್ತಾರೆ. ಅದೆಲ್ಲವೂ ಉಚಿತವಾಗಿಯೇ ಅಂದಿನಿಂದ ಇಂದಿನವರೆಗೆ ಕೊಡುತ್ತಲೇ ಬಂದಿದ್ದಾರೆ. ಹನುಮಣ್ಣನವರ ಕರಿಯಜ್ಜನ ವಂಶ ಅಂತ ಇತ್ತು ಅಂತ ನಮ್ಮ ತಾಯಿ ಹೇಳುತ್ತಾ ಇರುತ್ತಾರೆ. ಊರಲ್ಲಿ ಯಾರೋ ಬಡವರು ನಿರ್ಗತಿಕರ ಮನೆಯಲ್ಲಿ ಮದುವೆ ನಡೆದರೆ ಅವರಿಗೆ ಉಚಿತ ತಾಳಿ ಬಟ್ಟೆಯನ್ನು ಕೊಡ್ತಾ ಇದ್ದರಂತೆ. ಇಂದು ನಾವು ಮಾನವೀಯ ಗುಣಗಳನ್ನು ಅಂದಿನವರನ್ನು ನೋಡಿ ಕೇಳಿ ತಿಳಿದುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದರು. ಪ್ರಿಯ ಕೇಳುಗರೇ, ಕೇಳಿದಲ್ಲಷ್ಟೊತ್ತು ಜೀವದಾಹಿ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8 ಜುಲೈ 2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ

ಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯ.

ಪ್ರೀತಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಅನಿಮಿಯಾ ತಲೆಸೀಮಿಯಾ ಕುರಿತು ಎಚ್ಡಿಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಿದೆ.
3: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: ಪ್ರಭವೋ ಸುವಿಯಾಂಟೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾ

0: ಸಾನ್ನಿಧ್ಯದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾಕ್ಟರ್ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾಕ್ಟರ್ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾಕ್ಟರ್ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು.

0: 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾಕ್ಟರ್ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾಕ್ಟರ್ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24 ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3685 ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್. 16 ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಅನಿಮಿಯಾ ತಲೆಸೀಮಿಯಾ ಕುರಿತು HD Kote ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿಮಿಯ ಅಥವಾ ತಲೆಸೀಮಿಯ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HD Kote ತಾಲೂಕಿನ ದಮ್ಮನಕೋಟೆ ಹಡಿಯ ಶ್ರೀಮತಿ ರಶ್ಮಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅವರಿಂದಲೇ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಮೇಡಮ್.
4: ನನ್ನ ಹೆಸರು ರಶ್ಮಿ. ನಾನು ಇರೋದು ಕೊಡಗು ಡಿಸ್ಟಿಕ್ನಲ್ಲಿ. ನನಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಇಬ್ರು ಹೆಣ್ಮಕ್ಳಿಗೂ ಸಿಕಲ್ ಸೆಲ್ ಬೀಟಾ ಥಾಲಸೀಮಿಯಾ ಅನ್ನೋ ಪ್ರಾಬ್ಲಮ್ ಇದೆ. ಅವರಿಗೆ ನಾವೀಗ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ. ಅಂದ್ರೆ 3 ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. HP ಕಡಿಮೆ ಇದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ಬೇಕಾಗತ್ತೆ.

0: ಅವರು ನಮಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಅವರಿಗೆ ನನ್ನ ದೊಡ್ಡ ಮಗಳಿಗೆ ಯಾವಾಗ್ಲೂ ಫೀವರ್ ಅಥವಾ ಕಾಯಿಲೆ ತಪ್ಪೋದು ಇದೇ ರೀತಿ ಆಗ್ತಿತ್ತು. ಅವರು ಹುಟ್ಟದಾಗ್ಲಿಂದ ಒಂದೇ ಕಡೆ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಡಾಕ್ಟರ್ ಹೇಳಿದ್ರು ಇದು ಬೇರೆ ತರ ಇರ್ಬೋದು, ಮತ್ತೆ ಅವರಿಗೆ ಐರನ್ ಸುಕ್ರೋಸ್ ಸಿರಪ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಿ ಬ್ಲಡ್ ಇನ್ಕ್ಲೂಡ್ ಆಗದೆ ಇರೋದಕ್ಕೆ ಡಾಕ್ಟರ್ ಬೇರೆ ತರ ಇರಬಹುದು ನೋಡೋಣ ಅಂತ ಹೇಳಿ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿದ್ಮೇಲೆ ನಮಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು, ಅಂಡ್ ಕಾಯಿಲೆ ಬಗ್ಗೆ ಗೊತ್ತಾಗಿದ್ದೆ ಫಸ್ಟ್ ಟೈಮ್. ಅದಾದ್ಮೇಲೆ ಡಾಕ್ಟರ್ ಬೇರೆ ಕಡೆಗೆ ರೆಫರ್ ಮಾಡಿದ್ರು ಮೈಸೂರ್ ನಾರಾಯಣ ಹಾಸ್ಪಿಟಲ್ಗೆ. ಅಲ್ಲಿ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ. 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗತ್ತೆ, ಅದು ಕಡಿಮೆ ಆದ್ರೆ, ಇಲ್ಲಾಂದ್ರೆ ತೊಂದ್ರೆ ಇಲ್ಲ, 7ಗಿಂತ ಕಡಿಮೆ ಆದ್ರೆ HP ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಬೇಕಾಗತ್ತೆ. ಅವರಿಗೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅವರಿಗೆ ಇದು ಏನ್ ಗೊತ್ತಾ ಗ್ಲೂಕೋ ಫಿಲ್ಟ್ರೇಡ್ ಅಂತ ಒಂದು ಬ್ಲಡ್ ಕೊಡ್ತಾರೆ, ಬಟ್ ಪ್ಯೂರ್ ಬ್ಲಡ್ ಅದು ಆಗ ತೆಗೆದು ಫಿಲ್ಟರ್ ಮಾಡಿ ಕೊಡ್ತಾರೆ, ಸೊ ಅದು ಗ್ಲೂಕೋ ಫಿಲ್ಟ್ರೇಡ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನ ಬಿಟ್ರೆ ಡೌನ್ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಡೈಲಿ ಒಂದ್ಸ ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗತ್ತೆ. ಅದ್ ಲೈಫ್ ಲಾಂಗ್ ಇರೋ ಕಾಯಿಲೆ, ಏನ್ ಮಾಡಿದ್ರು ಕ್ಯೂರ್ ಆಗಲ್ಲ.
1: ಮನೇಲಿ ಯಾರ್ಯಾರಿದ್ದೀರಿ ಮೇಡಮ್ ನೀವು?
0: ಮನೇಲಿ ನಾನು ನನ್ನ ಹಸ್ಬೆಂಡ್ ಮಕ್ಕಳಿದೀವಿ,
1: 4 ಜನ ಇದ್ರಿ. ಈ ಸಮಸ್ಯೆ ಓಲ್ಡ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ ಏನಾರು ಇದೆಯಾ ಮೇಡಮ್?
0: ಹೌದು ಮ್ಯಾಮ್, ನನಗೆ ನನ್ನ ಹಸ್ಬೆಂಡಿಗೂ ಇಬ್ಬರಿಗೂ ಇದೆ, ಬಟ್ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಆ್ಯಂಡ್ ನಮಗಿರೋ ಅನಿಮಿಯಾದಲ್ಲಿ ನಾರ್ಮಲ್ ಅನಿಮಿಯಾ, ಪ್ರಾಬ್ಲಮ್ ಇಲ್ಲ. ನಾವು ಇಬ್ಬರಿಂದನೂ ಸೇರಿ ಮಕ್ಕಳಿಗೆ ಬಂದಿರೋದ್ರಿಂದ ಅದು ಸಿಕ್ಕರ್ ಸೈಡ್ ಬೈಟ ಥ್ಯಾಲಸೀಮಿಯಾ ಅಂತ ಬಂದಿದೆ. ಸೊ ಅದರಿಂದ ಮಕ್ಕಳಿಗೆ ಪ್ರಾಬ್ಲಮ್ ಇದೆ.
1: ನೀವು ಚಿಕಿತ್ಸೆಯನ್ನು ತಗೋತಾ ಇದ್ರಾ, ನೀವು ನಿಮ್ಮ ಪತಿ?
0: ಇಲ್ಲ ಇಲ್ಲ, ತಗೋತಿಲ್ಲ.
1: ಅಂದ್ರೆ ನಿರಂತರವಾಗಿ ಟ್ಯಾಬ್ಲೆಟ್ ಏನಾದ್ರು ತಗೊಳತ್ತರ?
0: ಇಲ್ಲ ಮ್ಯಾಮ್, ನಮಗೆ ಇದ್ರ ಬಗ್ಗೆ ಕಾಯಿಲೆ ಬಗ್ಗೆ ಗೊತ್ತೇ ಇಲ್ಲ. ಅದ್ರಲ್ಲೂ ನಮಗೆ ಮಕ್ಕಳಿಗೆ ಟೆಸ್ಟ್ ಮಾಡಿಸಿದಾಗ ಅವ್ರ ಪೇರೆಂಟ್ಸಿಗೂ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು, ಅದರಿಂದಾಗಿ ಗೊತ್ತಾಯ್ತು. ಬಿಟ್ರೆ ನಮಗೆ ಅವತ್ತಿನವರೆಗೂ ನಮಗೂ ಇದೆ ಪ್ರಾಬ್ಲಮ್ ಅನ್ನೋದು ಗೊತ್ತಿರಲಿಲ್ಲ.
1: ಮ್ಯಾಮ್, ವಿಶೇಷವಾಗಿ ನೀವು ದಮ್ಮನಕಟ್ಟೆ ಅಂತ ಹೇಳಿದ್ರಿ, ನೀವು ಅಥವಾ ಯಾವ ಜನಾಂಗಕ್ಕೆ ಬರ್ತೀರಾ?
0: ನಾನು ಇತರಗೆ ಬರ್ತೀನಿ ಮ್ಯಾಮ್, ನಾನು ಗೌಡಸ್.
1: ದಮ್ಮನಕಟ್ಟೆಲಿ ಈಗ ಪ್ರಸ್ತುತವಾಗಿ ವಾಸವಾಗಿರೋದು ನೀವು? ಓಕೆ ಮ್ಯಾಮ್. ಹಾಗೆ ಈಗ ನೀವು ಹೇಳ್ತಾ ಇದ್ರಿ ನನ್ನ ಇಬ್ರು ಮಕ್ಕಳಿಗೂ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಮಕ್ಕಳ ಪರಿಚಯ ಮಾಡ್ಕೊಡಿ ಮೇಡಮ್.
0: ನನ್ನ ಮಗಳು ಒಬ್ಳು ದೊಡ್ಡವಳು 5 ವರ್ಷ ಮಗುಗೆ, ಸ್ಕೂಲಿಗೆ ಹೋಗ್ತಿದ್ದಾಳೆ, ಚಿಕ್ಕವಳಿಗೆ 3 ವರ್ಷ.
1: ಅಂದ್ರೆ ಇಬ್ರಿಗೂ ಎಷ್ಟೆಷ್ಟು ವರ್ಷ ಅಂತರ ಇದೆ ಮೇಡಮ್ ಅವ್ರಿಗೆ?
0: 2.5 ವರ್ಷ ಅಂತರ ಇದೆ ಮ್ಯಾಮ್.
1: ಪ್ರಸ್ತುತ ಶಿಕ್ಷಣ ಮಟ್ಟ ಯಾವ ತರ ಸಾಕ್ತಾ ಇದೆ ಮೇಡಮ್, ಶಿಕ್ಷಣ ಕೊಡಿಸ್ತಾ ಇದ್ರ?
0: ದೊಡ್ಡವಳು ಮಾತ್ರ ಸ್ಕೂಲಿಗೆ ಹೋಗ್ತಿದ್ದಾಳೆ ಮ್ಯಾಮ್, ಚಿಕ್ಕವಳಿಗೇನು ಏಜ್ ಆಗಿಲ್ಲ. ದೊಡ್ಡವಳನ್ನ ಇಲ್ಲೇ ಹತ್ತಿರದಲ್ಲಿ ಪ್ರೈವೇಟ್ ಸ್ಕೂಲಿಗೆ ಹಾಕಿದೀವಿ, ಹೋಗ್ತಿದ್ದಾಳೆ ಈಗ ಸದ್ಯಕ್ಕೆ.
1: ಮ್ಯಾಮ್, ಈ ಸಮಸ್ಯೆ ಒಂದು ಪ್ರಾರಂಭದ ದಿನಗಳು ಹೇಗಿದ್ದು?
0: ಪ್ರಾರಂಭದ ದಿನಗಳು ಅಂದ್ರೆ ತುಂಬಾ ಕಷ್ಟ ಆಗಿತ್ತು ಮ್ಯಾಮ್. ನಮಗೆ ನಾವು ತುಂಬಾ ಏನು ಎಲ್ಲ ಇರೋರು, ಸೌಲಭ್ಯಗಳು ಇರೋರಲ್ಲ, ಸಾಧಾರಣ ಮಟ್ಟದಲ್ಲಿ ಬದುಕ್ತಿರೋರು. ಹಂಗಾಗಿ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಯ್ತು ಮಕ್ಕಳಿಗೆ, 3 ತಿಂಗಳಿಗೂ ಹಾಕ್ಸಿದೀವಿ. ಆಗೆಲ್ಲ ದುಡ್ಡನ್ನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ನಮಗೆ ಸ್ಪೆಷಾಲಿಟೀಸ್ ಗಳು ಸಿಗ್ತಿರೋದು, ಗೌರ್ಮೆಂಟ್ ಅಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಹಂಗಾಗಿ ತುಂಬಾ ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು ಪ್ರೈವೇಟ್ ಅಲ್ಲಿ ಮಾಡಿಸೋತಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಆ ಟೈಮಲ್ಲಿ ಹೇಳ್ಕೊಳ್ದಿರೋ ಅಷ್ಟು ಕಷ್ಟ ಪಟ್ಟಿದೀವಿ, ಯಾರಿಗೂ ಹೇಳ್ಕೊಳಕು ಆಗಲ್ಲ, ಈ ಕಾಯಿಲೆ ಬಗ್ಗೆ ಯಾರಿಗೆ ಹೇಳಿದ್ರು ಗೊತ್ತಿಲ್ಲ. ಆ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ ಡಾಕ್ಟರ್ ಒಬ್ರು ಸಪೋರ್ಟಿಗೆ ಇದ್ದಿದ್ದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಆಯ್ತು. ಅಂದ್ರೆ ಗೌರ್ಮೆಂಟ್ ಅಲ್ಲಿ ನಮ್ಗೆ ಯಾವ ಸ್ಪೆಷಾಲಿಟೀಸ್ ಗಳು ಸಿಗ್ತಾ ಇಲ್ಲ. ಇವತ್ತಿಗೂ ಹೋದ್ರೆ ಅವರು ಗೌರ್ಮೆಂಟ್ ಅಲ್ಲಿ ಕೇಳಿದ್ರೆ ಗ್ಲೂಕೋ ಫಿಲ್ಟ್ರೇಡ್ ಆಗಿರೋದ್ರಿಂದ ಮಕ್ಕಳಿಗೆ ನಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಗ್ಲೂಕೋ ಫಿಲ್ಟ್ರೇಡ್ ಬ್ಲಡ್ ಸಿಗ್ತಾ ಇಲ್ಲ. ಅದರಿಂದಾಗಿ ನಾವು ಪ್ರೈವೇಟ್ ಅಲ್ಲೇ ಹಾಕ್ಸ್ಬೇಕಾಗಿದೆ. ಇವತ್ತಿಗೂ ನಾವು ಪ್ರೈವೇಟ್ ಅಲ್ಲೇ ಹಾಕಿಸ್ತಾ ಇದೀವಿ. ಒಂದು ಮಗುಗೆ 1 ಸಲ ಖರ್ಚು ಮಾಡ್ತೀವಿ ಅಂದ್ರೆ 7 ರಿಂದ 8 ಸಾವಿರ ರೂಪಾಯಿ ಒಂದು ಮಗುಗೆ ಬೇಕಾಗುತ್ತೆ. ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತೀವಿ ಅಂದ್ರೆ ನಾವು ತುಂಬಾ ಏನು ಎಲ್ಲ ಸ್ಪೆಷಾಲಿಟೀಸ್ ಗಳು ಇರೋರು ಅಥವಾ ತುಂಬಾ ಜೋರಾಗಿರೋರು ರಿಚ್ ಪಾರ್ಟಿಗಳೇನಲ್ಲ, ನಾವು ಸಾಧಾರಣ ಮನುಷ್ಯರೇ. ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಇತ್ತೀಚೆಗೆ ಅವರಿಗೆ ನಾವು ಗೌರ್ಮೆಂಟ್ ಇಂದ ಸಿಕ್ಕಿದ್ದು ಅಂದ್ರೆ ಒಂದು ಕಾರ್ಡ್ ಮಾಡಿಕೊಟ್ರು, UDID ಕಾರ್ಡ್. ಅದರಿಂದ ಸ್ವಲ್ಪ ಮಕ್ಕಳಿಗೆ ತಿಂಗಳಿಗೆ ಒಂದಿಷ್ಟು ಅಂತ ಅಮೌಂಟ್ ಬರ್ತಿದೆ, ಅದರಿಂದ ಸ್ವಲ್ಪ ಮೇಂಟೈನ್ ಆಗ್ತಿದೆ ಮ್ಯಾಮ್.
1: ಅಂದ್ರೆ ಒಂದು ಮಗುವಿನ ತಪಾಸಣೆಗೆ ಸುಮಾರು 6 ರಿಂದ 7 ಸಾವಿರಗಳು ಖರ್ಚಾಗೋದ್ರಿಂದ ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅನ್ನೋದಾಯ್ತು. ಹೌದು ಮ್ಯಾಮ್. ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರ ಸೌಲಭ್ಯ ಸಿಗಲ್ಲ ಅಂತ ಹೇಳಿದ್ರಿ, ಇನ್ಯಾವ

0: ಪ್ರೈವೇಟ್ ಆಸ್ಪತ್ರೆಗೆ ನೀವು ಧಾವಿಸಿದ್ರಿ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆನ ನೀವು ಕೊಡಿಸ್ತಾ ಇಲ್ಲಿವರೆಗೂ ಬರ್ತಾ ಇದ್ದೀರಿ?
1: ಮೇಡಮ್, ನಾನು ಇಲ್ಲಿ ಡಾಕ್ಟರ್ ನಂಗೆ ರೆಫರ್ ಮಾಡಿದ್ದು ಮೈಸೂರ್ ನಾರಾಯಣ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡಿದವರು. ಅದೇ ತಕ್ಷಣಕ್ಕೆ ಸದ್ಯದ ಮಟ್ಟಿಗೆ ನಾವಿದ್ದ ಪರಿಸ್ಥಿತಿಗೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಂಗಾಗಿ ಅಲ್ಲೇ ತೋರಿಸ್ಕೊಂಡ್ವಿ. ಅಲ್ಲಿ ತೋರಿಸ್ಕೊಂಡು ಮತ್ತೆ ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ಲಾ ಕಡೆನು ವಿಚಾರಿಸಿದ್ವಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೆಲ್ಲ ವಿಚಾರಿಸಿದ್ವಿ. ನಮಗೂ ಹೆಲ್ಪ್ ಆದ್ರೆ, ಮಕ್ಕಳಿಗೂ ಸ್ವಲ್ಪ ನಮಗೆ ಖರ್ಚು ಕಡಿಮೆ ಆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಬಟ್ ಆದ್ರೆ ಏನ್ ಮಾಡಿದ್ರು ನಮಗೆ ಗೌರ್ಮೆಂಟ್ ಅಲ್ಲಿ ಸ್ಪೆಷಾಲಿಟೀಸ್ ಗಳು ಸಿಕ್ಕಿಲ್ಲ, ಇವತ್ತಿನವರೆಗೂ ಸಿಕ್ಕಿಲ್ಲ. ಮೈಸೂರಲ್ಲಿ ಒಬ್ರು JSS ಹಾಸ್ಪಿಟಲ್ ಅಲ್ಲಿ ದೀಪ ಭಟ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರು ಇವತ್ತಿಗೂ ಟ್ರೈ ಮಾಡ್ತಿದ್ದಾರೆ ಗೌರ್ಮೆಂಟ್ ಅಪ್ರೂವ್ ಮಾಡ್ಬೇಕು, ಗೌರ್ಮೆಂಟ್ ಅಲ್ಲಿ ಸಿಗ್ಬೇಕು ಎಲ್ಲ ಸ್ಪೆಷಾಲಿಟೀಸ್ ಅಂತ, ಆದ್ರೆ ಆಗ್ತಿಲ್ಲ.
0: ಅಂದ್ರೆ ಸಾಕಷ್ಟು ರೀತಿಯ ಸರ್ಕಾರಿ ಸೌಲಭ್ಯಗಳಲ್ಲಿ ಒಂದು ಸಮಸ್ಯೆಗೆ ಕಾರಣ ಆಗೋ ಚಿಕಿತ್ಸೆ ನಿಮ್ಗೆ ಸಿಕ್ಕಿದ್ರೆ ಸೂಕ್ತ ರೀತಿಯಲ್ಲಿ ಜೀವನ ನಡೆಸೋಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ರಿ.
1: ಹೌದು ಮೇಡಮ್.
0: ಮ್ಯಾಮ್, ಈಗ ಈ ಸಮಸ್ಯೆಯಿಂದ ಇನ್ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆಯಾ? ಈಗ ನೀವು ಹೇಳಿದ್ರಿ ಮೂರ್ ದಿನಕ್ಕೂ ಹುಷಾರಿಲ್ದಿರೋದು, ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಉಂಟಾಗ್ತಾ ಇದೆಯಾ?
1: ಸಮಸ್ಯೆ ಅದೇ ಮ್ಯಾಮ್, ಬ್ಲಡ್ ಡೌನ್ ಆಯ್ತು ಅಂದ್ರೆ ಬೇಗ ಮಕ್ಳು ಹುಷಾರ್ ತಪ್ತಾರೆ. ಅದ್ರಲ್ಲಿ ಸ್ವಲ್ಪ ನಾವ್ ಎಚ್ಚರಿಕೆ ಅಂತ ಇದ್ರೆ ಯಾವ ತೊಂದ್ರೇನು ಆಗಲ್ಲ. ಅವ್ರಿಗೆ ಹುಷಾರ್ ತಪ್ಪದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡ್ರೆ ಮಕ್ಳು ನಾರ್ಮಲ್ ಆಗಿರ್ತಾರೆ.
0: ಅಂದ್ರೆ ಸಡನ್ಲಿ ಆತರ ಆಗುತ್ತಾ ಏನು?
1: ಹಾ ಮ್ಯಾಮ್, ಸಡನ್ ಬ್ಲಡ್ ಡೌನ್ ಆಯ್ತು ಅಂದ ತಕ್ಷಣ ಮಕ್ಳಿಗೆ ಫೀವರ್ ಬರೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಆಗೋದು ಆಗ್ತಾ ಇರುತ್ತೆ. ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮ್ಯಾಮ್ ಅವ್ರು ಹೇಗಿದ್ದಾರೆ, ಯಾವ ರೀತಿ ನಡ್ಕೋತಿದ್ದಾರೆ. ಮಕ್ಳನ್ನ ಡೈಲಿ ನೋಡ್ತೀವಲ್ವಾ, ಅವ್ರ ಬಾಡಿ ಚೇಂಜಸ್ ಆದಾಗ ನಮಗೆ ಗೊತ್ತಾಗತ್ತೆ ಅವ್ರು ಹುಷಾರ್ ತಪ್ಪದಾಗ್ಲ ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ. ನಾವಂತೂ ತುಂಬಾ ಎಚ್ಚರಿಕೆಯಲ್ಲಿ ಮಕ್ಳನ್ನ ನೋಡ್ಕೋತಿದೀವಿ, ನೆಗ್ಲೆಕ್ಟ್ ಅಂತೂ ಮಾಡೋದೇ ಇಲ್ಲ.
0: ಮ್ಯಾಮ್, ಈಗ ನೀವ್ ಹೇಳಿದ್ರಿ ಮಕ್ಳು ಒಂದು ದೈನಂದಿನ ಚಟುವಟಿಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ, ಈ ನಿಟ್ಟಿನಲ್ಲಿ ಅವರ ದೈನಂದಿನ ಚಟುವಟಿಕೆ ಇಬ್ರದ್ದು ಹೇಗಿರುತ್ತೆ? ನೀವೇ ನೋಡ್ಕೋಬೇಕಾ ಏನು?
1: ನಾನೇ ನೋಡ್ಕೋಬೇಕು ಮ್ಯಾಮ್, ಬೇರೆ ಯಾರಿಲ್ಲ. ಬಟ್ ಅಂದ್ರೆ ಅವರು ರೆಗ್ಯುಲರ್ ಆಕ್ಟಿವ್ ಆಗಿರ್ತಾರೆ, ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗತ್ತೆ. ಅಂದ್ರೆ ಈ ಕಾಯಿಲೆ ಬಗ್ಗೆ ಗೊತ್ತಾದ್ಮೇಲೆ ನಮಗೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಡಾಕ್ಟರ್ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಥವಾ ಆಕ್ಟಿವ್ ಡೌನ್ ಆಗೋದು ಇಲ್ಲ ಹುಷಾರ್ ತಪ್ಪೋದು ಹಿಂಗೆಲ್ಲ ಆದ್ರೆ ನೀವು ಸಡನ್ ಆಗಿ ನೋಡ್ಕೋಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ಸ್ವಲ್ಪ ಹುಷಾರ್ ತಪ್ಪಿದ್ರು ನಾವು ಅವಾಗವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತೀವಿ.
0: ಮ್ಯಾಮ್, ಈ ತರನೇ ಆಹಾರ ಕ್ರಮ ಇರ್ಬೇಕು ಅವ್ರಿಬ್ರಿಗೆ ಅಂತಂದ್ರೆ ಇದೆಯಾ?
1: ಆಹಾರ ಕ್ರಮ ಏನಿಲ್ಲ ಮ್ಯಾಮ್, ಆದ್ರೆ ಡೈಲಿ ಪ್ರೋಟೀನ್ ಇರೋಂತ ಫುಡ್ಸ್ ಗಳನ್ನೇ ಕೊಡ್ಬೇಕು. ಈ ಜಂಕ್ ಫುಡ್ ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಅದ್ ಬಿಟ್ರೆ ಇನ್ನೇನಿಲ್ಲ ಮ್ಯಾಮ್, ಟ್ಯಾಬ್ಲೆಟ್ಸ್ ಮಾತ್ರ ಕಂಟಿನ್ಯೂಸ್ ಆಗಿ ಕೊಡ್ಬೇಕು.
0: ಯಾವ ಟೈಮಲ್ಲಿ?
1: ನೈಟ್ ಒಂದ್ ಟೈಮ್.
0: ಅಂದ್ರೆ ನಿರಂತರವಾಗಿ ಒಂದು ಮಾತ್ರೆ ಸೇವನೆ ತುಂಬಾ ಅಗತ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಕ್ರಮವು ಕೂಡ ಒಂದು ಪ್ರೋಟೀನ್ ಉಳ್ಳ ಹೆಚ್ಚು ಆಹಾರ ಪೌಷ್ಟಿಕತೆ ಇರೋ ಅಂಶವನ್ನ ಕೊಟ್ರೆ ಅವ್ರಿಗೆ ಆರೋಗ್ಯ ಸುಧಾರಿಸೋಕೆ ಈ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ.
1: ಹೌದು.
0: ಮ್ಯಾಮ್, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ. ಯಾಕಂತಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಚಿಕಿತ್ಸೆ ಕೊಡ್ಸೋಕೆ ಆರ್ಥಿಕ ಒಂದು ನೆರವಾಗಿರ್ಬೋದು, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗ್ ನೋಡ್ಕೋತಾ ಇದೀರಿ ಮೇಡಮ್, ಮಕ್ಕಳನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು?
1: ನಮಗೆ ಮನೆಯಿಂದ ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್, ನನಗೆ ಅತ್ತೆ ಮಾವ ಯಾರು ಇಲ್ಲ, ನಾನು ಹಸ್ಬೆಂಡ್ ಮಾತ್ರ ಇರೋದು. ಹಾಗಾಗಿ ಯಾವ ರೀತಿ ತೊಂದ್ರೇನು ಆಗಿಲ್ಲ ನಮಗೆ. ಮಕ್ಳ ಮೇಲೆ ಏನು ಬೇಕು, ಮಕ್ಳು ಬೇಕು ಅನ್ನೋ ಕಾರಣಕ್ಕೆ ನೀಟಾಗಿ ನೋಡ್ಕೊತಿದ್ದಾರೆ. ಆ ರೀತಿ ಯಾವ್ದೇ ತೊಂದ್ರೆ ಮನೇಲಿಲ್ಲ.
0: ಈಗ ನಿರಂತರವಾಗಿ ನೀವು ಚಿಕಿತ್ಸೆ ಕೊಡ್ಸೋಕೆ ನೀವೇ ಹೋಗ್ತೀರಾ ಅಥವಾ ನಿಮ್ ಜೊತೆಗೆ ಅವರು ಕೂಡ ಬರ್ತಾರ?
1: ಅವರು ಬರ್ತಾರೆ ಮ್ಯಾಮ್, ಇಬ್ರು ಹೋಗ್ತಿವಿ. ಯಾಕೆಂದ್ರೆ ನಾನು ಕೊಡಗುಲಿರೋದ್ರಿಂದ ಮೈಸೂರಿಗೆ ಹೋಗಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗೆ ತುಂಬಾ ಕಷ್ಟ ಆಗುತ್ತೆ. ನೈಟ್ 10 o'clock 11 o'clock ಎಲ್ಲ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅಲ್ಲಿ ಬಸ್ ಎಲ್ಲ ಕರೆಕ್ಟ್ ಆಗಿ ಸಿಗಲ್ಲ, ಬರಕ್ ಆಗಲ್ಲ, ಆದ್ರಿಂದ ಅವರು ಬರ್ತಾರೆ.
0: ಮ್ಯಾಮ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳಿಗೆ?
1: ಸರ್ಕಾರದಿಂದ ಇವಾಗ ಸಿಗ್ತಾ ಇರೋದು ಕಾರ್ಡ್ ಕಡೆಯಿಂದ ಮಾತ್ರ ಮ್ಯಾಮ್, ಬೇರೆ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ. ಕಾರ್ಡ್ ಕಡೆಯಿಂದ ಮಕ್ಳಿಗೆ ಒಂದು ತಿಂಗಳಲ್ಲಿ ಒಂದು ಪೆನ್ಷನ್ ಬರ್ತಿದೆ, ಬಿಟ್ರೆ ಬೇರೆ ಯಾವ್ದು ಬರ್ತಾ ಇಲ್ಲ.
0: ಅಂದ್ರೆ ಎಷ್ಟು ಪರ್ಸೆಂಟ್ ನೀವು UD ID ಕಾರ್ಡ್ ಮಾಡಿಸಿದ್ರಿ ಅಂತ ಹೇಳಿದ್ರಿ, ಎಷ್ಟು ಪರ್ಸೆಂಟ್ ಅಷ್ಟು ಮಕ್ಕಳಿಗೆ ಈ ಸೌಲಭ್ಯ ದೊರಕ್ತಾ ಇದೆ?
1: 75% ಮ್ಯಾಮ್.
0: 75%? ಮ್ಯಾಮ್, ಈ ನಿಟ್ಟಿನಲ್ಲಿ ಮಕ್ಕಳ ನಿರಂತರ ಆರೈಕೆ ಇನ್ಯಾವ ರೀತಿ ಸಾಕ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ?
1: ನನಗನ್ನಿಸ್ತಿರೋ ಪ್ರಕಾರ ಮ್ಯಾಮ್, ನನ್ನ ಮಕ್ಕಳು ಅವ್ರು ಪುಟ್ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಕಂಟ್ರೋಲ್.

0: ಮಾಡಕ್ಕೆ ಹೊರಗಡೆ ಫುಡ್ ಗಳನ್ನ ಕಂಟ್ರೋಲ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಮಕ್ಕಳು ಚೆನ್ನಾಗಿರ್ಬೋದು ಅನ್ಸುತ್ತೆ.
1: ಅಂದ್ರೆ ಹೊರಗಡೆ ಒಂದು ಆಹಾರ ಸೇವನೆಯನ್ನ ಕಡಿತಗೊಳಿಸಿದ್ರೆ
0: ಮಕ್ಕಳು ಹೆಲ್ತಿಯಾಗಿರ್ಬೋದು ಅನ್ಸುತ್ತೆ.
1: ಮಮ್ಮ ಈ ನಿಟ್ಟಿನಲ್ಲಿ ದೊಡ್ಡವ್ರಿಗೆ ಬಂದ್ರೆ ಅದ್ಯಾವ ತರ ಇರುತ್ತೆ?
0: ದೊಡ್ಡವರಿಗೆ ಬಂದ್ರೆ ಮ್ಯಾಮ್ ಅದು ಈಗ ನಮಗಿರೋದ್ರಿಂದ ಬರೀ ಅನಿಮಿಯಾ ಆದ್ರೆ ಯಾವ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್. ಅದ್ರಲ್ಲಿ ತುಂಬಾ ತರ ಇದೆ ಅನಿಮಿಯಾದಲ್ಲಿ, ಬೇರೆ ಬೇರೆ ಪ್ರಾಬ್ಲಮ್ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರ್ಬೋದು ಅನ್ಸುತ್ತೆ ಮ್ಯಾಮ್, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ.
1: ಈಗ ಮ್ಯಾಮ್ ಅನಿಮಿಯಾ ಅಂತ ತಕ್ಷಣ ಒಂದು ಪೋಷಕರು ಗಾಬರಿ ಆಗ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಎರಡೂ ಮಕ್ಕಳಿಗೂ ಬಂದಿರೋದು ಒಂದು ವಿಶೇಷ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಆ ಮಕ್ಳಿಗೆ ಬಂದಿದೆ ಅಂತಂದಾಗ ನಿಮ್ಗೆ ಯಾವ ತರ ಒಂದು ಭಾಸ ಆಯ್ತು ಅದು?
0: ಮ್ಯಾಮ್ ನಮಗೆ ಗೊತ್ತಿರೋಂಗೆ ನಾವು ಅನುಭವಿಸಿರೋ ನೋವು ಪ್ರಕಾರ ನಮಗೆ ಇಲ್ಲಿ ಡಾಕ್ಟರ್ ಹೇಳಿದ್ದು ಅವರಿಗೆ ಹುಷಾರೇ ಆಗದೆ ಇರೋ ಕಾಯಿಲೆ ಮತ್ತೆ ಬಾಡಿಲಿ ಫುಲ್ ಬ್ಲಡ್ ತೆಗೆದು ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವರಿಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಅವ್ರಂಗ್ ಹೇಳಿದ್ರು. ನಮಗೆ ಏನ್ ಅನ್ನಿಸ್ತು ಅಂದ್ರೆ ಆ ಟೈಮಲ್ಲಿ ನಾವು ಬೇರೆ ತರನೇ ಥಿಂಕ್ ಮಾಡಿದ್ವಿ, ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಮಾತ್ರ ಬಾಡಿ ಫುಲ್ ಬ್ಲಡ್ ತೆಗೆದು ವಾಪಸ್ ರಿಟರ್ನ್ ಬ್ಲಡ್ ಹಾಕ್ತಾರೆ. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ನಾವ್ ಅದನ್ನೇ ನಂಬ್ಕೊಂಡಿದ್ವಿ ಇದೇ ತರ ಆಗಿರ್ಬೋದು ಅಂತ. ಡಾಕ್ಟರ್ ನಮಗೆ ಇಂಥದೇ ಕಾಯಿಲೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿರಲಿಲ್ಲ. ಸೊ ನಮಗೆ ಅದೇ ತಿಳ್ಕೊಂಡು ತುಂಬಾ ಭಯ ಪಟ್ಟಿದ್ವಿ, ಹೇಳಕ್ ಆಗದೆ ಇರೋಷ್ಟು ದುಃಖ ಪಟ್ಟಿದ್ವಿ ಆ ಟೈಮಲ್ಲಿ. ಅದಾದ್ಮೇಲೆ ಡಾಕ್ಟರ್ ರೆಫರ್ ಮಾಡಿದ್ಮೇಲೆ ನಮಗ್ ಪರಿಚಯ ಇರೋರಿಗೆಲ್ಲ ಕೇಳ್ಕೊಂಡು ಡಾಕ್ಟರ್ಸ್ ಗಳಿಗೆ ಮತ್ತೆ ಅವರೆಲ್ಲ ಹೇಳಿದ್ದು ಏನು ಪ್ರಾಬ್ಲಮ್ ಆಗಲ್ಲ, ಇದು ಅನಿಮಿಯಾ ಅಂತ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಅವ್ರು ಎಲ್ಲ ಹೇಳಿದ್ರು ಅಂತ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳಿದ್ರು. ಅದ್ರ ಮೇಲೆ ನಮಗ್ ಮೈಸೂರಿಗೆ ಹೋಗಿ ನಾವು ಡಾಕ್ಟರ್ ರೆಫರ್ ಮಾಡಿ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು, ಆ ತರ ಏನಿಲ್ಲ, ಇದು ಅನಿಮಿಯಾ ಅಷ್ಟೇ, ಆ ರೀತಿ ಪ್ರಾಬ್ಲಮ್ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಇದು ಹಂಗೆ ಜಸ್ಟ್ ಬ್ಲಡ್ ಡೌನ್ ಆಗುತ್ತೆ ಅಷ್ಟೇ, ಬೇರೆ ಏನು ತೊಂದರೆ ಆಗಲ್ಲ ಅಂದ್ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು.
1: ಅಂದ್ರೆ ಒಂದು ಡಾಕ್ಟರ್ ಒಂದು ಮನೋಧೈರ್ಯ ಈ ನಿಟ್ಟಿನಲ್ಲಿ ನಿಮ್ಗೆ ತುಂಬಾ ಸಹಕಾರ ನೀಡಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಮ್ಯಾಮ್ ಈ ನಿಟ್ಟಿನಲ್ಲಿ ಅವರ ಚಲನವಲನಗಳಾಗಿರ್ಬೋದು ನಿಮ್ಮ ಜೊತೆ ಒಂದು ಒಡನಾಟ ಆಗಿರ್ಬೋದು ಹೇಗಿದೆ ಮೇಡಮ್?
0: ಮಕ್ಳು ಎಲ್ಲಾರ ತರನೇ ನಾರ್ಮಲ್ ಆಗಿ ಇರ್ತಾರೆ ಮ್ಯಾಮ್, ಆದ್ರೆ ಒಳಗೆ ಬ್ಲಡ್ ಡೌನ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಆರಾಮಾಗಿ ಎಲ್ಲಾ ಮಕ್ಳು ತರನೇ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲಾ ರೀತಿ ಆಕ್ಟಿವಿಟೀಸ್ ಗಳಲ್ಲೂ ಇರ್ತಾರೆ, ಆದ್ರೆ ಒಳಗಿರೋದ್ರಿಂದ ಗೊತ್ತಾಗಲ್ಲ ಅಷ್ಟೇ.
1: ಮ್ಯಾಮ್ ಈ ನಿಟ್ಟಿನಲ್ಲಿ ಅವ್ರಿಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾ ಅವ್ರಿಗೆ?
0: ಮಕ್ಳಿಗೆ ಅವರಿಗೆ ನಾವೇನ್ ಹೇಳಿದ್ರು ಅರ್ಥ ಆಗಲ್ಲ ನಮ್ಮ, ಇನ್ನು ಪುಟ್ ಪುಟ್ ಮಕ್ಳು. ಅವರಿಗೆ ಕರ್ಕೊಂಡು ಹೋಗ್ತಿವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಟ್ಯಾಬ್ಲೆಟ್ ಕುಡಿತಾರೆ, ಅದು ಬಿಟ್ರೆ ಅವ್ರಿಗೆ ಇವತ್ತಿಗೂ ನನಗೆ ಈ ರೀತಿಯ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಮ್ಯಾಮ್, ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ.
1: ಮ್ಯಾಮ್ ಈಗ ಈ ನಿಟ್ಟಿನಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಸಾಕಷ್ಟು ರೀತಿಯ ಜನರು ಹಿಂಜರಿಕೆ ಪಡ್ತಾರೆ, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಆತರ ಅನುಭವ ಆಗಿದೆಯಾ?
0: ಹಿಂಜರಿಕೆ ಅಂತ ಯಾವ ಅನುಭವನೂ ಆಗಿಲ್ಲ ಮ್ಯಾಮ್, ಆದ್ರೆ ಸ್ವಲ್ಪ ಬೇಜಾರ್ ಅಂದ್ರೆ ಎಲ್ಲಾರು ಅಯ್ಯೋ ಅಯ್ಯೋ ಈ ಮಗು ಹಂಗಿದ್ಯಂತೆ ಹಿಂಗಿದ್ಯಂತೆ ಅಂತ ಮಾತಾಡ್ತಾರೆ, ಅದು ಸ್ವಲ್ಪ ಬೇಜಾರಿದೆ, ಬಿಟ್ರೆ ನಮಗಿನ್ ಯಾವ ಪ್ರಾಬ್ಲಮ್ ಆಗಿಲ್ಲ ಮ್ಯಾಮ್, ಇನ್ ಯಾವ ಹಿಂಜರಿಕೆನೂ ಇಲ್ಲ. ಯಾಕೆ ಅಂದ್ರೆ ಮಕ್ಳು ನಾರ್ಮಲ್ ಆಗಿದ್ದಾರೆ, ಎಲ್ಲಾ ತರನು ಆಕ್ಟಿವ್ ಆಗಿರ್ತಾರೆ, ಬಾಡಿಲಿ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ಬ್ಲಡ್ ಹಾಕಿಸ್ಬೇಕಾಗತ್ತೆ, ಬಿಟ್ರೆ ಬೇರೆ ಯಾವ ತೊಂದ್ರೆನೂ ಇಲ್ಲ ಮ್ಯಾಮ್, ಯಾರು ಯಾವ ಈ ಕಾಯಿಲೆ ಬಗ್ಗೆ ಹೆದರ್ಬೇಕು ಅಂತ ಇಲ್ಲ.
1: ಅಂದ್ರೆ ಸಿಂಪತಿ ತೋರಿಸೋದು ಅಷ್ಟ್ರ ಮಟ್ಟಿಗೆ ಏನು ಬೇಡ, ಈ ನಿಟ್ಟಿನಲ್ಲಿ ಮಗು ಆರೋಗ್ಯಕರವಾಗಿದೆ, ಈ ನಿಟ್ಟಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಆಗಾಗ ಸರಿ ಮಾಡ್ಕೊಂಡ್ರೆ ಆ ಮಕ್ಳಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ.
0: ಹೌದು ಮ್ಯಾಮ್.
1: ಈ ನಿಟ್ಟಿನಲ್ಲಿ ಮ್ಯಾಮ್ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ನೀವು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಮೇಡಮ್?
0: ಸಂದೇಶ ಅಷ್ಟೇ ಮೇಡಮ್, ತುಂಬಾ ಎಲ್ಲಾ ಮಕ್ಕಳನ್ನು ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ಬೇಡಿ, ಅವ್ರಿಗೆ ಒಳಗಡೆ ಇರೋ ಪ್ರಾಬ್ಲಮ್ಸ್ ಗಳು ಏನು ಗೊತ್ತಾಗಲ್ಲ, ನೀವು ಆದಷ್ಟು ಬ್ಲಡ್ ಟೆಸ್ಟ್ ಗಳು ಮಾಡ್ಕೊಳ್ಳಿ, ಮಕ್ಳಿಗೂ ಮಾಡಿಸಿ. ಅಂಡ್ ಈ ತರ ಕಾಯಿಲೆ ಬಂತು ಅಂತ ಹೇಳಿ ತುಂಬಾ ಹೆದರ್ಕೊಳ್ಳೋದು ಅಥವಾ ಟ್ರೀಟ್ಮೆಂಟ್ ಮಾಡಿಸ್ತಾ ಇರೋದು ಇದನ್ನೆಲ್ಲ ಮಾಡ್ಬೇಡಿ, ಮಕ್ಳಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರೇನೆ ಒಳ್ಳೇದು. ಈ ಕಾಯಿಲೆಯಿಂದ ಯಾವ್ದೇ ಪ್ರಾಬ್ಲಮ್ ಆಗಲ್ಲ, ಯಾವ ತೊಂದ್ರೆನೂ ಆಗಲ್ಲ, ಆದ್ರೆ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ತಕ್ಷಣ ಬ್ಲಡ್ ಹಾಕಿಸ್ಕೋಬೇಕಾಗತ್ತೆ ಅಷ್ಟೇ.
1: ಮ್ಯಾಮ್ ಈ ನಿಟ್ಟಿನಲ್ಲಿ ಪೋಷಕರು ನಮ್ಗೆ ನಮ್ಮ ಮಕ್ಳಿಗೆ ಈ ರೀತಿ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಆ ಮಕ್ಳನ್ನೆಲ್ಲ ಗೋಡೆಗೆ ಸೀಮಿತ ಮಾಡ್ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಆ ಮಕ್ಳನ್ನ ತೋರಿಸ್ತಿರೋ ತರ ಬೆಳೆಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಒಬ್ಬ ಮಾದರಿ ತಾಯಿಯಾಗಿ?
0: ಮೇಡಮ್ ಆ ರೀತಿ ಎಲ್ಲ ಮಾಡಬಾರ್ದು ಮ್ಯಾಮ್, ಯಾಕಂದ್ರೆ ಆ ಮಕ್ಕಳು ತುಂಬಾ ಇನ್ನೂ ವೀಕ್ ಆಗಿ ಹೋಗ್ತಾರೆ.

0: ಅದನ್ನ ಬಿಟ್ಟು ನಾವು ಆ ಮಕ್ಕಳಲ್ಲಿ ನಿಮಗೇನು ಆಗಲ್ಲ, ಧೈರ್ಯವಾಗಿರಿ, ನೀವೆಲ್ಲಾರ ಜೊತೆನೂ ಆರಾಮಾಗಿರಿ ಅಂತ ಎಲ್ಲಾರ ಜೊತೆನೂ ಫ್ರೀ ಆಗ್ಬಿಟ್ರೆ ಮಕ್ಕಳಿಗೆ ಆ ಪ್ರಾಬ್ಲಮ್ ಇದೆ ನನಗೆ ಅನ್ನೋದೇ ನೆನಪಿರಲ್ಲ. ಅಂಡ್ ಆ ಮಕ್ಕಳು ಖುಷಿಯಾಗಿರೋ ಟೈಮಲ್ಲಿ ಅವ್ರನ್ನ ನೋಡಿದ್ರೆ ನಮಿಗೂ ಕೂಡ ಆ ಪ್ರಾಬ್ಲಮ್ ಇದೆ ಅಂತ ನೆನಪಾಗಲ್ಲ. ಸೊ ಯಾರೂ ಮಕ್ಕಳನ್ನ ಒಳಗಡೆ ಕೂಡಾಕೋದು ಅಥವಾ ಆ ಮಕ್ಕಳಿಗೆ ಹಿಂಗೇ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಹಿಂಸೆ ಮಾಡೋದು ಅಥವಾ ನೀವು ಹಿಂಸೆ ಮಾಡ್ಕೊಳ್ಳೋದನ್ನ ಮಾಡ್ಕೋಬೇಡಿ.
1: ಅಂದ್ರೆ ಒಬ್ರು ವಿಶೇಷ ಚೇತನ ಸಮಸ್ಯೆ ಅನ್ನೋದು ಒಂದು ದೇವರ ಶಾಪ ಅಂತ ಈ ನಿಟ್ಟಿನಲ್ಲಿ ಮಕ್ಕಳನ್ನ ತುಂಬಾ ಕಡೆಗಣಿಸ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ವಿಶೇಷ ಚೇತನ ಮಕ್ಕಳು ಯಾವತ್ತು ತಾಯಿಗೆ ಆಗಿರ್ಬೋದು ಅಥವಾ ತಂದೆಗೆ ಆಗಿರ್ಬೋದು ಹೊರೆ ಆಗಲ್ಲ ಮ್ಯಾಮ್. ಅವ್ರು ಯಾವತ್ತಿದ್ರು ಮಕ್ಕಳು ಮಕ್ಕಳೇನೆ ಅಲ್ವಾ, ಯಾವತ್ತು ದೂರ ಮಾಡಕ್ ಆಗಲ್ಲ. ಅವ್ರು ಎಷ್ಟೇ ಆದ್ರೂ ನಮ್ ಮಕ್ಳು ಅಂದ್ಮೇಲೆ ನಾವ್ ಯಾವತ್ತು ದೂರ ಮಾಡಕ್ ಆಗಲ್ಲ. ದಯವಿಟ್ಟು ಯಾರು ಆ ತರ ಮಕ್ಳುಗಳನ್ನ ದೂರ ಮಾಡ್ಬೇಡಿ ಅಂತ ಕೇಳ್ಕೊತೀನಿ.
1: ನೀವೇನ್ ವೃತ್ತಿ ಮಾಡ್ತಾ ಇದ್ರಿ ಮೇಡಮ್?
0: ನಾನು ಅಂಗನವಾಡಿಲಿ ಕೆಲಸ ಮಾಡ್ತಿದ್ದೀನಿ ಮೇಡಮ್.
1: ಒಟ್ಟಾರೆ ಮಕ್ಕಳು ಒಂದು ಕೆಲಸ ಈ ಇದರ ನಡುವೆ ಒಂದು ಈ ಸಮಸ್ಯೆ ಹೇಗ್ ಸಂಭಾಳಿಸ್ತಾ ಬರ್ತಾ ಇದ್ದೀರಾ ನೀವು?
0: ಶುರುವಿನಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ನನ್ ಕೆಲ್ಸನು ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಟ್ರೀಟ್ಮೆಂಟು, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ರಗಳೆ ಆಗ್ತಿತ್ತು, ಕಿರಿಕಿರಿ ಆಗ್ತಿತ್ತು, ತುಂಬಾ ಸಂಭಾಳಿಸಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನನ್ ಗಂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವಾಗ್ಲೂ ಜೊತೆ ನಿಲ್ತಿದ್ರು, ಏನು ಆಗಲ್ಲ, ಸರಿ ಆಗತ್ತೆ ಅಂತ ಧೈರ್ಯ ತುಂಬ್ತಿದ್ರು. ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ಅದೊಂಥರ ಕಾಮನ್ ರೂಟೀನ್ ತರ ಆಗ್ಬಿಟ್ಟಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಿ ಈಗ 3 ವರ್ಷ ಆಯ್ತು, ಹಾಗಾಗಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ. ಇತ್ತೀಚೆಗೆ ಅದು ರೆಗ್ಯುಲರ್ ಆಗಿರೋದ್ರಿಂದ ನಮ್ಗೆ ಮಕ್ಳಿಗೆ ಏನ್ ಬೇಕು ಅದನ್ನ ಮಾಡ್ತಿದೀವಿ, ಮಕ್ಳಿಗೆ ಎಷ್ಟು ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡಿಸ್ತಿದೀವಿ. ಅದ್ರಿಂದ ಯಾವ್ದು ಇತ್ತೀಚೆಗೆ ಯಾವ ರಗ್ಲೇನು ಆಗ್ತಿಲ್ಲ ಮ್ಯಾಮ್. ಅದ್ ಕಾಮನ್ ಆಗಿದ್ಯಲ್ಲ, 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೋತೀನಿ. ಇಲ್ಲೇನೆ ಡೌನ್ ಆಗಿತ್ತು ಅಂದ್ರೆ ಡಾಕ್ಟರ್ ಕಾಲ್ ಮಾಡಿ ಬ್ಲಡ್ ಬ್ಯಾಂಕಿಗೆಲ್ಲ ಕಾಲ್ ಮಾಡ್ಕೊಂಡು ಹೋಗ್ತಿದ್ದೀನಿ. ರೆಡಿ ಮಾಡಿಟ್ಟಿರ್ತಾರೆ, ನಾವು ಹೋಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಂಡು ಬರ್ತೀವಿ.
1: ಅಂದ್ರೆ ತಕ್ಷಣ ಅದು ಒಂದು ಅರೇಂಜ್ ಆಗಿರುತ್ತಾ ಬ್ಲಡ್?
0: ಬ್ಲಡ್ ತಕ್ಷಣ ಅರೇಂಜ್ ಆಗಲ್ಲ ಮ್ಯಾಮ್, ಯಾಕೆಂದ್ರೆ ಮಕ್ಕಳಿಗೆ ಗ್ಲೂಕೋ ಫಿಲ್ಟ್ರೇಟ್ ಬೇಕು, ಹಾಗೆ ತೆಗೆದು ಆಗ ಪ್ಯೂರಿಫೈ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಒಂದ್ 2 ದಿನದ ಮುಂಚೆನೆ ಹೇಳ್ಕೋಬೇಕಾಗತ್ತೆ ಮ್ಯಾಮ್.
1: ಅಂದ್ರೆ ನೀವು ಹೋಗೋ ಒಂದು 2 ದಿನ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಾಗ ನಂತರದ ದಿನಗಳಲ್ಲಿ ಚಿಕಿತ್ಸೆ ಪಡೆಯೋಕೆ ತುಂಬಾ ಅನುಕೂಲ ಆಗುತ್ತೆ.
0: ಹೌದು.
1: ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಮೇಡಮ್? ಈಗ ಸಿಕಲ್ ಸೆಲ್ ಅನಿಮಿಯಾ ಅಂತಷ್ಟೇ ಸಾಕಷ್ಟು ಜನ ಒಂದು ಆತಂಕ ಈಡಾಗಿ ಭಯ ಪಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅಂತ ಒಂದು ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ದಯವಿಟ್ಟು ಯಾರು ಹೆದರ್ಕೋಬೇಡಿ, ಅದರಿಂದ ಯಾವ ತೊಂದ್ರೇನು ಆಗಲ್ಲ. ಆದ್ರೆ ಮಕ್ಕಳಿಗೆ ಬೇಕಾದಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮ್ಯಾಮ್, ಬೇರೆ ಇನ್ನೇನು ತೊಂದರೆ ಆಗಲ್ಲ ಅದರಿಂದ.
1: ಇನ್ಕ್ಲೂಡಿಂಗ್ ದೊಡ್ಡವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್?
0: ದೊಡ್ಡವರಿಗೆ ಆದಷ್ಟು ಮಕ್ಕಳಿಗೆ ಧೈರ್ಯ ತುಂಬಾ ಕೆಲಸ ಮಾಡಿ, ಅವ್ರನ್ನ ದೂರ ಇಡಬೇಡಿ ಅಂತ ಕೇಳ್ಕೊತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿ ಸಾರ್ವಜನಿಕರಿಗೆ ಒಂದು ಮಾದರಿ ಸಂದೇಶವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್, ನಿಮಗೂ.
1: ಓಕೆ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ತಮ್ಮ ಮಕ್ಕಳ ಸಮಸ್ಯೆ ಕುರಿತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಗ್ರಾಮದ ಶ್ರೀಮತಿ ರಶ್ಮಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ಇರಿ, ಜನಧ್ವನಿ ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಅನಿಮಿಯಾ ತಲೆಸೀಮಿಯಾ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ದಿವ್ಯಾಂಗ

ಪ್ರೀತಿಯ ಚಿನ್ನದ್ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಇಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ

0: ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8 ಜುಲೈ 2026 ಬುಧವಾರದಂದು ಸರಗೂರಿನಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಕೊಳವೆವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಲಯವಂತಗಳೆಂಬ ಪ್ರಾಣಿಗಳು ಸಾಧಾರಣವಾಗಿ ಬೇರೆ ಪ್ರಾಣಿ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಆದರೆ ಜಿಗಣಿಗಳು ಇತರೆ ಪ್ರಾಣಿಗಳ ರಕ್ತ ಹೀರುತ್ತವೆ. ಬದಲಾಗಿ ಈ ಪರಿಸರದಲ್ಲಿನ ಬೇರೆ ಪ್ರಾಣಿ ಪಕ್ಷಿಗಳ ಆಹಾರ ಸರಪಳಿಯಲ್ಲಿ ಸ್ಥಾನ ಪಡೆದು ತಮ್ಮ ಜೀವನವನ್ನು ಬೇರೆ ಪ್ರಾಣಿಗಳಿಗೆ ತಮ್ಮ ಪ್ರಾಣವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ರೈತನ ಮಿತ್ರ ಎರೆಹುಳು. ವಲಯವಂತಗಳು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ: ಪಾಲಿಕೀಟ, ಒಲಿಗೋ ಕೀಟ, ಹೆರುಡಿನ ಹಾಗೂ ಆರ್ಕಿಎನ್ ಲೀಡ. ಇವೆ ಆ ನಾಲ್ಕು ವರ್ಗಗಳು. ಅದರಲ್ಲಿ ಪಾಲಿಕೀಟ ವರ್ಗವನ್ನು ಮತ್ತೆ ಎರೆಂಚಿಯಾ ಹಾಗೂ ಸಂಡೇಟೇರಿಯಾ ಎಂಬೆರಡ ಉಪವರ್ಗಗಳಾಗಿ ವಿಂಗಡಿಸಲಾಗಿದೆ. ಎರೆಂಚಿನಿಯಾ ಚಲಿಸುವ ಹಾಗೂ ಸಂಡೇಟೇರಿಯಾ ಚಲಿಸಿದ ವಲಯವಂತಗಳನ್ನು ಒಳಗೊಂಡಿದೆ. ಸಂಡೇಟೇರಿಯಾ ವಲಯವಂತಗಳು ಸಮುದ್ರದ ಆಳದಲ್ಲಿ ವಾಸಿಸುತ್ತವೆ. ಅವು ಯಾವುದೇ ಪರಿಸರದಲ್ಲೂ ಚಲಿಸುವುದಿಲ್ಲ. ಆದರೂ ಸುಲಲಿತವಾಗಿ ಸುಸಜ್ಜಿತ ಜೀವನ ಸಾಗಿಸುವ ಪ್ರಾಣಿಗಳಾಗಿವೆ. ಬಹಳಷ್ಟು ಸಂಡೇಟೇರಿಯಾಗಳು ಕೊಳವೆಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸುತ್ತವೆ. ಆದ ಕಾರಣ ಅವುಗಳನ್ನು ಕೊಳವೆಯಲ್ಲಿ ವಾಸಿಸುವ ಪ್ರಾಣಿಗಳು ಎಂದು ಕರೆಯಲಾಗುತ್ತದೆ. ವಲಯವಂತಗಳಿಗೆ ಚಲಿಸಲು ಕಾಲುಗಳಿಲ್ಲ. ಬದಲಾಗಿ ಮುಳ್ಳುಗೂದಲು, ಸಮಾಂಗಪಾದ ಎಂಬ ಚಿಕ್ಕ ಅವಯವಗಳಿದ್ದು, ಇನ್ನು ಕೆಲವು ಸ್ನಾಯುಗಳ ಸಂಕುಚನ ಅಂಕುಚನ

0: ಅವಯವಗಳ ಮೂಲಕ ಚಲಿಸುತ್ತವೆ. ಬೇರೆ ಬೇರೆ ಅವಯವಗಳನ್ನೇ ಮಾರ್ಪಡಿಸಿಕೊಂಡು ತಮ್ಮ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳಲು ಉಪಯೋಗಿಸುತ್ತವೆ. ಕೊಳವೆಯಲ್ಲಿ ವಾಸವಾಗಿರುವ ಪಾಲಿಕೀಟಗಳು ಸಮುದ್ರದ ತಳದಲ್ಲಿ ಸಿಗರೇಟಿನ ಅಗಲದಷ್ಟು ಕೊಳವೆಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಆ ಕೊಳವೆಯನ್ನು ಬಲವಾಗಿ ಸಾಗಿಸಲು ದಪ್ಪನಾದ ನುಸುಕಿನ ಕಣಗಳನ್ನು ಹೊರಗೊಡಗಿ ಚಿಕ್ಕ ಚಿಕ್ಕ ಉಸುಕಿನ ಕಣಗಳನ್ನು ಒಳಗೊಡಗಿ ಉಪಯೋಗಿಸಿಕೊಂಡು ನಿರ್ಮಿಸಿಕೊಳ್ಳುತ್ತವೆ. ಅವುಗಳ ಮೃದುವಾದ ಮೈಕಣಗಳು ಸೋಕಿದಾಗ ಅವುಗಳ ಚರ್ಮಕ್ಕೆ ನೋವಾಗಬಹುದು ಎಂಬ ಕಾರಣದಿಂದಾಗಿ ತಮ್ಮ ಲಾಳಾರಸ ಹಾಗೂ ಹಿಟ್ಟಿನಂತಹ ಉಸುಕಿನ ಪುಡಿಯನ್ನು ಸೇರಿಸಿ ಮನೆಗಳನ್ನು ಪ್ಲಾಸ್ಟರ್ ಮಾಡುತ್ತವೆ. ಹೀಗಾಗಿ ಗೋಡೆಗಳು ನುಣುಪಾಗಿ ಅವುಗಳ ಸೀಮಿತ ಚಲನೆಗೆ ಅನುಕೂಲಕರವಾಗಿರುತ್ತವೆ. ಉದಾಹರಣೆಗೆ ಇನ್ನೂ ಕೆಲವು ಮೃದ್ವಂಗಿಗಳು ಕಬಡಿ, ಕಪ್ಪೆ ಚಿಪ್ಪು ಇವುಗಳನ್ನು ಉಪಯೋಗಿಸಿಕೊಂಡು ಹೊರಗೋಡೆಯನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಲವು ಸಿಗರೇಟಿನ ಆಕಾರದ ಕೊಳವೆಯ ಮನೆ ಹೊಂದಿದ್ದರೆ ಇನ್ನೂ ಕೆಲವು ಗಾ ಆಕಾರದ ಮನೆಯನ್ನು ಹೊಂದಿಕೊಂಡು ಎರಡು ಕಡೆ ಪ್ರವೇಶಕ್ಕಾಗಿ ದ್ವಾರಗಳನ್ನು ಹೊಂದಿರುತ್ತವೆ. ಅಥವಾ ಒಂದು ಕಡೆ ಮಾತ್ರ ಪ್ರವೇಶ ದ್ವಾರ ಹೊಂದಿದ್ದು ಇನ್ನೊಂದು ಕಡೆ ದ್ವಾರವು ಮುಚ್ಚಿರುತ್ತದೆ. ಇನ್ನೂ ಕೆಲವು ದ್ವಾರವನ್ನು ಲಾಳಿಕೆ ಆಕಾರದ ಮುಚ್ಚುಳದಿಂದ ಮುಚ್ಚಿಕೊಂಡಿರುತ್ತವೆ. ಇದನ್ನ ಅಪ್ಪರ್ ಕ್ಯೂಲಮ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸೂರ್ಪಲ ಆಹಾರವನ್ನು ಒಳಗೆ ಎಳೆದುಕೊಂಡು ನಂತರ ಸ್ನಾಯುವಿನಿಂದಾಗಿ ಅಪ್ಪರ್ ಕ್ಯೂಲಮ್ ದ್ವಾರವನ್ನು ಮುಚ್ಚಿಬಿಡುತ್ತವೆ. ಇದೊಂದು ರೀತಿಯ ರಕ್ಷಣೆಯೂ ಹೌದು. ಚಲನೆ ಇಲ್ಲದ ಜೀವಿಗಳು ಆಹಾರ ಸೇವನೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರೆ ಹೌದು ಎನ್ನುವ ಈ ಉತ್ತರ ಕೊಳವೆ ವಾಸಿಗಳ ಜೀವನ. ಇವುಗಳ ಪ್ಯಾರಾಪೋಡಿಯಾ ಎಂಬ ಚಲನಾಂಗಗಳು ಚಲಿಸಲು ಸಹಾಯ ಮಾಡಲಾರವು. ಇದಕ್ಕೆ ಬದಲಾಗಿ ನೀರನ್ನು ಪಟಪಟನೆ ಬಡಿದು ನೀರಿನ ಅಲೆಗಳನ್ನು ಎಬ್ಬಿಸಿ ಅದರಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಒಳಗೊಂಡು ಕೊಳವೆಯನ್ನು ಸೇರಲು ಅನುಕೂಲ ಮಾಡಿಕೊಡುತ್ತವೆ. ಕೊಳವೆ ಒಳಗೆ ಸೇರಿದ ಆಹಾರ ಪದಾರ್ಥಗಳನ್ನು ಲಾಲಾರಸದಂತಹ ಮ್ಯೂಕಸ್ ಅಥವಾ ಲೋಳೆ ಸುತ್ತುವರೆದು ಜೀರ್ಣಾಂಗಕ್ಕೆ ಸೇರಿಕೊಳ್ಳುತ್ತದೆ. ಇನ್ನೂ ಕೆಲವು ಕೊಳವೆ ವಾಸಿಗಳು ಲೋಳೆಯನ್ನು ಒಂದು ಎಳೆಯಾಗಿ ಆಹಾರ ಪದಾರ್ಥದ ಮೇಲೆ ಹರಡಿ ನಂತರ ಆ ಎಳೆಯನ್ನು ಒಳಗೆ ಹಿಡಿಯುತ್ತಾ ಆಹಾರ ಪದಾರ್ಥಗಳನ್ನು ದೇಹದೊಳಗೆ ಸೇರಿಸಿಕೊಳ್ಳುತ್ತವೆ. ಕೆಲವು ಕೊಳವೆ ವಾಸಿಗಳಲ್ಲಿ ಉಸಿರಾಟದ ಅವಯವಗಳಾದ ಕಿವಿರುಗಳಿರುತ್ತವೆ. ಇವು ಮೂಲತಃ ಕಿವಿರುಗಳಾಗಿರಬಹುದು, ಆದರೆ ಪ್ಯಾರಾಪೋಡಿಯಾ ಕಿವಿರುಗಳಾಗಿ ಮಾರ್ಪಟ್ಟು ಹೊಂದಿರಬಹುದು. ಆದರೆ ಬಹಳಷ್ಟು ಕೊಳವೆ ವಾಸಿಗಳಲ್ಲಿ ಕಿವಿರುಗಳಾಗಲಿ ಇನ್ನಿತರ ಯಾವುದೇ ಉಸಿರಾಟದ ಅಂಗಗಳ ಅವಶ್ಯಕತೆ ಇರುವುದಿಲ್ಲ. ಚರ್ಮದ ಜೀವಕೋಶಗಳ ಮುಖಾಂತರವೇ ಅನಿಲಗಳ ವಿನಿಮಯ ಮಾಡಿಕೊಳ್ಳುತ್ತವೆ. ಕಿವಿರುಗಳು ಅಥವಾ ಕಿವಿರುಗಳಾಗಿ ಮಾರ್ಪಡಾಗಿರುವ ಪ್ಯಾರಾಪೋಡಿಯಾಗಳಾಗಲಿ ಉಸಿರಾಟ ಕ್ರಿಯೆಯನ್ನು ನಡೆಸಲು ಸಹಾಯಕವಾಗಿರುವುದಿಲ್ಲ. ಕೊಳವೆ ವಾಸಿ ವಲಯಾಂತಗಳು ತಮ್ಮ ಕೊಳವೆಯಲ್ಲಿ ಜೀವನ ಸಾಗಿಸುವುದರಿಂದ ಸಂತಾನೋತ್ಪತ್ತಿಗಾಗಿ ಸಂಗಾತಿಯನ್ನು ಹುಡುಕಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕೆಲವೊಂದು ಕೊಳವೆ ವಾಸಿಗಳು ಜೀವಾಂಕುರ ವಿಧಾನ ಅಥವಾ ಬಡ್ಡಿಂಗ್ ವಿಧಾನದ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ದೇಹದ ಒಂದು ಭಾಗದಿಂದ ಒಂದು ಎಳೆಯ ಕುಡಿ ತರಹದ ಭಾಗವು ನಿರ್ಮಾಣವಾಗಿ ಅಲ್ಲಿಯೇ ದೊಡ್ಡದಾಗಿ ಇರುತ್ತದೆ. ರಭಸದಿಂದ ನೀರು ಕೊಳವೆಯ ಒಳಗೆ ಹೋದಾಗ ತಾಯಿಯಿಂದ ಬೇರ್ಪಟ್ಟು ಒಂದು ನೆಲೆಯನ್ನು ಅರಸಿ ನೆಲೆಸಿ ತಮ್ಮ ಹೊಸ ಜೀವನವನ್ನು ಪ್ರಾರಂಭ ಮಾಡುತ್ತವೆ. ಹೀಗಾಗಿ ಒಂದು ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ಎನ್ನಲಾಗಬಹುದು. ಇನ್ನೂ ಕೆಲವು ಉದಾಹರಣೆಗಳಲ್ಲಿ ದೇಹದ ಕೆಳಭಾಗದಲ್ಲಿರುವ ಗಂಡು ಮೇಲ್ಭಾಗದಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳನ್ನು ಬೆಳೆದು ಅವುಗಳ ವೀರ್ಯಾಣು ಹಾಗೂ ಅಂಡಾಣುಗಳು ನೀರಿನಲ್ಲಿ ಮಿಲನಗೊಂಡು ಫಲಿತವಾಗಿ ಒಂದು ಚೀಲದಲ್ಲಿ ಸಂಗ್ರಹಗೊಂಡು ಅಲ್ಲಿಯೇ ಪೋಷಣೆ ಪಡೆಯುತ್ತವೆ. ಸಾಕಷ್ಟು ಬಲಿಷ್ಠವಾದಾಗ ಆ ಚೀಲದಿಂದ ಹೊರಬಂದು ಕೊಳವೆಯಿಂದ ಹೊರಬರುವ ನೀರಿನ ಮುಖಾಂತರ ಹೊರ ತಳ್ಳಲ್ಪಟ್ಟು ಸ್ವತಂತ್ರ ಜೀವನಕ್ಕಾಗಿ ಹೊಸ ನೆಲೆ ಅರಸಿ ತಂಗ ತೊಡಗುತ್ತದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ವಿಧಾನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುವರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ,

0: ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನಾಹಂ ಪ್ರಕಾಶ ಸರ್ವಸ್ಯ

ಟಯಂ. ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನು ಅವ್ಯಯನೂ ಆದ ನನ್ನನ್ನು ಅರಿಯರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಯಾರು ಎಂದು ಕಾಣುವುದಿಲ್ಲ, ಆದರೆ ಅದರ ಹಿಂದೆ ಇರುವವರಿಗೆ ಎಲ್ಲವೂ ಕಾಣುತ್ತದೆ. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಈ ಯೋಗ ಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುತ್ತಾನೆ. ಆದರೆ ದೇವರು ತನ್ನ ದೇವರತನವನ್ನ ಎಂದಿಗೂ ಕೂಡ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡವನು ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ಕೂಡ ತಾನು ಯಾರು ಎಂಬುದನ್ನು ಕ್ಷಣಕಾಲವೂ ಕೂಡ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕೂಡ ಕಳಚಿ ಇಡಬಹುದು, ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವಂಥದ್ದು ಈ ಕರ್ಮಮಾಯೆ. ನಾವು ಅದನ್ನು ಕಳಚಿ ಇಡುವುದಕ್ಕೆ ಆಗುವುದಿಲ್ಲ ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದನ್ನೆಲ್ಲ ಮರೆತು ಹೋಗುತ್ತೇವೆ. ಇಲ್ಲಿ ಇಬ್ಬರೂ ಕೂಡ ವೇಷ ಹಾಕಿಕೊಂಡು ಬಂದಿರುವಂಥವರೇ. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ಕೂಡ ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುತ್ತಾನೆ. ಹಾಕಿದ ವೇಷದಲ್ಲಿಯೇ ಅವನು ತನ್ಮಯನಾಗುತ್ತಾನೆ. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುತ್ತದೆ.

ವೇಷವನ್ನು ಇಚ್ಛಿಸಿದಾಗ ತೆಗೆದುಹಾಕಲೂ ಕೂಡ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಅಂಥೇಳಿ ಹೇಳ್ತಾನೆ. ಯಾರಿಗೂ ಕೂಡ ಕಾಣುವುದಿಲ್ಲ ಅಂತಲ್ಲ, ಅವನನ್ನ ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ. ಈ ವಜ್ರದ ವ್ಯಾಪಾರಿಗಳು ಮಾತ್ರ ವಜ್ರ ಯಾವುದು, ಗಾಜು ಯಾವುದು ಎಂಬುದನ್ನ ಕಂಡುಹಿಡಿಯಬಲ್ಲಂಥವರು. ಹಾಗೆಯೇ ತರಕಾರಿ ಹೂ ವ್ಯಾಪಾರಿಗಳು ವಜ್ರವನ್ನ ವಜ್ರ ಎಂದು ಕಂಡುಹಿಡಿಯಬಲ್ಲರೆ? ಖಂಡಿತ ಇಲ್ಲ. ತರಕಾರಿ ವ್ಯಾಪಾರಿಯವರಿಗೆ ಯಾವ ತರಕಾರಿ ತುಂಬಾ ಚೆನ್ನಾಗಿದೆ, ಯೋಗ್ಯವಾದಂತಹ ತರಕಾರಿ ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲರು. ಹಾಗೆಯೇ ಈ ಜೀವನದಲ್ಲಿ ಯಾವುದನ್ನು ಅರಿತುಕೊಳ್ಳಬೇಕಾದರೂ ಕೂಡ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವಂಥದ್ದು, ಸಾಧಾರಣ ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬೇಕು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರೆದಿದ್ರೆ ಮಾತ್ರ ಇದು ಗೊತ್ತಾಗುವಂಥದ್ದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲಿಯೇ ಮುಳುಗಿರ್ತಾರೆ. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನು ಕಂಡು ಅವರಿಗೆ ತಿಳಿಯೋದಿಲ್ಲ. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನ ಹಾಕುವುದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತನಾಗಿರುವಂಥವನು. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ತತ್ವ ಎನ್ನುವಂಥದ್ದು ಸರ್ವವ್ಯಾಪಕವಾಗಿ ಎಲ್ಲರ ಹೃದಯದಲ್ಲಿ ಇರುವುದಾದರೆ ಅದು ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಅನುಮಾನಗಳಿಗೆ ಉತ್ತರವಾಗಿ ಈ ಒಂದು ಶ್ಲೋಕ ಹೇಳಿದೆ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾವುದೇ ಜನರಿಗೆ ನಾನು ಕಾಣಿಸುತ್ತಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಈ ಮಾಯೆ ಎನ್ನುವಂಥ ಶಬ್ದ ಇದೆಯಲ್ವಾ, ಇದು ವೇದಾಂತ ಸಾಧಕರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಆಳವಾಗಿ ಮನನ ಮಾಡಿದವನಿಗೆ ಮಾತ್ರ ಇದು ಅರ್ಥವಾಗುವಂಥದ್ದು. ಅವ್ಯಕ್ತವಾದ ನಿರ್ಗುಣ ಪರಮಾತ್ಮನು ವ್ಯಕ್ತನಾಗಿ ಬಹುರೂಪ ಪ್ರಪಂಚ ಹಾಗೂ ನಾನಾ ವಿಧ ಜೀವರಾಶಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಯೆ. ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನನ್ನು ಭ್ರಮೆಗೊಳಿಸುವ ಇದೇ ಶಕ್ತಿಗೆ ಹೆಸರು ಅವಿದ್ಯೆ ಎಂದು. ನಮ್ಮ ಎಲ್ಲ ರೀತಿಯ ಸಾಂಸಾರಿಕ ಸುಖ ದುಃಖಗಳಿಗೆ ಇದೇ ಕಾರಣವಾಗಿರುವಂಥದ್ದು. ಇದು ತ್ರಿಗುಣಾತ್ಮಕವಾಗಿರುವಂಥದ್ದು. ಅವಿದ್ಯೆಯ ಈ ಆವರಣದಿಂದಾಗಿ ನನಗೆ ಆತ್ಮನ ದರ್ಶನವಾಗುತ್ತಿಲ್ಲ ಎಂದು ಹೇಳಬಹುದು. ಆತ್ಮನ ದರ್ಶನವಾಗಬೇಕಾದರೆ ಈ ಅವಿದ್ಯೆಯನ್ನು ನಾಶಗೊಳಿಸಬೇಕು. ಸದ್ಗುರುವಿನ ಜ್ಞಾನೋಪದೇಶದ ಮೂಲಕ ಹಾಗೂ ನಿರಂತರವಾದ ಸಾಧನೆಯ ಮೂಲಕ ಮಾತ್ರ ಇದು ಸಾಧ್ಯ. ವಿಜ್ಞಾನ ತಿಳಿಯದ ವ್ಯಕ್ತಿಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಏನೇನೂ ಕೂಡ ತಿಳಿಯೋದಿಲ್ಲ. ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವ ಇವು ಎರಡೂ ಕೂಡ ಅಗತ್ಯ. ಇವೆರಡನ್ನೂ ಕೂಡ ಪಡೆಯದಂತಹ ವ್ಯಕ್ತಿಯು ಅನಂತರ ಉರಿಯುತ್ತಿರುವ ಬಲ್ಬನ್ನು ನೋಡಿಯೇ ಇಲ್ಲಿ ವ್ಯಕ್ತವಾಗಿರುವ ವಿದ್ಯುಚ್ಛಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ. ಅದೇ ರೀತಿ ಶಮದಮಾದಿ ಸಾಧನ ಸಂಪತ್ತುಗಳ ಮೂಲಕ ಶಾಸ್ತ್ರ ಶ್ರವಣವನ್ನು ಮಾಡಿ ಮನನ ನಿಧಿಧ್ಯಾಸನಗಳನ್ನು ಅಭ್ಯಸಿಸುವವನಿಗೆ ಮಾತ್ರ ಆತ್ಮನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಬುದ್ಧಿಯನ್ನು ಆವರಿಸಿರುವ ಅವಿದ್ಯೆಯು ಪೂರ್ತಿಯಾಗಿ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರವೇ ಗತಿ. ಸಂಸಾರದ ಆ ಅಗ್ನಿಯಲ್ಲಿ ನೊಂದು ಬೆಂದು ಬಳಲುತ್ತಿರುವ ಜೀವನಿಗೆ ಆತ್ಮಾನಂದದ ಲವಲೇಶವೂ ಕೂಡ ಪ್ರಾಪ್ತಿಯಾಗದು. ಈ ಪ್ರಾಪಂಚಿಕ ಸುಖಕ್ಕಿಂತ ಹೆಚ್ಚಿನದು ಇನ್ನು ಯಾವುದೂ ಇಲ್ಲ ಎಂಬುದೇ ಅವನ ತಿಳುವಳಿಕೆಯಾಗಿರುವಂಥದ್ದು. ಏಕೆಂದರೆ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಮೂಢರಾದ ಈ ಜನರು ನನ್ನ ಅವ್ಯಯ

ಅದ ಸ್ವರೂಪವನ್ನ ತಿಳಿಯರು. ಅವರ ಬುದ್ಧಿಯೂ ಕೂಡ ನನ್ನದೇ ಯೋಗ ಮಾಯೆಯಿಂದ ಆವರಿಸಲ್ಪಟ್ಟಿದೆ. ಅವರ ಮನಸ್ಸು ಬುದ್ಧಿಯು ಪ್ರಪಂಚದ ವಸ್ತುಗಳನ್ನೇ ಸತ್ಯ ಅಂಥೇಳಿ ತಿಳಿದಿರುತ್ತೆ. ಅದಕ್ಕೆ ಆತ್ಮಸ್ವರೂಪನಾದ ಆತ್ಮನ ದರ್ಶನವೂ ಆಗುತ್ತೆ. ಕಂಭವನ್ನ ಪುರುಷನು ಮುಚ್ಚಿದಂತೆ, ಮರಳುಗಾಡನ್ನ ಮರೀಚಿಕೆಯು ಮುಚ್ಚಿದಂತೆ, ಈ ಅಲೆಗಳು ಸಮುದ್ರವನ್ನೇ ಮುಚ್ಚಿದಂತೆ, ಅನಾತ್ಮದಲ್ಲಿ ನಾನು ಎಂಬ ಭಾವವು ಆತ್ಮದರ್ಶನಕ್ಕೆ ಅಡ್ಡಿಯಾಗಿರುತ್ತದೆ. ಜೀವದ ಈ ಅಜ್ಞಾನದ ಅವಸ್ಥೆಯನ್ನ ನಾವು ಮುಂದಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ, ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ. ದಿಟವಾವುದಿದೆ ನಮಗೆ ಮುದ್ದು ರಾಮ, ದಿಟವಾವುದಿದೆ ನಮಗೆ ಮುದ್ದು ರಾಮ. ಹಾಗಾಗಿ ದಿಟ ಅನ್ನುವಂಥದ್ದು ಯಾವುದಿದೆ, ಆ ದಿಟವನ್ನೋದು ಅರ್ಥಕೊಳ್ಬೇಕು ಅಂತಂದರೆ ನಾನು ಎಂಬ ಅಹಂಭಾವ ನಮ್ಮಿಂದ ದೂರವಾಗಬೇಕು. ಇಂದು ಕೆಳೆ ಎಂದದ್ದೇ ಅದೇ ನಾಳೆ ಹಾಗೆ ಅಂಥೇಳಿ, ಇಂದು ಏನೋ ಹೋಗಲಿ ಬಿಡು ಆ ಒಂದಿಷ್ಟು ಅಹಂ ಅಂತೇಳಂದರೆ ನಾಳೆ ಅದೇ ಹೊಗೆಯಾಗಿ ಹಗೆಯಾಗಿ ದಗೆಯಾಗಿ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಅಹಂಭಾವವನ್ನು ಬಿಟ್ಟು ಆತ್ಮದರ್ಶನವನ್ನು ನಾವು ಮಾಡಿಕೊಂಡಾಗ ಸದಾ ನಾವು ಸುಖಿ ಎಂಬ ಮಾತನ್ನೇ ಇಲ್ಲಿ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ನೆಟ್ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕಾಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶಿವತ ಸಿದ್ದರಾಜರವರು ಹಾಗೂ ಹಾಡಿಯ ಯಜಮಾನರಾದ ಶಿವತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ನೆಟ್ಕಾಲದ ಉಂಡಿಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ ಸರ್.
4: ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ ಸರ್.
4: ಸಿದ್ದರಾಜರವರೇ, ತಾವುಗಳು ಈ ಒಂದು ನೆಟ್ಕದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ
5: ಸರ್? ನಾವು ಕಳೆದ ನನ್ನ ಜೀವನದ ಬಗ್ಗೆ ನಾನು ಹೇಳಿದೇನೆ, ನಮಗೊಂದು 50 ವರ್ಷದಿಂದನೂ ನಾವು ಇಲ್ಲಿ ವಾಸವಾಗಿದ್ದೀವಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತ ಮುತ್ತಾತ ಅವರು ಕೂಡ ಇಲ್ಲೇ ವಾಸ ಮಾಡಿದ್ರು. ಆವಾಗಿನ ಜೀವನನೇ ಬೇರೆ, ಇವಾಗಿನ ಜೀವನನೇ ಬೇರೆ. ಆವಾಗ ಎಲ್ಲರೂ ನಮ್ಮ ಕಾಡಲ್ಲಿ ಗೆಣಸು ಕಿತ್ಕೊಂಡ್ಬಂದರೆ ಮಾತ್ರ ನಮ್ಮ ಜೀವನ, ಜೇನು ಗೆಣಸು ಎರಡೇ ನಮ್ಮ ಜೀವನ ಇತ್ತು ಆವಾಗ. ಇವಾಗ ಸ್ವಲ್ಪ ಸರ್ಕಾರದವರು ಬಂದು ಈ

0: ಅಕ್ಕಿ ಬಗ್ಗೆ ರಾಗಿ ರೇಷನ್ನಿಂದ ಕೊಡಲಾಗಿ ನಮಗೆ ಸ್ವಲ್ಪ ಈಗ ಸ್ವಲ್ಪ ಅನುಕೂಲ ಆಗಿದೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಕೋಬೇಕು ಅನ್ನೋದು ಏನಂದರೆ, ನಮಗೆ ಎಲ್ಲ ಕಡೆಯನ್ನು ಹೋದಾಗಲೂ ಕೂಡ ಸರಗೂರ್ಗೆ ಹೋಗಲಿ, ಕೋಟೆಗೆ ಹೋಗಲಿ, ಹ್ಯಾಂಡ್ ಪೋಸ್ಟ್ ಹೋಗಲಿ, ಪ್ರತಿಯೊಂದು ಏರಿಯಾಗೆ ಹೋದಾಗಲೂ ಹೆಣ್ಣು ಮಕ್ಕಳಿಗೆ ಅವರ ಗೌರವಕ್ಕೆ ತಕ್ಕ ಧಕ್ಕೆ ಬರೋಂಥ ಕೆಲಸ ಅಂದರೆ ಟಾಯ್ಲೆಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 67 ಕುಟುಂಬಗಳಿದ್ದೀವಿ, ಎಲ್ಲ ನಾವು ಜೈನ ಕುಟುಂಬ ಜನಾಂಗದವರು. ಹೀಗಾಗಿ ನಮ್ಮ ಮಕ್ಕಳ ಒಂದು ಏಳಿಗೆಗೆ ನಮಗೆ ಒಂದು 35-40 ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಸರ್ಕಾರ ಮನೆ ಕೊಟ್ಟಿದೆ ಇಲ್ಲ ಅಂತಲ್ಲ, ಕೆಲವ್ರಿಗೆ ಮನೆ ಆಗಿದೆ, ಕೆಲವ್ರಿಗೆ ಮನೆ ಆಗಿಲ್ಲ. ಅವರಿಗೆ ಯಾರಿಗೂ ಕೂಡ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ. ಫಸ್ಟು ನಮಗೆ ನಮ್ಮ ಗಂಡಸರು ನಾವು ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ಬೋದು ಹೊರಗಡೆ, ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಆಗದಂಗೆ ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಎರಡನೇದಾಗಿ ಸರ್ಕಾರದವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಇಲ್ಲ ಅಂತ ಹೇಳೋದು, ಯಾವ್ಯಾವುದೋ ಬಜೆಟ್ ತೆಗೆದು ಯಾರ್ಯಾರಿಗೋ ಆಗ್ತಾರೆ. ನಿಜವಾದ ಮೂಲತಃ ಜೇನುಕುರುಬ ಜನಾಂಗಕ್ಕೆ ಅವರು ಯಾವ ಸವಲತ್ತುಗಳನ್ನು ಮುಂದೆ ಕೊಡೋಕ್ಕೆ ಇಷ್ಟಪಡಲ್ಲ. ಕೃಷಿ ಇಲಾಖೆ ಇರ್ಬೋದು, ವೆಟರ್ನರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅವ್ರಿಗೇನಿಗೆ ಸಮಥಿಂಗ್, ಸರ್ಕಾರವೇ ಸಮಥಿಂಗು, ನಮ್ಮದೇನಲ್ಲ, ನಮ್ಮೊಬ್ಬರದೇನಾಗಿದೆ ಏನಾರು ಮಾಡ್ಬೋದಾಗಿತ್ತು. ಪ್ರತಿ ಒಂದು ಇಲಾಖೆಗಳು ದುಡ್ಡಿದ್ರೇ ಅವ್ನ ಜೀವನ, ಇಲ್ಲ ಅಂದರೆ ಅವ್ನ ಜೀವನ ಅಲ್ಲ. ತಾಲೂಕು ಆಫೀಸ್ಗೆ ಹೋಗಿ ದುಡ್ಡು ಕೊಡ್ಬೇಕು, ವೆಟರ್ನರಿಗೆ ಹೋಗಿ ದುಡ್ಡು ಕೊಡ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ದುಡ್ಡು ಕೊಡ್ಬೇಕು, ಎಲ್ಲ ಕಮಿಷನ್ ಕಮಿಷನ್ ಸರ್ಕಾರ ಆಯಿತು. ನಮ್ಮ ಜನರಿಗೆ ಯಾವುದೇ ಥರದ ಮೂಲಸೌಕರ್ಯ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ಟ್ರೈಬಲ್ಗೆ ಆದ್ಯಂತ ಸರ್ಕಾರ ಅದಕ್ಕೆ ಒಂದು ಸಪ್ರೇಟ್ ಬಜೆಟ್ ಮಾಡಿದೆ. ಆ ಬಜೆಟ್ ನಿಜವಾಗೂ ನಮ್ಮ ಜೇನುಗುರು ಜನಕ್ಕೆ ಹೋಯ್ತಾ ಇಲ್ಲ, ಬೇರೆ ಜನಕ್ಕೆ ಹೋಯ್ತಾ ಇಲ್ಲ. ಎಷ್ಟು ಕೋಟೆ ಕೇಳೋಕೆ ಮುಗಿದೋಯ್ತು ಕಣಪ್ಪ, ಮುಗಿದೋದ್ಮೇಲೆ ನಾವು ಯಾರು ಕೇಳೋದು, ನಾವು ಯಾರನ್ನು ಕೇಳೋದು, ಮುಗಿದೋದ್ಮೇಲೆ ನಾವು ಮನೆಗೆ ಬರ್ಬೋದು. ಸಾಲ ಸೋಲ ಮಾಡ್ಕೊಂಡು ಬಸ್ ಚಾರ್ಜ್ ಮಾಡ್ಕೊಂಡು ಸರ್ಗೆ ಹೋಗಿರ್ತೀವಿ, ಕೋಟೆಗೆ ಹೋಗಿರ್ತೀವಿ, ಮುಗಿದೋಯ್ತು ನಮ್ಮ ಜೀವನ ಅಷ್ಟೇ. ಇನ್ನು ಮಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ವಾಪಸ್. ಇನ್ನು ಬೇರೆಯವರು ಎಲ್ಲಿಂದ ತಂದಪ್ಪ, ಏ ನಮ್ಗೆ ಎಷ್ಟೇ ಕೊಟ್ಟರು ತಗೊಂಡು ಎಷ್ಟೇ ಕೊಟ್ಟು, ನಿಜವಾದ ಟ್ರೈಬಲ್ ಕೊಡಿ, ನೀವು ಯಾವ್ಯಾವುದೋ ತಗೊಂಡು ನಿಮ್ಮ ಸಂಪಾದನೆಗೋಸ್ಕರ ಜನರನ್ನ ಅವ್ರ ಹೆಸರು ಬಂದ್ರೆ ನೀವು ಯಾಕೆ ಕಾಳು ಮಾಡಿದ್ರಿ, ಅವ್ರಿಗೆ ಆದಂಥ ಸೀಮಿತವಾಗಿರೋಂಥ ಸರ್ಕಾರ ಕೊಟ್ಟಿರೋಂಥದ್ದನ್ನ ಅವ್ರಿಗೆ ಸೀಮಿತವಾಗಿ ಕೊಡಿ. ಈಗ ನೋಡಿ, 6 ಹಿಂದೆ ನಮ್ಮ ಪೌಷ್ಟಿಕಾಹಾರದ್ದು ನ್ಯೂಟ್ರಿಷನ್ ಫುಡ್ ಬರ್ತಿತ್ತು, ಕಂಡೀಷನ್ ಕಟ್ ಮಾಡೋದು. ನಮ್ಮ ಪರಿಸ್ಥಿತಿ ಏನಾಗ್ಬೋದು, ಈಗ ನಿಮ್ಮ ಮಳೆ ಇಲ್ಲ, ಬೆಳೆ ಇಲ್ಲ, 4-5 ಮಳೆ ಹೋಗಿ, ಮಳೆ ಇಲ್ಲ, ಕೂಲಿ ಕಂಬಳಕ್ಕೆ ಯಾರೂ ಕರೆಯಲ್ಲ, ನಮ್ಮ ಜೀವನ ಹೆಂಗೆ ನಡೆಸ್ಬೋದು, ಬರೋಂಥ ಸೌಕರ್ಯ ನಮಗೆ ಕೊಡಿ. ನಾವು ಇನ್ನು ಬೇರೆ ಏನು ಕೇಳೋದು, ನಿಮ್ಮ ಸರ್ಕಾರ ತಂದು ನಮ್ಮ ಮನೆ ಕೊಡಿ ಅಂತ ನಾವು ಕೇಳೋದು, ನಮಗೆ ಬರಬೇಕಾದ್ರೆ ಕೊಡಿ. ವೆಟರ್ನರಿಯಿಂದ ಬೇರೆಯವ್ರಿಗೆಲ್ಲ ಇಲಾಖೆ ಹೆಸರು ಕೊಟ್ಟು ಜೀವನ ಮಾಡೋಕ್ಕೆ ದಾರಿ ಕೊಡ್ತೀವಿ. ನಮ್ಮ ಟ್ರೈಬಲ್ಗೆ ಕೊಡಿ ಇಲಾಖೆ ಹೆಸರುಗಳನ್ನ, ಅವರು ಒಂದೊಂದು ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ, ರೈಲಿಗೆ ಹಾಕೊಂಡು 10 ಬರ್ತೀವಿ, 5 ಬಂದ್ರೆ ಅವ್ರ ಜೀವನ ಆಗಲ್ವ, ತಿಂಗಳಿಗೆ ಒಂದು 7,000 3,000 ಬಂದರೆ ಅವ್ರು ಹಂಗೋ ಮಕ್ಕಳು ಮರಿ ಸಾಕೊಂಡು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತೀವಿ. ಅದು ನಿಜವಾದ ಟ್ರೈಬಲ್ ಫಲಾನುಭವಿ ಕೊಡಲ್ಲ, ಯಾರಿಗೋ ಮಾಡೋದು, ಯಾರಿಗೋ ಕೊಡೋದು. ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲಿ ಗೊಬ್ಬರ ಆಗ್ಬೋದು, ಜೋಳ ಆಗ್ಬೋದು, ಬಿತ್ತನೆ ಯಾವುದೇ ಆಗಿರಲಿ, ಎಷ್ಟೇ ಕೊಟ್ಟ ಇಲ್ಲ ಜನರಲ್ ಕೊಟ್ಟ, ಜನರಲ್ ಕೊಟ್ಟ ನಾವೇನು ತಗೊಳ್ಳೋ, 10,000 ಆಗಿರುತ್ತೆ, 10,000 ಕೊಟ್ಟು ತಗೊಳಕಂತ ನಮಗಾಗಿನ ಫಂಡ್ಗಳು ನಮಗೆ ಬಿಟ್ಬಿಡಿ. ಈಗ ಕೆಲವ್ರಿಗೆ ಜಮೀನಲ್ಲಿ ಬೋರ್ ಇರುತ್ತೆ, ಅವ್ರಿಗೆ ಪೈಪೇ ಇರೋದು, ಅವ್ರಿಗೆ 18,000-20,000 ಕೊಟ್ಟು ಅವ್ರು ಎಲ್ಲಿ ತಗೊಳ್ಳೋದು, ಅವ್ರ ಜೀವನ ಮಾಡೋದು. ಇಲ್ಲಿ KVBಯವ್ರು ಹಾಕೊಂಡು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಬಿಸಾಕ್ತಾರೆ. ಯಾರು ಬಂಗಾರಪ್ಪ ಅವರು ಫ್ರೀಯಾಗಿ ಸರ್ಕಾರದಿಂದ ಬೋರ್ವೆಲ್ಗಳಿಗೆ ಪಂಪ್ಸೆಟ್ಗಳಿಗೆ ಫ್ರೀ ಬಿಟ್ರು, ಈಗ ಅದಕ್ಕೂ ಮೀಟರ್ ಜೋಡ್ಸೋಕ್ಕೆ ಶುರು ಮಾಡೋರು. KVBಯವರು ಕರೆಕ್ಟಾಗಿ 5 ಆದರೆ ಕರೆಂಟ್ ಕೊಡ್ತಾರೆ, ಅರ್ಗ 5 ಆದರೆ ಕರೆಂಟ್ ಕೊಟ್ಟರು, ಅವ್ನು ಜಮೀನು ಇರ್ತಾ 3 ಅವನೋಗಿ ಅಲ್ಲಿ ನೀರು ಆನ್ ಮಾಡೋಕ್ಕಾಗ್ದ ಹುಲಿಬಾಯ. ಸುತ್ತಮುತ್ತ ಈಗ ಎಡೆಯಾಲ ರೇಂಜಲ್ಲಿ, ನುಗು ರೇಂಜಲ್ಲಿ, ನಮ್ಮ ಈ ಕಡೆ ಎಲ್ಲ ಸುತ್ತಮುತ್ತ ಮಡನಹಳ್ಳಿ ಸಮೇತವಾಗಿ ಹುಲಿ ಕಾಟ ಜಾಸ್ತಿ ಆಗಿದೆ. 3 ಆಯ್ತಿದ್ದಂಗೆ ಮಕ್ಕಳು ಬರೋಕ್ಕಾಯ್ತಾ ಇಲ್ಲ, ನಾವು ತಿರ್ಗಾಡೋಕ್ಕಾಗಲ್ಲ, ನಾವು ಜೀವನ ಮಾಡೋದಂಗೆ. ಕರೆಕ್ಟ್ 9-4 ಕೊಡಿ, 7 ಟೈಮ್ ಆಗಿ ಆಯ್ತಲ್ಲ, ಕರೆಕ್ಟ್ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಇರುತ್ತೆ. ಅವ್ರು ನೀವು ರಾತ್ರಿ ಹೊತ್ಕೊಬಿಟ್ಟು ರಾತ್ರಿ ಹೊತ್ತು ಯಾರು ಅವ್ನು ಸತ್ತವರು ಕೆ ವಿ ಬಿರಿ ಹೊಣೆಗಾರಾದ್ರೆ ಪರಿಸ್ಥಿತಿ ಪರಿಮಿತ ತಲೆಗೆ ಆಗ್ತಿದ್ದಾರೆ. ನೀವು ಜವಾಬ್ದಾರಿ ತಗೊಳ್ಳಿ, ಪರಿಸ್ಥಿತಿ ಬರ್ಮ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ನಾವು ರಾತ್ರಿ ಬೆಳಗ್ಗೆ 5 ಕೊಡೋದು, ಏನೇ ಬಂದ್ರೆ ನಮ್ಮ ಜವಾಬ್ದಾರಿ ತಗೊಳ್ಳಿ, ಕೊಡಿ 5 ಇಲ್ಲಾಂದ್ರೆ 9-4 ಕೊಡಿ, ಜನರು ಬದುಕ್ತಾರೆ. ನಾನೊಬ್ಬ ಅಂತಲ್ಲ, ನಾನು ಟ್ರೈಬಲ್ ಆಗಿ ನಾನು ಕೇಳೋದು ಇಷ್ಟೇ, ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು 5 ರಾತ್ರಿ ಕೊಟ್ಟು 5 ರಾತ್ರಿ ಅವ್ನು 3 ಹೋಗೋಣ, ಅವ್ನು ಹುಲಿನೋ ಇಬ್ಬನೋ ಒಂದು ಆನೆನೋ ಮಾಡೋದು ಮಾಡ್ತಾ, ಆಗ ಅವ್ನು ಮಾಡಿದಾಗ ನೀವು ತಲೆ ತಪ್ಪಿಸ್ಕೊತಿದ್ರಿ, ನಮಗೆ ಗೊತ್ತಿಲ್ಲಪ್ಪ, ಪರಿಸ್ಥಿತಿ ಕೇಳಿ ಹೋಗಿ ಅವ್ರು ಸರಿ ಕಾಡ್ ಕಾಯ್ತಾ ಇಲ್ಲ.
1: ಅದೇ ಸರಿ, ಸಮಕ್ಕೆ ಕರೆಂಟ್ ಅನ್ನು ಕೊಡಿ ಅಂತ ಕೇಳ್ತಾ
0: ಇದ್ದೆ. ಅದೊಂದಾಯ್ತು. ಎರಡನೇದಾಗಿ ನಮ್ಮ ಬಸ್ ಬೇಕು. ನಮ್ಮ ಆಡಿಗೆ ಒಂದು 70 ವರ್ಷ ಆಗಿದೆಯೇನು, ಈ ಬಸ್ಸಿನ ಮಕ್ಕನೇ ನೋಡಿಲ್ಲ ಈ ಊರು. ಅಲ್ಸು
1: 70 ವರ್ಷಗಳಿಂದ ಬಸ್ಸಿನ ವ್ಯವಸ್ಥೆನೇ
0: ಇಲ್ಲ, ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ. ಪುರಸ್ಗಡ್ಡೆ ಗೇಟಿಂದ ನಮ್ಮ ಮಕ್ಕಳು 4 ಬರ್ಬೇಕು ನಡ್ಕೊಂಡು, 4:30 ಆಯ್ತು ಮಕ್ಕಳು ಸ್ಕೂಲ್ ಬಿಟ್ಟು ಬರೋದು. ಬಂದಾಗ ನಮ್ಮ ಮಕ್ಕಳನ್ನ ಕರ್ಕೊಬರ್ಬೇಕಾದ್ರೆ ನಾವು ಒಂದು ಆಳು ಹೋಗ್ಬೇಕು ಈ ಕಡೆ. ಅಲ್ಸೂರು ತನಕ ಬಸ್ ಬರ್ತಾ, ಅಲ್ಲಿಂದ 1 ಆ ಬಸ್ಸಿಗೆ ಕೊಡಿ, ಬೆಳಿಗ್ಗೆ 9 ಕೊಡಿ, ಸಂಜೆ 4 ಕೊಡಿ, ನಮ್ಮಿನ ಡೈಲಿ 24 ನಮ್ಮನ್ನು ಕೊಡಿ ಅಂತ ನಾವು ಕೇಳಲ್ಲ. ಸ್ಕೂಲ್ ಮಕ್ಕಳ ವ್ಯವಸ್ಥೆಗೆ ಕೊಡಿ, ಎಲ್ಲ ಕಡೆನೂ ಸರ್ಕಾರ ಫ್ರೀ ಬಸ್ ಮಾಡೋದು.

0: ಅದು ಸ್ಕೂಲ್ ಶಾಲೆ ಮಕ್ಕಳು ಕೊಡಿ, ನಮ್ಮ ಮಕ್ಕಳು ಅವರೊಂದಿಗೆ ಹೋಗಲಿ, ನಮ್ಮ ಮಕ್ಕಳು ಮುಂದೆ ಬರಲಿ, ಅವಕ್ಕೂ ಜ್ಞಾನೋದಯ ಆಗಲಿ. ಅದು ಬಿಟ್ಬಿಟ್ಟು ಯಾವುದೋ ಊರು ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ. ಆ ಮಕ್ಕಳೆಲ್ಲ ಕೆಲವು ದಿನ ಪುಲ್ಗಡೆ ಗೇಟಲ್ಲಿ ನೋಡ್ತಾ ಇದ್ದೀನಿ ಸರ್ ನಾನು, 9:30-10 ಆಗಿರೋ ಬಸ್ಗಳಿಲ್ಲ, ಆ ಬಸ್ಗಳು ಬಂದರೂ ನಿಲ್ಲಿಸಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ನೀವು ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ? ಫ್ರೀ ಪಾಸ್ ಕೊಟ್ಟು ಏನು ಪ್ರಯೋಜನ? ಏನು ಪ್ರಯೋಜನ? ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೋದ್ರೆ ಮಕ್ಕಳನ್ನ ಅವರು ಹಾಸ್ಟೆಲ್ ಸೇರಿಸ್ತಾರೆ, ವಾಡ ಚೆಚ್ಚಾಗ್ತಾರೆ. ಅವರು ಯಾಕೆ ಬರಬಾರ್ದು? ನೀನು 5 ಗಂಟೆಗೆ ಬರಬೇಕು, 5 ಗಂಟೆಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಎಲ್ಲಿ ನಡ್ಕೋದು ಮಕ್ಕಳು? ಅವ್ರ ಪರಿಸ್ಥಿತಿ ಯೋಚನೆ ಮಾಡಿ. ಈಗ ಸಿಟಿಗಳಲ್ಲಿ ಬಿಟ್ಬಿಡ್ತೀನಿ, ನೀವು 4 ಗಂಟೆಗೆ ಬಿಡಿ ಸ್ವಾಮಿ, ನಾವು ಬಾಡಾನಲ್ಲ ಜನ ಓಡಾಡ್ತಾರೆ, ಅಲ್ಲಿ ಹುಲಿ ಆಗಲಿ ಆನೆ ಆಗಲಿ ಇನ್ನೊಂದು ಚಿರತೆ ಆಗಲಿ ಯಾವುದು ಇರೋದು? ಕಾಡು ಪ್ರದೇಶ, ಕಾಡು ಪ್ರದೇಶ ಬಸ್ ಕೊಡಿ. ನಿಜವಾಗಿ ಕಾಡೊಳಗಿರೋ ಜನರಿಗೆ ರಕ್ಷಣೆ ಕೊಡಿ. ಅದನ್ನು ಬಿಟ್ಬಿಟ್ಟು ಏ ನಮ್ಗೆ ಕೊಟ್ಟು ಕಳಿಸಿದ್ವಿ ಒಂದು ಬಸ್ಸು ಮುಗಿದೋಯ್ತು, ಅದು ಯಾವ್ಯಾವ ಟೈಮ್ ಬರ್ತದೆ ಯಾವ ಟೈಮ್ ಬೇಕು, ನೀವು ಫ್ರೀ ಮಾಡ್ಕೊಂಡು ಪ್ರಯೋಜನ ಏನು? ನೀವು ಹೇಳ್ಬೋದು ಸರ್ಕಾರದಿಂದ ಎಲ್ಲ ಫ್ರೀ ಕೊಟ್ಟಿವಿ ಅಂತ. ಏನು ಫ್ರೀ ಕೊಟ್ಟಿದ್ರಿ? ಎಲ್ಲ ನಿಮ್ಮ ಸ್ವಾರ್ಥಕ್ಕೆ ದುಡಿತಿದ್ರೆ ಹೊರತು ಜನರ ಸ್ವಾರ್ಥಕ್ಕೆ ಯಾವುದೂ ಮಾಡ್ತಾ ಇಲ್ಲ. ಗೋಲಕ್ಷ್ಮಿ ಬಿಟ್ರಿ, ಅಲ್ಲಿ ತಿರ್ಗಾ ರಿಪೀಟ್ ರೆಕಾರ್ಡಿಂಗ್ ಮಾಡಕ್ಕೆ ತಿರ್ಕೊಂಡ್ರಿ, ಕರೆಂಟ್ ಕೊಟ್ರಿ, ತಿರ್ಗಾ ಕರೆಂಟ್ದು ಬಿಲ್ ಅರಿಯಕ್ಕೆ ಶುರು ಮಾಡಿದ್ರಿ. ಏನು ನೀವು ಫ್ರೀ ಕೊಡೋದು? ನೀವು ಕೊಡೋದವ್ರು ಏನು ಒಟ್ಟಿನಲ್ಲಿ ನಿಮ್ಮ ಕಿಮಿಕ್ ಏನಪ್ಪ ಅಂದ್ರೆ ಗೆಲ್ಲಬೇಕು ಅಷ್ಟೇ, ನಿಮ್ಮ ಸರ್ಕಾರ ನಡ್ಕೋಬೇಕು.
1: ಇವತ್ತು ಅವ್ರು ಹೇಳ್ತಿದ್ರಿ ಇವಾಗ ನಮ್ಮ ಮಾಡಿಗೆ 70-80 ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲ ಅಂತ.
0: ಬಸ್ಸಿನ ಮಕ್ಕನೇ ನೋಡಿಲ್ವಾ ಸರ್?
1: ಒಟ್ಟಿಗಿನ ಅಧಿಕಾರಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ
0: ಸರ್. ನಾವು ಕೋಟೆ ಡಿಪೋಗೆ ಹೋಗಿ ನಮ್ಮ ನೆಡ್ಗಳೊಂಡಿ ಆರಿಗೆ ಒಂದು ಬಸ್ ಕಳ್ಸ್ಕೊಡ್ತೀವಿ ಸರ್. ಏ ಜನಸಂಖ್ಯೆ ಕಡಿಮೆ, ಜನಸಂಖ್ಯೆ ಕಡಿಮೆ ಬಸ್ ಖಾಲಿ ಖಾಲಿ ಬಸ್ ಹೋಯ್ತು, ಅದಕ್ಕೆ ಯಾವ ಜನಸಂಖ್ಯೆ ತಗೊಂಡಿದ್ರಿ ನೀವು? ಖಾಲಿ ಬಸ್ ರೋಡಲ್ಲಿ ಹೋಯ್ತದಲ್ಲ, ಅದಕ್ಕೆ ಯಾವ ತಗೊಂಡಿದ್ರಿ? ಅದಕ್ಕೆ ಡೀಸೆಲ್ ಹಾಕಲ್ವ ನೀವು? ಬರ್ಬಿಡಿ ಆಡಿಗಳಿಗೆ ಬಂದು ಅದನ್ನು ತಿರ್ಕೊಂಡು ಹೋಗ್ಲಿ, ಖಾಲಿಗೆ ಹೋಗೋದು ತಿರ್ಕೊಂಡು ಹೋಗ್ಲಿ. ಶನಿವಾರ ಬೆಳಿಗ್ಗೆ 9 ಗಂಟೆ ಸ್ಕೂಲು, ಆ ಸ್ಕೂಲ್ ಟೈಮ್ ಬಸ್ ಕೊಡಿ. ಎಲ್ಲರ ಮಕ್ಕಳು ಹೋಗ್ಬೋದು, ನಮ್ಮ ಟ್ರೈಬಲ್ ಮಕ್ಕಳು ಹೋಗ್ಬಾರ್ದು ಬಸ್ಸಲ್ಲಿ? ಅಂದ್ರೆ ನೀವೆಲ್ಲ ಡಾಕ್ಟ್ರು ಇಂಜಿನಿಯರು ಐಎಎಸ್ ಆಫೀಸರ್ ಆಗ್ಬಿಟ್ರೆ ನಮ್ಮ ಮಕ್ಕಳಾಗೋದು ಬೇಡವಾ? ನಮ್ಗೆ ಆಸೆ ಇಲ್ವಾ? 79 ವರ್ಷದಿಂದ ನಾವು ನಮ್ಮ ಮಕ್ಕಳು ವಿದ್ಯೆ ಕಲಿದೆ ಅಂತ ನಾವು ಮೂಢರಾಗಿದ್ರು ಕೂಡ ನಾವು 4 ಅಕ್ಷರ ಕಲಿಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕು, ಎಲ್ಲರಂಗೆ ನಮ್ಮ ಮಕ್ಕಳನ್ನ ಬಿಡ್ಬೇಕು, ನಮಗೂ ಆಸೆ ಇದೆ ಸರ್. ನೀವು ಫಾರಿನ್ ಲವರ್ಸ್ ಸ್ವಾಮಿ, ನಮ್ಮ ಕರ್ನಾಟಕದೊಳಗೆ ಬಿಡಿ, ನಮ್ಮನ್ನ ಹೆಂಗೋ ಬದುಕ್ತೀವಿ? ಎಲ್ಲ ನೀವೇ ಬದುಕಂತೀರಿ ಕಣ್ರೆ, ನಾವೇ ಬದುಕೋದು ಎಲ್ಲ ಹೇಳ್ತಿದ್ರಿ. ಏ ಟ್ರೈಬಲ್ಗೆ ಆ ಫಂಡಿ ಯಾವ ಫಂಡ್ ಕೊಡ್ತಾ ಇದ್ದಾರೆ? ಎಲ್ಲ ಫಂಡು ನೀವೇ ಬಡ್ದು ಬಾಯಿ ಹಾಕತ್ತಿದ್ದಾರೆ, ನಮ್ಗೇನು ಇಲ್ಲ. ನ್ಯೂಟ್ರಿಷನ್ ಬಿಟ್ಬಿಟ್ರಿ, 3 ತಿಂಗಳು ಬಿಟ್ರಿ, 9 ತಿಂಗಳು ಇರುತ್ತೆ.

0: ತಾವು ಮೊದ್ಲು ಮಾತಾಡ್ತಿದ್ರೆ ಈಗ ನಮ್ಗೆ ಮೊದ್ಲು ರೇಷನ್ ಬರ್ತೈತೆ, ಇವಾಗ ರೇಷನ್ ಕೂಡ ನಿಲ್ಸಿಬಿಟ್ಟಿದ್ರೆ ಎಷ್ಟಿನಿಂದ ಈ ರೇಷನ್ ನಿಲ್ಸಿದ್ದಾರೆ?
1: ಹೆಚ್ಚಿಗೆ ಮೂರು ತಿಂಗಳಾಯ್ತು ಇಲ್ಲ. ಈಗ ನಾವು ಕೂಲಿಗೆ ಹೋಗ್ಬೇಕಂದ್ರೆ ಯಾರು ಕರೆಯೋರಿಲ್ಲ, 100 ರೂಪಾಯಿ ಕೂಲಿ ಕೊಡ್ತಾರೆ ಸರ್ಗೆ, ನಮ್ಮ ಗಂಡಸರಿಗೆ 600 ಕೊಡ್ತಾರೆ. ಅವ್ರದ್ದು ಅವರು ಈಗ ಮಳೆ ಬಿದ್ದು ಕೆಲಸ ಇದ್ದೆ ನಮ್ಮನ್ನು ಕರಿತಾರೆ, ಅವ್ರಿಗೆ ಮಳೆ ಇಲ್ಲ ಅಂದ್ರೆ ನಮ್ಮನ್ನ ಏನು ಕರೆಯೋ ಮಾಡೋದು? ನಮ್ಮ ಜೀವನ ಹೆಂಗೆ ನಡೆಸ್ಕೋಬೋದು?
0: ಸರ್ಕಾರದಿಂದ ಕೊಡ್ತೀವಿ ಅಂತ ಕೆಲವು ರೇಷನ್ಗಳಿಂದನೇ ಕೆಲವೊಂದು ಕುಟುಂಬಗಳ ಜೀವನ
1: ಅತಂತ್ರ ಆಗೋಗಿದೆ ಸರ್.
0: ಇವಾಗ ನಿಲ್ಸ್ಬಿಟ್ಟು ತುಂಬ ಕಷ್ಟ
1: ಕಷ್ಟ ಕಷ್ಟ ಆಗಿದೆ, ಮಕ್ಕಳಿಗೆ ಕೆಲವು ಟೈಮ್ ಊಟಕ್ಕೆ ಹಾಕೋದೇ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಗೆ ನಾವು ನಿಂತೀವಿ. ಫಸ್ಟು ನಮ್ಮ ಟ್ರೈಬಲನ್ನು ಅವ್ರ ಮೂಲಭೂತ ಸೌಕರ್ಯಗಳನ್ನ ಆಯಾ ಜನಕ್ಕೆ ತಲುಪಂಗೆ ಮಾಡಿ ಮೇಲಧಿಕಾರಿಗಳು ಕಳಿಸಿ ಆಡಿ ವಿಸಿಟ್ ಮಾಡಲಿ, ಅವ್ರು ನೋಡಲಿ ನಮ್ಮ ಪರಿಸ್ಥಿತಿಗಳು ನೋಡ್ಕೊಂಡು ಅವರು ನಿಮಗೆ ರೆಫರ್ ಮಾಡಲಿ, ಅವರು ನಿಮ್ಮ ಮಾಹಿತಿ ಕೊಡ್ರೆ ನಿಮ್ಮ ಕಡೆಯಿಂದ ಏನು ಕೊಡ್ಬೇಕು ಅದನ್ನು ಕೊಡಿ. ನಾವೇನಿನ್ನು ವಿಧಾನಸೌಧ ನಮ್ಮ ಮನೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮನೆ ಬಾಗಿಲು ಮುಂದೆ ಎಲ್ಲ ಊರುಗಳ ಡ್ರೈನೇಜ್ಗಳು ಕ್ಲೀನ್ ಆಗಿವೆ. ನಮ್ಮ ಪರಿಸ್ಥಿತಿ ಬಚ್ಚಿ ನೀರು ಕೂಡ ನೊಣೆಗಳು ಮನೆಯೊಳಗೆ ತುಂಬಿ ಕೊಳ್ತು ನಾರ್ತಾ ಇದೆ ಡ್ರೈನ್ಗಳು. ಗ್ರಾಮ ಪಂಚಾಯತಿಗೆ ಹೋಗಿ ಡ್ರೈನ್ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು 6 ತಿಂಗಳು ಬೇಕು. 6 ತಿಂಗಳು ನಾವು ಸಾಯಮ್ಮ, ನಿಮ್ಮನೆ ಮಾತ್ರ ಸ್ವಚ್ಛವಾಗಿರಬೇಕು, ನಾವು ಮಾತ್ರ ಸಾಯ್ತಾ ಇರಬೇಕು. ಕೇಳಿದ್ರೆ ಹೇಳ್ತಾರೆ ಏ ಅವ್ನು ಕುಡಿತಿದ್ದ, ಅವ್ನು ಹಂಗೆ ಮಾಡ್ತಿದ್ದ, ಹಿಂಗೆ ಮಾಡಿ, ಇದು ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇದರಿಂದಲೇ ನಮ್ಮ ಕೋಟೆ ತಾಲೂಕು ಸರೋವರ ತಾಲೂಕು 139 ಹಾಡಿಗಳ ಪರಿಸ್ಥಿತಿ ಇದೆ ಸ್ವಾಮಿ ನಮಗಾಗಿರೋದು. ಒಂದು ಇಲಾಖೆಯವರು ಪರಿಸ್ಥಿತಿ ಏನಿದೆ ಅಂತ ನೋಡೋದು. ಗ್ರಾಮ ಪಂಚಾಯತಿಯರಂತೂ ಪತ್ತೆನೇ ಇಲ್ಲ. PDO ಕಂಪ್ಲೇಂಟ್, ನೀರು ಪೈಪ್ ಕಟ್ ಮಾಡಿ 15 ದಿನ ಆಯಿತು. 15 ದಿನದಿಂದ ಓಸಿ ಕಂಪ್ಲೇಂಟ್ ಮಾಡಲಿಲ್ಲ. ನಾವು ಈಗ ಕಳಿಸ್ತೀನಿ ನಾಳೆ ಕಳಿಸ್ತೀನಿ, ಈಗ ಕಳಿಸ್ತೀನಿ ನಾಳೆ ಕಳಿಸ್ತೀನಿ. ನೀರು ಆನ್ ಮಾಡಿದ್ರೆ ಮಣ್ಣು ನೀರು ಟ್ಯಾಂಕ್ ಹೋಯ್ತು, ಟ್ಯಾಂಕ್ ನೀರು ಕೊಡ್ಕೊಂಡು ನಾವು ವಿವೇಕಾನಂದಕ್ಕೋ ಮನಿಕೋಬೇಕು. ಏನೋ ಆ ವಿವೇಕಾನಂದವ್ರು ಪುಣ್ಯಾತ್ಮರು ಇರಗಂಟೆ ಏನೋ ಟ್ರೀಟ್ಮೆಂಟ್ ಮಾಡಿ ಕಳ್ಸಿಕೊಡ್ತಾರೆ. ಅವರು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನು? ಅವರು ಇಲ್ಲಾಂದ್ರೆ ನಮ್ಮ ಗತಿ ಏನು? ಸರ್ಕಾರದಿಂದ ನೀವು ಆಂಬುಲೆನ್ಸ್ ಬಿಟ್ರಿ, ಕರೆಕ್ಟ್ ಟೈಮ್ಗೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇಲ್ಲ. ವಿವೇಕಾನಂದಕ್ಕೆ ಮಾಡ್ಬೇಕು ನಾವು. ವಿವೇಕಾನಂದ್ರೆ ಎಷ್ಟೊಂದು ರಾತ್ರಿ ಆಗಲಿ, ರಾತ್ರಿ ಆಗಲು ಅಂದರೆ ಗಾಡಿಗಳು ಬರ್ತವೆ. ಆಡಿಗಳ ಪರಿಸ್ಥಿತಿ ಕಾಪಾಡೋರೇ ವಿವೇಕಾನಂದ. ಸರ್ಕಾರದ ವ್ಯಾನ್ ಬಿಟ್ಟು ಯಾತಿಗೆ ಹಾಕ್ಬಿಟ್ರಿ ನೀವು? ಇವೊಬ್ಬ ಪ್ರೆಗ್ನೆಂಟು ಎಮರ್ಜೆನ್ಸಿ ಇರುತ್ತೆ, ಅವಳಿಗೆ ಕಾಲ್ ಮಾಡ್ತಂದ್ರೆ ಇದು ಮಾದಾಪುರ ಅದ, ಕೋಟೆಲ್ ಅದ, ಬಡಗಲ್ಪುರ ಅದ, ನಂಜನಗೂಡು ಅದ, ಮೈಸೂರು ಅದ ಅಂತ ಹೇಳ್ತಿದ್ದಾರೆ. ಆ ಮೈಸೂರಿಂದ ಬರಗಂಟು ನಾವು ಬದುಕಕ್ಕಂತ ಇಲ್ಲಿ ಹತ್ತಿರವಾಗಿರೋರು ಕಾಲನೇ ಕಟ್ಟಬೇಕು ನಾವು. ದೂರದವ್ರು ಕಾಲು ಕಟ್ಟೋಕ್ಕಾಗಲ್ಲ ಸ್ವಾಮಿ, ನಾವು ಬಂದು ಹತ್ತಿರದವ್ರು ಕಾಲು ಕಟ್ಟಿದಾಗಲೇ ನಮ್ಮ ಜೀವ ಉಳ್ಕೊಳ್ಳೋದು. ಹಂಗಾಗಿ ತಾವು ದಯಮಾಡಿ

0: ಸರ್ಕಾರದಿಂದ ಬರೋಂಥ ಮೂಲದ ಸೌಕರ್ಯಗಳನ್ನ ಆದಿವಾಸಿ ಟ್ರೈಬಲ್ ಜನಕ್ಕೆ ಫಸ್ಟ್ ತಲುಪಿಸೋ ಕಾರ್ಯಕ್ರಮಗಳನ್ನ ಮಾಡಿ. ಈಗ ಹೈ ಲೆವೆಲ್ ಪೋಸ್ಟಲ್ಲಿ ಕೂತ್ಕೊಂಡವ್ರು ಚೇಂಬರ್ ಮೇಲೆ ಕೂತ್ಕೊಂಡಿರೋರು ಇಲ್ಲಿಗೆ ಬರೋಲ್ಲ, ನಿಮಗೆ ಯಾವುದು ಸುಳ್ಳು ಮಾಹಿತಿಗಳನ್ನ ರೆಫರ್ ಮಾಡ್ತಾರೆ ಬೆಂಗಳೂರು ಮೈಸೂರು, ಅವ್ರು ರೆಫರ್ ಮಾಡಿಬಿಟ್ಟು ಆರಾಮಾಗಿ ಕೂತಿರ್ತಾರೆ. ಯಾವ ತಹಸೀಲ್ದಾರ್ ಆಗಿರಲಿ, ವಿಲಾಯತ್ ಆಗಿರಲಿ, ಆರ್ ಐ ಆಗಿರಲಿ, ವಿ ಡಿ ಒ ಆಗಿರಲಿ, ಯಾರು ಬರಲ್ಲ, ಮೇಲಧಿಕಾರಿಗಳು ಯಾರು ಬರಲ್ಲ, ಕೈ ಕೆಳ ಕೆಲಸ ಮಾಡಿದ್ರೆ ಅವ್ರ ಜೀವ ತೆಗಿತಾರೆ, ಅಜೆಂಡರ್ಗಳು ಇರ್ತಾರಲ್ಲ ಅವ್ರ ಜೀವ ತೆಗಿತಾರೆ. ಫಾರೆಸ್ಟ್ ಪ್ಲ್ಯಾಂಟ್ ಒತ್ತುವರಿ ಇರೋ ಜಾಗದಲ್ಲಿ ಯಾವ ಸರ್ವೆ ಮಾಡಿ ನೀವು ಜನರಿಗೆ ಮುಚ್ಚುವರಿ ಇರ್ತಾನೆ, ಯಾವ್ದು ಬಿಡಿಸಿದ್ರಿ, ಅದೇನು ಆರ್ ಟಿ ಸಿ ಇರೋದನ್ನ ಅರ್ಧ ಹಾಕ್ಬಿಡ್ತಿದ್ರಿ. ನಮ್ಮದು ಭೂಮಿ ಆರ್ ಟಿ ಸಿ ತಗೊಂಡ್ರು ಅವನು ಬೆಲೆ ಇರಲ್ಲ, ಅವನು 70-80 ವರ್ಷದಿಂದ ಮಾಡ್ಕೊಂಡು ಆರ್ ಟಿ ಸಿ ಬಿಡ್ಕೊಂಡು. ಏ ಇಲ್ಲ ಬಿಡಿ, ಕಂದಾಯನೇ ಕಟ್ಟ, ಕಂದಾಯಕ್ಕೂ ಆರ್ ಟಿ ಸಿಗೂ ಸಂಬಂಧ ಏನು? ವಿ ಎಗಳು ಬಂದು ಕರೆಕ್ಟ ಕಂದಾಯ ಕಟ್ಸ್ಕೋಗಿ ಕಟ್ಟಲ್ಲ ಅಂತ ಹೇಳ್ತಾರೆ ಜನ. ನಿಮ್ಗೆ ವಾಟರ್ ಬಿಲ್ ಬೇಕು, ಏನೋ ಕರೆಂಟ್ ಬಿಲ್ ಬೇಕು, ಜನರಿಂದ ಬರೋಂಥ ಆದಾಯಗಳು ನಿಮ್ಗೆ ಕಟ್ ಅವನು ಒಂದು ತಿಂಗಳು ಎರಡು ಕಟ್ಟಿನ ಡಿಸ್ ಅವ್ನ ಮನೆಗೆ ಬೆಳಕಿಲ್ಲ. ಇನ್ನೇನು ನೀವು ಫ್ರೀ ವಿದ್ಯುತ್ ಕೊಡೋದು?
1: ಎಷ್ಟು ಮನೆಗಳಿಗೆ ಜಮೀನು ಸಿಕ್ಕಿದೆ ತಮ್ಮ ಅಡಿಯಲ್ಲಿ?
0: ಇಂದಿರಾವರು ನಮ್ಮ ತಾತ ಮುತ್ತಾತಗಳು ಮಾಡಿರೋದು ಮಾತ್ರ ಒಂದು 8 ಜನರಿಗೆ ಜಮೀನು ಬಿಡ್ರೆ ಸರ್, ಇನ್ನು 45 ಕುಟುಂಬಕ್ಕೆ ಜಮೀನೇ ಇಲ್ಲ, ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿರೋದು. ಅವ್ರ ಮುಂದಿನ ಭವಿಷ್ಯ ಅವ್ರ ಮಕ್ಕಳಿಗೆ ಏನು ಮಾಡ್ಬೇಕಂತ ನನಗೇ ಗೊತ್ತಿಲ್ಲ. ಮೊದಲು 5 ಕುಟುಂಬ ಇತ್ತು, ಈಗ 70 ಕುಟುಂಬ ಆಗಿದೆ. 70 ಕುಟುಂಬದವರು ನಾವು ಜೀವನ ಮಾಡ್ಬೇಕು, ನಮ್ಗೆ ಇಲ್ಲಿಂದ
1: ಕುಟುಂಬಗಳ ಸಂಖ್ಯೆ,
0: ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತಂಗೆ ಕುಟುಂಬ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಅಪ್ಪ ಅವ್ವ ಎಲ್ಲ ಇರೋರು ಒಂದೇ ಮನೆ, ಅಣ್ಣನ ಮದುವೆ ಆದರೂ ಅದೇ ಮನೆ, ತಮ್ಮನ ಮದುವೆ ಆದರೂ ಅದೇ ಮನೆ. ರೇಷನ್ ಕಾರ್ಡ್ ಒಂದು, ರೇಷನ್ ಕಾರ್ಡ್ ಇಲ್ಲ. ಈಗ ರೇಷನ್ ಕಾರ್ಡ್ನ ಮಾಡಬೇಕಾದ್ರೆ ಮನೆ ಮನೆಗೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ, ನಿಮ್ಗೆ ವೋಟರ್ ಐ ಡಿ ಇದೆಯಾ ಕೇಳಬೇಕು.
1: ಎಷ್ಟು ಮನೆಗಳಿಗೆ ಸಿಕ್ಕಿಲ್ಲ ರೇಷನ್ ಕಾರ್ಡ್ಗಳು?
0: ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 20 ಮನೆಗಳಿಗೆ ರೇಷನ್ ಕಾರ್ಡ್ ಇದೆ.
1: 20
0: ಮನೆಗಳಿಗೆ ರೇಷನ್
1: ಕಾರ್ಡ್. ತಮ್ಮ ಒಂದು ನೆಟ್ಕಲುಂಡಿಯಲ್ಲಿ ಒಟ್ಟು 67 ಕುಟುಂಬಗಳು ವಾಸ ಮಾಡ್ಕೊಂಡು
0: ಹೋಗ್ತೀವಿ.
1: ಆದ್ರೆ ಕೆಲವು ಒಂದು 45 ಕುಟುಂಬಗಳಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಇನ್ನು 20-25 ಕುಟುಂಬಗಳಿಗೆ ಸಿಕ್ಕಿಲ್ಲ.
0: ಈಗ ಹಂಗಾಗಿ ಅವರು ಈಗ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಳಕ್ಕೂ ಅವ್ರಿಗಿಲ್ಲ. ಈಗ ಮೊದಲು 10 ಕೊಡ್ತೀವಿ, ಈಗ 4 ಬಂದ ಇನ್ನು ಹೋಯ್ತಾ ಹೋಯ್ತು ಅದು ಇಲ್ಲ. ಚಿಲ್ಲರೆ ಕಾಸು ಕೈಗಿಡಿಸ್ಬಿಟ್ಟು ಹೋಗಪ್ಪ ಅಂತ, ಆ ಚಿಲ್ಲರೆ ಕಾಸು ಬಾಯಿ ಹಾಕೊಂಡು ಬರ್ಬೇಕು ನಾವು. ಇವ್ರು ಏನು ಫ್ರೀ ಕೊಟ್ಟರು ಸ್ವಾಮಿ ಸರ್ಕಾರದವರು? ಎಲ್ಲ ದೊಡ್ಡದಾಗಿ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಆ ಸ್ಟೇಜ್ ಮೇಲೆಲ್ಲ ಅರ್ಚಾಡ್ತಾರೆ, ನಾ 1,000 ಬಿಡುಗಡೆ ಮಾಡಿ. ಯಾರಿಗೆ 1,000 ಬಿಟ್ಟಿದ್ದಾರೆ? ಜನರಿಗೆ ಬಿಟ್ಟಿದ್ದಾರ? ನಿಮಗೆ ಬಿಟ್ಕೊಂಡಿದ್ದಾರೆ? ಯಾರಿಗೂ ತಲುಪ್ತಾ ಇಲ್ಲ. 129 ಅಡಿಗಳಲ್ಲೂ ಸ್ವಾಮಿ ನೇರವಾಗಿ ಯಾರಿಗೂ ನಮ್ಮ ಆದಿವಾಸಿಗಳಿಗೆ ನಿಜವಾದ ಜೀವನ ನಡೀತಾ ಇಲ್ಲ. ಎಲ್ಲ ಮಧ್ಯವರ್ತಿಗಳ ಜೀವನನೇ, ಮಧ್ಯವರ್ತಿಗಳೇ ಇದಕ್ಕೆಲ್ಲ ಕಾರಣ. ಮಧ್ಯವರ್ತಿಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರೋ ಬರೋದು, ನಾನು ಬೆಂಗಳೂರಿಂದ ಬಂದೀನಿ, ಫೋಟೋ ತೆಗಿ, ಏನು ಬೇಕು ನಿಮ್ಗೆ, ಹಾಂ ಇದು ಬೇಕು ಸ್ವಾಮಿ, ಆಯ್ತು ನಿಮ್ಮ ನಾಳೆ ನಾಳೆ ಇದು ಬಂದ್ಬಿಡುತ್ತೆ. ಯಾವುದೂ ಬರ, ಅದು 4 ಆದರೂ ಬರೋಲ್ಲ. ಅವರೇನು ನಾವು ಹೋಗಿದ್ದು ಆಡಿಗ ನೋಡಿ ವಿಸಿಟ್ ಮಾಡೋದು, ಅಲ್ಲಿ ಫೋಟೋ ತಗೊಂಡು ನೋಡಿ ಕಡೆ ನಮ್ಗೆ ಹೋಗಿಲ್ಲ ಅಂತ ಹೇಳ್ತಾರೆ. ಇಷ್ಟೇ ತೋರಿಸ್ಕೋಬೇಕಾದ್ರೆ ಯಾವನು ಬಂದು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಲಿ, ವೆಟರ್ನರಿ ಏರ್ ಆಫೀಸರ್ ಆಗಲಿ, ಇನ್ನೊಂದು ಏನೋ ಡಾಕ್ಟ್ರ್ಗಳಾಗಲಿ, ಪಕ್ಕದಲ್ಲೇ ಮುಳ್ಳೂರು ಇದೆ, 6 ಒಂದು ಸ್ವಲ್ಪ ಬಂದು ಸ್ಕೂಲಲ್ಲಿ ವಿಸಿಟ್ ಮಾಡ್ಬಿಡ್ತಾರೆ. ಜನರ ಬಗ್ಗೆ ಮಕ್ಕಳು ನೋಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ರೈಟ್, ಕರೆಕ್ಟ್ ಟೈಮಿಗೆ ಡಾಕ್ಟ್ರ್ಗಳಿಲ್ಲ. ನಮ್ಮ ಸಾಲಗೂರು ವಿವೇಕಾನಂದ ಹಾಸ್ಪಿಟ್ಲ್ ಒಂದಿಲ್ಲ, ಈ ನಮ್ಮ ತಾಲೂಕಿನ ಜನಗಳಿಗೆ ಜೀವನ ಇಲ್ಲ. ಯಾವ ಗೌರ್ಮೆಂಟ್ ಅಧಿಕಾರಿಗಳು ಬಂದು ನಮ್ಮನ್ನು ಆಡಿಯವ್ರನ್ನ ನೋಡೋದಾಗಲಿ ಮಾಡೋದಾಗಲಿ ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋದು ಯಾರು ಇಲ್ಲ.
1: ತಾವೇಳ್ತಿದ್ರೆ ಒಟ್ಟಾರೆಯಾಗಿ ನಮ್ಮ ಆದಿವಾಸಿಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಕೂಡ ಎಲ್ಲರಂತೆ ಮುಂದುವರಿಬೋದು ಅಂತ ಹೇಳ್ತಾ
0: ಇದ್ದೀವಿ.
1: ಬಹಳ ಸಂತೋಷ ಸಿದ್ದರಾಜರವರೇ, ಇಷ್ಟೊತ್ತು ತಮ್ಮ ಒಂದು ನೆಟ್ಗಲದ ಒಂದು ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ, ತಮಗೆ ಧನ್ಯವಾದಗಳು. ಕುಮಾರ್ ಅವರೇ, ನೀವು ಕೂಡ ಈ ಒಂದು ನೆಟ್ಕದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಾವು ಹೆಚ್ಚು ಕಡಿಮೆ ಅಂದ್ರೆ ನಮ್ಗೆ ಈಗ 40-41 ವರ್ಷ ಆಗಿದೆ ನಮ್ಗೆ. ಹಾಗಾಗಿ ನಮ್ಮ ಅಣ್ಣವ್ರು ಹೇಳ್ದಲ್ಲ, ಸಿದ್ದರಾಜಣ್ಣವ್ರು ಹೇಳ್ದಲ್ಲ, ಎಲ್ಲ ಸಮಸ್ಯೆಗಳು ನಮಗಿದೆ, ತೊಂದರೆಗಳು, ಒಳಚರಂಡಿ ಆಗ್ಬೋದು, ಮತ್ತು ಮೀಸಲಾತಿ ನಮ್ಗೆ ಒಳ ಮೀಸಲಾತಿ ಯಾವುದು ಬರುತ್ತೆ ಅದೆಲ್ಲ ಇದೇ ಸಮಸ್ಯೆಗಳು ನಮಗೆ. ಮತ್ತು ನಮ್ಗೆ ಸರ್ಕಾರದಿಂದ ಯಾವುದಾದ್ರು ಸವಲತ್ತುಗಳಿಲ್ಲ, ಒಂದು ಯುವಕರಿಗೆ ಆಗಲಿ ಇವನಿದ್ದು ಯಾವುದೇ ಆದರೂ ಒಂದು ಟ್ರೈನಿಂಗ್ ವ್ಯವಸ್ಥೆ ಆಗುತ್ತೆ, ಒಂದು ಎಲೆಕ್ಟ್ರಿಕ್ ಟ್ರೈನಿಂಗ್ ಆಗಲಿ, ಯಾವುದೇ ತರಬೇತಿ ಕೊಟ್ಟರೆ ಯುವಕರಿಗೆಲ್ಲ ಒಂದು ಒಳ್ಳೆ ಅನುಕೂಲ ಆಗುತ್ತಾ, ಯುವತಿಯವರು ಅಷ್ಟೇ, ಮತ್ತು ಹೊಲಿಗೆ ಟ್ರೈನಿಂಗ್ ಆಗಲಿ ಅವಾಗೆಲ್ಲ ಕೊಟ್ಟರೆ ಅವಾಗ ಮುಂದಿನ ಅವಳಿಗೆ ಜೀವನಕ್ಕೆ ಒಂದು ಉಪಯೋಗ ಭವಿಷ್ಯ ಮುಂದಿನ ಉಪಯೋಗ ಆಗುತ್ತೆ ಅದೆಲ್ಲ, ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅವೆಲ್ಲ. ಆಮೇಲೆ ಬಸ್ ವ್ಯವಸ್ಥೆ ಎಲ್ಲ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ, ಅದೆಲ್ಲ ಸಮಸ್ಯೆಗಳು. ಮತ್ತು ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಹೇಳಿದ್ರಲ್ಲ, ಪೂರ್ತಿ ಅದೇ ಥರ ನಮಗೆ ಸಮಸ್ಯೆ, ನಮ್ಮ ಹಾಡಿಗಳೆಲ್ಲ ಅದೇ ಸಮಸ್ಯೆ, ಪ್ರತಿಯೊಂದು ಹಾಡಿಗಳು ಅದೇ ಸಮಸ್ಯೆ ನಮಗೆ. ಹಾಗಾಗಿ ತಾವು ದಯಮಾಡಿ ನಮ್ಮ ವಿವೇಕಾನಂದ ಜನಧ್ವನಿಯಿಂದ ಎಲ್ಲ ಸಲಹೆಯನ್ನು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ತಲುಪಿಸ್ಕೊಡ್ಬೇಕು. ಅದು
1: ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ತಮ್ಮ ಒಂದು ನೆಟ್ಕೊಂಡು ಅಡಿಯಲ್ಲಿ?
2: ನಾವು ಜನಕುರುವ ಜನಾಂಗದ್ರೆ, ನಾವು
1: ಜನಕುರು ಕೂಡ ಜನಕುರುವರೇ ವಾಸ ಮಾಡ್ಕೊಂಡು ಹೋಗ್ತೀವಿ.
2: ಎಲ್ಲ ಕೂಡ ಜನಕುರುವ ಜನಾಂಗದ್ರೆ ನಾವು, ನಮಗೆ ಗೊತ್ತಿಲ್ಲ, ಇದು ನಮ್ಮ ತಾತನ ಕಾಲದಿಂದ ನಾವು ಇಲ್ಲೆಲ್ಲ ವಾಸ ಮಾಡಿದ್ದಾರೆ, ಎಲ್ಲ ವಾಸ ಮಾಡಿ ಹಂಗೆ ಇಷ್ಟು ವರ್ಷ ನಮ್ಗೆ, ನಾವು 40 ನಮಗೆ ಗೊತ್ತಿರೋ ವಿಷಯ ಎಷ್ಟು ಗೊತ್ತಿರೋದ್ರಂಗೆ. ಹಿಂದೆಯಿಂದ ಅವೆಲ್ಲ ಪುರಾತನ ಕಾಲದಿಂದ ಇಲ್ಲೇ ವಾಸ ಮಾಡಿದ್ದೆ ಅವರು, ವಾಸ ಮಾಡಿ ಇದೆಲ್ಲ ಈ ಥರ ಮಾಡಿದ್ದಾರೆ.
1: ಅವರು 40-45 ವರ್ಷಗಳಿಂದ

0: ಇಲ್ಲಿ ಸಾಮಾನ್ಯವಾಗಿ ಟಾಯ್ಲೆಟ್ ಗಳಂದ್ರೆ ಒಂದು 15-20 ಮನೆ ಟಾಯ್ಲೆಟ್ ಇದೆ. ಇನ್ನು ಮಿಕ್ಕದ ಕುಟುಂಬ ಟಾಯ್ಲೆಟ್ ಗಳಿಲ್ಲ, ಭಾರಿ ತೊಂದರೆ ಆಗುತ್ತೆ. ಶೌಚಾಲಯ ಅದು ಮುಖ್ಯವಾಗಿ ಆಗ್ಲೇಬೇಕು, ಶೌಚಾಲಯ ಬೇಕೇ ಬೇಕು. ಅರ್ಜಿ ಕೊಟ್ಟು ಪಂಚಾಯತ್ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಪಂಚಾಯತ್, ನಾವು ಅರ್ಜಿ ಕೊಟ್ಟದಕ್ಕೆ ಪುನಃ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಪಿಡಿಒ ಬಂದು ನೋಡ್ತಾರ ಮನ ಅದೇನು ಸ್ಪಂದಿಸಲ್ಲ. ಪುನಃ ಯಾರು ಹೋಗ್ತೀವಿ ಒಂದು 8-10 ಐತೀನಿ ಅಲ್ಲಿ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಗಲಾಟಿ ಎಲ್ಲ ಮಾಡಿದ್ದೀವಿ. ಮೇಲೆ ನಾವು ಮಾಡಿದ್ದೆಲ್ಲ ಹೋಗಿ ವೆಹಿಕಲ್ ಎಲ್ಲ ಮಾಡ್ಕೊಂಡಿದ್ದೀವಿ, ಅವಾಗ ಪಂಚಾಯತ್ಗೆ ಹೋಗಿ ಗಲಾಟಿ ಎಲ್ಲ ಮಾಡಿ ನಾವು. ಆದರೂ ಕೂಡ ಬಂದು ರೆಸ್ಪಾನ್ಸ್ ಕೊಟ್ಟು ಸ್ಪಂದಿಸಲ್ಲ, ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಷ್ಟೇ ಹೇಳಿ ಭರವಸೆ ಹೇಳ್ತಾರ. ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಲ್ಲಿ.
1: ಅಂದ್ರೆ ನೀವು ತಮ್ಮ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ಹೇಳ್ಕೊತೀರಾ, ಆದ್ರೆ ಅವ್ರು ನಿಮ್ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ.
0: ಯಾವುದು ಮಾಡ್ತಿಲ್ಲ ಕೆಲಸಗಳು ನಮ್ಗೆ. ಶೌಚಾಲಯ ಅಂತಲ್ಲ, ಒಂದು ಯಾವ್ದಾರ ಒಂದು ನಮ್ಗೆ ಏನಾದ್ರು ಸೌಲಭ್ಯ ಕೊಡಬೇಕು ಅಂದಾಗ, ಒಂದು ಯಾವ್ದಾರ ಒಂದು ಡಾಕ್ಯುಮೆಂಟ್ ಯಾವ್ದಾರ ಒಂದು ಅಲ್ಲಿಂದ ಒಂದು ಸೀಲ್ ಸೈನ್ ಹಾಕ್ಸ್ಬೇಕು ಅಂದ್ರವ ಅವ್ರಿಲ್ಲ, ಅಧಿಕಾರಿಗಳು ಬಂದಿಲ್ಲ, ಅವ್ರು ಯಾವುದೇ ಟೈಮಿಗೆ ಬರ್ತಾರೆ. ನಾವು ಹೋಗಿ ಕಾಯೋದು ಅಲ್ಲಿ, ಇವತ್ತು ಹೋಗಿ ಕಾಯೋದು ನಾಳೆ ಹೋಗಿಲ್ಲ. ಈಗ ನೆನ್ನೆ ಒಂದು ಯಾವುದೋ ಒಂದು ಸೀಲ ಒಂದು ಸೈನ್ ಹಾಕ್ಸ್ಬೇಕು ಇತ್ತು, ನೆನ್ನೆ ಹೋಗಿದೆ, ನೆನ್ನೆ ಮೀಟಿಂಗ್ ಹೋಗಿ ಏನೈತೆ ಅನ್ನೋದು. ಪುನಃ ಅವ್ರು ಬಂದ ನಾವು ಸಂಜೆ ಗಂಟು ಕಾಯೋದು, ವಾಪಸ್ ಬರೋದು, ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ಪಂಚಾಯತ್ ಭಾರಿ ಸಮಸ್ಯೆಗಳು, ಅದೇ ಸಮಸ್ಯೆ ನಮಗೆ.
1: ಹಾಗೆ ತಮ್ಮೊಂದು ಗಾಡಿಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಆಗಿದೆ,
0: ಅದು ನೀರದೇನು ಸಮಸ್ಯೆ ಇಲ್ಲ. ನೀರು ಏನಾದ್ರು ಪೈಪ್ ಏನಾದ್ರು ಹೊಡೆದೋಯ್ತು ಅಂದಾಗ ನಮಗೆ ಒಂದು ವಾರಗಟ್ಟಲೆ ಅವ್ರನ್ನ ಫೋನ್ ಮಾಡಿ ಕರೆದ್ರು ಕೂಡ ಮಾಡಿಕೊಡಲ್ಲ ನಮ್ಗೆ. ಒಂದು ಯಾವುದೇ ರೀತಿ ಬಂದು ನಮ್ಗೆ ನೀವೇ ನೇರವಾಗಿ ಬಂದು ನೋಡಿಬೇಕಾದ್ರೆ ನಮ್ಗೆ ನೀರು ಕುಡಿಯೋಕೆ ನೀರು ಸಮಸ್ಯೆ ಆಗಿದೆ, ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ಆ ನೀರು ಬೇರೆ ನೀರು ಕುಡಿಯೋಕ್ಕಾಗಲ್ಲ, ಒಳ ನೀರು ಕುಡಿಯೋಕೆ ಹೋದ್ರೆ ಎಲ್ಲ ಕೆಮ್ಮು ಜ್ವರ ನೆಗಡಿ ಎಲ್ಲ ಬರುತ್ತಾ ಅಂತ ಎಲ್ಲ ಯಾವುದೋ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಅವರು ಬಂದು ನೋಡೋಕ್ಕಿಲ್ಲ. ಆಗ ನಾವೇನು ಬಲವಂತ ಮಾಡಿ ಬೇರೆ ಯಾರೋ ಕರೀಸಿ ಆಗ ಪೀಜಿಂಗ್ ಎಲ್ಲ ಕೊಟ್ಟು ರೆಡಿ ಮಾಡಿಸೋದು. ಈಗ 15-20 ಮಾತಿದ್ರು ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ.
1: ಹಾಗೆನೇ ಬೀದಿ ದೀಪಗಳ ಸೌಲಭ್ಯ, ಹಾಗೆ ಮನೆಗಳಿಗೆ ವಿದ್ಯುತ್ ಎಲ್ಲ ಸಿಗ್ತಾ ಇದೆಯಾ? ಈಗ
0: ಬೀದಿ ದೀಪ ಸಿಗ್ತಾರೆ, ಆಗ್ತಾರ ವರ್ಷಕ್ಕೊಂದ್ಸಲ ಆಗ್ತಾರ. ಯಾವ್ದು ಹಬ್ಬ ಬರುತ್ತಾ, ಮಾರಿ ಹಬ್ಬ ಅಂತ ಬರುತ್ತೆ ನಮ್ಮಲ್ಲಿ ಆಡಿಲ್ಲಿ. ಆ ಮಾರಿ ಹಬ್ಬದಲ್ಲಿ ಅದು ಉಗಾದಿ ಟೈಮ್ಗೆ ಬರೋದು, ಅದು ಆ ಉಗಾದಿ ಟೈಮ್ಗೆ ಹಾಕಾದ್ರೆ ನೆಕ್ಸ್ಟ್ ಉಗಾದಿ ಹೋಗ್ತಾರ ಗಂಟ ಪಂಚಾಯತಿಂದ ಬಲ್ಬ್ನೇ ಕೊಡೋಲ್ಲ ನಮಗೆ. ಬಲ್ಬ್ ನಮ್ಮಲ್ಲಿ ಮೆಂಬರೇ ಇಲ್ವಲ್ಲ, ಮೆಂಬರ್ ಇದ್ರೆ ಏನೋ ನಮ್ಮಲ್ಲಿ ಕೇಳ್ಬೋದು. ನಮ್ಮ ಆಡಿದ ಮೆಂಬರ್ಗಳಿಲ್ಲ, ನಮ್ಮ ಆಡಿದ್ರು ಅಲ್ಸೂರ್ಗೂ ಸೇರಿಸ್ಬಿಟ್ರೆ ನಮ್ದು, ನಮ್ಮ ಎರಡನೇ ವಾರ್ಡ್ಗೆ ಸೇರಿಸ್ಬಿಟ್ರೆ. ಹಂಗಾಗಿ ನಾವು ಮೆಂಬರ್ನ ಅವ್ರನ್ನೋಗಿ ಹೋಗಿರ್ಬೇಕು. ಪ್ರತಿಯೊಂದು ಕೆಲಸಗಳನ್ನ ಯಾವುದೇ ಇದ್ರು ಒಳ ಚರಂಡಿ ಕ್ಲೀನ್ ಮಾಡ್ಸೋಕ್ಕಾಗಲಿ, ಅದು ಚರಂಡಿ ಕ್ಲೀನ್ ಮಾಡೋಕ್ಕೆ ಆಗಲಿ, ರಸ್ತೆ ಕ್ಲೀನ್ ಮಾಡೋಕ್ಕೆ ಆಗಲಿ, ಊರೊಳಗಡೆ ಆಡಿಯ ಒಳಗಡೆ ಅದೆಲ್ಲ ಸಮಸ್ಯೆ ಅವ್ರನ್ನೇ ಕೇಳಬೇಕು ನಾವು.
1: ಇವಾಗ ಒಳಚರಂಡಿ ವ್ಯವಸ್ಥೆ ರಸ್ತೆಗಳೆಲ್ಲ ನಡೀತಾ ಇದೆ ಇವಾಗ ಮಾಡಿದ್ವಿ.
0: ಇವಾಗ ನಮ್ಗೆ MLA ಕೋಟ ಸ್ವಲ್ಪ MP ಸ್ವಲ್ಪ ಅದೆಲ್ಲ ಪಂಡ್ಯನ ಹಾಕೊಂಡು ಸ್ವಲ್ಪ ಮಾಡ್ತಾರೆ. ಇದು ಇದೆಲ್ಲ ಹಾಕೊಂಡು ನಮ್ಗೆ ಈ ರಸ್ತೆಯಲ್ಲಿ ನಮಗೆ ಮುಳ್ಳೂರು ಬೇಡ ರಸ್ತೆ, ನಮ್ಗೆ ಈ ಅಲ್ಲಿಗೆ ಹೋಗೋ ರಸ್ತೆ ನಮ್ಗೆ ಪುರ್ಕಟ್ಟಿಗೆ ಸೇರಿಸ್ಕೊಡಿ ಅಂತ ನಾವೆಲ್ಲ ಇಂಜಿನಿಯರ್ ಹತ್ರ ಎಲ್ಲ ಮಾತಾಡೋದು ಇಲ್ಲಿ ಬಂದಿದಾಗ. ಅವ್ರು ಏನಂತ ಹೇಳಿದ್ರು, ಇದು ಇದೆಲ್ಲ ಎಸ್ಟಿಮೇಟ್ ಸರಿಯಿಲ್ಲಪ್ಪ ನೀವು ಮಾಡಿದ್ದು, ಇದು ಇಲ್ಲಿ ನೀವು ಮಾಡಿಂದ ಮುಳ್ಳೂರು ಸೇರೋದು ಇದು. ಹಂಗೆ ನಾ ಸರ್, ನಮ್ಗೆ ಇವಾಗ ಅವಶ್ಯಕತೆ ನಮ್ಗೆ ಇದಿಲ್ಲ. ನಮ್ಗೆ ಏನಾದ್ರೂ ಒಂದು ಆಂಬುಲೆನ್ಸ್ ಬರೋಕ್ಕಾಗಲಿ, ಇನ್ನೊಂದು ಓಡಾಡೋಕ್ಕಾಗಲಿ ಭಾರಿ ತೊಂದರೆ. ನೈಟೆಲ್ಲ ಆಂಬುಲೆನ್ಸ್ ಬರಬೇಕು ಅಂದ್ರೆ ಇನ್ನೂ 108 ಆಂಬುಲೆನ್ಸ್ ಬತ್ತು ಅಂದ್ರೆ ಒಂದ್ಸರಿ ಬಂದು ಊದ್ಕೊಂಬಿಟ್ಟು ಮಧ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟು ನಾವೇ ಹೋಗಿ ತಿಳ್ಕೊಂಡು ಎಲ್ಲ ಯುವಕರೆಲ್ಲ ಹೋಗಿ ತಳ್ಳಿಕೊಂಡು ಗಾಡಿ ಕರ್ಕೊಂಬಂದಿವಿ. ಒಂದು ಗರ್ಭಿಣಿ ಪ್ರೆಗ್ನೆಂಟ್ ಕರ್ಕೊಂಡು ಹೋಗುತ್ತೆ, ಒಂದು ವರ್ಷ ಮಾತು ಇದು ಮಳೆಗಾಲದ ಟೈಮಲ್ಲಿ. ಹಂಗಾಗಿ ಫುಲ್ ತೊಂದರೆ ಆಗ್ಬಿಟ್ಟು ಆಗ ಈ ರೋಡ್ ರಸ್ತೆ ಮಾಡಿಕೊಡಿ ನಮಗೆ, ಈ ರಸ್ತೆ ಬೇಡ ಅಂತ ಕೇಳಿದ್ವು. ಎಸ್ಟಿಮೇಟ್ ಪ್ಲಾನಲ್ಲಿ ಇದೇ ಆಗಿರೋದಪ್ಪ, ಇದು ಮಾಡಕ್ ಬರಲ್ಲ ಅಂತಂದ್ರು. ನಮ್ಗೆ ಈ ರಸ್ತೆ ಫುಲ್ ತೊಂದರೆ ಐತೆ, ಇದೇ ರಸ್ತೆ ನಮ್ಗೆ ಓಡಾಡಕ್ ರಸ್ತೆ ಇಲ್ಲ, ನಮ್ಮ ಆಂಬುಲೆನ್ಸ್ ಬರೋಕ್ಕಾಗಲಿ ಈ ಮಣ್ಣು ರಸ್ತೆನೇ. ಅದೆಲ್ಲ ಮಳೆ ಆಯ್ತು ಅಂದ್ರೆ ಈ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಸರ್.

0: ಅದೇನು ಮೊದಲು ಸಿದ್ದರಾಜವ್ರು ಮಾತಾಡ್ತಿದ್ರು, ನಮ್ಮ ಹಾಡಿಗೆ 70-80 ವರ್ಷಗಳಾಗಿದ್ರು ಕೂಡ ಯಾವ್ದು ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ರಸ್ತೆಗಳ ದುರಸ್ತಿ ತುಂಬ ಇದೆ ಅಂತ. ಹಾಗೆ ಮಕ್ಕಳು ಬೇರೆ ಊರುಗಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕೂಡ ಬಸ್ನ ಒಂದು ವ್ಯವಸ್ಥೆ ತುಂಬ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ತಮ್ಮ ಹಾಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಿದ್ದಾರೆ, ಎಷ್ಟು ಮಾಡಿದ ಎಷ್ಟು ತರದವರಿಗೆ ಶಾಲೆ ಇದೆ?
1: ಮಾಡಲಿ 1-5 ನಮ್ಮ ಹಾಡಿಲಿದೆ ಸರ್. 5ನೇ ತರಗತಿ ಕಳೆದ್ಮೇಲೆ 6, 7, 8 ಹಲಸೂರ್ಗೆ ಹೋಗ್ಬೇಕು. 6-8 ಹಲಸೂರು. ಇನ್ನು 9-10 ಮುಳ್ಳೂರು. ಪಿ ಯು ಸಿ ಎಲ್ಲ ಬರ್ಬೇಕಾದ್ರೆ ಸರ್ಗೂರು ಬರಬೇಕು. ನಮ್ಮ ಸರ್ಗೂರು ಬರ್ಬೇಕಾದ್ರೆ ರಸ್ತೆನೇ ಸರಿ ಇಲ್ಲ, ನಮಗೆ ಬಸ್ ಇಲ್ಲ. ಇಲ್ಲಿ ಯಾರೋ ಒಂದು ಒಬ್ಬರೇ ಬರ್ತಕ್ಕ ಒಂದು ಬೈಕ್ಗಳಿದೆ, ನಾವು ಬೈಕಲ್ಲಿ ಎಲ್ಲರೂ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಏನೇ ಹೋಗ್ತಿರ್ಬೇಕಾದ್ರೆ ಕರ್ಕೊಂಡ್ಬೋದಿಲ್ಲ, ಎಮರ್ಜೆನ್ಸಿ ಹೋಗಿ ಒಂದಿನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬಿಡ್ಬೋದು. ಈ ಮಕ್ಕಳು ಓಡಾಡಕ್ಕೆ ಮುಂದೆ ರಸ್ತೆ ಆಗಲ್ಲ, ಒಂದು ನಡ್ಕೊಂಡು ಹೋಗೋಕೆ ಕೂಡ ಆಗಲ್ಲ. ಇಲ್ಲಿ ಈ ಮಳೆಯಲ್ಲಿ ನಡ್ಕೊಂಡು ಹೋಗೋಕೆ ಅಷ್ಟು ಸಮಸ್ಯೆ ಆಗ್ತಿದೆ. ನಾವು ಎಷ್ಟೋ ವರ್ಷ, ನಮ್ಗೆ 20-25 ವರ್ಷದಿಂದ ನಾವು ಎಷ್ಟೋ, ನಮಗೆ ಗೊತ್ತೇ, ನಮಗೆ ಬುದ್ಧಿ ಬಂದಾಗ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಎಮ್ಎಲ್ಎರು ಎಂಪಿಯರ್ ಜೊತೆಗೆಲ್ಲ ಬಂದಾಗ ಹೇಳ್ತೀವಿ ಅದನ್ನು, ಈ ಗಮನಕ್ಕೆ ತರ್ತೀವಿ. ಆಯ್ತಾ, ಮಾಡಿಸ್ಕೊಡ್ತೀವಿ, ಮಾಡಿಸ್ಕೊ ಅಷ್ಟೇ. ಇನ್ನೇನು ಅಷ್ಟೇ ಭರವಸೆ ಕೊಟ್ಟರೆ ಹೊರತು ಕೆಲಸ ಎಂತ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ನಮಗೆ. ಹಾಗಾಗಿ ಈ ರಸ್ತೆ ಫಸ್ಟ್ ನಮಗೆ ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ಮುಂದೆ ಯಾವುದೇ ತರತ್ತೆ ವೆಹಿಕಲ್ ಬರೋಕೆ ಆಂಬುಲೆನ್ಸ್ ಬರೋದಕ್ಕೆ ಈ ರಸ್ತೆ ಒಂದು ಮಾಡಿನ ಪುಡ್ಕಟ್ಟೆ ರಸ್ತೆ ಬಸ್ ಆಗ್ಬೇಕು ಸರ್. ಅದು ಎಲ್ಲ ರಸ್ತೆ ಆದ್ರೆ ಬಸ್ ಬರುತ್ತೆ, ಈ ರಸ್ತೆನೇ ಸರಿ ಇಲ್ಲ ಅಂದ್ರೆ ಬಸ್ ಎಲ್ಲಿ ಬರುತ್ತೆ ಸರ್? ಅದು ಬಸ್ ಬರಕ್ಕೆ ಹೋಗಲ್ಲ. ಯಾರು ಬಂದು ನೋಡಿದ್ರು ರಸ್ತೆನೇ

0: ಎಲ್ಲ ಬಸ್ಸೆಲ್ಲ ಹೋಗುತ್ತೆ ಅಂತ. ಈ ರಸ್ತೆ ಸರಿ ಆದ್ರೆ ಬಸ್ಸೇ ಆಗ್ಲಿ ಯಾವ್ದೇ ಯಾರೇ ಬಂದ್ ನೋಡಿದ್ರು ಬಲ್ಪ್ಸ್ ಎಲ್ಲ ಆಗ ವ್ಯವಸ್ಥೆ ಆಗುತ್ತೆ.
1: ಅಯ್ಯ, ತಮ್ಮೊಂದು ಹಾಡಿಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಹೇಗೆ
0: ಉತ್ತಮ ಶಿಕ್ಷಣ ಕೊಡ್ತಾರೆ ಸರ್? ಎಲ್ಲ ಪಿ ಯು ಸಿ ತಂದ್ಕೊಂಡು ಹೋಗ್ತಾವ ಮಕ್ಕಳು, ಪಿ ಯು ಸಿ ಹೋಗ್ತಾ ಇದ್ದಂಗೆ ಇಲ್ಲ ಅಪ್ ಡೌನ್ ಮಾಡೋಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ಕೆಲವು ಆ ಮಕ್ಕಳು ಹಾಸ್ಟೆಲ್ ಹೋಗ್ತಿದ್ದೆ, ಹಾಸ್ಟೆಲ್ ಸ್ವಲ್ಪ ಜನ ಓದಿದ್ ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿಟ್ಬಿ ಮಕ್ಳು ಏನು ಮಾಡ್ತಾವ ಇಲ್ಲಿ ನಾವೇನದ ಯಾವುದೋ ಒಂದು ಯಾವ್ದಾರ ಓಡಾಡಿಕೆ ಆಗಲಿ ಸ್ವಲ್ಪ ಅನುಕೂಲ ಅವ್ರದ್ದು ಬಟ್ಟ ಫೀಜ್ ಅವ್ರದ್ದು ಇನ್ನೊಂದಲ್ಲಿ ಪುಸ್ತಕ ಆಗಲಿ ಅವಕ್ಕೆ ಯಾವ ನಾವು ಬಟ್ಟ ಎಲ್ಲ ಕೊಡ್ಸೋಕ್ಕಲ್ಲ ಸ್ವಲ್ಪ ಸಮಸ್ಯೆ ಆದಾಗ ಏನು ಮಾಡ್ತೇವೆ ಮಕ್ಕಳನ್ನ ಬಿಟ್ಟು ಬಂದ್ಬಿಡೋದು ಆಗ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ
1: ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳನ್ನ ಓದಿಸೋಕ್ಕೆ ತುಂಬ
0: ಕಷ್ಟ ಆಗುತ್ತೆ ಸರ್ ಕಷ್ಟ ಆಗುತ್ತೆ. ಅದರಿಂದ ಏನು ಮಾಡಿ ಮಕ್ಕಳು ಏನು ಮಾಡ್ತಾವೆ ಬಂದು ಅವರು ಮಕ್ಕಳು ಬಂದು ಕೂಲಿ ಮಾಡ್ತಾವೆ ಒಳ್ಳೆ ಹೊಲಸೂರು ಆಗ್ಬೋದು ಮುಳ್ಳೂರು ಆಗ್ಬೋದು ಒಂದು ಕೊಡಗು ಕೇರಳಕ್ಕೆಲ್ಲ ಹೋಗ್ತಾವೆ ಮಕ್ಕಳು ಅಲ್ಲಿ ಮೆಣಸು ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಹಂಗಾಗಿ ಬೇರೆ ಕಡೆ ವಲಸೆ ಕೆಲಸಕ್ಕೆ ಹೋಗ್ತಾವೆ. ಅವನಿಗೆ
1: ಬಹಳ ಸಂತೋಷ ಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುವರಿಗೆ ಆಗಿರ್ಬೋದು, ಹಾಗೆ ಎಚ್ಡಿಕೋಟೆ ತಾಲೂಕಿನಂತಹ ಎಲ್ಲ ಹಾಡಿಗಳಿಗೆ ಕೊನೆಯದಾಗಿ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ನಮಗೆ ಇದೇಳ ಸರ್, ರಸ್ತೆ ಒಳಗೆ ಚರಂಡಿ ಸ್ಕೂಲ್ದು ಒಂದು ಅಡುಗೆ ಇದು ಒಂದು ಬಿಲ್ಡಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ. ಅಡುಗೆ ಮಾಡೋದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ, ಅದು ಆ ಬಿಲ್ಡಿಂಗ್ ಇದು ಫುಲ್ ಸಮಸ್ಯೆ ಇದೆ. ಮಕ್ಕಳು ಅಡುಗೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಅದು ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದೊಂದು ಬಿಲ್ಡಿಂಗ್ ಆಗಿಸ್ಬೇಕು, ಅದು ಕೂಡ ಹೇಳಿದೆ ಎಮ್ ಎಲ್ ಎ ಜೊತೆ ಮಾತ್ರ ಅದನ್ನು ಹೇಳಿದ್ದೆ ನಾನು. ಆ ಬಿಲ್ಡಿಂಗ್ ಇದಾಗಬೇಕು ಮತ್ತು ಶೌಚಾಲಯ ಆಗಬೇಕು, ಅದು ಫುಲ್ ಇಂಪಾರ್ಟೆಂಟ್. ಅದು ಶೌಚಾಲಯ ಬೇಕು ಮತ್ತು ನಿವಾಸನ ಪಾಪ ಸುಮಾರು ಜನ ಕುಟುಂಬದವ್ರಿಗೆ ನಿವಾಸನಗಳಿಲ್ಲ. ರೇಷನ್ ಕಾರ್ಡ್ ಹಾಕಬೇಕು, ರೇಷನ್ ಕಾರ್ಡು ಯಾವುದೇ ಸೌಲತ್ಗೂ ಹೋಗಲಿ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ, ನನಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು, ನಮಗೆ 40-41 ವರ್ಷ ಇದೆ, ರೇಷನ್ ಕಾರ್ಡ್ ಇಲ್ಲ. ಯಾವುದೇ ಒಂದು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕವರು ರೇಷನ್ ಕಾರ್ಡ್ ಕೊಡಿ ಅಂತಾರೆ ನನಗೆ. ನನಗೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ತಾಯಿದೆ ನಮ್ಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಕೊಡಿ ಅಂದರೆ ಯಾವುದೋ ಮಾಡ್ಸೋಕ್ಕಾಗ್ತಿಲ್ಲ. ಒಂದು ಯಾವುದೇ ಒಂದು ನಮ್ಮ ಮಗಳಿಗೆ ಒಂದು ಸಂದೇಶ ವರ್ಷದ್ದು ಒಂದು ಮಾಡ್ಸೋಕೆ ಹೋಗ್ತಿದ್ದೆ, ಅಲ್ಲಿಗೆ ಓದ್ ಕೊಡ ಕೇಳಿದ ರೇಷನ್ ಕಾರ್ಡ್ ಕೊಡಪ್ಪ ಅಂತಂದರು. ರೇಷನ್ ಕಾರ್ಡ್ ಇಲ್ಲ ಮೇಡಮ್ ಅಂತಂದೆ. ರೇಷನ್ ಕಾರ್ಡ್ ಇದ್ರೆ ಕೆಲಸ ಆಗೋದು, ಇಲ್ಲಾಂದ್ರೆ ನಿಮ್ಮ ಎಂಟಿನ ಅಲ್ಲೂ ಇದ್ದಿದ್ದ ಅಲ್ಲಿ ಇದ್ರೆ ಅಲ್ಲೂ ಡೈರೆಕ್ಟ್ ಮಾಡಿಸ್ಬಿಟ್ಟಿದ್ದೆ ನಾನು. ನಮ್ಮದೇ ಈ ಥರ ಸಮಸ್ಯೆ ಇಲ್ಲ, ನಮ್ಗೆ ರೇಷನ್ ಕಾರ್ಡ್ ಆಗ್ಬಿಟ್ರೆ ನಮ್ಗೆ ಸರ್ಕಾರದ ಸೌಲತ್ತು ಕೊಡಿದ್ರೂ ಪರವಾಗಿಲ್ಲ ನಮಗೆ. ನಮ್ಮ ರೇಷನ್ ಕಾರ್ಡ್ ಆದರೆ ಯಾವುದೇ ನಮಗೆ ಬೆನಿಫಿಟ್ ಅನುಕೂಲ ಆಗುತ್ತೆ.
1: ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಬೇರೆ ಸೌಲಭ್ಯಗಳನ್ನು ತಗೊಳ್ಬೋದು ಅಂತ ಹೇಳಿ
0: ತಗೋಬೋದು. ನಮ್ಗೆ ರೇಷನ್ ಕೊಡಿದ್ರೂ ಪರವಾಗಿಲ್ಲ ಅವರು, ನಮಗೆ ರೇಷನ್ ಕೊಡಿ ಅಂತ ಹೇಳ್ತಾರೆ. ನಮ್ಮ ರೇಷನ್ ಕಾರ್ಡ್ ಬಿಟ್ಕೊಡಿ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ಲಿ, ಎಲ್ಲ ಜನ ಮಾಡ್ಕೋತಾರೆ, ನಮ್ಮ ಆಡಿಯವ್ರಿಗೂ ಅನುಕೂಲ ಆಗುತ್ತೆ.
2: ಸರ್, ನಮ್ಮ ಮಕ್ಕಳಿಗೆ ನಮ್ಮ ಸುಮಾರು 20-30 ವರ್ಷದಿಂದ ನಮ್ಮ ಅಂಗಡಿ ಬಿಲ್ಡಿಂಗ್ ಯಾವುದೂ ಇಲ್ಲ. ಇಲ್ಲಿ ಅಂಗಡಿ ಫಸ್ಟ್ ಒಂದ್ಸರಿ ಶುರು ಮಾಡಿ ಇದನ್ನ ಬಿಲ್ಡಿಂಗ್ ಅರ್ಧ ಬರ್ಧ ಕೆಲಸ ಮಾಡೋದನ್ನ ಕೆಲಸನೇ ನಿರಂತರವಾಗಿ ನಿಲ್ಸಿಬಿಟ್ಟಿದ್ರು. ನಾವು ಕೇಳಕ್ ಹೋದ್ರೆ ಇದು ನರಗ ಇದ್ರಿಂದ ಸಂಸ್ಥೆ ಇದ್ರ ಕಡೆಯಾಗಿರೋದು ಅಂತ ಹೇಳ್ತಾರೆ. ಸರ್, ನಮ್ಮ ಮಕ್ಕಳಿಗೆ ಅಂಗಡಿ ಮಾಡ್ಬೇಕಾದ್ರೆ ಮರದ ಗಿಡ ಎಲ್ಲ ಕುಡ್ಸ್ಕೊಂಡೆಲ್ಲ ಪಾಠ ಮಾಡ್ತಾರೆ ಮಕ್ಕಳಿಗೆ. ಅಲ್ಲಿ ಈ ಬಿಲ್ಡಿಂಗ್ ಅವೆಲ್ಲ ಲಗೇಜ್ ಎಲ್ಲ ತುಂಬಿಡೋದು ನಾವು ಬಿಲ್ಡಿಂಗಲ್ಲಿ. ಆಗ ನೋಡ್ಬಿಟ್ಟು ನಾವೆಲ್ಲ ಗ್ರಾಮದಲ್ಲಿ ನಿಂತ್ಕೊಂಡು ನಾವು ನೋಡ್ಬಿಟ್ಟೋದನ್ನ ನಮ್ಮ ಅಂಗಡಿ ಮಕ್ಕಳಿಗೆ ಪಾಪ ಮಳೆಯಲ್ಲಿ ಬಿಸಿಲೆಲ್ಲ ಹೆಂಗು ಹಾಳಾಗ್ತಾರೆ ಅಂತ. ನಾವಾಗ ಊರಿಂದ ಈ ಬಿಲ್ಡಿಂಗ್ ಕೊಟ್ಟು ನಮಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಕ್ಕಳು ತೊಂದರೆ ಆಗ್ಬಿಡ್ತೀವಿ ನೋಡ್ಕೊಂಡ್ರೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅರ್ಜಿಗೆಲ್ಲ ಕೊಟ್ಟಿದ್ದೀವಿ ನಾವು. ಇಲಾಖೆ ಸಂಬಂಧಪಟ್ಟಿದ್ದಂಗೆ ಎಲ್ಲ ಅರ್ಜಿ ಕೊಟ್ಟು ನಾವೆಲ್ಲ ಮಾಡಿದಾಗ ಯಾವುದೇ ಥರದ ಹೊಂದಿಸ್ತಿಲ್ಲ, ಅದು ನಮ್ಗೆ ಏನೋ ಗೌರವ ಕೊಡ್ತಿಲ್ಲ ಅದಕ್ಕೆ. ಹಾಗಾಗಿ ತಾವು ನಮಗೆ ಫಸ್ಟ್ ಇದು ಮುಖ್ಯವಾಗಿ ನಮ್ಮ ಈ ಬಿಲ್ಡಿಂಗ್ ಒಂದು ಮಕ್ಕಳಿಗೆ ಒಂದು ಅಂಗಡಿ ಬಿಲ್ಡಿಂಗ್ ಒಂದು ಆಗ್ಬಿಟ್ರೆ ಎಲ್ಲದಕ್ಕೂ ಅನುಕೂಲ ಸರ್ ಅದು. ಹಾಗೆ ತಾವು ದಯಮಾಡಿ ಈ ಬಿಲ್ಡಿಂಗು ಅರ್ಧ ಕೆಲಸ ನಿಂತೋಗಿದೆ, ಅದು ಬಿಲ್ಡಿಂಗ್ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್.
1: ಬಹಳ ಸಂತೋಷ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ನೆಟ್ಕಲ್ ದುಂಡಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಮುಕ್ತಾಯ ಮಾಡ್ತೀವಿ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುವರೇ, ಕೇಳಿದಲ್ಲಿ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ನೆಟ್ಕಲ್ ದುಂಡಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ನೆಟ್ಕಲ್ ದುಂಡಿ ಆಡಿಯ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು ಹಾಗೂ ಆಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗಲಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739071311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739071311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8 ಜುಲೈ 2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್

ಅವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುವರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್,
4: ಧನ್ಯವಾದಗಳು.
0: ಓಕೆ ಮೇಡಮ್, ಹಾಗಿದ್ರೆ ಮೊದಲನೇ ಬಾರಿಗೆ ಋತುಚಕ್ರ ಆರಂಭವಾಗುವ ಹುಡುಗಿಯರಿಗೆ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನ ನೀಡಿದ್ರೆ ಉತ್ತಮ ಅನ್ಸುತ್ತೆ ಮ್ಯಾಮ್?
4: ಅವ್ರಿಗೂ ಆ ಮೊಮೆಂಟಲ್ಲೂ ಕೂಡ ಅವರಿಗೆ ಯಾವಾಗ ಆಗಬಹುದು, ಅವರಿಗೆ ಸೊ ಎಷ್ಟು ದಿನಕ್ಕೊಮ್ಮೆ ಆಗಬಹುದು ಅಥವಾ ತಿಂಗಳಿಗೊಮ್ಮೆ ಆಗಬಹುದು, ಆದಾಗ ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ಮುಂಚೆ ಹೇಳ್ದಂಗೆ ಕೂಡ, ಸೊ ಪ್ಯಾಡ್ಸ್ ಚೇಂಜಿಂಗ್ ಇರ್ಬೋದು, ಪರ್ಸ್ನಲ್ ಹೈಜೀನ್ಸ್ ಇರ್ಬೋದು, ಅದನ್ನೆಲ್ಲ ಹೇಳಿಕೊಟ್ಟು ಅವರಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದಕ್ಕೂ ಕೂಡ ಹೇಳಿರಬೇಕು. ಸೊ ಅದಾದಾಗ ಒಮ್ಮಿನೊಮ್ಮೆಲೆ ಹಂಗೆ ಆಗೋಯ್ತು ಅಂತ ಹೇಳೋರು ಇರ್ತಾರೆ. ಸೊ ಹಾಗೇ ಅದೊಂದು, ಮತ್ತು ಅವರಲ್ಲಿ ಆಗುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನ ಅದರ ಕುರಿತು ಅದನ್ನು ಬಗ್ಗೆ ಅವರಿಗೆ

0: ತಿಳಿಸಿಕೊಟ್ಟಿರಬೇಕು. ಹಾಗೆ ದೈಹಿಕ ಅಂತ ಬಂದಾಗ ಅವರಿಗೆ ನೋವು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಆಗಲೇ ಹೇಳ್ದಂಗೆ ಆ ಸಂಕೋಚಗಳು ತೀವ್ರವಾದಾಗ ಹೊಟ್ಟೆ ನೋವು, ಬೆನ್ನೋವು, ಕಾಲು ಚಳ್ತ ಇವುಗಳು ಬರೋದು ಸಹಜ. ಸೊ ಆ ಮೂಮೆಂಟಲ್ಲಿ ಅವರು ಅದನ್ನು ಹೇಗೆ ತಗೋಬೇಕು ಅಂದರೆ ನೋವಿತ್ತು ಅಂತಂದಾಗ ಒಂದು ಹೀಟ್ ಥೆರಪಿ ಇರ್ಬೋದು, ಅಂದರೆ ಶಾಖ ಇಟ್ಕೊಳ್ಳೋದಿರ್ಬೋದು ಅಥವಾ ಮೆಡಿಸಿನ್ಸ್ ತೊಗೊಳ್ಳೋದಿರ್ಬೋದು, ಯಾವಾಗ ಅದನ್ನು ಕೊಡಬೇಕು, ಅದು ತುಂಬ ತೀವ್ರ ಆದಾಗ ಈ ಥರ ಮಾಡಪ್ಪ ಅಂತ ಹೇಳಿ. ಅಂದರೆ ಹಾಸ್ಟೆಲೈಟ್ಸಲ್ಲಿ ಇದ್ದಾಗ ತಂದೆ ತಾಯಿಯರು ಅವ್ರ ಜೊತೆಗಿರೋದಿಲ್ಲ. ಸೊ ಹಾಸ್ಟೆಲಲ್ಲಿದ್ದಾಗ ನೀನು ಈ ಥರ ನೋಡ್ಕೋಬೋದು ನಿನಗೆ. ಸೊ ರೆಸಿಡೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಲ್ಲೂ ಅಷ್ಟೇ. ಸೊ ಅವ್ರಿಗೆ ಈ ಥರ ಎಲ್ಲ ಮಾಡ್ಕೋಬೋದು, ಅವರು ಕೂಡ ಆ ಮೂಮೆಂಟಲ್ಲಿ ಹೀಗೆಲ್ಲ ನೋಡ್ಕೋಬೋದು ನಮ್ಮನ್ನಾವೇ ಅನ್ನೋ ಒಂದು ಮಾನಸಿಕ ಸದೃಢತೆನೂ ಬಂದಿರಬೇಕು, ಅಥವಾ ಅದನ್ನು ಹೇಳ್ಕೊಟ್ಟಾಗ ಬರುತ್ತೆ ಅವರಿಗೆ, ಅವ್ರಿಗೆ ಅವರೇ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ. ಸೊ ಇನ್ನೊಂದು ಅವರಿಗೆ ಊಟ ತಿಂಡಿ, ಸೊ ಆರೋಗ್ಯಕರ ಆಹಾರ. ಸೊ ಅಂದರೆ ಕಾಮನ್ ಆಗಿ ನಮಗೆ ಆ ಮೂಮೆಂಟಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಅದನ್ನು ನಾವು ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆದರೂ ನಾವು ಒಂದು ದ್ರಾಕ್ಷಿ ಇರಬಹುದು, ಹಣ್ಣುಗಳು ತಂದಿಟ್ಕೊಂಡು ಅದನ್ನು ತಿನ್ನೋದ್ರಿಂದ ಅವ್ರಿಗೂ ಕೂಡ ಉತ್ತಮ ಆರೋಗ್ಯ ಸಿಗುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದರೆ ಈಗ ಎಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಿಂದನೇ ಟ್ರಿಪ್ಪಿಗೆ ಹೋಗಿರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ, ಸೊ ಆ ಮೊಮೆಂಟಲ್ಲಿ ಆಗಿರುತ್ತೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅವರಿಗೆ ಅಂಥ ಸಿಚುವೇಶನ್ಸಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಡ್ಸ್ ಅಥವಾ ಲೈಕ್ ಒಂದು ಕ್ಯಾರಿ ಫಾರ್ವರ್ಡ್ ಥರ ಅದನ್ನು ಕೂಡ ಒಂದನ್ನು ಅವ್ರದ್ದು ಹೊರಗಡೆ ಹೋದಾಗ, ಸೊ ಈ ಟೈಮ್ ಪ್ರಿಡಿಕ್ಷನ್ಸಲ್ಲಿ ಇದೆ ಅಂತಂದಾಗ ಅದನ್ನು ತೊಗೊಂಡು ಹೋಗೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ದಟ್ ನಾರ್ಮಲ್ ಆಗಿ ಹಾಕ್ಕೊಂಡು ಮತ್ತೆ ವಾಪಸ್ ಎಂಜಾಯ್ ಮಾಡಿ ಇರಬಹುದು ಹಾಗೆ. ಸೊ ಇದನ್ನೆಲ್ಲ ನಾವು ಅವರಿಗೆ ಮುಜುಗರ ಪಟ್ಕೊಳ್ದಂತೆ ಅವರಿಗೆ ಎಲ್ಲಾನು ನಾವು ಪ್ರತಿಯೊಂದನ್ನು ತಿಳಿ ಹೇಳಬೇಕು.
1: ಖಂಡಿತ ಮ್ಯಾಮ್, ಅದೇ ಋತುಚಕ್ರದ ಕಾರಣದಿಂದ ಎಷ್ಟೋ ಜನ ಮಕ್ಕಳು ಶಾಲೆಗೆ ಗೈರಾಜರಾಗ್ತಾರೆ. ಸೊ ಈ ಕುರಿತು ಅಥವಾ ಅವರು ಈ ರಜೆಗಳನ್ನ ಕಡಿಮೆ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್.
0: ಇನ್ನು ಶಾಲೆ ಮಕ್ಕಳು ಅಂತ ಬಂತು ಅಂತಂದಾಗ ಅವರಿಗೆ ಮೂಲ ಸೌಕರ್ಯಗಳು ಅತ್ಯಗತ್ಯ. ಸೊ ಯಾವ ಥರ ಮೂಲ ಸೌಕರ್ಯಗಳು ಅಂತ ಅಂದರೆ ಅಲ್ಲಿ ಕೇವಲ ಅವರಿಗೆ ವಾಶ್ರೂಮ್ಸ್ ಕೊಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಅವರಿಗೆ ಅದಕ್ಕೆ ಅಂತಲೇ ಸೆಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಅಂದರೆ ಲೈಕ್ ಕೆಲವು ಅಂದರೆ ಬರೀ ಮೇನ್ ಡೋರ್ ಅಷ್ಟೇ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಹೇಗೆ ಅಂತಂತಂದರೆ ಒಂದು ಸಪ್ರೇಟ್ ವಾಶ್ರೂಮ್ಸ್ ಅವ್ರಿಗೆ ಅಂತಲೇ ಮಾಡಿ, ಸೊ ಅಲ್ಲೇ ಕೂಡ ಇನ್ಸಿನರೇಟರ್ಸ್ ಅಳವಡಿಸಿತ್ತು ಅಂತಂತಂದ್ರೂ ಬೆಟರ್, ಬಿಕಾಸ್ ಅವ್ರು ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಅದನ್ನು ಬೇಕಿದ್ರೆ ಅಲ್ಲೇ ಡಿಸ್ಕಾರ್ಡ್ ಮಾಡಬಹುದು. ಇಲ್ಲ ಅಂತಂತಂದರೆ ಒಳಗಡೆನೇ ಒಂದು ಡಸ್ಟ್ಬಿನ್ ಇಡ್ಸೋದಿರಬಹುದು, ಸೊ ದಟ್ ಅವ್ರಿಗೂ ಕೂಡ ಅದನ್ನು ಪ್ರಾಪರಾಗಿ ಡಿಸ್ಕಾರ್ಡ್ ಮಾಡೋ ಥರ ಈಸಿ ಆಗಿರುತ್ತೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅತ್ಯಗತ್ಯ. ಕೆಲವೊಮ್ಮೆ ವಾಶ್ರೂಮ್ಸ್ ಇರುತ್ತೆ, ನೀರಿರಲ್ಲ, ಕೆಲವೊಮ್ಮೆ ಅದು ಡೋಸ್ ಇರೋದಿಲ್ಲ. ಸೊ ಈ ಥರ ಬೇಸಿಕ್ ಫೆಸಿಲಿಟೀಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಅವರಿಗೆ ನೀಟಾಗಿ ಸಪ್ಲಿಮೆಂಟ್ ಆಗಿರಬೇಕು. ಹಾಗೆ ಬೈ ಚಾನ್ಸ್ ಕೆಲವೊಮ್ಮೆ ಸ್ಕೂಲಿಗೆ ಬಂದಿರ್ತಾರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅವತ್ತು ಡೇಟ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ಮೂಮೆಂಟಲ್ಲಿ ಅಟ್ಲೀಸ್ಟ್ ಶಾಲೆ ಕಡೆಯಿಂದನೇ ಸ್ಯಾನಿಟರಿ ಪ್ಯಾಡ್ಸ್ ಅವೈಲಬಲ್ ಆಗುವಂಥದ್ದು ವ್ಯವಸ್ಥೆ ಆಗಿರಬೇಕು. ಒಂದು ವೇಳೆ ಅವ್ರು ಮರ್ತು ಬಂದ್ರೂ ಕೂಡ ಅಂದರೆ ಶಾಲೆನಲ್ಲೇ ಅವರಿಗೆ ಒದಗಿಸಿ ಕೊಡಬೇಕು ಅದನ್ನು ಹಾಕ್ಕೊಳ್ಳಿಕ್ಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಿಸ್ಪೋಸಲ್, ಸೊ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ತೆಗೆದು ಹಾಕಬೇಕಾದಾಗ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು. ಸೊ ಆದಷ್ಟು ಇನ್ಸಿನರೇಟರ್ ಇದ್ದರೆ ಉತ್ತಮ, ಇಲ್ಲವಾದಲ್ಲಿ ಡಿಸ್ಕಾರ್ಡ್ ಮಾಡೋದಕ್ಕೆ ಯಾವ ಥರ ನೆಸೆಸರಿ ಇದೆ, ಸೊ ಒಂದು ಪೇಪರ್ಸ್ ಇರ್ಬೋದು ಅಥವಾ ಕವರ್ಸ್ ಇರ್ಬೋದು ಅದ್ರದ್ದು ಅವೈಲಬಿಲಿಟೀಸ್ ಇತ್ತು ಅಂತಂದರೆ ಈಸಿ ಆಗುತ್ತೆ ಅವ್ರಿಗೂ. ಆ್ಯಂಡ್ ಎಲ್ಲ ಮಕ್ಕಳಲ್ಲೂ ಕೂಡ ನೋವು ತಡ್ಕೊಳ್ಳೋ ಸಾಮರ್ಥ್ಯ ಈಕ್ವಲ್ ಆಗಿರೋದಿಲ್ಲ. ಸೊ ಕೆಲವೊಬ್ಬರಿಗೆ ನೋವು ಜಾಸ್ತಿ ಇರುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ. ಸೊ ಅಂಥ ಮಕ್ಕಳಲ್ಲಿ ನೋವು ಯಾರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸೊ ಅವರಿಗೆ ಅಂತಲೇ ಒಂದು ಸಿಕ್ ರೂಮ್, ಅಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೆಡಿಸಿನ್ಸ್ ತೊಗೊಂಡು ಮತ್ತೆ ವಾಪಸ್ ಶಾಲಾ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಅಂತಲೇ ಅವ್ರಿಗೆ ಒಂದು ರೆಸ್ಟಿಂಗ್ ರೂಮ್ ಅಂತ ಆದ್ರೂ ಅಥವಾ ಮೆಡಿಸಿನ್ಸ್ ಅವೈಲಬಿಲಿಟಿ ಇರಬೇಕು ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಸೊ ನಿಯರ್ ಬೈ ಇರಲ್ಲ ಅದಕ್ಕೆ. ಸೊ ಈ ಥರದಾದ್ರೂ ಮೂಲ ಸೌಕರ್ಯಗಳು ಇರಬೇಕು.
1: ಸೊ ಎಲ್ಲ ಅವಕಾಶಗಳಿದ್ದರೆ ಸೊ ಮಕ್ಕಳು ಶಾಲೆಗೆ ಗೈರಾಗದಂತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಪೋಷಕರು ಮತ್ತು ಶಿಕ್ಷಕರು ಕಿಶೋರಿಯರಿಗೆ ಹೇಗೆ ಬೆಂಬಲವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಈ ಹದಿಹರೆಯದ ಹುಡುಗಿಯರಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಮೂರೂ ಕೂಡ ಮನೆಯಲ್ಲಿ ತಂದೆ ತಾಯಂದಿರಬಹುದು ಅಥವಾ ಶಾಲೆಯಲ್ಲಿ ಶಿಕ್ಷಕರಿರಬಹುದು, ಸೊ ಅದಕ್ಕೆ ಬೆಂಬಲಿಸಬೇಕಾಗತ್ತೆ. ಸೊ ಅವ್ರಿಗೆ ಆಗಲೇ ಹೇಳ್ದಂಗೆ ಮುಜುಗರ ಪಟ್ಕೊಳ್ದೇ ಅವ್ರಿಗೆ ಏನಿದೆ, ಅವರದ್ದೇನಾಗಿತ್ತು ಅದನ್ನು ಕೂಡ ಅಥವಾ ಮಕ್ಕಳಲ್ಲಿ ಏನಾಗ್ತಾ ಇದೆ ಸೊ ಅದನ್ನು

0: ಕೂಡ ಅವರು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ಲೈಕ್ ಮಕ್ಕಳಿಗೂ ಕೂಡ ಹಿಂಜರಿಕೆ ಇರುತ್ತೆ, ನಾನು ಹೋಗಿ ಹೇಗೆ ಹೇಳ್ಕೊಳ್ಳೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಂತಾನೆ ಮಕ್ಕಳಲ್ಲಿ ಒಂದು ಸ್ನೇಹಪರ ವಾತಾವರಣ ಇರಬೇಕು. ಅದು ತಂದೆ ಮಗಳಲ್ಲಾದರೂ ಇರಬಹುದು, ತಾಯಿ ಮಗಳಲ್ಲಾದರೂ ಇರಬಹುದು, ಅಥವಾ ಶಿಕ್ಷಕರ ಜೊತೆಗಾದರೂ ಇರಬಹುದು. ಸೊ ಆ ಥರದ್ದು ಒಂದು ಭಾವನಾತ್ಮಕ ಒಂದು ವಾತಾವರಣ ಇದ್ದಾಗ, ಸೊ ಅವರಲ್ಲಿ ಯಾವ ಥರ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ಅವರು ಮುಕ್ತವಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆವಾಗ ತಂದೆ ತಾಯಂದಿರು ಮಕ್ಕಳಿಗೆ ಅಂತಂದರೆ ಮಗಳಿಗೆ ಹೇಗೆ ನಮ್ಮ ಕಡೆಯಿಂದ ಬೆಂಬಲ ಕೊಡಬಹುದು ಅನ್ನೋ ಯೋಚನೆಯೂ ಕೂಡ ನಿರ್ಮಾಣ ಆಗಿ ಅದಕ್ಕೆ ಹೇಗೆ ಬೆಂಬಲಿಸಬಹುದು ಅನ್ನೋ ದಾರಿನೂ ಕೂಡ ಹುಡುಕೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ ಟೋಟಲ್ ಆಗಿ ಹೇಳಬೇಕು ಅಂತಂತಂದರೆ ನಾಟ್ ಜಸ್ಟ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಅವರಲ್ಲಿ ಮಾನಸಿಕವಾಗಿ ಹೇಗಾಗ್ತಾ ಇದೆ, ಅವರಲ್ಲಿ ಯಾವ ಥರ ಫೀಲಿಂಗ್ಸ್ ಬರ್ತಾ ಇದೆ, ಸೊ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೇಗಿರಬೇಕು ಅಥವಾ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಮೂಲಕ ಒಂದು ಹುಡುಗಿಯ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇರಬೇಕಾಗುತ್ತೆ.
1: ಓಕೆ ಮೇಡಮ್, ಅಂದರೆ ಈ ಋತುಚಕ್ರದ ವೇಳೆಯಲ್ಲಿ ಎಷ್ಟೋ ಮಕ್ಕಳಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹೊಟ್ಟೆ ನೋವು ಮತ್ತು ಇನ್ನಿತರ ಇತರ ಅಸ್ವಸ್ಥತೆಗಳು ನಿರ್ಮಾಣ ಆಗುತ್ತೆ, ಅಂದರೆ ಆ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಸೊ ಇದನ್ನೆಲ್ಲ ಹೇಗೆ ಅವರು ನಿಭಾಯಿಸಬೇಕಾಗತ್ತೆ ಮೇಡಮ್?
0: ಸೊ ಆಗಲೇ ಹೇಳ್ದಂತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಡ್ಕೊಳ್ಳೋ ಶಕ್ತಿ ಒಂದೇ ರೀತಿ ಇರೋದಿಲ್ಲ ನೋವನ್ನು. ಸೊ ಹಾಗೆ ತುಂಬ ನೋವು ಬರ್ತಾ ಇದೆ ಅಂತಂದಾಗ ಟ್ಯಾಬ್ಲೆಟ್ಸ್ಗಿಂತ ಮುಂಚೆ ಒಂದು ಹೀಟ್ ಥೆರಪಿ. ಸೊ ಹೀಟ್ ಥೆರಪಿ ಅಂತ ಅಂತಂದರೆ ಶಾಖ ಕೊಡೋದು. ಸೊ ಯಾವ ಥರ ಶಾಖ ಕೊಡ್ತೀವಿ, ಒಂದು ಬಿಸಿನೀರನ್ನು ಕಾಯಿಸ್ಬಿಟ್ಟು ಒಂದು ಬಾಟಲಿಗೆ ಹಾಕೊಂಡು ಅಥವಾ ಹಾಟ್ ಪ್ಯಾಕ್ ಅಂತಲೇ ಸಿಗುತ್ತೆ ಈಗ. ಸೊ ಅದನ್ನು ಹಾಕಿ ಹೊಟ್ಟೆ ಅಂತಂದರೆ ಹೊಟ್ಟೆಯ ಕೆಳಭಾಗ ಇಲ್ಲ ಅಂತಂದರೆ ಬೆನ್ನಿನ ಭಾಗ ಮತ್ತು ಹಾಗೂ ನಮ್ಮ ಕಾಫ್ ಮಸಲ್ಸಿಗಾದರೂ ಸರಿ. ಸೊ ಅಲ್ಲಾದರೂ ಎಲ್ಲಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಅಂದರೆ ಸಂಕೋಚಗಳು ಜಾಸ್ತಿ ಇರುತ್ತೋ, ಸೊ ಅಲ್ಲಿ ಹದವಾದ ಒಂದು ಬಿಸಿ ನೀರಿನ ಶಾಖ ಕೊಡೋದಿಂದಾಗಿ ಅವರಿಗೂ ಕೂಡ ಸ್ವಲ್ಪ ಆರಾಮದಾಯಕವಾಗಿರುತ್ತೆ. ಹಾಗೆ ಇನ್ನೊಂದು ಊಟ ತಿಂಡಿಯಲ್ಲಿ ಅವರಿಗೆ ಆಗಲೇ ಹೇಳ್ದಂಗೆ ಪೌಷ್ಟಿಕಾಂಶದ ಆಹಾರಗಳು. ಸೊ ಜಾಸ್ತಿಯಾಗಿ ನಾವು ಅವರಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತೇನು ಕರಿತೀವಲ್ಲ, ಪಾಲಕ್ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬಹುದು, ಅಥವಾ ದಂಟು, ಆಮೇಲೆ ಕೊತ್ತಂಬರಿ, ಕರಿಬೇವು, ಸೊ ಇವೆಲ್ಲವೂ ಕೂಡ ಹೈಲಿ ರಿಚ್ ಇನ್ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್. ಸೊ ಇಂಥ ಆಹಾರಗಳನ್ನ ಕೊಡಬೇಕು. ಹಾಗೆ ಐರನ್ ರಿಚ್ ಆಹಾರ ಕೊಡಬೇಕು, ಬಿಕಾಸ್ ಸ್ರಾವ ಆಗ್ತಾ ಇರಬೇಕಾದಾಗ ಕಬ್ಬಿಣ ಅಂಶಗಳು ನಮ್ಮ ದೇಹದಿಂದ ಕಡಿಮೆ ಆಗ್ತಾ ಇರುತ್ತೆ, ಬಿಕಾಸ್ ರಕ್ತದ ಪ್ರತಿಯೊಂದು ಕಣದಲ್ಲೂ ಕಬ್ಬಿಣದ ಅಂಶ ಇರುತ್ತೆ. ಸೊ ರಕ್ತ ಎಷ್ಟು ಸ್ರಾವ ಆಗ್ತಾ ಇರುತ್ತೋ ಅಷ್ಟು ಕಬ್ಬಿಣ ಅಂಶ ಕೂಡ ನಮ್ಮ ದೇಹದಿಂದ ಆಚೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅಂಥವರಿಗೆ ನಾವು ಎಳ್ಳು ಅಥವಾ ಬೆಲ್ಲದ್ದಿರ್ಬೋದು ಅಥವಾ ಕಡಲೆ ಬೀಜ ಮತ್ತು ಬೆಲ್ಲ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನ ಸಪ್ಲಿಮೆಂಟ್ಸ್ ಆಗಿ ಕೊಡಬಹುದು. ಸೊ ಈ ಥರ ಕೊಡೋದ್ರಿಂದಾಗಿ ಅವರಿಗೆ ಪೌಷ್ಟಿಕ ಆಹಾರನೂ ಸಿಗುತ್ತೆ. ಸೊ ನೋವು ನಿವಾರಣೆಯಲ್ಲಿ ನಾವು ಮನೆ ಮದ್ದಾಗಿ ಜಿಂಜರ್ ಟೀ ಅಂದರೆ ಶುಂಠಿದು ಚಾ, ಹಾಲನ್ನು ಹಾಕೋ ಆಗಿಲ್ಲ, ಜಸ್ಟ್ ಡಿಕಾಕ್ಷನ್ ಹಾಕಿ ಅವರಿಗೆ ಕೊಡೋದು ಮಕ್ಕಳಿಗೆ. ಸೊ ಇನ್ನೊಂದೆಡೆ ನಾವು ಜೀರಾ ನೀರು, ಸೊ ಓವರ್ನೈಟ್ ಬಿಸಿ ನೀರಿಗೆ ಜೀರಾ ಹಾಕಿ ಕುದಿಸಿ ಇಟ್ಟಿದ್ದನ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಂತ ನೀರನ್ನ ಕುಡಿಬಹುದು. ಸೊ ಅವರಿಗೆ ರುಚಿಸ್ತಾ ಇಲ್ಲ ಅಂತಂದ್ರೆ ನಾವು ಜೇನುತುಪ್ಪದಲ್ಲೂ ಹಾಕಿನೂ ಕೊಡ್ಬಹುದು. ಸೊ ದಟ್ ಅವರಿಗೆ ಟೇಸ್ಟ್ ಎನ್ಹಾನ್ಸರ್ ಆಗೂ ಇರುತ್ತೆ ಅಂಡ್ ಆರಾಮದಾಯಕವಾಗೂ ಇರುತ್ತೆ. ಸೊ ಈ ಮೂಮೆಂಟಲ್ಲಿ ಯಾವ ಥರ ಆಹಾರ ತಿನ್ನಬಾರ್ದು ಅಂತ ಕೇಳಿದ್ರೆ ನೀವು ನನಗೆ ಜಾಸ್ತಿ ಎಣ್ಣೆ ಅಂಶ ಇರೋದು ಅಂತಂದರೆ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಅಥವಾ ಉಪ್ಪು, ಉಪ್ಪಿನ ಪದಾರ್ಥಗಳು ಅಂದರೆ ಸ್ಪೈಸಿ ಸಾಲ್ಟಿ ಫುಡ್ಸ್ ಅಂದರೆ ಚಿಪ್ಸ್ ಇರಬಹುದು ಅಥವಾ ಬಜ್ಜಿ ಬೋಂಡಗಳಿರಬಹುದು ಅಥವಾ ಚಾಟ್ಸ್ ಐಟಮ್ಸ್ಗಳಿರಬಹುದು, ಇದನ್ನು ಆದಷ್ಟು ಕಮ್ಮಿ ಮಾಡಿದಲ್ಲಿ ಉತ್ತಮವಾಗಿರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಸಾಕಷ್ಟು ನೀರಿನ ಅಂಶ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ನೀರನ್ನು ಕುಡಿಯೋದು ಅತ್ಯಗತ್ಯ. ಹಾಗೇ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಷ್ಟೇ ಆರಾಮವಾಗಿ ವಿಶ್ರಾಂತಿಸಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಆ್ಯಂಡ್ ತುಂಬ ಅದ್ರ ಬಗ್ಗೆನೇ ಯೋಚಿಸಬಾರ್ದು. ಹಾಗೆ ರೆಸ್ಟ್ ಮಾಡಿದ್ದಲ್ಲಿ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ನೋವು ಕೂಡ ಕಮ್ಮಿ ಆಗುತ್ತೆ.
1: ಇದುವರೆಗೂ ಸಾಕಷ್ಟು ಆಹಾರ ಕ್ರಮ ಆಗಿರ್ಬೋದು ಅಥವಾ ವ್ಯಾಯಾಮದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಯಾವ ಸಮಯದಲ್ಲಿ ಅಥವಾ ಯಾವ ಲಕ್ಷಣಗಳು ಕಂಡು ಬಂದರೆ ಋತುಚಕ್ರದ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ ಮೇಡಮ್?
0: ಹಾಂ, ಆಗಲೇ ಹೇಳ್ದಂಗೆ ಇದು ಋತುಸ್ರಾವದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಯೂಶ್ವಲ್ ಆಗಿ ಸರಾಸರಿ ನಮ್ಮಲ್ಲಿ 5 ದಿನ ರಕ್ತಸ್ರಾವ ಆಗುತ್ತೆ.

ಸೊ ಕೆಲವೊಮ್ಮೆ 6 ದಿನ ತನಕನೂ ನಾರ್ಮಲ್, ಸಮ್ಟೈಮ್ಸ್ 7 ಇಸ್ ಆಲ್ಸೋ 7 ಡೇಸ್ ತನಕನೂ ನಾವು ಓಕೆ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ 7 ದಿನಕ್ಕೂ ಮೀರಿ ಇನ್ನ ಸ್ರಾವ ಆಗ್ತಾ ಇದೆ ಅಂಡ್ ದಿನಕ್ಕೆ ಒಂದು 4-5 ಪ್ಯಾಡನ್ನ ಬದಲಾಯಿಸ್ತಾ ಇದ್ದೀವಿ ಅಂತಂದಾಗ ಸೊ ಡಾಕ್ಟರ್ನ ಭೇಟಿಯಾಗೋದು ಉತ್ತಮ. ಸೊ 7 ದಿನಕ್ಕಿಂತ ಜಾಸ್ತಿಯಾಗಿ 5

0: ಸೊ ಅತಿ ಹೆಚ್ಚು ರಕ್ತ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅವರಿಗೆ ಸುಸ್ತಾಗುವ ಸಂಭಾವನೆ ಜಾಸ್ತಿ ಇರುತ್ತೆ ಆ್ಯಂಡ್ ನೋವಿನ ಶ್ರಮ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದು ತೋರಿಸ್ಕೊಳ್ಳೋದು ಉತ್ತಮ ಇರುತ್ತೆ. ಸೊ ಇದಲ್ಲದೇ ಸ್ರಾವ ಆಗಬೇಕಾದಾಗ ತುಂಬ ದಪ್ಪ ದಪ್ಪ ಅಥವಾ ಗೆಡ್ಡೆಗಳ ಥರ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ನಾವು ಬ್ಲಡ್ ಕ್ಲಾಟ್ಸ್ ಅಂತ ಕರಿತೀವಿ. ಸೊ ಈ ಥರ ಕ್ಲಾಟೆಡ್ ಆಗಿ ಹೋಗೋದು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಬಂದು ತೋರಿಸ್ಕೋಬೇಕು. ಹಾಗೆ ಅವರಿಗೆ ಜ್ವರ ಅಥವಾ ವಾಂತಿ ಇಲ್ಲವಾದಲ್ಲಿ ತುಂಬ ತಡ್ಕೊಳಕ್ಕಾಗದೇ ಇರೋ ಅಷ್ಟು ತೀವ್ರ ಸಂಕೋಚಗಳು ಅಂತಂದರೆ ಅದನ್ನು ನಾವು ಅಬ್ಡಮಿನಲ್ ಕ್ರ್ಯಾಂಪ್ಸ್ ಅಂತ ಏನು ಕರಿತೀವಲ್ಲ, ಸೊ ಅಂಥ ಮೂಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗಿರುತ್ತೆ. ಸೊ ಇನ್ನು ಕೆಲವೊಮ್ಮೆ ಆಗಲೇ ಹೇಳಿದಾಗೇನೆ ನಾನು ಇರ್ರೆಗ್ಯುಲಾರಿಟೀಸ್ ಅಂತಂದರೆ ಒಂದು ತಿಂಗಳಾಗಿರ್ತಾರೆ ಮತ್ತೆ ಇನ್ನೊಂದು 3 ತಿಂಗಳಿಗೆ ಆಗಿರಲ್ಲ. ಸೊ ನಮ್ಮಲ್ಲಿ ಋತುಚಕ್ರ ಬಂದು 21 ಅಥವಾ 28 35 ಇಲ್ಲ 40 ದಿನಗಳ ತನಕ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸೊ ಎಲ್ಲರೂ 28 ಆಗಬೇಕು ಅಂತ ಇಲ್ಲ, 40 ತನಕನೂ ಚೇಂಜಸ್ ಇದ್ದಲ್ಲಿ ಆದಲ್ಲಿ ಅದು ಸಹಜ. ಸೊ ಯಾವಾಗ 40 ಮೀರಿ ಆಗದೆ ಇರುತ್ತೋ, ಸೊ ಅಥವಾ 21 ಅಥವಾ 28 ದಿನಗಳ ಒಳಗಡೆ ಆಗುತ್ತೋ, ಸೊ ಅಂಥವ್ರದ್ದು ನಾವು ಇರ್ರೆಗ್ಯುಲಾರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಲ್ಲದೇ ಕೆಲವೊಮ್ಮೆ ಅದು ಸ್ರಾವ ಆಗುವ ಮುಂಚೆ ಆ್ಯಂಡ್ ಆದ ನಂತರ ಕೆಲವೊಬ್ಬರಿಗೆ ಬಿಳಿ ಕಣಗಳದ್ದು ಕೂಡ ಸ್ರಾವ ಆಗ್ತಾ ಹೋಗುತ್ತೆ. ಅದನ್ನು ನಾವು ವೈಟಿಶ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಅದರಿಂದಾಗಿ ತುರಿಕೆ ಬರೋದು ಸಹಜ ಆಗಿರುತ್ತೆ ಆ್ಯಂಡ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಅವರಲ್ಲಿ. ಅಥವಾ ಬಿಳಿ ಕಣಗಳಲ್ಲದೇ ಹಳದಿ ಕಣಗಳು ಕೂಡ ಹೋಗ್ತಾ ಇದೆ ಅಂತಂದಾಗ, ಅಥವಾ ಇಚ್ಚಿಂಗ್ ಜಾಸ್ತಿ ಇದೆ ಆ ಏರಿಯಾದಲ್ಲಿ ಅಂತಂದಾಗ ಆ ಮೂಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ಅದಕ್ಕೂ ಮುಂಚೆನೇ ಈಗ ಅಡಾಲಸೆಂಟ್ ಅಂತ ನಾವು ಮಾತಾಡ್ತೋ, ಸಿ ಅಡಾಲಸೆಂಟಲ್ಲಿ 16 ಕೆಳಗಡೆ ಅಥವಾ 16 ಆದ್ರೂ ಇನ್ನು ಯಾರಲ್ಲಿ ಮುಟ್ಟಾಗಿಲ್ಲ, ಸೊ ಅಂಥ ಹೆಣ್ಣು ಮಗು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದಲ್ಲಿ ಒಮ್ಮೆ ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರು ಕೂಡ ಬಂದೊಮ್ಮೆ ಡಾಕ್ಟರ್ಸಿಗೆ ಭೇಟಿಯಾಗೋದು ಉತ್ತಮ.
1: ಅನಿಯಮಿತ ಋತುಚಕ್ರಕ್ಕೆ ಕಾರಣಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಬೋದಾ ಮೇಡಮ್?
0: ಸೊ ಆಗಲೇ ಹೇಳ್ದಂತೆ ನಾನು ನಿಮಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಬಂದು ಒಂದು 21 40 ಆಗಬೇಕು ಅಂತ ಹೇಳಿ. ಸೊ ಈ ಅವಧಿಗಿಂತ ಮುಂಚೆ ಅಥವಾ ಈ ಅವಧಿಗಿಂತ ಜಾಸ್ತಿ ದಿನ ಆದಮೇಲೆ ಆಗೋದನ್ನು ನಾವು ಇರ್ರೆಗ್ಯುಲಾರಿಟೀಸ್ ಅಂತಂದರೆ ಅನಿಯಮಿತ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲ ಹೇಗಪ್ಪ ಒಂದು ಹೆಣ್ಮಗುನಲ್ಲಿ ಆಗುತ್ತೆ ಅಂತ ಕೇಳೋದಿತ್ತು ಅಂತಂದರೆ, ಹೆಣ್ಮಗುವಿಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಂತಂತಂದರೆ ಮಾನಸಿಕವಾಗಿ ದುರ್ಬಲದಾಗಿದ್ದಾಗ, ಸೊ ಅಂಥವರಲ್ಲೂ ಕೂಡ ಜಲ್ದಿ ಆಗುವಂತಹ ಸಂಭಾವನೆಗಳು ಹೆಚ್ಚಿರುತ್ತೆ. ಸೊ ಇನ್ನು ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ. ಸೊ ನಾವು ಮುಂಚೆ ಎಲ್ಲ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತಾ ಇದ್ದೋ ಅಥವಾ ಡಿಸೀಸ್ ಅಂತ ಇತ್ತು, PCOD ಆರ್ PCOS. ಸೊ ಈಗ ಅದಕ್ಕೆ ನಾವು ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ, ಅಂದರೆ ರೀನೇಮ್ ಆಗಿದೆ ಅಂತಂದರೆ PMOS ಅಂತ ಹಾಗೆ. ಸೊ ಏನಿದು ಅಂತ ಅಂದರೆ, ಬಿಕಾಸ್ ಈಗಿನ ಜನ್ರೇಷನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬಂತು ಅಂತಂದಾಗ, ಸೊ ಸಾಕಷ್ಟು ಜನರಲ್ಲಿ ನಾವು ನೋಡಿದಂತೆ ಯಾರಲ್ಲೂ ಕೂಡ ವ್ಯಾಯಾಮ ಅಥವಾ ಆಹಾರ ತಿಂಡಿಗಳಲ್ಲಿ ಬದಲಾವಣೆ ಆಗಿರೋದ್ರಿಂದಾಗಿ, ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ದೈಹಿಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಮಾನಸಿಕ ವಿಶ್ರಾಂತಿ ಆದಾಗ, ಸೊ ಅಂಥವರಲ್ಲಿ ನಾವು ಒಂದು ಮೆಟಬಾಲಿಕ್ ಸಿಂಡ್ರೋಮ್ಸ್ನ ನೋಡಬಹುದು. ಸೊ ಅಂಥವರಲ್ಲಿ ಇರ್ರೆಗ್ಯುಲಾರಿಟೀಸ್ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಇದನ್ನು ನಾವು ಅಂಡಾಂಶದಲ್ಲಿ ನೀರಿನ ಗುಳ್ಳೆಗಳ ಉತ್ಪತ್ತಿ ಅಂತ ಹೇಳಬಹುದು. ಸೊ ಇನ್ನೊಂದು ಥೈರಾಯ್ಡ್ ಸಮಸ್ಯೆ, ಇದು ಕೂಡ ಒಂದು ಎಂಡೋಕ್ರೈನ್ ಡಿಸಾರ್ಡರ್ ಅಂತಂದರೆ ನಮ್ಮ ಗಂಟಲಿನ ಮುಂದೆ ಇರುವಂತಹ ಒಂದು ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗಬೇಕಾಗಿರುವಂತಹ ಕಣಗಳು ಕಮ್ಮಿ ಆದಾಗ ನಮ್ಮಲ್ಲೂ ಕೂಡ ಋತುಚಕ್ರ ಮೇಲೆ ಕೆಳಗಡೆ ಆಗುತ್ತೆ. ಸೊ ಹಾಗೆ ಆಗಲೇ ಹೇಳ್ದಂಗೆನೆ ಒಂದು ರಕ್ತಸ್ರಾವ ಹೆಚ್ಚಾದಾಗ, ಸೊ ನಮ್ಮ ಬಾಡಿಯಲ್ಲಿ ಕೂಡ ಜಾಸ್ತಿ ರಕ್ತ ಕಣಗಳು ದೇಹದಿಂದ ಆಚೆ ಹೋಗ್ತಾ ಇದೆ ಅಂತಂದರೆ ಅದು ಸ್ರಾವ ಅಲ್ಲದೇ ಇದ್ದರೂ ಕೂಡ ಬೇರೆ ಎಲ್ಲ ಕಡೆಯಿಂದನೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಆಗ್ತಾ ಇದೆ ಅಂತಂದಾಗ, ಸೊ ಬಾಡಿ ಬ್ಲಡ್ಡನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಇದನ್ನು ಡಿಲೇ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಕರಿತೀವಲ್ಲ, ಸೊ ರಕ್ತಹೀನತೆ ಇದ್ದಲ್ಲೂ ಕೂಡ ನಮ್ಮಲ್ಲಿ ಋತುಚಕ್ರಗಳು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಮುಂಚೆನೆ ಚೆಕ್ ಮಾಡಿಸ್ಕೊಂಡು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೆ ಆಗಲೇ ಹೇಳ್ದಂಗೆ

0: ಆ್ಯಕ್ಟಿಂಗ್ 2 ಇಯರ್ಸ್. ಸೊ ಒಂದು ಹುಡುಗಿ ಅಥವಾ ಒಂದು ಹೆಣ್ಣು ಮಗು ಪಿರಿಯಡ್ಸ್ ಆದ ನಂತರ ಅಥವಾ ಮೆನಾರ್ಕೆ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಅಚೀವ್ ಮಾಡಿದ್ಮೇಲೆ ಒಂದು ಸ್ಟಾರ್ಟಿಂಗ್ 1 ಇಯರ್ ಆರ್ 2 ಇಯರ್ಸ್ ಈ ಥರ ಇರ್ರೆಗ್ಯುಲರಿಟೀಸ್ ಆಗೋದು ಸಹಜ. ಸೊ ಅದಾದ ನಂತರ ಮತ್ತೆ ವಾಪಸ್ ಅವರಿಗೆ ರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ದೈಹಿಕ ಅವಿಶ್ರಾಂತಿ ಅಂದರೆ ಹೆಚ್ಚು ಎಕ್ಸಸೈಸ್ ಮಾಡೋದು. ಸೊ ಈಗಿನ ಕಾಲದಲ್ಲಿ ಲೈಕ್ ಫುಲ್ ಎಕ್ಸಸೈಸಸ್ ಮಾಡಿ ಎಲ್ಲ ಮಸಲ್ಸ್ ಬಿಲ್ಡಪ್, ಸೊ ಈ ಥರದ್ದೆಲ್ಲ ಆಗ್ತಾ ಇರಬೇಕಾದಾಗ ಕೆಲವೊಮ್ಮೆ ಅವರಲ್ಲೂ ಕೂಡ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಆಗೋದ್ರಿಂದಾಗಿ ಕೆಲವೊಮ್ಮೆ ಜಾಸ್ತಿ ಆಗೋದಿರ್ಬೋದು ಅಥವಾ ಕಮ್ಮಿ ಆಗೋದಿರ್ಬೋದು, ಆಗುವ ಸಂಭಾವನೆಗಳು ಹೆಚ್ಚು. ಸೊ ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ.
1: ಈ ಮಹಿಳೆಯರು ಮತ್ತು ಕಿಶೋರಿಯರಿಗೆ ಋತುಚಕ್ರ ನೈರ್ಮಲ್ಯಕ್ಕಾಗಿ ಸರ್ಕಾರದ ಯಾವ ಯೋಜನೆಗಳು ಜಾರಿಯಲ್ಲಿದೆ ಅನ್ನೋದನ್ನ ತಿಳಿಸ್ಬೋದಮ್ಮ?
0: ಸೊ ಸರ್ಕಾರಿ ಜಾರಿಯಲ್ಲಿರುವ ಯೋಜನೆಗಳನ್ನ ನಾವು ಒಂದು ಕೇಂದ್ರೀಯ ಸರ್ಕಾರ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಯೋಜನೆ ಅಂತಾಗಿ ಅರ್ಥ ಮಾಡ್ಕೋಬಹುದು. ಸೊ ಕೇಂದ್ರೀಯ ಸರ್ಕಾರದಿಂದ ನಮಗೆ ಮೆನ್ಸ್ಟ್ರುವಲ್ ಹೈಜಿನ್ ಸ್ಕೀಮ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಅಂತ ಕೇಳಿದ್ರೆ ನೀವು ನನಗೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಈ ಯೋಜನೆನ ತರಲ್ಪಟ್ಟಿದೆ ಹಾಗೂ ಈ ಭಾಗದಿಂದಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಗ್ರಾಮೀಣ ಅಂತಂದರೆ ಗ್ರಾಮೀಣ ಭಾಗದಲ್ಲಿ 10-19 ವರ್ಷದ ಕಿಶೋರಿಯರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ಅತಿ ಕಡಿಮೆ ದರದಲ್ಲಿ ಅಂತಂದರೆ 1 ರೂಪಾಯಿಗೆ ಅಥವಾ ಅದಕ್ಕಿಂತ ಕಮ್ಮಿ ಅಂದರೆ ಕೆಲವೊಂದ್ಸಲ ಫ್ರೀ ಆಗೂ ಕೂಡ ಉತ್ತಮ ಗುಣಮಟ್ಟದ ಪ್ಯಾಡ್ಗಳನ್ನ ಆಶಾ ಕಾರ್ಯಕರ್ತರಿಂದ ನಾವು ನೀಡಲಾಗುತ್ತಿದೆ, ಅವ್ರಿಗೆಲ್ಲರಿಗೂ ವಿತರಿಸ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಮದು ಜನೌಷಧಿ ಸೇವಾ ಕೇಂದ್ರ ಅಂತೇನಿದೆಯಲ್ಲ, PM ಜನೌಷಧಿ ಕೇಂದ್ರದಿಂದ ಅಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 1 ರೂಪಾಯಿಗೆ 1 ಪ್ಯಾಡನ್ನು ವಿತರಿಸಲಾಗುತ್ತಿದೆ. ಅಂಥ ಪ್ಯಾಡ್ಗಳು ಬಯೋಡಿಗ್ರೇಡಬಲ್ ಅಂತಂದರೆ ಅದಕ್ಕೆ ಇನ್ಸಿನರೇಟರೇ ಬೇಕು ಅಂತ ಇಲ್ಲ. ಸೊ ಅದನ್ನು ಡಿಸ್ಕಾರ್ಡ್ ಮಾಡಿದಾಗ ಅದು ಕೂಡ ಪೂರ್ತಿ ಆರಾಮ್ ಹಾಗೆ, ಸೊ ಅದು ಎಕೋ ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಇನ್ನು ರಾಜ್ಯ ಸರ್ಕಾರ ಅಂತ ಬಂತು ಅಂತಂದರೆ ಶುಚಿ ಸ್ಕೀಮ್, ಇದನ್ನು ತುಂಬ ಜನ ಕೇಳ್ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿಗೂ ಯಾರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೋ, ಸೊ ಅವರಿಗೆ ಇದನ್ನು ಸರ್ಕಾರದ ಕಡೆಯಿಂದನೇ ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ತಲುಪಿರುತ್ತೆ. ಸೊ ಈ ಯೋಜನೆ ಅಡಿಯಲ್ಲೂ ಕೂಡ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಿಗೆ ಎಲ್ಲ 10-19 ವರ್ಷ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಫ್ರೀ ಸ್ಯಾನಿಟರಿ ಕಿಟ್, ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ ಇದನ್ನು. ಸೊ ಇವೆರಡು ಕೂಡ ಒಂದು ಸೆಂಟ್ರಲ್ ಹಾಗೂ ಒಂದು ರಾಜ್ಯದಾಗಿ ಸ್ಕೀಮ್ ಆಗಿಸಿ ಈಗ ಕೊಡಲ್ಪಟ್ಟಿದೆ.
1: ಓಕೆ ಮ್ಯಾಮ್, ಇದುವರೆಗೂ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಋತುಚಕ್ರ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಉತ್ತಮ ಮೇಡಮ್?
0: ಸೊ ಅಗೇನ್ ಗ್ರಾಮೀಣ ಭಾಗದಲ್ಲಿರೋರು ಈ ಅರ್ಬನ್ಸ್ ಕಂಪೇರ್ ಮಾಡಿದ್ರೆ ಗ್ರಾಮೀಣದಲ್ಲಿರೋರಿಗೆ ಇನ್ನೂ ಹೆಚ್ಚು ಮುಜುಗರ, ಇನ್ನೂ ಹೆಚ್ಚು ಸಂಕೋಚ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ತಿಳಿಸ್ಬೇಕಾದಾಗ ನಮಗೆ ಅವಾಗ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರಿಗೆ ಈ ಥರದ್ರ ಬಗ್ಗೆ ಅಥವಾ ಇದರಿಂದ ಸೋಂಕುಗಳು ಯಾವ ಥರ ಆಗಬಹುದು ಅಥವಾ ಅವಾಗ ನಾವು ಹೇಗೆ ಮಾಡಬೇಕು, ಸೊ ನಮ್ಮಲ್ಲಿರುವ ಹೈಜಿನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರಿಗೆ ಪ್ರತ್ಯೇಕವಾಗಿ ತರಬೇತಿ ಕೊಡಬೇಕು. ಇಲ್ಲಾಂತಂದರೆ ಎಲ್ಲ ಗ್ರಾಮೀಣ ಹೆಣ್ಣು ಮಕ್ಕಳನ್ನ ಒಂದೆಡೆ ಸೇರಿಸಿ ಆಶಾ ಕಾರ್ಯಕರ್ತರಿಂದರಾದಾಗಲೂ ಸರಿ ಅಥವಾ ವೈದ್ಯಕೀಯ ವೃಂದದಿಂದಾದರೂ ಸರಿ, ಅಂದರೆ ಅಲ್ಲೇ ಇರುವಂತಹ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಯಾರಿರ್ತಾರಲ್ಲ ಡಾಕ್ಟರ್ಸ್, ಸೊ ಅವರಾದರೂ ಸರಿ ಅವರಿಗೆ ಹೇಗೆ ಆ ಸಿಚುವೇಶನ್ನನ್ನು ನೋಡ್ಕೋಬೇಕು, ಸೊ ಅವ್ರನ್ನ ಅವ್ರು ಹೇಗೆ ನೋಡ್ಕೋಬೇಕು, ಅದರಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡಬೇಕಾಗತ್ತೆ. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ಜಾಗೃತಿ ಮೂಡಿಸೋದು, ಅಂದರೆ ಟೀನೇಜರ್ಸ್ಗಳಿಗೆ ಯಾವ ಥರ ಎಜುಕೇಷನ್ ಅಂತಂದರೆ ಶಾಲೆಗೆ ಗೈರು ಹಾಜರಾಗದಂತೆ ಅವರಿಗೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಂಬಲ ಕೊಡೋದಿರಬಹುದು. ಆ್ಯಂಡ್ ಗೌರ್ನಮೆಂಟ್ ಕಡೆಯಿಂದ ಆಲ್ರೆಡಿ ಡಿಸ್ಕೌಂಟ್ ಪ್ರೈಸಸ್ಸಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತಾ ಇದೆ, ಅದನ್ನು ಗ್ರಾಮೀಣ ಭಾಗಕ್ಕೂ ಕೂಡ ತರಬೇಕು. ಸೊ ಅದರಿಂದನೂ ಕೂಡ ಅಲ್ಲಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆಲ್ಲ ನಾವು ಮಾಡಿದರೆ ಹೀಗೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೂ ಅಥವಾ ಹೆಂಗಸರಿಗೂ ಕೂಡ ತರಬೇತಿ ನೀಡಿ ಅಭಿವೃದ್ಧಿಗೊಳಿಸಬಹುದು.
1: ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ನೀಡಿದ್ರೆ ಅದು ಸುಧಾರಿಸುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರು ಮ್ಯಾಮ್. ಹಾಗೆ ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಸಿಬ್ಬಂದಿಗಳ ಪಾತ್ರವನ್ನ ತಿಳಿಸೋದಾದ್ರೆ ಮೇಡಮ್?
0: ಸೊ ಅತಿ ಹೆಚ್ಚು

0: ಮಾತ್ರ ಅವರದೇ ಆಗಿರುತ್ತೆ. ಆಗ ನೋಡೋದಾದ್ರೆ ಇವರಿಂದಾಗಿ ಕಮ್ಯುನಿಟಿ ಮತ್ತು ಸರ್ಕಾರದ ಇನಿಷಿಯೇಟಿವ್ಸ್ಗಳೇನಿದೆ ಸೊ ಅದನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋಕೆ ಇವರೇ ನಮಗೆ ಬ್ಯಾರಿಯರ್ಸ್ ತರ. ಸೊ ಪ್ರತಿಯೊಂದನ್ನು ಕೂಡ ಇವ್ರ ಅಂದರೆ ಹೆಂಗಸರಿಂದ ಏನು ಕುಂದುಕೊರತೆಗಳಿದೆ ಅದನ್ನು ಗೌರ್ನಮೆಂಟ್ ಕಡೆಯಿಂದ ಹೇಗೆ ನಿಭಾಯಿಸಬಹುದು ಸೊ ಅದನ್ನೆಲ್ಲ ಅವರಿಗೆ ಹೇಗೆ ರೀಚ್ ಔಟ್ ಮಾಡಿಸ್ಬಹುದು ಅಂತ ಬಂತು ಅಂತಂದಾಗ ಆಶಾ ಕಾರ್ಯಕರ್ತರದ್ದು ತುಂಬ ಹೆಚ್ಚಿನ ಕೆಲಸ ಇರುತ್ತೆ ಅಥವಾ ಅವರ ಶ್ರಮ ಜಾಸ್ತಿ ಇರುತ್ತೆ. ಹಾಗೆಯೇ ಅದಲ್ಲದೇ ಒಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡೋದು ಅಥವಾ ಹೇಗೆಲ್ಲ ಕೇಳ್ಬೋದು ಅನ್ನೋದಾದರೆ ಒಂದು ಅವರಿಗೆ ಥೀಮ್ ಬೇಸ್ಡ್ ಮೂವೀಸ್ ಅಂತ ಬರುತ್ತೆ. ಅಂತಂದರೆ ಈ ಕಾರ್ಯಕ್ರಮ ಕುರಿತು ಅಥವಾ ಈ ಥರ ಸೌಲಭ್ಯಗಳ ಕುರಿತು ಅಥವಾ ಈ ಥರ ರೋಗಗಳನ್ನು ಕುರಿತು ಅಥವಾ ಇದರ ಮುನ್ನೆಚ್ಚರಿಕೆಗಳ ಕುರಿತು ಅಥವಾ ತರಬೇತಿನ ಹೇಗೆಲ್ಲ ನೀಡಬಹುದು ಸೊ ಅನ್ನೋದ್ರ ಮೇಲೆ ನಾಟಕಗಳಿರಬಹುದು ಅಥವಾ ಮೂವೀಸ್ಗಳಿರಬಹುದು. ಸೊ ಅವುಗಳ ಪಾತ್ರನೂ ಕೂಡ ತುಂಬ ಅತಿ ಮುಖ್ಯವಾಗಿರುತ್ತೆ. ಆ್ಯಂಡ್ ಹಾಗೇ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಟಿಂಗ್, ಸೊ ಆಗಲೇ ಹೇಳ್ದಂಗೆ ಕೂತ್ಕೊಂಡು ಎಲ್ಲರಿಗೂ ಕೂಡ ಮಾಹಿತಿ ತಲುಪಿಸೋದು, ಸೊ ಇದು ಕೂಡ ತುಂಬ ಉತ್ತಮವಾಗಿರುತ್ತೆ.
1: ಓಕೆ ಮೇಡಮ್, ಹಾಗಿದ್ರೆ ಈ ಋತುಚಕ್ರದ ಬಗ್ಗೆ ಮುಕ್ತ ಚರ್ಚೆಗೆ ಸಮಾಜವನ್ನು ಹೇಗೆ ಪ್ರೇರೇಪಿಸ್ಬೋದು ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ಮುಟ್ಟು ಮುಜುಗರ ಅಲ್ಲ, ಸೊ ಅದು ಒಂದು ನಮ್ಮ ದೇಹದ ಒಂದು ಸಹಜ ಪ್ರಕ್ರಿಯೆ. ಸೊ ಇದನ್ನು ಎಲ್ಲರೂ ಕೂಡ ಅಶುದ್ಧ ಅಂತನೋ ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತನೋ ಆ ಥರ ಮಾಡುವುದು ಸರಿಯಲ್ಲ. ಸೊ ಅಂಥ ಟೈಮಲ್ಲಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಹಾಗೆ ಅವರಿಗೆ ಅವಾಯ್ಡಿಂಗ್ ಅಂತಾರಲ್ಲ, ಲೈಕ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೆಲ್ಲ ಲೈಕ್ ಅವಾಯ್ಡ್ ಮಾಡ್ದೇ ಅವರಿಗೆ ಯಾವ ಥರ ಮಾನಸಿಕ ಬೆಂಬಲ ಸಿಗಬಹುದೋ ಆದಷ್ಟು ಬೆಂಬಲಿಸಬೇಕಂತ ಕೇಳ್ಕೊತೀವಿ.
1: ಖಂಡಿತ ಮೇಡಮ್, ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ನಮ್ಮ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸಲಹೆ ಮತ್ತು ಸಂದೇಶನ ತಿಳಿಸೋದಾದ್ರೆ ಮೇಡಮ್?
0: ಸಲಹೆ ಅನ್ನೋದಾದರೆ ಆಗಲೇ ಹೇಳ್ದಂಗೆ ಅವರಿಗೆ ಎನ್ಕರೇಜಿಂಗ್ ಆಗಿರಬೇಕು ನಾವು. ಸೊ ಎನ್ಕರೇಜಿಂಗ್ ಇನ್ ವಾಟ್ ಸೆನ್ಸ್? ಎನ್ಕರೇಜಿಂಗ್ ಇನ್ ಅವರಿಗೆ ಏನು ಕೆಲಸ ಬೇಕು ಅಥವಾ ಅವರಿಗೆ ಈಗ ಏನು ತಿಂತಾರೆ ಅಥವಾ ಅವರಿಗೆ ಎಷ್ಟು ವಿಶ್ರಾಂತಿ ಬೇಕು, ಅವರ ಭಾವನೆ ಹೇಗಿರುತ್ತೆ, ಸೊ ಆ ಭಾವನೆಗೆ ತಕ್ಕಂತೆ ಅವ್ರಿಗೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಬಿಡಬೇಕು. ಹಾಗೇ ಆ ಮೊಮೆಂಟಿಗೆ ನೋವಿದ್ದಲ್ಲಿ ಅದಕ್ಕೆ ಸಂಬಂಧಿತವಾಗಿ ಹೀಟ್ ಪ್ಯಾಕ್ ಇರಬಹುದು ಅಥವಾ ಪೌಷ್ಟಿಕ ಆಹಾರಗಳಿರಬಹುದು, ಸೊ ಅದರ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಬೇಕು. ಆ್ಯಂಡ್ ಪ್ರತಿಯೊಂದು ಹೆಣ್ಣು ಮಗುನು ಕೂಡ ಅವರ ಹೈಜಿನ್ ಮೇಂಟೈನ್ ಮಾಡೋದು ಅವ್ರ ಕೈಯಲ್ಲೇ ಇರುತ್ತೆ, ಬಿಕಾಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಅದು ಕೂಡ. ಸೊ ಹಾಗೆ ಪ್ರತಿಯೊಬ್ಬರೂ ಕೂಡ ಹೈಜಿನಿಕ್ ಆಗಿರಬೇಕು, ಐ ಮೀನ್ ಸಂಕೋಚ ಪಟ್ಕೊಳ್ದೇ ಅವ್ರದ್ದು ಏನಿದೆ ಅದನ್ನು ಧನಾತ್ಮಕವಾಗಿ ಆಲೋಚಿಸಬೇಕು. ಇದಿಷ್ಟು ಹೇಳಬಲ್ಲೆ.
1: ಯುವತಿಯರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇದು ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತ್ತು.
5: ರೀ

0: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನಾ ಕಾರ್ಯಕ್ರಮ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಆಸೆಯಂತೆ ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ಈ ಒಂದು ಮೋಟರ್ ರಿವೈಂಡಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ತಿರುವಂಥ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಯಶೋಗಾಥೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಾರ್ತಿಕ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಒಬ್ಬ ಯುವಕರಾಗಿ ಒಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ತಿರೋ ಅನುಭವ ಹಾಗೂ ಯಶೋಗಾಥೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಕಾರ್ತಿಕ್ ಅಂತ ಹೆಸರು, ನಮ್ಮ ತಂದೆ ಹೆಸರು ಮಹೇಶ್ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಅರಳಿಕಟ್ಟೆ ಗ್ರಾಮದಲ್ಲಿ ಇದ್ವಿ. ಮೊದಲು ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ, ಅಂದ್ರೆ 2018 ಇಂದ 4 ವರ್ಷ ಬೆಂಗಳೂರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದೆ. ಆಮೇಲೆ ಏನಾದ್ರು ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ದು ID ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಕೆಂಚನಹಳ್ಳಿ ಇದೆ ಅಂದ್ಬಿಟ್ಟು ನಮ್ಮ 3 ಆಗುತ್ತೆ ಅಂತ ಅಲ್ಲಿ ಒಂದ್ ತಿಂಗಳು ಟ್ರೈನಿಂಗ್ ಪಡೆದು ಇವಾಗ ಅದೇ ಕೆಲಸ ಮಾಡ್ತಾ ಇದೀವಿ.
0: ತಮ್ಮದು ಶಿಕ್ಷಣ ಏನಾಗಿದೆ ಸರ್?
1: BA ಕಂಪ್ಲೀಟ್ ಆಗಿದೆ.
0: ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ?
1: ಹೌದು.
0: ಈಗ ತಾವು ಪದವಿ ಶಿಕ್ಷಣ ಮುಗಿಸಿ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇದರ ಯಾವುದೇ ಖಾಸಗಿ ಕಂಪನಿಯಲ್ಲಿ ಹೋಗಿ ಕೆಲಸವನ್ನ ಮಾಡಬಹುದಾಗಿತ್ತು, ಕೈಗಾರಿಕೆನಲ್ಲಿ ಕೆಲಸವನ್ನ ಮಾಡಬಹುದಾಗಿತ್ತು, ಆದ್ರೂ ಕೂಡ ತಾವು ಈ ಸ್ವಉದ್ಯೋಗವನ್ನ ಮಾಡ್ಬೇಕು ಅಂತ ತಮ್ಗೆ ಏಕ್ ಅನಿಸ್ತು? ಇದಕ್ಕಿಂತ ಮುಂಚೆ ತಾವು ಮಾಡ್ತಿದ್ದಂತ ವೃತ್ತಿಯಲ್ಲಿ ತಮ್ಗೆ ಎಷ್ಟು ಖುಷಿ ಇತ್ತು?
1: ನಾನು ಗೌರ್ಮೆಂಟ್ ಕೆಲಸಕ್ಕೆ ಅಂತ ಟ್ರೈ ಮಾಡಿದೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ

0: ಈ ಆರ್ಮಿಲಿ CRPF BSF ಇದಕ್ಕೆಲ್ಲ ಟ್ರೈ ಮಾಡಿದೆ, ಯಾವ್ದು ಸಕ್ಸಸ್ ಆಗಲಿಲ್ಲ. ಅದಾದ ಪುನಃ ನೆಕ್ಸ್ಟ್ ಇನ್ನು ಮನೇಲಿ ಕೂರಕ್ ಆಗಲ್ಲ ಅಂದ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದು ಒಂದ್ 2-3 ಇಯರ್ಸ್ ಓನ್ ಆಗಿ ಮಾಡಿದ್ರೆ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ಬಹುದು. ಕೆಲಸ ಮಾಡ್ತಾ ಇದ್ರೆ ಯಾವಾಗ್ಲೂ ಕೆಲಸದಾಳ ಹಾಗೆ ಹೊರಟ್ಬಿಡ್ತೀವಿ. ಅದರಿಂದ ಇದನ್ನ ಟ್ರೈನಿಂಗ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ನ ಮೀಟ್ ಮಾಡಿ ಕಾಲ್ ಮಾಡಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಟ್ರೈನಿಂಗ್ ಇದೆ ಅಲ್ಲಿಗೆ ಬರಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅಲ್ಲಿಗೆ ಬಂದು ಇನ್ನು ಟ್ರೈನಿಂಗ್ ತಗೊಂಡು ಅದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೋಟರ್ ವೈಂಡಿಂಗ್. ಇವಾಗ
1: ಪದವಿ ಶಿಕ್ಷಣವನ್ನ ತಾವು ಯಾವಾಗ ಮುಗಿಸಿದ್ದು?
0: 2017.
1: ಈಗ ತಾವು 2017 ಪದವಿ ಶಿಕ್ಷಣ ಮುಗಿಸಿದ ನಂತರ ತಕ್ಷಣನೇ ತಾವು ಫ್ಲವರ್ ಡೆಕೋರೇಷನ್ ಕೆಲಸಕ್ಕೆ ಹೋಗ್ತೀರಾ?
0: ಇಲ್ಲ, ಒಂದು 2-3 ಇಯರ್ಸ್ ಟ್ರೈ ಮಾಡಿದೆ ನಾನು ಗವರ್ಮೆಂಟ್ ಜಾಬ್ಗೆ. ಅದೇ ಫೀಸ್ ಕಾಲು ಆಗಿದ್ದಾಗ ಅದೆಲ್ಲ ಎಕ್ಸಾಮ್ ಬರ್ದು ಅದು ಇದೆಲ್ಲ ಟ್ರೈ ಮಾಡಿದೆ, ಅದು ಯಾವುದು ಸಕ್ಸಸ್ ಆಗ್ಲಿಲ್ಲ. ಜನರಲ್ ಕ್ಯಾಟಗರಿಲಿ ಜಾಸ್ತಿ ಪರ್ಸೆಂಟೇಜ್ ನಿಲ್ಸ್ಬಿಡೋದ್ರಿಂದ ಅದು ಆಗಲ್ಲ. ಟ್ರೈ ಮಾಡಿದೆ ಅದು ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಏನಾದ್ರು ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು ಅಂದ್ಬಿಟ್ಟು ಆಮೇಲೆ ಈ ಬಿಸ್ನೆಸ್ ಪ್ಲಾನ್ ಮಾಡಿದೆ.
1: ಫ್ಲವರ್ ಡೆಕೋರೇಷನ್ ಕೆಲಸವನ್ನ ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ ತಮ್ಗೆ ಒಂದು ಉದ್ಯೋಗ ಕಟ್ಟಿ?
0: ಫ್ಲವರ್ ಡೆಕೋರೇಷನ್ ಸ್ವಲ್ಪ ತುಂಬಾ ಕಾಂಪಿಟೇಷನ್ ಇದೆ ಇವಾಗ. ಯಾವ್ದೇ ಒಂದು ಥಿಯೇಟ್ರಲ್ಲಿ ಇದಾದ್ರು 3-4 ಜನ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಅದಕ್ಕೆ ಅದು ಬಜೆಟ್ ಅಂತ ಕೊಟ್ಟು ಬರೋ ಸರ್ ಅದರಲ್ಲಿ ಲಾಭ ಇದೆ. ಹಂಗೆ ಆರ್ಡರ್ಗಳು ಹಿಡಿಬೇಕಷ್ಟೆ. ಅದು ಮಾಡ್ತಾ ಇದ್ದೀನಿ, ಅದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನು
1: ಆ ಕೆಲಸಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಅನ್ನ ತಾವು ನೋಡಿದ್ರಿ?
0: ಹೌದು, ಅದೆಲ್ಲ ನೋಡಿ ಆಮೇಲೆ ಓನ್ ಬಿಸ್ನೆಸ್. ಮದ್ವೆ ಆದ್ಮೇಲೆ ಅಲ್ಲೆಲ್ಲ ಹೋಗಕ್ಕಾಗಲ್ಲ ಸರ್. ಮ್ಯಾರೇಜ್ ಫ್ಯಾಮಿಲಿ ಆದ್ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದೆ ಫ್ಲವರ್ ಡೆಕೋರೇಷನ್, ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಅದರಿಂದ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಮಾಡಿ.
1: ಈಗ ತಾವು ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ಒಂದು ಸ್ವಾವಲಂಬನ ಜೀವನವನ್ನ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ ನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯುತ್ ಮಣ್ಣ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಈ ರೀತಿಯ ಎಲೆಕ್ಟ್ರಿಕಲ್ ತರಬೇತಿ ಕೊಡ್ತಿರೋದು ತಮಗೆ ಹೇಗೆ ಗಮನಕ್ಕೆ ಬಂತು? ಗಮನಕ್ಕೆ ಬಂದ ನಂತರ ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕ್ತೀರಾ?
0: ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ನಾಗರಾಜ ಸರ್ ಅಪ್ಡೇಟ್ ಮಾಡಿದ್ರು. ಅವ್ರದ್ದು ನಂಬರ್ ತಗೊಂಡು ಕಾಲ್ ಮಾಡಿದಾಗ ಹೆಚ್ ಪಿ ಕೋಟೆ ಹತ್ರ ಕೆಂಚನಹಳ್ಳಿ ಅಂತಿದೆ, ಅಲ್ಲಿಗೆ ಬರ್ತಾ ಇದ್ವಿ. ಅದ್ರ ಪಕ್ಕ ಭೀಮನ್ ಕೋಲೆ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಬರ್ತಾ ಇದ್ವಿ. ಬಟ್ ಈ ತರ ನಡೀತಿದೆ ಅಂತ ಗೊತ್ತಾಗಿರ್ಲಿಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲೂ ಬಂದಿರ್ಲಿಲ್ಲ. ಅದು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರೋದ್ರಿಂದ ಅಲ್ಲಿಂದ ಪಬ್ಲಿಕ್ ಆಗಿ ಅವರು ಡೇಟ್ ಕೊಟ್ಟು ಜನವರಿಲಿ ನಡೀತಿದೆ ಅಂದ್ರೆ ಜನವರಿಲಿ ಆಗ್ಲಿಲ್ಲ, ಫೆಬ್ರವರಿಯಿಂದ ಕಾಲ ಆಯ್ತು. ಫೆಬ್ರವರಿ ಬಂದು ಕುತ್ಕೊಂಡ್ ಬಂದೆ.
1: ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಅಲ್ಲಿ ತಾವು ನೋಡಿದ್ದು?
0: ಹೌದು.
1: ಭೀಮನಕೊಲ್ಲಿ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಇದ್ದುದರಿಂದ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಭೇಟಿ ಮಾಡಿ ವಿಷಯ ತಿಳ್ಕೊಂಡ್ರಿ?
0: ಅಲ್ಲಿ ಹೋಗ್ಬೇಕಾದ್ರೆ ಅದು ಗೊತ್ತಿರ್ಲಿಲ್ಲ ಸರ್, ಅದು ಇವಾಗ ಬೋರ್ಡ್ ಹಾಕಿದಾರೆ, ಮೊದ್ಲು ಇರ್ಲಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ನಾಗರಾಜ ಸರ್ ಹೇಳದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಈ ತರ ಇದೆ. ಮೋಟರ್ ರಿವೆಂಡಿಂಗ್ ಟ್ರೈನಿಂಗ್ ಇದೆ, ಮೇಕಪ್ ಟ್ರೈನಿಂಗ್ ಇದೆ, ಪಶುಸಂಗೋಪನೆ, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಎಲ್ಲಾ ತರ ಟ್ರೈನಿಂಗ್ ಇದೆ ಅಂತ ಆಮೇಲೆ ಗೊತ್ತಾಗಿತ್ತು.
1: ಈಗ ತಾವು ಇದ್ದದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ, ಕೆಂಚನಹಳ್ಳಿ ಬರುವಂತದ್ದು ಎಚ್ಚರಿಕೋಟೆ ತಾಲೂಕು. ತಾವು ಅಲ್ಲಿಂದ ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವರ ಮುಂದೆ ಯಾವ ರೀತಿ ಪ್ರಸ್ತಾಪ ಮಾಡಿದ್ರಿ? ತಮ್ಮ ಕುಟುಂಬದವರು ಒಪ್ಕೊಂಡ್ರ ಇಲ್ಲ ಇಷ್ಟು ದೂರ ಬಂದು ನೀವು ಕಲಿಯೋದಕ್ಕೆ?
0: ಇಲ್ಲ ಸರ್, ಅವ್ರದ್ದೇನೋ ಇದಾಗ್ಲಿಲ್ಲ. ಹೋಗಿ ಕಲ್ತ್ಕೊಂಡು ಮಾಡಪ್ಪ ನಿನ್ನ ಸೆನೆ ಇರ್ಲಿ ಅಂತ ಅಂದ್ಬಿಟ್ಟು, ಅವ್ರದ್ದೇನು ತೊಂದ್ರೆ ಇಲ್ಲ. ಎಲ್ಲ ಫ್ಯಾಮಿಲೀಸ್ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಚೆನ್ನಾಗಿ ನಿಂತ್ಕೊತಾರೆ ನಮ್ಮ ಫ್ಯಾಮಿಲಿ.
1: ತಾವು ಕೂಡ ಈಗ ಪ್ರಸ್ತುತ ಮದುವೆಯನ್ನು ಕೂಡ ಆಗಿದ್ದೀರಾ?
0: ಹೌದು ಸರ್.
1: ಈಗ ತಾವು ವಿವಾಹಿತರಾಗಿ ಇಲ್ಲಿಗೆ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕುಟುಂಬದವರ ಒಂದು ಸಹಕಾರದಿಂದ ಇಲ್ಲಿಗೆ ಬರ್ತೀರಾ? ಇಲ್ಲಿ ಬಂದಂತ ಆರಂಭದ ದಿನಗಳಲ್ಲಿ ತಮಗೆ ಏನೇನೆಲ್ಲ ತರಬೇತಿಯನ್ನು ಕೊಟ್ಟರು, ಈ ವಿಷಯ ಮೋಟರ್ ರಿವೈಂಡಿಂಗು ಇದು ನಿಮಗೆ ಈ ವಿಷಯದ ಬಗ್ಗೆ ಮೊದಲೇ ಏನಾದರೂ ಜ್ಞಾನ ಇತ್ತಾ? ಆರಂಭದಿಂದ ಬೇಸಿಕ್ ಆಗಿ ಏನೆಲ್ಲ ಹೇಳ್ಕೊಟ್ರು?
0: ಬೇಸಿಕ್ ಕರೆಂಟ್ ಇಂದಾನೇ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಹೋಮ್ ಅಪ್ಲೈನ್ಸ್, ಮೋಟರ್ ರಿವೈಂಡಿಂಗು ಎಲ್ಲಾ ತರಬೇತಿನೂ ಬೇಸಿಕ್ ಇಂದಾನೆ ಹೇಳ್ಕೊಡೋದಲ್ಲಿ. ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಆರಾಮಾಗಿ ಒಂದ್ ತಿಂಗಳಲ್ಲಿ ಕಲಿಬಹುದು. ಅದು ಥಿಯರಿಲಿ ಸ್ವಲ್ಪ ಕಲ್ತ್ರ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಇದಿರ್ಬೇಕು, ಕಚ್ಚಿರ್ಬೇಕು. ಮೊದ್ಲು ಒಂದ್ 2 ಸರಿ ಹೋಗ್ತಿದ್ದೆ ಬೇರೆಯವ್ರ ಹತ್ರ ಈ ಕೆಲ್ಸಕ್ಕೆ, ಕಚ್ಚಿರೋದ್ರಿಂದ ಇದ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೆ.
1: ಅಂದ್ರೆ ಪಾರ್ಟ್ ಟೈಮ್ ಆಗಿ ಮೊದಲು ಕೂಡ ಈ ಕೆಲಸ ಮಾಡಿದ್ರಿ?
0: ಸಮಟೈಮ್ಸ್ ನಮ್ ಜಮೀನಲ್ಲೇ ಬರುತ್ತಲ್ಲ, ಅವಾಗ ನೋಡ್ಕೊಂಡು ಎಲ್ಲ ಇದ್ ಮಾಡಿದ್ನಲ್ಲ, ಅದರಿಂದ ಇನ್ನು ಬೇಸಿಕ್ ಇಂದಾನೇ ಸ್ಟಾರ್ಟ್ ಮಾಡ್ತಾರಲ್ಲ, ಅದರಿಂದ ಎಲ್ಲ ತಿಂಗ್ಳ ಎಫರ್ಟ್ ಹಾಕಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೀನಿ ಇವಾಗ.
1: ಆರಂಭದ ದಿನಗಳು ಈ ನಮ್ಮ ಕೇಂದ್ರಕ್ಕೆ ಬಂದಂತ ಸಂದರ್ಭದಲ್ಲಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಊಟ ತಿಂಡಿ ಇದೆಲ್ಲ ತಮಗೆ ಹಿಡಿಸ್ತಾ ಅಲ್ಲಿಂದ ಇಲ್ಲಿ ದೂರ ಬಂದು ನಿಮ್ಗೆ ಕಲಿಯಕ್ಕೆ ವಾತಾವರಣ ಹೇಗಿತ್ತು?
0: ಸರ್, ಅಲ್ಲಿ ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ, ವಾತಾವರಣ ಅಂತೂ ಮಾತಾಡಕ್ಕೆ ಆಗಲ್ಲ. ಊಟ ತಿಂಡಿ ಎಲ್ಲ ನಮ್ದು ಟ್ರೈನಿಂಗ್ ವಸತಿ ಗಿಸತಿ ಎಲ್ಲ ಚೆನ್ನಾಗಿತ್ತು, ಅದ್ರಲ್ಲಿ ಏನು ಒಂದು ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಹುಡುಗರು ರೆಸ್ಪಾನ್ಸಿಬಿಲಿಟಿ ಆಗಿ. ಆಮೇಲೆ ವೆದರ್ ಹಂಗೆ ಸಪೋರ್ಟಿವ್ ಆಗಿದೆ, ಸಖತ್ತಾಗಿದೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ದೇ ಸಪರೇಟ್ ಕೊಠಡಿಗಳು, ಥಿಯರಿ ಕ್ಲಾಸ್ಗೊಂದು, ಟ್ರೈನಿಂಗ್ಗೊಂದು, ಆಮೇಲೆ ಅದಕ್ಕೆ ತಕ್ಕಂಥ ಪ್ರತ್ಯೇಕ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಸರ್.
1: ವಾತಾವರಣ ಆಗಿರ್ಬೋದು, ಅಲ್ಲಿನ ಪರಿಸರ ಎಲ್ಲ ತುಂಬಾ ಅನುಕೂಲಕರವಾಗಿದೆ ತಮ್ಗೆ.
0: ಹೌದೌದು, ಖಂಡಿತ
1: ಸರ್. ಒಟ್ಟು ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು.
0: ಹೌದು ಸರ್.
1: ನಮ್ಗೆ ಆ 1 ತಿಂಗಳ ಕಾಲ ಹಂತ ಹಂತವಾಗಿ ಯಾವ ರೀತಿ ಎಲ್ಲ ಈ ಮೋಟರ್ ರಿವೈಂಡಿಂಗ್ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಬಗ್ಗೆ ಆಗಿರ್ಬೋದು, ಹಂತ ಹಂತವಾಗಿ ಯಾವ ರೀತಿ ಎಲ್ಲ ತಮಗೆ ತರಗತಿಗಳನ್ನ ತೆಗೆದುಕೊಳ್ತಾ ಪ್ರಾಕ್ಟಿಕಲ್ ಅನ್ನ ಮಾಡಿಸ್ತಾ ತಮಗೆ ಈ ಒಂದು ಕೌಶಲ್ಯವನ್ನ ಹೆಚ್ಚಿಸ್ತಾ ಬಂದ್ರು?
0: ಮೊದಲಿಗೆ ಕರೆ.

0: ಕರೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದ್ರೆ ಕರೆಂಟ್ ಇಂದ ಏನ್ ಯೂಸ್, ಯಾವ ತರ ಕರೆಂಟ್ ಇರುತ್ತೆ, ಎಸಿ ಡಿ ಸಿ ಅದ್ರಲ್ಲಿ ಯಾವ ತರ ಮಿಷಿನ್ ಹೇಗ್ ರನ್ ಆಗುತ್ತೆ, ಆಮೇಲೆ ಯಾವ ಮೋಟರ್ ಹೆಂಗ್ ಸುಟ್ಟೋದ್ರೆ ಯಾವ ತರ ಯಾವ ಕಾಯಿಲ್
1: ಹಾಕ್ಬೇಕು
0: ಎಷ್ಟೇ ನಂಬರ್, ಅದ್ರಲ್ಲೆಲ್ಲ ತುಂಬಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹಂಗೆ ತಿಳ್ಕೊಂಡ್ ಬಂದ್ವಿ ಸರ್.
1: ಈಗ ತಾವು ಮೋಟರಿ ವೈಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಿದ್ಯುತ್ ಸಂಪರ್ಕ ಇಟ್ಕೊಂಡೆ ಅದನ್ನ ಕೆಲಸ ಮಾಡುವಂಥದ್ದು. ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ತಮ್ಗೆ ಈ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ಮಾಡಿಸೋದಾಗಿರ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರು.
0: ಅಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತಿದ್ವಿ, ಕರೆಂಟ್ ಏನಾದ್ರು ಟಚ್ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕ್ತಿದ್ವಿ. ಅದ್ ಬಿಟ್ರೆ ಇನ್ನು ಕರೆಂಟ್ ಇಲ್ಲೇ ಇರ್ಬೇಕಾದ್ರೆ ಮೋಟರ್ ವೈಂಡಿಂಗ್ ಅಧಿಕಲ ಮಾಮೂಲಿ ಯೂನಿಫಾರ್ಮ್ ಅಲ್ಲೇ ಮಾಡ್ತಾ ಇದ್ವಿ. ಬೆಳಿಗ್ಗೆ 9 ಗಂಟೆ ಕ್ಲಾಸ್ ತಟ್ಟಾರೆ, ಮಧ್ಯಾಹ್ನ 1 ಗಂಟೆ ತನಕ ಥಿಯರಿ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ನೈಟ್ ಮಧ್ಯರಾತ್ರಿ 11-12 ವರ್ಗೂ ಪ್ರಾಕ್ಟಿಕಲ್ ಮಾಡಿದ್ವಿ. ಮೋಟರ್ ವೈಂಡಿಂಗ್ ಎಲ್ಲ ಮಾಡಿದ್ವಿ, ಮಿಕ್ಸಿ ಫ್ಯಾನು ಎಲ್ಲ ಪ್ರಾಕ್ಟಿಕಲ್ ಆಗಿ. ನಿಮ್ಮ ಸರ್ಗೋರ್ದು ಹಾಸ್ಟೆಲ್ ಇಂದ ಸುಮಾರು ಫ್ಯಾನ್ಗಳು ಅವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೇ ರೆಡಿ ಮಾಡ್ಕೊಟ್ಟಿದ್ವಿ.
1: ತಾವು ಪ್ರಾಕ್ಟಿಕಲ್ ಆಗಿ ಕೆಲಸವನ್ನ ಮಾಡೋದಕ್ಕೂ ಅದನ್ನ ಥಿಯರಿಯಾಗಿ ಓದೋದಕ್ಕೂ ತರಗತಿನಲ್ಲಿ ಬಹಳಷ್ಟು ಏನಾದ್ರೂ ವ್ಯತ್ಯಾಸ ಅನಿಸ್ತೈತಾ?
0: ಪ್ರಾಕ್ಟಿಕಲ್ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್. ಅದು ವೈಂಡಿಂಗ್ ಅಲ್ಲಿ ಅಲ್ಲಿ ಹೇಳ್ಕೊಟ್ಟಿದ್ದೆ ಇರಲಿ ಲೈಟ್ ಅಡ್ಜಸ್ಟ್ಮೆಂಟ್ ಪಂಪ್ ಬಗ್ಗೆ, ಅದ್ರಲ್ಲಿ ಇನ್ನೂ ಸ್ವಲ್ಪ ಏನಾದ್ರು ಇದ್ ಮಾಡ್ಬೇಕು ಸರ್. ಪ್ರಾಕ್ಟಿಕಲ್ ಅಂದ್ರೆ ಏನೇ ಥಿಯರಿ ಕಲ್ತ್ರು ಪ್ರಾಕ್ಟಿಕಲಿ ಕೆಲವು ಕಂಪ್ಲೇಂಟ್ಸ್ ಗಳು ಇದ್ ಮಾಡಕ್ಕಾಗಲ್ಲ, ಅವಾಗ ನಮ್ಗಿನ ಸೀನಿಯರ್ ಹತ್ರ ಕೇಳಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ.
1: ಈಗ ತಾವು ಈ ಒಂದು ತರಬೇತಿಯನ್ನ ಪಡ್ಕೊಳ್ತಿದ್ದಂತ ಸಂದರ್ಭದಲ್ಲಿ ಯಾವ ಯಾವ ಭಾಗಗಳಿಂದ ಯಾವ ಯಾವ ಪ್ರದೇಶಗಳಿಂದ ಅಲ್ಲಿಗೆ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಬಂದಿದ್ರು, ಅವ್ರ ಜೊತೆ ನಿಮ್ಮ ಒಡನಾಟ ಆಗಿರ್ಬೋದು, ಜೊತೆಗೂಡಿ ಕಲಿತಿದ್ದ ಅನುಭವ ಆಗಿರ್ಬೋದು ಹೇಗಿತ್ತು?
0: ಫಸ್ಟ್ ಬಂದಾಗ 15 ಜನ ಇದ್ವಿ, ಆಮೇಲೆ ಒಂದ್ 10 ಡೇಸ್ಗೆ ಇಂಟ್ರೆಸ್ಟ್ ಇಲ್ದೇ ಇರೋರು ಒಂದ್ 5 ಡೇಸ್ಗೆ ಹೊರಟೋದ್ರು. ಲಾಸ್ಟ್ ಅಲ್ಲಿ 9 ಜನ ಉಳ್ಕೊಂಡ್ವಿ. ಹಾವೇರಿ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು, ಆಮೇಲೆ ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ, ಇಲ್ಲೆಲ್ಲರಿಂದ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಸ್ನೇಹಿತರು ಎಲ್ಲರೂ. ಇವಾಗ್ಲೂ ಟಚ್ ಅಲ್ಲೇ ಇದ್ವಿ. ಇದ್ರಲ್ಲಿ ಸ್ವಲ್ಪ ಜನ ಮಾಡ್ತಾ ಇದಾರೆ ಅಂದ್ರೆ ಓನ್ ಆಗಿ ಮಾಡ್ತಾ ಇಲ್ಲ, ಬೇರೆಯವ್ರ ಹತ್ರ ಮೋಟರ್ ವೈಂಡಿಂಗ್ ಕೆಲ್ಸಕ್ಕೆ ಹೋಗೋದು ಮಾಡ್ತಾ ಇದ್ರೆ, ಅವ್ರ ಕಂಪ್ಲೇಂಟ್ಸ್ ಗೊತ್ತಾಗ್ತಾ ಇದ್ದಾಗ ನಾವೇ ಸ್ವಲ್ಪ ಸ್ವಲ್ಪ ಕಾಲ್ ಮಾಡ್ಕೊಂಡು ಇದ್ಕೊಂಡು ಸಾಲ್ವ್ ಮಾಡ್ತಾ ಇದ್ವಿ. ಪ್ರಾಕ್ಟಿಕಲಿ ತುಂಬಾ ಇರುತ್ತೆ ಸರ್. ಥಿಯರಿಯಾಗಿ ನಾವೇನ್ ಇದ್ ಮಾಡಿರ್ತೀವಿ, ಇಲ್ಲಿ ಜಮೀನುಗಳಲ್ಲಿ ತುಂಬಾ ಪ್ರಾಬ್ಲಮ್ ಗಳು ಪ್ರಾಕ್ಟಿಕಲಿ ಕ್ಲಿಯರ್ ಮಾಡ್ಬೇಕಾಗುತ್ತೆ.
1: ತರಬೇತಿಯ ಪ್ರತಿದಿನದ ತಮ್ಮ ದಿನಚರಿ ಹೇಗಿರ್ತಾ ಇತ್ತು? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಅಲ್ಲಿನ ದಿನಚರಿಗಳು ಹೇಗಿರ್ತಾ ಇತ್ತು?
0: ಬೆಳಿಗ್ಗೆ ಸರ್ 5 ಗಂಟೆಗೆ ಎದ್ದೇಳ್ತಾ ಇದ್ವಿ, ಯೋಗ ಮಾಡಿಸ್ತಾ ಇದ್ರು. 5-7 ತನಕ ಯೋಗ, 7 ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದ್ 1 hour ಟೈಮ್ ಇರುತ್ತೆ. ಆಮೇಲೆ 8:30 ತಿಂಡಿ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 1 ಗಂಟೆ ತನಕ ತಯಾರಿ, 1-2 ಲಂಚ್ ಬ್ರೇಕ್, ಆಮೇಲೆ ಪ್ರಾಕ್ಟಿಕಲ್. ಡೈಲಿ ಒಂದೊಂದ್ ಮೋಟರ್ ವೈಂಡಿಂಗ್ ಮಾಡ್ಬೇಕು, ಒಂದಿನ ಮಿಕ್ಸಿ, ಒಂದಿನ ಫ್ಯಾನು, ಒಂದಿನ V6 ಮೋಟ್ರು, ಒಂದಿನ V4 ಮೋಟ್ರು, ಆತರ ಗ್ರೈಂಡರ್ ಮೋಟ್ರು. ಡೈಲಿ ಒಂದೊಂದ್ ಮಾಡ್ಬೇಕು, ರನ್ ಮಾಡ್ಬೇಕು ಅದನ್ನ. ಅಲ್ಲ ಪ್ರಾಕ್ಟಿಕಲಿ 12 ಗಂಟೆ ತನಕ ಮಾಡ್ತಾ ಇದ್ವಿ,
1: ರಾತ್ರಿ 12 ಗಂಟೆ ತನಕ. ಅಂದ್ರೆ ಕಲಿ ಆಸಕ್ತಿ ಇದ್ರೆ ಸಮಯದ ಕೊರತೆ ಏನೇ ಆಗೋದಿಲ್ಲ.
0: ಹೌದೌದು ಸರ್. ಅಲ್ಲಿರೋ ನಾವ್ 9 ಜನ ಲಾಸ್ಟ್ ಉಳ್ಕೊಂಡವ್ರು, 12 ಗಂಟೆ 1 ಗಂಟೆ ತನಕ ಎಲ್ಲ ಮಾಡಿದ್ವಿ.
1: ಅಂದ್ರೆ ಕಲಿ ಆಸಕ್ತಿ ಆಗಿತ್ತು.
0: ಹೌದು.

0: ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಯಾವ ವಿಷಯ ತುಂಬಾ ಕಷ್ಟ ಅನಿಸ್ತಾ ಇತ್ತು?
1: ಕಷ್ಟ ಯಾವ್ದಿಲ್ಲ ಸರ್, ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಯಾವ್ದು ಕಷ್ಟ ಅನಿಸ್ಲಿಲ್ಲ. ನಾನು ರಿಯಲ್ ಆಗಿ ಆಮೇಲೆ ಸರ್ ನಾಲ್ಕು ಸರಿ ಕೇಳಿದ್ರು, ಹೇಳ್ಕೊಟ್ ಮಾಡಿಸಿದ್ರು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಿದ್ರು.
0: ಈಗ ತಾವು ಚಾಮರಾಜನಗರದಿಂದ ಬಂದು ಇಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ತರಬೇತಿ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಂತ ಸಂದರ್ಭ, ಇಲ್ಲಿ ಯಾಕೆ ಎಷ್ಟೊಂದು ತೊಂದರೆ ಆಗ್ತದೆ, ಏನಾದ್ರೂ ಸಮಸ್ಯೆ ಆಗ್ತದೆ, ಇಲ್ಲಿಂದ ಹೋಗ್ಬಿಡ್ಬೇಕು, ತರಬೇತಿ ಪಡ್ಕೊಳ್ಳೋದು ಬೇಡ ಅಂತ ಏನಾದ್ರು ವಾತಾವರಣ ಏನಾದ್ರು ಸೃಷ್ಟಿ ಆಗಿತ್ತಾ?
1: ಇಲ್ಲ ಇಲ್ಲ, ಆತರ ಏನ್ ಸೃಷ್ಟಿ ಆಗಿರ್ಲಿಲ್ಲ. ಏನ್ ತೊಂದ್ರೆ ಇಲ್ಲ, ಎಲ್ಲ ಟೀಚರ್ಸ್ ಅಲ್ಲಿ ಇರೋರು ಸ್ಟಾಫ್ಸ್ ಎಲ್ಲ ತುಂಬಾ ಅಡ್ಜಸ್ಟ್ ಆಗ್ತಾರೆ ಸರ್, ಸಪೋರ್ಟಿವ್ ಆಗಿರ್ತಾರೆ ಅವ್ರು. ಏನೇ ಇನ್ಸ್ಟ್ರೂಮೆಂಟ್ ಬೇಕಾದ್ರು, ಏನೇ ಒಂದ್ ಐಟಮ್ಸ್ ಇಲ್ಲ ಅಂದ್ರೂ ಅವರೇ ತರ್ಸ್ಕೊಡ್ತಿದ್ರು. ಯಾವ್ದೇ ಐಟಮ್ಸ್ ಸ್ಯಾನಿಟೈಸ್ ಅಂತ ಇರ್ಲಿಲ್ಲ. ಊಟ ತಿಂಡಿ ಆಗ್ಲಿ, ಕಾಫಿ ಟೀ ಆಗ್ಲಿ, ಎಲ್ಲಾ ಇನ್ ಟೈಮ್ ಇರ್ತಾವೆ, ಏನು ಕಂಪ್ಲೇಂಟ್ ಮಾಡಂಗಿಲ್ಲ. ಅದಕ್ಕೆ ನಾನು ತುಂಬಾ ಜನ ಫ್ರೆಂಡ್ಸ್ ಕೇಳಿದೀನಿ, ಬರ್ತೇನೆ. ಅವರು ಒಂದ್ ಮೊಬೈಲ್ ರಿಪೇರಿಗೆ ಒಬ್ರು ಹೋಗಿದ್ರು, ಈಸಲಿ ಬ್ಯಾಚ್ ಸ್ಟಾರ್ಟ್ ಆದಾಗ ಇನ್ನೊಂದಿಬ್ರು ಬರ್ತಾರೆ.
0: ಈಗ ತಾವು ಈ ಒಂದು ತಿಂಗಳ ಕಾಲ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಶುಲ್ಕಕ್ಕೆ, ಒಂದು ತಿಂಗಳ ಕಾಲ ತಾವು ಪಡ್ಕೊಂಡಂತ ತರಬೇತಿಗೆ, ಅದು
1: ಶುಲ್ಕ ಅಂತ ಹೇಳಕ್ ಆಗಲ್ಲ. ಒಂದ್ ಸಾವಿರ ರೂಪಾಯಿ ನಾವು ಏನೇನಕ್ಕೋ ಖರ್ಚು ಮಾಡ್ಬಿಡ್ತೀವಿ, ಲಾಸ್ಟ್ ಅಲ್ಲಿ ಇದು ಕೊಡ್ತಾರೆ ಸರ್, ಅದ್ರಿಂದ ಶುಲ್ಕ ಇಟ್ಕೊಡ್ತಾರೆ. ಅದಕ್ಕೆ ಅದೇ ಒಂದ್ ಸಾವಿರ ರೂಪಾಯಿ ಮೇಲ್ ವರ್ತ್ ಇರುತ್ತೆ. ಅದ್ ಒಂದ್ ಸಾವಿರ ಏನಕ್ಕೆ ಇಸ್ಕೊತಾರೆ ಅಂದ್ರೆ, ಅವರು ಸ್ಟೂಡೆಂಟ್ ಗಳು ಬಿಟ್ಟು ಹೋಗದೆ ಇರ್ಲಿ ಅನ್ನೋ ರೀಸನ್ ಮಾತ್ರ ಇಸ್ಕೊಳ್ತದ ಒಂದ್ ಸಾವಿರ ರೂಪಾಯಿ. ಅವ್ರ ಆದ್ರೂ ಒಂದ್ ಸಾವಿರ ರೂಪಾಯಿ ಪೇ ಮಾಡಿನೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಹೊರಟೋಗ್ತಾರಲ್ಲ. 15 ಜನ ಇದ್ವಿ, 9 ಜನ

0: ನಾವು ಉಳ್ಕೊಂಡು ಎಲ್ಲ ಕಲ್ತು ಅದರಲ್ಲಿ 9 ಜನದಲ್ಲಿ ಒಂದ್ 6 ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ವಿ. ನಾನೊಬ್ಬ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಅವರೆಲ್ಲ ಅವ್ರ ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರು ಒಂಚೂರು ಫೈನಾನ್ಸಿಯಲಿ ಪ್ರಾಬ್ಲಮ್ ಇದೆ ಸರ್, ಅವ್ರಿಗೆ ಸಪೋರ್ಟ್ ಇಲ್ಲ. ನಮಗ್ ಸಪೋರ್ಟ್ ಇತ್ತು ಮಾಡಿದ್ವಿ. ಮತ್ತೆ ಇನ್ಸ್ಟ್ರೂಮೆಂಟ್ಸ್, ಐಟಮ್ಸ್, ಮತ್ತೆ ಟೂಲ್ಸ್ ಇವೆಲ್ಲರಿಂದ ಕಮ್ಮಿ ಅಂದ್ರೂ 5-6 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. ಅವ್ರಿಗೆಲ್ಲ ತೊಂದರೆ ಆಗುತ್ತೆ.
1: ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭ ದಿನ ಆಗಿರ್ಬೋದು, ಮತ್ತೆ 30 ದಿನಗಳ ಕಾಲ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡಂತ 30 ದಿನಗಳ ನಂತರ ಈ ವಿಷಯದ ಕೌಶಲ್ಯದಲ್ಲಿ ಎಷ್ಟೆಲ್ಲ ಜ್ಞಾನ ತಮ್ಮಲ್ಲಿ ಬೆಳೆದಿತ್ತು?
0: ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ನೀಟಾಗಿ ಕಲ್ತ್ಕೊಂಡು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. 30 ಡೇಸ್ ಅಲ್ಲಿ ಏನೇನು ಕಲಿಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಎಲ್ಲ ಬ್ಯಾಕ್ ಸಪೋರ್ಟಿವ್ ಆಗಿದ್ರು. ಫೈನಾನ್ಸಿಯಲಿ ಏನೇ ಹೆಲ್ಪ್ ಬೇಕಾದ್ರು, ಏನೇ ಪ್ರಾಬ್ಲಮ್ ಇದ್ರೆ ಎಷ್ಟೊತ್ತಲ್ಲಾದ್ರು ಕಾಲ್ ಮಾಡಿ ಅನ್ನೋ ಸಂಸ್ಥೆ ಫೈನಾನ್ಸಿಯಲ್ ಆಗ್ಲಿ ಯಾವ್ದ್ರಲ್ಲಿ ಆಗ್ಲಿ ಸಪೋರ್ಟಿವ್ ಆಗಿದೆ ಸರ್. ಅವರು ಮಾಡಿದ್ರು ಲೋನ್ ಏನಾದ್ರು ಮಾಡಿಸ್ಕೊಡ್ಬೇಕು ಏನಾದ್ರು ಇದಕ್ಕೆ ಅಂತ ಅನ್ಬಿಟ್ಟು ಸಪೋರ್ಟಿವ್ ಆಗಿದೆ.
1: 1 ತಿಂಗಳ ಕಾಲ ತರಬೇತಿಯನ್ನ ಪಡ್ಕೊಂಡು ತಾವು ಮನೆಗೆ ಮರಳಿದಂತ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿತ್ತು? ತಾವು ಇಲ್ಲಿ ಪಡ್ಕೊಂಡಂತ ಒಂದು ಕೌಶಲ್ಯ ಅಭಿವೃದ್ಧಿಯನ್ನ ತಾವು ಅವ್ರ ಜೊತೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ತಮ್ಮ ಜೊತೆ?
0: ಅವರು ತುಂಬಾ ಖುಷಿ ಆದ್ರು, ಇವಾಗ ಕೆಲಸ ಮಾಡ್ತಾರ ನೋಡಿ ಇನ್ನೂ ಖುಷಿ ಪಡ್ತಾ ಇದಾರೆ. ಪರವಾಗಿಲ್ಲ, ಮೊದ್ಲು ಅವ್ರ ಇವ್ರ ಹತ್ರ ಹೋಗಿ ಹಿಂಸೆ ಮಾಡ್ತಿದ್ದೆ, ಇವಾಗ ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅನ್ಬಿಟ್ಟು ಎಲ್ಲಾರು ಖುಷಿಯಾಗಿ ಇನ್ನು ಸಪೋರ್ಟಿವ್ ಆಗಿದ್ದಾರೆ.
1: ಮೊದ್ಲೆಲ್ಲ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರಿ, ಫ್ಲವರ್ ಡೆಕೋರೇಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ರಿ ಬೇರೆ ಒಬ್ಬರ ಹತ್ರ ಹೋಗಿ. ಈಗ ತಾವು ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ ಮಠ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನ ಮಾಡ್ತಾ ಇದ್ರ. ಈ ತರಬೇತಿಯನ್ನ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ತರಬೇತಿ ಹಿಂದಿನ ಜೀವನಕ್ಕೂ, ಆಗ ಗಳಿಸ್ತಿದ್ದಂತ ಆದಾಯಕ್ಕೂ, ತರಬೇತಿ ನಂತರದ ಜೀವನಕ್ಕೂ, ಈಗ ಪ್ರಸ್ತುತ ಬರ್ತಿರೋ ಆದಾಯಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
0: ಮೊದ್ಲು ಅಂದ್ರೆ ತಿಂಗಳಿಗೆ ಸಂಬಳ ಕಾಯ್ಬೇಕಾಗ್ತಿತ್ತು, 10,000-15,000 ತಿಂಗಳು ಪೂರ್ತಿ ಕಾಯ್ಬೇಕಾಯ್ತಿತ್ತು. ಇವಾಗ 10,000-15,000 ಎಲ್ಲ ಒಂದೊಂದು ದಿನಕ್ಕೆ ಮಾಡ್ಕೊಡ್ಬೋದು. ಅಷ್ಟೇ ಸಿಕ್ತಾರೆ. ಇಂತಾನಲ್ಲ, ಮಳೆ ಇಲ್ಲದೆ ಇರೋದ್ರಿಂದ ಕೆಲ್ಸಗಳು ಚೆನ್ನಾಗ್ ನಡೀತಾ ಇದೆ. ಅವಾಗ ಕೆಲ್ಸ ಇರ್ಲಿ ಬಿಡ್ಲಿ ಮಾಡ್ಲೇಬೇಕಾಯ್ತಿತ್ತು. ಇವಾಗ ನಮ್ ಕೆಲ್ಸ ಅಲ್ವಾ, ಇದ್ರು ಮಾಡ್ಬೇಕು ಇಲ್ದೇ ಇಲ್ಲ ಆತರ. ಮೊದ್ಲು ಕಂಪಲ್ಸರಿ ಮಾಡ್ಲೇಬೇಕಾಯ್ತಿತ್ತು, ಟೈಮಿಂಗ್ಸ್ ಇನ್ ಟೈಮ್ ಫಾಲೋ ಮಾಡ್ಬೇಕಿತ್ತು. ಇವಾಗ ನಮ್ ಟೈಮಿಂಗ್ಸ್ ನಾವೇಳಿದ ಟೈಮ್ ಕೆಲಸ ಮಾಡ್ಬೋದು, ಆಮೇಲೆ ಆಗಲ್ಲ ಅಂದ್ರೆ ರೆಸ್ಟ್ ಮಾಡ್ಬೋದು. ಮೊದ್ಲು ಆತರ ಮಾಡಕ್ಕಾಯ್ತು. ಇವಾಗ ತುಂಬಾ ಚೆನ್ನಾಗಿದೆ ಸರ್, ಫೈನಾನ್ಸಿಯಲಿ ಆಗ್ಲಿ ಇದ್ರಲ್ಲಿ ಇನ್ನ ಕೆಲ್ಸಗಳು. ಇವಾಗ ಒಂದ್ 5 ಮಂತ್ಸ್ ಆಗಿದೆ ಅಲ್ಲ, ಇನ್ನೂ ಒಂದ್ಸಲ ಡೆವಲಪ್ ಆಗ್ಬೇಕು, ಡೆವಲಪ್ ಮಾಡ್ತಾ ಇದೀನಿ. ಹಂಗೆ ಇನ್ನೂ ಮುಂದುವರಿಬೇಕು ಅಂತ ತುಂಬಾ ಆಸೆ ಇದೆ.
1: ಪ್ರಸ್ತುತ ಯಾವ್ಯಾವ ರೀತಿಯ ಕೆಲಸಗಳನ್ನು ಒಪ್ಕೊಂಡು ಮಾಡ್ತಾ ಇದ್ದೀರಾ ಸ್ವತಃ?
0: ಇವಾಗ ಮೋಟರ್ ರಿವೈಂಡಿಂಗ್ ಒಂದೇ ಸರ್ ಮೇನ್. ಇವಾಗ ಜಮೀನ್ಗಳಲ್ಲಿ ಬಿಡ್ತಾರೆ ನೋಡಿ ಮೋಟರ್, V6 ಅಂತ, ಸಬ್ಮರ್ಸಿಬಲ್ ಮೋಟರ್ ಅಂತ ಕರಿತೀವಿ ಅದು. ಮತ್ತೆ ಓಪನ್ ವೆಲ್ ಅಂದ್ರೆ ಮನೇಲಿ ಬಳಸ್ತಾರೆ ಅದನ್ನ, 1/2 HP, 1 HP, 2 HP ಅದು. ಮತ್ತೆ ಹೋಮ್ ಅಪ್ಲೈನ್ಸ್ ಅಲ್ಲಿ ಕೆಲಸ ಅಂತ ಮಾಡಲ್ಲ, ಗೊತ್ತಿರೋರ್ ಫ್ಯಾನ್ ಹೋಗಿತ್ತು ಅದ್ರಲ್ಲಿ, ಏನೋ ಆರ್ಮೇಚರ್ ಕಾರ್ಬನ್ ಬ್ರಷ್ ಏನಾದ್ರು ಒಂದ್ ಹೋಗಿರುತ್ತೆ, ಮಿಕ್ಸಿ ಫ್ಯಾನ್ ಅದ್ರಲ್ಲಿ, ಅದೆಲ್ಲ ಚೇಂಜ್ ಮಾಡ್ತೀನಿ. ಇವಾಗ ಎಲ್ಲಾ ಕೆಲಸನ ಮಾಡ್ತಾ ಇದೀನಿ ಸರ್, ಯಾವ್ದು ಡ್ರಾಪ್ ಔಟ್ ಮಾಡಿಲ್ಲ.
1: ಈಗ ಪ್ರಸ್ತುತ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನ ಪಡ್ಕೊಂಡು ಸ್ವಉದ್ಯೋಗವನ್ನ ಮಾಡ್ತಾ ಇರುವಂತದ್ದು, ಇಲ್ಲಿನ ತರಬೇತಿಯ ಒಂದು ಒಟ್ಟಾರೆ ಅನುಭವ ಆಗಿರ್ಬೋದು, ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿದೆ, ಈ ತರಬೇತಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮ್ಗೆ?
0: ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಕ್ಕಿಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇತ್ತು. ಅದೇ ತರ ಅದ್ ಕಲ್ತ್ಕೊಂಡು ಅದ್ ಮಾಡ್ದಿತ್ತು. ಸಂಸ್ಥೆ ತುಂಬಾ ಸಪೋರ್ಟಿವ್ ಆಗಿತ್ತು, ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವ್ ಹೆಲ್ಪ್ಫುಲ್ ಆಗಿ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಪ್ರೌಡ್ ಫೀಲ್ ಇದೆ. ಆಮೇಲೆ ಚೆನ್ನಾಗೂ ಫೈನಾನ್ಸಿಯಲಿ ಚೆನ್ನಾಗೂ ಇದೀವಿ.
1: ಕುಟುಂಬದವ್ರ ಸಹಕಾರನೂ ಇದೆಯಾ?
0: ಹೌದು ಸರ್, 100% ಡೆಡಿಕೇಶನ್ ಇದೆ ಅವ್ರದ್ದು.
1: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ, ಯುವ ಪೀಳಿಗೆ ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು, ಅದು ಪದವಿ ಆಗಿರ್ಬೋದು, ಸ್ನಾತಕೋತ್ತರ, ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಒಂದು ಸೂಕ್ತ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ, ಒಂದು ಸರ್ಕಾರಿ ನೌಕರಿಯನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಬಹಳಷ್ಟು ಸ್ಪರ್ಧಾತ್ಮಕವಾಗಿದೆ ಈ ಜಗತ್ತು. ಈ ನಿಟ್ಟಿನಲ್ಲಿ ನೋಡ್ತಂದ್ರೆ, ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ ಮಠ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಹಲವಾರು ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳು ಸಿಗ್ತಾ ಇದೆ, ಅದ್ರ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗ ಮಾಡುವಂತ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಎಲೆಕ್ಟ್ರಿಕಲ್ ತರಬೇತಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗ್, ಮೊಬೈಲ್ ರಿಪೇರಿ, ಇನ್ನಿತರ ಹಲವಾರು ರೀತಿಯ ತರಬೇತಿಗಳಲ್ಲಿ ಸಿಗ್ತಾ ಇರುವಂತದ್ದು ಎಷ್ಟೆಲ್ಲ ಅನುಕೂಲ ಆಗಿದೆ ಯುವ ಪೀಳಿಗೆಗೆ?
0: ಯುವ ಪೀಳಿಗೆ ಅನ್ನೋದಕ್ಕಿಂತ ನಮ್ ಗ್ರಾಮೀಣ ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಿದೆ ಸರ್. ಅವ್ರಿಗೆ ಗ್ರಾಮೀಣ ಭಾಗದಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಆಗ್ಲಿ ಬೇರೆ ಇದಕ್ಕೆ ಯಾರು ಟ್ರೈ ಮಾಡಕ್ ಹೋಗಲ್ಲ, ಬಿಡು ನಮಗ್ ಸಿಗಲ್ಲ, ನಮಗ್ ಸಿಗಲ್ಲ ಅನ್ನೋ ನೆಗ್ಲೆಜೆನ್ಸಿ ಇಲ್ಲ. ಇರೋದ್ರಿಂದ ಏನೋ ಒಂದ್ ಹೊಸ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಬಂದಿದೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ರೆ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸಂಸ್ಥೆಯಿಂದ. ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಚೆನ್ನಾಗಿ ಗ್ರಾಮೀಣ ಮಕ್ಕಳ ಸ್ವಾಗತಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್.
1: ಈಗ ಅದೇ ರೀತಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ಯುವ ಪೀಳಿಗೆ ಈ ರೀತಿಯ ತರಬೇತಿಯನ್ನ ಪಡ್ಕೊಂಡ್ರೆ ತಾವು ಯಾವ ರೀತಿ ಈಗ ಒಂದು ಸ್ವಉದ್ಯೋಗ

0: ಸ್ವಾವಲಂಬನೆ ಜೀವನವನ್ನು ನಡೆಸ್ತಾ ಇದ್ರ, ಅದೇ ರೀತಿ ಅವರು ಒಂದು ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗೆ ಹೇಗೆ ಸೇರ್ಕೋಬೇಕು ಅನ್ನೋದು ಕುರಿತು ಅವ್ರಿಗೆ ಏನು ಸಲಹೆ ಕೊಡಕ್ ಇಷ್ಟಪಡ್ತೀರಾ?
1: ಎಲ್ಲಾರು ಅವ್ರಿವ್ರ ಕೈ ಕೆಳಗ್ ಹೋಗಿ ದುಡಿದ್ರೆ ಏನು ಮಾಡಕ್ ಆಗಲ್ಲ ಸರ್. ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ತು ಅಂದ್ರೆ ಲಾಭ ನಷ್ಟ ಸೆಕೆಂಡರಿ. ಟ್ರೈ ಮಾಡ್ಬೇಕು ಸರ್, ಏನಾದ್ರು ಸ್ವಂತ ಉದ್ಯೋಗದಲ್ಲಿ ಒಂದು ಮೋಟ್ರಿ ವೈಂಡಿಂಗ್ ಆಗಿರ್ಬೋದು, ಇಲ್ಲ ಮೊಬೈಲ್ ರಿಪೇರಿ ಆಗಿರ್ಬೋದು, ತುಂಬಾ ಆಪ್ಷನ್ ಗಳಿರುತ್ತೆ. ಚಾಯ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದ ಮುಖಾಂತರ ಬೆಳಿಬೇಕು. ಗ್ರಾಮೀಣದಲ್ಲೇ ಹುಡುಗರೆಲ್ಲ ಉದ್ದಾರ ಆಗ್ತದೆ.
0: ಈಗ ತಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ತರಬೇತಿಯನ್ನ ಕೊಟ್ಟು ತಮ್ಮನ ಒಂದು ಸ್ವಾವಲಂಬಿ ಜೀವನ ಮಾಡ್ಕೊಳ್ಳಕ್ಕೆ, ಒಂದು ಸ್ವಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಸ್ಥೆಯ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಈ ಮೂಲಕ ತಾವೇನು ಹೇಳಕ್ ಇಷ್ಟಪಡ್ತೀರಾ?
1: ಅದನ್ನ ಸಾಯೋವರೆಗೂ ಮರೆಯಕ್ಕಾಗಲ್ಲ ಸರ್. ನಾವು ಅದನ್ನ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀವಿ ಸಂಸ್ಥೆಗೆ ಮತ್ತೆ ಅಲ್ಲಿರೋ ಸ್ಟಾಫ್ಸ್ಗಳಿಗೆ. ತುಂಬಾ ಕೇರ್ಫುಲ್ ಆಗಿ ಎಷ್ಟು ಜವಾಬ್ದಾರಿಯಾಗಿ ನೋಡ್ಕೊಂಡು ತುಂಬಾ ಸಪೋರ್ಟ್ ಆಗಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಊಟ ತಿಂದಿದ್ದಾಗ್ಲಿ ಯಾವ್ದ್ರದಾಗ್ಲಿ ಅದೇ ತರ ಫೋನ್ ಮಾಡಿ ಕೆಲಸ ಮಾಡ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ ಎಲ್ಲಾನು ವಿಚಾರಿಸ್ತಾರೆ ಸಂಸ್ಥೆಯಿಂದ. ಕಾಲ್ ಮಾಡಿ ತುಂಬಾ ಸಪೋರ್ಟ್ ಹೇಳಿದ್ದಾರೆ ಸಂಸ್ಥೆ ಅಂತ ನಾವು ಮರೆಯಬೇಕು.
0: ನಿಮ್ಮ ಮಾತುಗಳನ್ನ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ತರಬೇತಿಗಳ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ?
1: ಎಲ್ಲರಿಗೂ ಒಂದು ಸ್ವಂತ ಉದ್ಯೋಗ ಅಂತಿದ್ರೆ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೋದು. ಅವ್ರ ಇವ್ರ ಹತ್ರ ಜಾಬ್ ಮಾಡ್ಕೊಂಡಿತ್ತು ಅಂದ್ರೆ ಕೊನೆಯವರೆಗೂ ಸಾಯೋವರೆಗೂ ದುಡಿಯದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ ಲೈಫ್ ಅಲ್ಲಿ. ಮುಂದೆ ಬರಕ್ಕಾಗಲ್ಲ, ಮುಂದೆ ಬರ್ಬೇಕು ಅಂದ್ರೆ ಓನ್ ಬಿಸ್ನೆಸ್ ಗಳು ಸ್ವಂತ ಉದ್ಯೋಗಗಳು ಮಾಡಿದ್ರು ಮಾತ್ರ ಲೈಫ್ ಅಲ್ಲಿ ಮುಂದೆ ಬರಕ್ ಆಗುತ್ತೆ ಅಂತ ಅನಿಸಿಕೆನೂ ಜೊತೆಗೆ ನನ್ನ ಅನುಭವನೂ. ಕೆಂಚನಹಳ್ಳಿ ಗ್ರಾಮದಲ್ಲಿ ತುಂಬಾ ಮೇಕಪ್ ಆಗಿರ್ಬೋದು, ಮೊಬೈಲ್ ರಿಪೇರಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗ್ ಅಂಡ್ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಬಗ್ಗೆ ತುಂಬಾ ಸ್ವಂತ ಉದ್ಯೋಗದ ಬಗ್ಗೆ ಏನಾದ್ರು ಇದು ಮಾಡ್ಕೊಳಕ್ಕೆ ಕೆಂಚನಹಳ್ಳಿ ಟ್ರೈನಿಂಗ್ ನಡೆಯುತ್ತೆ. ಗ್ರಾಮೀಣ ಭಾಗಕ್ಕೆ ಅದನ್ನ ಪಬ್ಲಿಸಿಟಿ ಸ್ವಲ್ಪ ಮಾಡ್ಬೇಕು ಸರ್. ಪಬ್ಲಿಸಿಟಿ ಸ್ವಲ್ಪ ಸಿಗ್ತಾ ಇಲ್ಲ, ಅದು ಸೆಕೆಂಡ್ ಇರೋದ್ರಿಂದ ಈ ಕಡೆ ಕೇರಳ ಫಾರೆಸ್ಟ್ ಇದರಿಂದ ಈ ಕಡೆ ಪಬ್ಲಿಕ್ ಆಗಿಲ್ಲ. ಅದು ಅದನ್ನ ಹೆಂಗಾದ್ರೂ ಮಾಡಿ ಅದನ್ನ ಡೆವಲಪ್ ಮಾಡಕ್ ಮಾಡ್ಬೇಕು. ನಾನ್ ಶೇರ್ ಮಾಡ್ತಾ ಇದ್ದೀನಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ತರ ಟ್ರೈನಿಂಗ್ ಅಂತ ಶೇರ್ ಮಾಡ್ತಾ ಇದ್ದೀನಿ.
0: ನೀವು ಕೂಡ ಅಗತ್ಯ ಇರುವಂತವ್ರಿಗೆ ಈ ತರಬೇತಿ ಸೇರ್ಕೊಳ್ಳಿಕ್ಕೆ ಕೂಡ ಮಾಹಿತಿ ನೀಡ್ತಾ ಇದ್ದೀರಾ?
1: ಖಂಡಿತ ಖಂಡಿತ ಸರ್, ತುಂಬಾ ಜನ ಕೇಳಿದೀನಿ ನಾನು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ಮಾಡಲ್ಲ ಸರ್, ಇವಾಗ 10 ರೂಪಾಯಿ ಕೇಳಿದ್ರೇನೆ ಕೊಡೋದ್ ಕಷ್ಟ. ಸಂಸ್ಥೆ ಒಂದ್ ತಿಂಗಳು ಸ್ವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಊಟ ತಿಂಡಿ ರೂಮು ಅಲ್ಲಿ ಇರಕ್ ವ್ಯವಸ್ಥೆ ಎಲ್ಲಾನು ನೋಡ್ಕೊಂಡು ಎಲ್ಲೂ ಕೊಡಲ್ಲ. ಅದು ಸ್ವಾಮಿ ವಿವೇಕಾನಂದ ಇವತ್ತು ಮೂಮೆಂಟ್ಸ್ ಕೊಡ್ತಾ ಇದೆ, ಅದನ್ನ ಎಲ್ಲಾರು ಸಕ್ಸಸ್ ಆಗಿ ಬಳಸ್ಕೋಬೇಕು ಅಂತ ನನ್ ಅನಿಸಿ. ಅದ್ರಲ್ಲಿ ಯಥೇಚ್ಛವಾಗಿ ನಮ್ ಗ್ರಾಮೀಣ ಭಾಗದ ತುಂಬ ಜನಗಳು, ನಮ್ಮ ಹುಡುಗರು ಯುವಕರು ಎಲ್ಲರೂ ಬಳಸ್ಕೋಬೇಕು ಅಂತ ಶೇರ್ ಮಾಡ್ತಾ ಇದ್ದೀನಿ.
0: ಬಹಳ ಸಂತೋಷ ಕಾರ್ತಿಕ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ತಾವೇನು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಿರುವಂಥ ಅನುಭವ ಆಗಿರ್ಬೋದು. ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಮ್ಮ ಒಂದು ಜೀವನ ಸ್ಥಿತಿಗತಿ ಆಗಿರ್ಬೋದು, ತರಬೇತಿ ಪಡ್ಕೊಂಡ ನಂತರ ಇದು ತಮ್ಮಲ್ಲಿ ಒಂದು ಎಷ್ಟೆಲ್ಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ಈ ತರಬೇತಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸಿಕ್ತು ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಒಂದು ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮೂಲಕ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು ಕಾರ್ತಿಕ್ ಅವರೇ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕಾನಂದ ಯೂತ್ ಮೂಮೆಂಟ್, ಯಾವ್ದನ್ನು ಮರೆಯಕ್ಕಾಗಲ್ಲ ಸರ್, ತುಂಬಾ ಯೂಸ್ಫುಲ್ ಆಗಿದೆ ನಮ್ಮ ಲೈಫಲ್ಲಿ.
0: ತಮ್ಮ ಒಂದು ಸ್ವಉದ್ಯೋಗದಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ. ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಿರುವಂತಹ ಯಶಕಥೆಯನ್ನು ಕುರಿತ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಯಶಕಥೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ.

ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8 ಜುಲೈ 2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಗ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 8. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ

0: ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 55 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈಪ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 20 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೆಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8 ಜುಲೈ 2026 ಬುಧವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಇದರಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 68ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಬನ್ನಿರಾಡುವ ಕಣ್ಣ
0: ಬನ್ನಿರಾಡುವ ಕಣ್ಣ
3: ಮುಚ್ಚಾಲೆಯಾಟವನು
0: ಮುಚ್ಚಾಲೆಯಾಟವನು
3: ಎನ್ನ ನರಸಿರಿ ಬನ್ನಿ
0: ಎನ್ನ ನರಸಿರಿ ಬನ್ನಿ
3: ಮಕ್ಕಳಿರಬೇಗ
0: ಮಕ್ಕಳಿರಬೇಗ
3: ಬನ್ನಿರಿ ಆಟವ ಬೇಡ
0: ಬನ್ನಿರಿ ಆಟವ ಬೇಡ
3: ಎಂಬರನು ನಾಂ ಬಿಡೆನು
0: ಎಂಬರನು ನಾಂ ಬಿಡೆನು
3: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ
0: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ.
3: ಮಕ್ಕಳಾಗಿದ್ದಾಗ ನಾವು ಅನೇಕ ಆಟಗಳನ್ನು ಆಡಿದ್ದುಂಟು. ಇವಾಗಿನ ಕಾಲದ ಆಟಗಳು ಸಾಕಷ್ಟು ಕೈಯೊಳಗೆ ಆಡೋ ಆಟಗಳಾಗ್ಬಿಟ್ಟಿವೆ. ಹೆಂಗೆ ಫೋನ್ನಲ್ಲೇ ಅದನ್ನು ಮುಟ್ಟು ಇದನ್ನು ಮುಟ್ಟು ಅದರಿಂದ ಇದನ್ನು ಮಾಡು, ಸೊ ಒಟ್ಟಲ್ಲಿ ಕೂತ್ ಕಡೆನೆ ಆಡೋಂಥ ಆಟಗಳು. ಬಹಳ ಮುಖ್ಯ ಅಂತಂದರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡಬೇಕು. 10-6 ಮಕ್ಕಳ ಜೊತೆ ಸೇರಿ ಆಟವನ್ನು ಆಡ್ತಾ ಜೀವನದ ಅನೇಕ ಪಾಠಗಳನ್ನು ಕಲಿಬೇಕು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಆ ರೀತಿಯ ಅವಕಾಶಗಳು ಈಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇರೋವಂಥದ್ದೇ ಮಕ್ಕಳ ಬೌದ್ಧಿಕ ಮಾನಸಿಕ ಸಾಮಾಜಿಕ ಬೆಳವಣಿಗೆ ಅದ್ರ ಜೊತೆಗೆ ಶಾರೀರಿಕ ಬೆಳವಣಿಗೆಗೂ ಕೂಡ ಅನೇಕ ತೊಂದರೆಗಳನ್ನು ಉಂಟು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗೆ ಪಾರಂಪರಿಕವಾಗಿ ನಮ್ಮಲ್ಲಿ ಬಂದಂಥ ಅದೆಷ್ಟೋ ಆಟಗಳಿವೆ. ಒಳಗೆ ಕೂತ್ಕೊಂಡು ಆಟ ಆಡಬೇಕು, ಜೋರು ಮಳೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನುವಾಗ ಚೌಕಾಬಾರ ಅಳಗುಳಿ ಮಣೆ ಇತ್ಯಾದಿಗಳೆಲ್ಲ ಆಡುವಂಥದ್ದು. ಹೊರಗಡೆ ಆಡುವಂಥದ್ದು ಚಿನ್ನಿದಾಂಡು ಗೋಲಿ ಬುಗುರಿ ಮರಕೋತಿ ಇತೆ ಎಷ್ಟೆಷ್ಟು ಆಯಿತು. ಹಾಗೆ ಈ ಐಸ್ ಪೈಸ್ ಆಟ ಇದೆಲ್ಲ ನಾವು ಆಡ್ತಾ ಇದ್ವಿ. ಮನೆಯ ಎಲ್ಲರೂ ಸೇರಿ ಬೀದಿಯಲ್ಲಿರುವಂಥ ಎಲ್ಲ ಮಕ್ಕಳು ಒಟ್ಟಾಗಿ ಸೇರಿ ಒಂದು ಮನೆಯಲ್ಲೇ ಆಡ್ತಾ ಇದ್ದಂಥ ಅನೇಕ ಆಟಗಳು ನಮ್ಮಲ್ಲಿ ಪರಂಪರಾನುಗತವಾಗಿ ಬಂದಿವೆ. ಅದರಲ್ಲಿ ಒಂದು ಆಟ ಅಂತಂದರೆ ಕಣ್ಣು ಮುಚ್ಚಾಲೆ. ಕಣ್ಣು ಮುಚ್ಚಾಲೆ ಇದು ಸಾಧಾರಣ ಹೇಗೆ ಆಡ್ತಾರೆ, ಎಷ್ಟೋ ಸರ್ತಿ ಈಗ ಮಕ್ಕಳಿಗೆ ಗೊತ್ತು ಇರಲ್ಲ ಹೇಗೆ ಆಡ್ತಾರೆ. ಮನೆಯಲ್ಲಿರುವಂಥ ಒಬ್ಬ ಹಿರಿಯರು ಅಜ್ಜಿ, ಸಾಧಾರಣವಾಗಿ ಯಾರೋ ಒಬ್ಬರು ತಾಯಿ ಅಥವಾ ಅಜ್ಜಿ ಎಲ್ಲ ಮಕ್ಕಳನ್ನ ಸೇರಿಸಿ ತನ್ನ ತೊಡೆಯಲ್ಲಿ ಒಂದು ಮಗುವನ್ನು ಕೂಡಿಸ್ಕೊಂಡು ಆ ಮಗುವನ್ನು ಕೈಯಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಸೊ ಹೊರಗಡೆ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತ ಕೂತಂಥ ಮಗುವಿಗೆ ಕಾಣಿಸ್ತಾ ಇಲ್ಲ. ಆವಾಗ ಅವರು ಆ ಹಾಡೊಂದಿರುತ್ತೆ, ಕಣ್ಣ ಮುಚ್ಚೆ

ಗೋಡೆ, ಉದ್ದಿನ ಮೂಟೆ, ಉರುಳೆ ಹೋಯಿತು ಅಂತೆಲ್ಲ ಹೀಗೆ ಅವಾಗಿನ ಕಾಲದ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಸೇರಿಸ್ಕೊಂಡು ಒಂದು ಹಾಡು ಮಾಡಿ ಆ ಹಾಡನ್ನು ಒಟ್ಟಾಗಿ ಹೇಳಬೇಕು. ಅಜ್ಜಿ ಒಂದು ಪದ ಹೇಳಿದ್ರೆ ಇನ್ನೊಂದು ಪದ ಮಕ್ಕಳು ಹೇಳ್ತಾರೆ. ಸೊ ಹಾಗೆ ಒಂದಷ್ಟು ಮಕ್ಕಳು ಅಲ್ಲಿ ಹೊರಗಡೆ ನಿಂತಿರ್ತಾರೆ ಒಂದು ದೂರದಲ್ಲಿ, ಅಲ್ಲಿಂದ ಮುಂದಕ್ಕೆ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ, ಒಂದೊಂದು ಪದ ಹೇಳ್ತಾ ಹೇಳ್ತಾ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ. ಸೊ ಹಾಗೆ ಉದ್ದಿನ ಮೂಟೆ ಉರುಳೆ ಹೋಯಿತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಕಣ್ಣು ಮುಚ್ಕೊಂಡಿರುವಂಥ ಮಗುವಿಗೆ ಒಂದು ಚಾಲೆಂಜ್, ಅವ್ರು ಬಿಟ್ಟು ಇವ್ರು ಯಾರು ಅಂತ ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ಬೆರಳನ್ನು ಹಿಂಗೆ ತೋರಿಸ್ತಾ ಯಾರೋ ಒಬ್ಬರನ್ನು ತೋರಿಸ್ಬಿಟ್ಟು ಇವ್ರು ಯಾರು ಹೇಳು ಅಂತ ಹೇಳೋವಂಥದ್ದು. ಮಗು ಕೂತಂಥ ಮಗು ಅಷ್ಟು ಜನರು ಹತ್ತಾರು ಮಕ್ಕಳಿದ್ದರು ನನ್ನ ಜೊತೆ, ನನ್ನ ಬೆರಳು ಯಾರನ್ನು ತೋರಿಸ್ತಾ ಇರಬಹುದು ಅಂತ ಊಹೆ ಮಾಡಿಕೊಂಡು ಒಂದು ಹೆಸರು ಹೇಳಬೇಕು. ರಮ ಅಂತಲೋ, ಸುಮಾ ಅಂತಲೋ, ರಾಮ ಅಂತಲೋ, ಕೃಷ್ಣ ಅಂತಲೋ ಏನೋ ಒಂದು ಹೇಳಬೇಕು. ಅದು ಸರಿಯಾಯಿತು ಅಂತಂದರೆ ಓ ಮಗು ಗೆಲ್ತು, ಇಲ್ಲ ಅಂದರೆ ತಿರುಗಿ ಶುರು ಮಾಡು, ಕಣ್ಣ ಮುಚ್ಚೆ ಕಾಡೆ ಗೋಡೆ. ಸೊ ಹಾಗೆ ನಮ್ಮ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ವಿಚಾರವನ್ನು ನಾವು ಈ ಒಂದು ಆಟದಿಂದ ಕಲಿಯಬಹುದು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ನಾನು ಊಹೆ ಮಾಡ್ಕೊಂಡು ಇವ್ರು ಇರ್ಬೋದಾ ಅಂತ ಅಂದ್ಕೊಂಡು ಇದಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜಗತ್ತಿನಲ್ಲಿ ನಾವು ಎಷ್ಟೋ ಸರ್ತಿ ಹಾಗೆ ನಮ್ಮ ಕಣ್ಣು ಮುಚ್ಚೋಗಿರುತ್ತೆ, ಕಣ್ಣಿಗೆ ಸರಿಯಾಗಿ ನಮ್ಗೆ ಕಾಣಿಸ್ತಾ ಇಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಆ ವಸ್ತುವನ್ನು ನಾನು ಅರ್ಥ ಮಾಡ್ಕೊಳ್ಳೇಬೇಕು, ಅದರ ಜೊತೆ ನಾನು ವ್ಯವಹರಿಸಲೇಬೇಕು. ಆ ಪ್ರಯತ್ನದಲ್ಲಿ ನಾನು ತಪ್ಪಾಗ್ಬಿಡ್ಬೋದಲ್ಲ. ಸೊ ಆಗ ಕೆಲವು ಸರ್ತಿ ನಮಗೇನಿಸುತ್ತೆ, ಏ ನಾನು ಅದು ಮಾಡೋದೇ ಇಲ್ಲಪ್ಪ ಅಂತ. ಸೊ ಈ ಆಟಕ್ಕೆ ನಾನು ಬರಲ್ಲ ಅಂದ್ಬಿಟ್ರೆ ಮಗು ಅಜ್ಜಿ ಬಿಡಲ್ವಂತೆ. ಏ ಹಂಗೆಲ್ಲ ಇಲ್ಲ, ರೂಲ್ಸ್ ಅಂದರೆ ರೂಲ್ಸ್, ನೀನು ಬರಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ. ಜೀವನದಲ್ಲಿ ಹಾಗೆ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದು ಬೇಕು, ಯಾವುದು ಚೆನ್ನಾಗಿ ಅನಿಸಲ್ವೋ ಅದು ಬೇಡ, ನಾನು ಬಿಟ್ಬಿಡ್ತೀನಿ ಅನಿಸುತ್ತೆ. ಜೀವನ ಹಂಗಲ್ಲ, ಅಜ್ಜಿ ಭಾಳ ಸ್ಟ್ರಿಕ್ಟ್, ಆಟದ ಅಜ್ಜಿ ಭಾಳ ಸ್ಟ್ರಿಕ್ಟ್. ಎಲ್ಲರೂ ಆಡಲೇಬೇಕು, ಎಲ್ಲರೂ ತೊಡೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿಸ್ಕೊಳ್ಳೇಬೇಕು, ಎಲ್ಲರೂ ಈ ಹಾಡನ್ನು ಹಾಡಲೇಬೇಕು. ಅದು ಎಲ್ರಿಗೂ ಈಕ್ವಲ್ ಆಗಿ ಅನ್ವಯ ಆಗುತ್ತೆ. ಜೀವನದಲ್ಲೂ ಹಾಗೆ ಎಲ್ಲವೂ ಈಕ್ವಲ್ ಆಗಿ ಅನ್ವಯ ಆಗುತ್ತೆ. ಬಿಟ್ಬಿಡೋಕ್ಕಾಗಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಇದು ಮಾತ್ರ ಬೇಕು, ಅದು ಮಾತ್ರ ಬೇಕು ಅಂತ ಅನ್ನೋಕ್ಕಾಗಲ್ಲ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಇಲ್ಲಿರೋಂಥ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆಟ ಆಡಿಸೋನು ಯಾರು? ಅಜ್ಜಿ ಪರಬ್ರಹ್ಮ. ರೂಲ್ಸ್ ಸೆಟ್ ಮಾಡಿಬಿಟ್ಟಿದ್ದಾನೆ, ಇದು ಹೀಗೆ ಅದು ಹಾಗೆ ಅಂತ, ಅದರಂತೆ ನಾವು ಆಡಬೇಕು. ಈಗ ಆಡಬೇಕಾದ್ರೆ ನಾವು ಬೇಕಾಬಿಟ್ಟು ಇಂಟ್ರೆಸ್ಟ್ ಇಲ್ದಂಗೆ ಬೇಕಾದರೆ ಆಡ್ಬೋದು, ನಮಗೆ ಬಿಟ್ಟಿದ್ದದು. ಆದರೆ ಆಡೋದನ್ನೇ ಸಂತೋಷವಾಗಿ ಆಡಿದರೆ ಆ ಕ್ಷಣಕ್ಕೂ ನಮಗೆ ಖುಷಿ, ಮತ್ತು ಆ ಒಂದು ಆಟದ ಪ್ರಕ್ರಿಯೆಯಲ್ಲಿ ನಾವು ಹೊಸದನ್ನು ಕಲಿತಾ ಇರ್ತೀವಿ, ಚೆನ್ನಾಗಿ ಆಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ನಾವು ಬೆಳೀತಾ ಇರ್ತೀವಿ. ಹಾಗೆ ಜೀವನದ ಕಣ್ಣಾಮುಚ್ಚಾಲೆಯಲ್ಲೂ ಕೂಡ ಅಜ್ಜಿ ಕಣ್ಮುಚ್ಚಿ ಅವ್ರು ಬಿಟ್ಟು ಅವ್ರು ಯಾರು ಅಂತೇನೋ ಕೇಳ್ತಾ ಇರುವಾಗ ಆ ಆಟದಲ್ಲಿ ನಾವು ಮಗ್ನರಾಗಿ ಆಟದ ಕಡೆ ಗಮನ ಕೊಟ್ಟು ಯಾವುದನ್ನು ನಾವು ಅರಸಬೇಕೋ, ಯಾವುದನ್ನು ಹುಡುಕಬೇಕೋ ಅದರ ಆ ಹುಡುಕಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆ ಕ್ಷಣಕ್ಕೂ ನಮಗೆ ಸಂತೋಷ, ಆಹ್ ಎಷ್ಟು ಚೆನ್ನಾಗಿತ್ತಪ್ಪ ಆಟ ಅಂತ ಅನ್ಕೋತೀವಿ ಆಟ ಮುಗಿದ್ಮೇಲೆ. ಹಾಗೆ ಈ ಜೀವನದಲ್ಲಾಗುವಂಥ ಬೆದಕಾಟ, ಈ ಜೀವನದಲ್ಲಾಗುವಂಥ ತೊಯ್ದಾಟಗಳು ಕೂಡ ಆ ಕ್ಷಣದಲ್ಲಿ ನಮಗೆ ತನ್ಮಯತೆಯನ್ನು ಕೊಡುತ್ತೆ. ಅದರ ಜೊತೆಗೆ ಜೀವನದ ಮುಂದಿನ ಭಾಗಕ್ಕೆ ಬೇಕಾದಂಥ ವಿಷಯ ಸಾಮಗ್ರಿಗಳನ್ನು, ಸಾಮರ್ಥ್ಯಗಳನ್ನು ನಮಗೆ ಕೊಡುತ್ತೆ. ಸೊ ಹಾಗೆ ಈ ಆಟ ವಿಷಯಗಳನ್ನು ಕಲ್ತ್ಕೊಳ್ಳೋಕ್ಕೆ, ಸಂಬಂಧಗಳನ್ನು ಬಿಗಿ ಮಾಡ್ಕೊಳ್ಳೋಕ್ಕೆ, ಹಿರಿಯರಿಂದ ವಿಚಾರಗಳು ಮುಂದಿನ ತಲೆಮಾರಿಗೆ ಹೋಗಕ್ಕೆ, ಅಜ್ಜಿ ಆಡಿಸ್ತಾ ಮಕ್ಕಳಿಗೇನೋ ಹೇಳ್ಕೊಡ್ತಿದ್ದಾಳೆ. ಈಗ ಒಂದು 40-50 ವರ್ಷ ಆದಮೇಲೆ ಇವಾಗಿನ ಮಕ್ಕಳು ಅಜ್ಜಿಯರಾಗ್ತಾರೆ, ಅವರು ಈಗ ಕೂತ್ಕೊಂಡು ಮುಂದಿನ ತಲೆಮಾರಿನ ಮಕ್ಕಳನ್ನು ಆಟ ಆಡಿಸ್ತಾರೆ. ಸೊ ಹಾಗೆ ಜ್ಞಾನ ಪರಂಪರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಂದಂತೆ ನಾವು ತಿಳಿದ ವಿಷಯಗಳಿಂದ ಮುಂದಿನ ತಲೆಮಾರಿನ ಜೀವನದಲ್ಲಿ ಹೆಚ್ಚು ಸುಗಮ ಆಯಾಮಗಳು ಉದ್ಭವ ಆಗೋ ರೀತಿಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ತನ್ಮಯತೆ ಬಂದಾಗ ನಾವು ಮಾಡೋದಕ್ಕೆ ಸಾಧ್ಯ. ನನಗಿದ್ ಬೇಡ, ಅದು ಸರಿ ಇಲ್ಲ, ನಾನು ಯಾಕೆ ಇದನ್ನು ಮಾಡಲಿ ಅಂತ ಅನ್ನಂಗಿಲ್ಲ, ಎಲ್ಲರಿಗೂ ಅನ್ವಯವಾಗುತ್ತೆ, ಈಕ್ವಲ್ ಆಗಿ ಅನ್ವಯವಾಗುತ್ತೆ. ಮಾಡೋದು ಬಿಡೋದು ನಮ್ಮ ಕೈಲಿದೆ, ಸಂತೋಷವಾಗಿ ಗಮನ ಇಟ್ಟು ಮಾಡಿದರೆ ಚೆನ್ನಾಗಿ ಮಾಡ್ತೀಯೇ, ಈ ಬೇಕಾಬಿಟ್ಟು ಯಾವ

0: ಸಿದ್ಧತೆನೂ ಇಲ್ಲದೆ ನೀನೇನೋ ಮಾಡಕ್ ಹೋದ್ರೆ ನಷ್ಟ ನಿನಗೆ.
1: ಸೊ ಹಾಗಾಗಿ ಆ ರೀತಿ ಮಾಡಿದೆ ಜೀವನದಲ್ಲೂ ಕೂಡ.
0: ಜೀವನದ ಪ್ರಕ್ರಿಯೆಯ ಪ್ರತಿಯೊಂದು ಅಂಶದಲ್ಲೂ ನಾವು ಆ ಉತ್ಸಾಹವನ್ನು ತರಿಸ್ಕೊಂಡು ಕಲಿಕೆಯನ್ನು ಮಾಡ್ತಾ ಹೋದಾಗ ಅಜ್ಜಿಯನ್ನು ಹುಡುಕಬಹುದು, ಪರಬೊಮ್ಮನನ್ನು ಹುಡುಕಬಹುದು, ಕಣ್ಣು ಮುಚ್ಚಿದ್ರೂ ಸಹ ಸುತ್ತಮುತ್ತ ಇರುವಂಥದ್ದು ಏನು ಅನ್ನೋದರ ಬಗೆಗಿನ ಅರಿವು ನಮ್ಮ ಒಳಗಣ್ಣಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 68 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
6: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
5: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
6: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
5: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
4: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
6: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
4: ಇಲ್ವಲ್ಲ.
5: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ.
2: ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
5: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
4: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲಿಸಿ.

0: ನಡೆಸುವುದು ಉತ್ತಮ. ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 8ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಕೆಸರಿನ ಪ್ರವಾಹ, 3 ಸಾವು. ಕಲ್ಯಾಣದ ಜಿಲ್ಲೆಗಳ ಪರಿಸ್ಥಿತಿ ಅವಲೋಕಿಸಿದ ಸಿಎಂ, ಸಾಲಮನ್ನಾ ಬೇಡಿಕೆ ಪರಿಶೀಲನೆ. ತಿಂಗಳಿಗೆ 1 ಲಕ್ಷ ಕೊಡುವ ಪಾಂಡ್ರ, 15 ವರ್ಷದಿಂದ ಪಪ್ಪಾಯ ಬೇಸಾಯ, ಸರ್ವ ಋತುವಿನಲ್ಲೂ ಆದಾಯ. ಮಳೆ ಕೊರತೆ, ಬೋಜು ರೋಗದ ನಡುವೆಯೂ ಕೇರಳಂಗೆ ಸಾಕಾಣಿ, ಮೆಕ್ಕೆಜೋಳದ ಕಡ್ಡಿಗೆ ಬೇಡಿಕೆ. ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ. 3 ದಿನಗಳ ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ, ಹಲವು ಒಪ್ಪಂದಗಳಿಗೆ ಉಭಯ ನಾಯಕರ ಸಹಿ. ಈ 20 ಸಮಸ್ಯೆ ಗೆಲ್ಲಿದೆ ಹೇಳಿ. ರೊನಾಲ್ಡೊ ಪೋರ್ಚುಗಲ್ ಕನಸು ಭಗ್ನ. ದೇ ಕೆಟಲಾರ್ ಅವಳಿ ಗೋಲು, 8ರ ಘಟ್ಟಕ್ಕೆ ಬೆಲ್ಜಿಯಂ, ಅಮೆರಿಕಕ್ಕೆ ರೆಡ್ ಡೇವಿಲ್ಸ್ ತಡೆ. ವಿಂಬಲ್ಟನ್ ಟೆನಿಸ್, ಪೆಗುಲಾ ಸವಾಲು ಅಂತ್ಯ, ಫ್ರಿಟ್ಸ್ ಮುನ್ನಡೆ, ಸೆಮಿಫೈನಲ್ಗೆ ಸಿನ್ನರ್ ಗಾಫ್. ಪ್ರಮುಖಾಂಶಗಳ ವಿವರಣೆ: ಕೆಸರಿನ ಪ್ರವಾಹ, 3 ಸಾವು. ವಯನಾಡ್ನಲ್ಲಿ ಭಾರಿ ಮಳೆ, 5 ನಾಪತ್ತೆ, ಶೋಧ ತೀವ್ರ. ತಿರುವನಂತಪುರ: ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಸುರಿದಿದ್ದು, ಕಲ್ಲಾಡಿ ಬಳಿ ನಿರ್ಮಾಣ ಹಂತದಲ್ಲಿರುವ ಸುರಂಗದ ಮೇಲೆ ಮಂಗಳವಾರ ಮಣ್ಣು ಕುಸಿದ ಪರಿಣಾಮ 3 ಮೃತಪಟ್ಟಿದ್ದಾರೆ, 5 ಅವಶೇಷಗಳಡಿ ಸಿಲುಕಿಕೊಂಡಿದ್ದಾರೆ. ವಿವಿಧ ಸಂಸ್ಥೆಗಳು ಹಾಗೂ NDRF ಸಿಬ್ಬಂದಿ ನಾಪತ್ತೆಯಾಗಿರುವವರ ಶೋಧಕ್ಕಾಗಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಗಾಯಾಳುಗಳ ಪೈಕಿ 7 ಜನರ ಸ್ಥಿತಿ ಗಂಭೀರವಾಗಿದ್ದು, ವಯನಾಡ್ನ ಖಾಸಗಿ ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮೆಪ್ಪಾಡಿ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಕೂಡ ಗಾಯಗೊಂಡಿರುವವರಲ್ಲಿ ಸೇರಿದ್ದಾರೆ. ಸುರಂಗ ನಿರ್ಮಾಣಕ್ಕಾಗಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಅಗೆದು ಹಾಕಲಾಗಿತ್ತು, ಮಳೆಯಿಂದಾಗಿ ಈ ಮಣ್ಣು ಕುಸಿದಿದೆ ಎಂದು ಹೇಳಲಾಗುತ್ತಿದೆ. ಕಲ್ಯಾಣದ ಜಿಲ್ಲೆಗಳ ಪರಿಸ್ಥಿತಿ ಅವಲೋಕಿಸಿದ ಸಿಎಂ, ಸಾಲಮನ್ನಾ ಬೇಡಿಕೆ ಪರಿಶೀಲನೆ. ಕಲಬುರಗಿ: ರೈತರ ಸಾಲಮನ್ನಾ ಮಾಡಬೇಕು ಎಂಬ ಬೇಡಿಕೆ ಕುರಿತು ಪರಿಶೀಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ರೈತರ ಸಾಲಮನ್ನಾ ಕುರಿತು ನಗರದಲ್ಲಿ ಮಂಗಳವಾರ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ಸಾಲಮನ್ನಾ ಅಷ್ಟು ಸುಲಭದ ಕೆಲಸವಲ್ಲ, ಆದರೆ ಈ ಹಿಂದೆ ಬೇರೆ ರಾಜ್ಯಗಳು ಮಾಡದೇ ಇದ್ದಾಗಲೂ ನಾವು ಸಾಲಮನ್ನಾ ಮಾಡಿದ್ದೇವೆ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗಲೂ ಮಾಡಿದ್ದೇವೆ, ಈ ವಿಚಾರವನ್ನು ಪರಿಶೀಲಿಸಲಾಗುವುದು ಎಂದರು. ತಿಂಗಳಿಗೆ 1 ಲಕ್ಷ ಕೊಡುವ ಪಾಂಡ್ರ, 15 ವರ್ಷದಿಂದ ಪಪ್ಪಾಯ ಬೇಸಾಯ, ಸರ್ವ ಋತುವಿನಲ್ಲೂ ಆದಾಯ. ಹುಣಸೂರು: ರೆಡ್ಲೈಟ್ಗೆ ರೋಗ ಬಾಧೆಯ ಸಂಕಷ್ಟ ಇರುವುದರಿಂದ ಅದನ್ನು ಬಿಟ್ಟು ಪಾಂದ್ರ ತಳಿ ಬೆಳೆದು ಪ್ರತಿ ತಿಂಗಳು ಲಕ್ಷ ಗಳಿಸುವ ಪ್ರತಿಪರ ರೈತ ಹುಣಸೂರು ತಾಲೂಕಿನ ಮಾರನಹಳ್ಳಿ ಗ್ರಾಮದ 45 ವರ್ಷದ ಬಾಲರಾಜ್. ಪಪ್ಪಾಯ ಬೇಸಾಯದೊಂದಿಗೆ ಕೃಷಿ ಬದುಕು ಆರಂಭಿಸಿದ ಬಾಲರಾಜ್ ಸತತವಾಗಿ 15 ವರ್ಷಗಳಿಂದ ಇದನ್ನೇ ಆದ್ಯತೆಯಲ್ಲಿ ಬೆಳೆದು ಆರ್ಥಿಕ ಸದೃಢರಾಗಿ ಕೃಷಿಯಲ್ಲಿ ಖುಷಿ ಕಂಡಿದ್ದಾರೆ. ಆರಂಭದಲ್ಲಿ 31 ಎಕರೆಯಲ್ಲಿ ಪಪ್ಪಾಯ ಬೆಳೆಯುತ್ತಿದ್ದರು, ಬಳಿಕ 10 ಎಕರೆಗೆ 3

ಹಂತದಲ್ಲಿ ವಿಸ್ತರಿಸಿದರು. ಹಾಗಾಗಿ ಎಲ್ಲಾ ಋತುವಿನಲ್ಲೂ ಹಣ್ಣು ಸಿಗುವ ವ್ಯವಸ್ಥೆಯಿಂದ ವರ್ತಕರು ತೋಟಕ್ಕೆ ಬಂದು ಖರೀದಿಸುತ್ತಿದ್ದಾರೆ. ಮಳೆ ಕೊರತೆ, ಭೋಜರೋಗದ ನಡುವೆಯೂ ಕೇರಳಂಗೆ ಸಾಗಾಣೆ, ಮೆಕ್ಕೆಜೋಳದ ಕಡ್ಡಿಗೆ ಬೇಡಿಕೆ. ಹಂಪಾಪುರ ಉತ್ತಮ ನಿರ್ವಹಣೆಯೊಂದಿಗೆ ಬೆಳೆದ ಕೆಲ ರೈತರ ಮೆಕ್ಕೆಜೋಳದ ಕಡ್ಡಿಗೆ ಉತ್ತಮ ಬೇಡಿಕೆ ವ್ಯಕ್ತವಾಗಿದೆ. ಕೇರಳಂನ ವ್ಯಾಪಾರಿಗಳು ಟನ್ಗೆ 4,500ರವರೆಗೆ ನೀಡಿ ಖರೀದಿಸುತ್ತಿದ್ದಾರೆ. ಕೆಲವು ರೈತರು ನೀರಾವರಿ ಸೌಲಭ್ಯ ಹಾಗೂ ಸಮರ್ಪಕ ಬೆಳೆ ನಿರ್ವಹಣೆಯಿಂದ ಉತ್ತಮ ಗುಣಮಟ್ಟದ ಜೋಳದ ಕಡ್ಡಿ ಬೆಳೆಯುತ್ತಿದ್ದು, ಇಂತಹ ಜಮೀನುಗಳಿಗೆ ಕೇರಳಾಂಶ ವ್ಯಾಪಾರಿಗಳು ನೇರವಾಗಿ ಭೇಟಿ ನೀಡಿ ಖರೀದಿ ಮಾಡುತ್ತಿದ್ದಾರೆ. ಬೆಳಗನಹಳ್ಳಿ, ಹೊಸತೊರವಳ್ಳಿ, ಮಾದಾಪುರ, ಚಿಕ್ಕಿರೆಯೂರು, ಹೊಸಹೊಳಲು, ಹಂಪಾಪುರ, ಹೊಮ್ಮರಗಳ್ಳಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳು ಮೆಕ್ಕೆಜೋಳ ಪ್ರಮುಖ ಬೆಳೆಯಾಗಿದೆ. ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ. 3 ದಿನಗಳ ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ, ಹಲವು ಒಪ್ಪಂದಗಳಿಗೆ ಉಭಯ ನಾಯಕರ ಸಹಿ. ಜಾಕರ್ತಾ, ಬ್ರಹ್ಮೋಸ್ ಕ್ಷಿಪಣಿಗಳ ಪೂರೈಕೆ, ಯುದ್ಧ ವಿಮಾನದಿಂದಲೇ ಶತ್ರುವಿನ ಯುದ್ಧ ವಿಮಾನವನ್ನು ಧ್ವಂಸಗೊಳಿಸಬಲ್ಲ ಅಸ್ತ್ರ ಕ್ಷಿಪಣಿಗಳ ಪೂರೈಕೆ ಪೂರ್ವ ಜಾವದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಕ್ಯಾಂಪಸ್ ಸ್ಥಾಪನೆ. ಇದು ಭಾರತ ಮತ್ತು ಇಂಡೋನೇಷ್ಯಾ ಮಧ್ಯೆ ಏರ್ಪಟ್ಟ ಒಪ್ಪಂದದ ಪ್ರಮುಖ ಅಂಶಗಳು. ಇಂಡೋನೇಷ್ಯಾದಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿನ ಅಧ್ಯಕ್ಷ ಪ್ರಭೋವೋ ಸುಬಿಯೊಂಟೋ ಅವರೊಂದಿಗೆ ಮಂಗಳವಾರ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಒಪ್ಪಂದದ ಕುರಿತು ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನು ಹಂಚಿಕೊಂಡರು. E20 ಸಮಸ್ಯೆ ಎಲ್ಲಿದೆ ಹೇಳಿ? ನವದೆಹಲಿ, E20 ಪೆಟ್ರೋಲ್ ಬಳಕೆಯ ಕಾರಣದಿಂದಾಗಿ ತೊಂದರೆ ಅನುಭವಿಸಿದ ಒಂದೇ ಒಂದು ಕಾರನ್ನು ಹೆಸರಿಸುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಂಗಳವಾರ ಸವಾಲು ಹಾಕಿದ್ದಾರೆ. E20 ಪೆಟ್ರೋಲ್ ಬಳಕೆಯಿಂದಾಗಿ ವಾಹನ ಇಂಧನ ದಕ್ಷತೆ ಕಡಿಮೆ ಆಗಿದೆ ಎಂಬ ದೂರುಗಳು ವ್ಯಾಪಕವಾಗಿರುವ ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಭಾರತವು ಪಳೆಯುಳಿಕೆ ಇಂಧನಗಳ ಮೇಲೆ ಅವಲಂಬಿತ ಆಗಿರುವುದು ಆರ್ಥಿಕ ಹೊರೆಯೂ ಹೌದು, ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಮಸ್ಯೆಯೂ ಹೌದು. ಹೀಗಾಗಿ ಶುದ್ಧ ಇಂಧನವನ್ನು ಬಳಸುವುದು ದೇಶದ ಪ್ರಗತಿಗೆ ಪೂರಕವಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಡಿಕೆ ಸಾಗಣೆ ನಿರ್ಬಂಧ ತೆರವು, ಸಹಕಾರಿಗಳ ಒತ್ತಡ. ನವದೆಹಲಿ, ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಲ್ಲಿ ಕರ್ನಾಟಕದ ಅಡಿಕೆ ಸಹಕಾರಿ ನಿಯೋಗ ಒತ್ತಾಯಿಸಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಿಯೋಗವು ಫಡ್ನವೀಸ್ ಅವರನ್ನು ಮಂಗಳವಾರ ಇಲ್ಲಿ ಭೇಟಿ ಮಾಡಿ ಸಮಾಲೋಚಿಸಿತು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ಹಲವು ದಿನಗಳಿಂದ ತಡೆಹಿಡಿಯಲಾಗಿದೆ. ಇದರಿಂದಾಗಿ ಕರ್ನಾಟಕದ ಬೆಳೆಗಾರರಿಗೆ ಗಣನೀಯ ತೊಂದರೆ ಉಂಟಾಗಲಿದೆ. ಅಡಿಕೆ ಧಾರಣೆ ಕ್ವಿಂಟಲ್ಗೆ 2,000ದಷ್ಟು ಕಡಿಮೆಯಾಗಿದೆ. ಮುಖ್ಯಮಂತ್ರಿಯವರು ಮಧ್ಯಪ್ರವೇಶಿಸಿ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಎಂದು ನಿಯೋಗ ಒತ್ತಾಯಿಸಿತು. ಅಖಿಲ ಭಾರತ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಿ, ಮೋಹಿತ್ ತನ್ವಿಗೆ ಸಿಂಗಲ್ಸ್ ಕಿರೀಟ. ಬೆಂಗಳೂರು, ತಮಿಳುನಾಡಿನ ಮೋಹಿತ್ ದರ್ಶನ್ ಮತ್ತು ರಾಜಸ್ಥಾನದ ಅನ್ವಿ ರಾಥೋಡ್ ಅವರು ಸೆಂಟರ್ ಫಾರ್ ಸ್ಪೋರ್ಟ್ಸ್ ಎಕ್ಸಲೆನ್ಸ್ನಲ್ಲಿ ಸೋಮವಾರ ಮುಕ್ತಾಯಗೊಂಡ ಅಖಿಲ ಭಾರತ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕ್ರಮವಾಗಿ 17 ವರ್ಷದೊಳಗಿನ ಬಾಲಕರ ಮತ್ತು ಬಾಲಕಿಯರ ಸಿಂಗಲ್ಸ್ ಕಿರೀಟ ಗೆದ್ದುಕೊಂಡರು. ರೊನಾಲ್ಡೋ ಪೋರ್ಚುಗಲ್ ಕನಸು ಭಗ್ನ, ಕ್ವಾರ್ಟರ್ ಫೈನಲ್ಗೆ ಸ್ಪಿನ್. ಸ್ಟಾಪೇಜ್ ಅವಧಿಯಲ್ಲಿ ನಿರ್ಣಾಯಕ ಗೋಲು ಗಳಿಸಿದ ಮಿಕೆಲ್ ಮೆರಿನೊ. ಅಮೆರಿಕ, ಪಂದ್ಯ ಮುಗಿಯಲು ಕೇವಲ 5 ನಿಮಿಷಗಳಿದ್ದಾಗ ಸಬ್ಸ್ಟಿಟ್ಯೂಟ್ ಆಗಿ ಕಣಕ್ಕಿಳಿದ ಮಿಕೆಲ್ ಮೆರಿನೊ ಅವರು ಸ್ಟಾಪೇಜ್ ಅವಧಿಯಲ್ಲಿ ನಿರ್ಣಾಯಕ ಗೋಲು ಗಳಿಸಿದರು. ವಿಶ್ವಕಪ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ 1-0 ಗೋಲುಗಳಿಂದ ಜಯಗಳಿಸಿ ಪೋರ್ಚುಗಲ್ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ವಿಶ್ವಕಪ್ ಗೆಲ್ಲುವ ಕನಸನ್ನು ನುಚ್ಚುನೂರು ಮಾಡಿತ್ತು. ಡಲ್ಲಾಸ್ ಕೌಬಾಯ್ಸ್ ತಂಡದ ತವರಾದ ಈ ಹವಾನಿಯಂತ್ರಿತ ಮೈದಾನದಲ್ಲಿ ಸೋಮವಾರ ನಡೆದ ಪಂದ್ಯದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದವು, ಆದರೆ ಅವೆಲ್ಲ ಹುಸಿಯಾದವು. ದಿ ಕೆಟಲಾರ್ ಅವಳಿ ಗೋಲು, 8ರ ಘಟ್ಟಕ್ಕೆ ಬೆಲ್ಜಿಯಂ, ಅಮೆರಿಕಕ್ಕೆ ರೆಡ್ ಡೆವಿಲ್ಸ್ ತಡೆ. ಲಾಸ್ ಏಂಜಲೀಸ್ ವೀರವೇಷದಿಂದ ಆಡಿದ ಬೆಲ್ಜಿಯಂ ತಂಡ 4-1 ಜಂಟಿ ಆತಿಥೇಯ ಅಮೆರಿಕ ತಂಡವನ್ನು ಸೋಲಿಸಿ ಫಿಫಾ ವಿಶ್ವಕಪ್ ಟೂರ್ನಿಯ 8ರ ಘಟ್ಟಕ್ಕೆ ಲಗ್ಗೆ ಇಟ್ಟಿತು. ರೆಡ್ ಡೆವಿಲ್ಸ್ ಪಡೆ ಶುಕ್ರವಾರ ಇಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಪಿನ್ ತಂಡವನ್ನು ಎದುರಿಸಲಿದೆ. ರೆಡ್ ಕಾರ್ಡ್ ಪಡೆದಿದ್ದ ಅಮೆರಿಕದ ಪ್ರಮುಖ ಆಟಗಾರ ಪೋಲರಿನ್ ಬಾಲುಗನ್ ಅವರ ಶಿಕ್ಷೆಯನ್ನು ಅಮಾನತಿಯಲ್ಲಿಡಲು ಫಿಫಾ ಭಾನುವಾರ ನಿರ್ಧರಿಸಿದ್ದರಿಂದ ಈ ಪಂದ್ಯ ಗಮನ ಸೆಳೆದಿದ್ದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಫಿಫಾ ಅಧ್ಯಕ್ಷ ಜಿಯಾನಿ ಇನ್ಫೋಟಿನೊ ಅವರಿಗೆ ಕರೆ ಮಾಡಿ ರೆಡ್ ಕಾರ್ಡ್ ತೀರ್ಮಾನ ಮರುಪರಿಶೀಲನೆ ಕೇಳಿದ್ದರು. ಫಿಫಾದ ವಿವಾದಾತ್ಮಕ ನಿರ್ಧಾರಕ್ಕೆ ಎಲ್ಲೆಡೆ ಖಂಡನೆ ವ್ಯಕ್ತವಾಯಿತು. ವಿಂಬಲ್ಟನ್ ಟೆನ್ನಿಸ್ ಪೆಗುಲಾ ಸವಾಲು ಅಂತ್ಯ. ಆರ್ಥರ್ ಫ್ರಿಡ್ಸ್ ಮುನ್ನಡೆ, ಸೆಮಿಫೈನಲ್ಗೆ ಸಿನ್ನರ್ ಗಾಫ್. ಲಂಡನ್, ಹಾಲಿ ಚಾಂಪಿಯನ್ ಯಾನಿಕ್ ಸಿನ್ನರ್ ಅವರ ನೇರ ಸೆಟ್ಗಳಲ್ಲಿ ಜರ್ಮನಿಯ ಅನುಭವಿ ಆಟಗಾರ ಯಾನ್ ಲೆನಾರ್ಡ್ ಸ್ಟ್ರೆಫ್ ಅವರನ್ನು ಮಣಿಸಿ ವಿಂಬಲ್ಟನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಮಂಗಳವಾರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟರು. ಮಹಿಳೆಯರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ 7ನೇ ಶ್ರೇಯಾಂಕದ ಆಟಗಾರ್ತಿ ಅಮೆರಿಕದ ಕೋಕೋ ಗಾಫ್ ಅವರು ಸ್ವದೇಶದ ಜೆಸಿಕಾ ಪೆಗುಲಾ ಅವರಿಗೆ ಆಘಾತ ನೀಡಿದರು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 55 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 20 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ? ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನ ಆಲಿಸಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 55 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈಪ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 20 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನು ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೆರಳು ಕಾಲಸೂಚಿ ಎಂಬುದು ನಮಗೆಲ್ಲ ತಿಳಿದ ವಿಷಯ. 300-400 ವರ್ಷಗಳ ಹಿಂದೆ ಸರ್ವೇ ಸಾಮಾನ್ಯವಾದ ವಸ್ತುವಾದ ಗಡಿಯಾರ ಇದ್ದಾಗ ಕಡ್ಡಿಯೊಂದನ್ನು ನೆಟ್ಟು ಅದರ ನೆರಳನ್ನು ಅಳೆದು ಕಾಲವನ್ನು ನಿಖರವಾಗಿ ತಿಳಿದುಕೊಳ್ಳುತ್ತಿದ್ದರು. ಈ ಅಳತೆಗೆ ಅನುಕೂಲವಾಗುವಂತೆ ಸಣ್ಣ ಅಳತೆಯ ಸೂಚಕಗಳ ಗೆರೆಗಳನ್ನು ಅಳವಡಿಸಿ ಫಲಕಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು. ಈ ಫಲಕವನ್ನು ನೇರವಾಗಿಯೂ ಸಮಯವನ್ನು ತಿಳಿಸಬಹುದು. ಸಾಮಾನ್ಯವಾಗಿ ಶಂಕು ಅಥವಾ ನೋಮನ್ ಎಂಬ ಕಡ್ಡಿ ನೆಲಕ್ಕೆ ಲಂಬವಾಗಿದ್ದು ಫಲಕ ನೆಲಕ್ಕೆ ಸಮಾಂತರವಾಗಿರುತ್ತದೆ. ಇದನ್ನು ಸಮತಲ ಫಲಕ ಎಂದು ಕರೆಯುತ್ತಾರೆ. ಇಲ್ಲಿ ಸ್ಥಾಪಿಸಿರುವ ಫಲಕಗಳು ನೇರವಾಗಿ ಅದನ್ನು ಲಂಬಿಯ ಫಲಕ ಅಥವಾ ಸರಳವಾಗಿ ನೇರ ಫಲಕ ಎನ್ನಬಹುದಾಗಿದೆ. ನೇರ ಫಲಕದಲ್ಲಿ ಶಂಕು ಭೂಭ್ರಮಣೀಯ ಅಕ್ಷಾಂಶಕ್ಕೆ ಸಮಾಂತರವಾಗಿದೆ. ಇಲ್ಲಿ ಶಂಕುವಿನ ಬದಲು ಒಂದು ಸಣ್ಣ ಸೀಳು ಕಂಡಿಯನ್ನು ಒದಗಿಸುವುದರಿಂದ ಬಿಸಿಲು ಕೋಲು ಫಲಕಗಳ ಮೇಲೆ ಬಿದ್ದು ಸಮಯ ಸ್ಫುಟವಾಗಿ ಕಾಣುತ್ತದೆ. ಸಾಮಾನ್ಯವಾಗಿ ಎಲ್ಲ ನೆರಳ ಗಡಿಯಾರಗಳು ಸ್ಥಳೀಯ ಸಮಯವನ್ನು ಸೂಚಿಸುವುದರಿಂದ ಭಾರತೀಯ ಕಾಲಮಾನ ತಿಳಿಯಲು ಒಂದು ತಿದ್ದುಪಡಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಭಾರತೀಯ ಸಮಯವನ್ನು 82.5 ರೇಖಾಂಶ ನಿಗದಿಪಡಿಸಲಾಗಿದೆ ಮತ್ತು ದೀರ್ಘಾವಧಿಯ ಕಕ್ಷೆಯ ಕಾರಣ ಇನ್ನೆರಡು ತಿದ್ದುಪಡಿಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇದನ್ನು ಸಮಯದ ಸಮೀಕರಣ ಎನ್ನಲಾಗುತ್ತದೆ. ಇದನ್ನು ರೇಖಾ ನಕ್ಷೆಯಾಗಿ ಕೊಟ್ಟಿರುವುದರಿಂದ ತಕ್ಷಣವೇ ತಿದ್ದುಪಡಿ ಮಾಡಿಕೊಳ್ಳಬಹುದು. ಈ ವಿಜ್ಞಾನ ವನದಲ್ಲಿರುವ 3 ಪ್ರದರ್ಶಿಕೆಗಳು ಶತಮಾನಗಳ ಹಿಂದಿನ ಸಂಸ್ಕೃತ ಪಠ್ಯಗಳಲ್ಲಿ ಇದೀಗಗೊಂಡಿದೆ. ಇವರು 250 ವರ್ಷಗಳ ಹಿಂದೆ ರಾಜಸ್ಥಾನದ ಮಹಾರಾಜ ಜಯಸಿಂಗ್ ದೊಡ್ಡ ದೊಡ್ಡ ಕಟ್ಟಡ ಗಾತ್ರದಲ್ಲಿ ನಿರ್ಮಿಸಿ ವೀಕ್ಷಣೆ ನಡೆಸುತ್ತಿದ್ದನು. ದೆಹಲಿ, ವಾರಣಾಸಿ, ಜೈಪುರ ಮತ್ತು ಉಜ್ಜಯಿನಿಯಲ್ಲಿರುವ ಇವು ಜಂತರ್ ಮಂತರ್ ಎಂದು ಪರಿಚಿತವಾಗಿವೆ. ಇಲ್ಲಿರುವ ಅನೇಕ ಯಂತ್ರಗಳ ಪೈಕಿ 3 ಯಂತ್ರಗಳು ಬೆಂಗಳೂರಿನ ಅಕ್ಷಾಂಶಕ್ಕೆ ಹೊಂದಿಕೊಂಡಿರುವಂತೆ ವಿನ್ಯಾಸಗೊಳಿಸಿ ಈ ವನದಲ್ಲಿ ಸ್ಥಾಪಿಸಲಾಗಿದೆ. ಇದು ಮೂಲತಃ ನೆರಳು ಗಡಿಯಾರ. ಸಾಮ್ರಾಟ್ ಎಂಬ ಗುಣವಾಚಕವು ಅದರ ಗಾತ್ರವನ್ನು ಸೂಚಿಸುತ್ತದೆ. ಜೈಪುರ ಹಾಗೂ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ರಚನೆಗಳಿಗೆ ಈ ಗುಣವಾಚಕ ಅನ್ವರ್ಥವಾಗುತ್ತದೆ. ಇದರಲ್ಲಿರುವ ಮಾದರಿ ಚಿಕ್ಕದು. ನೆರಳು ಮೂಡಿಸುವ ಶಂಕು ಭೂ ಅಕ್ಷಕ್ಕೆ ಸಮಾಂತರವಾಗಿದೆ, ಅಂದರೆ ನೆಲದ ಸಮತಲಕ್ಕೆ 13 ಡಿಗ್ರಿಗಳಷ್ಟು ಊರೆಯಾಗಿದೆ. ಇದರ ಇಕ್ಕೆಲೆಗಳಲ್ಲಿ ವಿಷುವದ್ ವೃತ್ತದ ತಳದಲ್ಲಿ ಘಟಕಗಳನ್ನು ಇರಿಸಲಾಗಿದೆ. ಆದ್ದರಿಂದ ಈ ಫಲಕಗಳು ನೇರವಾಗಿರದೆ ಊರೆಯಾಗಿವೆ. 24 ಗಂಟೆಗಳಲ್ಲಿ 360 ಡಿಗ್ರಿ ಪೂರೈಸುವ ಸೂರ್ಯನ ಚಲನೆಯನ್ನು ಅಳತೆಯ ಗುರುತುಗಳಿಂದ ಓದಿಕೊಳ್ಳಬಹುದು. ಸೂರ್ಯನ ಉತ್ತರ ದಕ್ಷಿಣ ಚಲನೆಯನ್ನು ಗುರುತಿಸುವ ಯಂತ್ರ ಇದು. ಇದರ ಫಲಕ ವಿಷುವದ್ ವೃತ್ತದ ತಳದಲ್ಲಿ ಅಂದರೆ 13 ಡಿಗ್ರಿಗಳಷ್ಟು ಓರೆಯಾಗಿದೆ. ಉತ್ತರ ಮತ್ತು ದಕ್ಷಿಣ ಫಲಕಗಳಲ್ಲಿ ನೆರಳಿನಿಂದ ಸಮಯ ಹೊಂದಿಕೊಳ್ಳಲು ನೆರವಾಗುವ ಅಳತೆಯ ಗೆರೆಗಳಿವೆ. ಮಾರ್ಚ್ 21 ಸೆಪ್ಟೆಂಬರ್ 22 ಉತ್ತರ ಫಲಕ, ಉಳಿದ 6 ತಿಂಗಳು ದಕ್ಷಿಣ ಫಲಕದ ಮೇಲೆ ನೆರಳು ಬೀಳುತ್ತವೆ. ವಿಷುವ ಎಂಬ ದಿನಾಂಕವನ್ನು ಸ್ಫುಟವಾಗಿ ತಿಳಿಯಲು ಸಹಾಯಕವಾಗಿದೆ. ಫಲಕಗಳು ವಿಷುವ ವೃತ್ತದ ಸಮತಲ

0: ದಲ್ಲಿ ಇರುವುದರಿಂದ ಒಂದು ಗಂಟೆಗೆ 15 ಡಿಗ್ರಿಗಳು ಎಂದು ಲೆಕ್ಕ ಮಾಡಿಕೊಳ್ಳಬಹುದು. ನೇರ ಫಲಕ ಮತ್ತು ಸಮತಲ ಫಲಕಗಳಲ್ಲಿ ಅಕ್ಷಾಂಶದ ಆಧಾರದ ಮೇಲೆ ಈ ಕೋನಗಳು ವಿಭಿನ್ನವಾಗಿರುತ್ತವೆ ಎಂಬುದರ ತ್ರಿಕೋನ ಮಿತಿಯ ಸೂತ್ರದಿಂದ ಸಾಧಿಸಲು ತೋರಿಸಬಹುದಾಗಿದೆ. ಉತ್ತರಾಯಣ ಮತ್ತು ದಕ್ಷಿಣ ಯಾನಗಳನ್ನು ನಿಖರವಾಗಿ ಗುರುತಿಸುವ ಯಂತ್ರ ಇದು. ಜೈಸಿಂಗ್ ಸಿದ್ಧಪಡಿಸಿರುವ ವಿನ್ಯಾಸಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಬಿಸಿಲಿನ ಪ್ರಖರತೆಯಲ್ಲಿಯೂ ಅಳತೆ ಪಟ್ಟಿಯನ್ನು ಓದಿಕೊಳ್ಳಲು ಸಾಧ್ಯವಾಗುವಂತೆ ಒಂದು ದೊಡ್ಡ ಪಟ್ಟಿ ಮತ್ತು ರಂಧ್ರದ ಏರ್ಪಾಡಿದೆ. ಸೂರ್ಯ ಮಧ್ಯಾಹ್ನದ ರೇಖೆಯನ್ನು ದಾಟುವಾಗ ರಂಧ್ರದಿಂದ ದಾಟಿ ಬರುವ ಬಿಸಿಲು ಅಳತೆಯ ಪಟ್ಟಿ ಮೇಲೆ ಬಿಂದುವಿನಲ್ಲಿ ಕಾಣುತ್ತದೆ. ಸೂರ್ಯನ ಉತ್ತರ ದಕ್ಷಿಣ ಸ್ಥಾನ ನಿರ್ದೇಶಕವನ್ನು ನೇರವಾಗಿ ಓದಿಕೊಳ್ಳಬಹುದಾಗಿದೆ. ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳ ನಿರ್ದಿಷ್ಟ ದಿನಾಂಕಗಳಲ್ಲಿ ಸೂರ್ಯ ಶಿರೋಬಿಂದುವಿನಲ್ಲಿದ್ದಾಗ ಅಳತೆಯ ಪಟ್ಟಿ 13 ಎಂದು ತೋರಿಸಬಹುದು. ಆ ದಿನಗಳೆಂದು ಸೂರ್ಯನ ಈ ಸ್ಥಾನ ನಿರ್ದೇಶಕ ಮತ್ತು ಬೆಂಗಳೂರಿನ ಅಕ್ಷಾಂಶ ಈ ಎರಡರ ಮೌಲ್ಯ ಒಂದೇ ಆಗಿರುತ್ತದೆ. ಸೂರ್ಯ ನಿಖರವಾಗಿ ಶಿರೋಬಿಂದುವಿನಲ್ಲಿ ಇರುವುದೇ ಶೂನ್ಯ ನೆರಳಿಗೆ ಕಾರಣವಾಗಿದೆ. ಮಾರ್ಚ್ ಮತ್ತು ಸೆಪ್ಟೆಂಬರ್ 22ರಂದು ಸೂರ್ಯ ವಿಶ್ವದ ರೇಖೆಯ ಮೇಲಿರುವ ಕಾರಣ ಆ ದಿನಗಳಲ್ಲಿ ಈ ಅಳತೆಯ ಪಟ್ಟಿಯ ಮೇಲೆ 0 ಎಂಬಲ್ಲಿ ಬಿಸಿಲಿನ ಬಿಂದು ಬೀಳುತ್ತದೆ. ಹಾಗೆ ಉತ್ತರ ಮತ್ತು ದಕ್ಷಿಣ ಯಾನಗಳದ್ದು 23.5 ಎಂದು ತೋರಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ, ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.

0: ಮದ್ಯಪಾನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಿಮ್ಮ ಪರಿಸ್ಥಿತಿ ನಿಜವಾಗಿಯೂ ಕಷ್ಟಕರವೂ ಆತಂಕಕಾರಿಯೂ ಆಗಿದೆ. ಆದರೆ ಇದು ಸರಿಯಾಗದ ಸಮಸ್ಯೆಯಲ್ಲ. ಇತ್ತೀಚೆಗೆ ಮೆಟ್ರೋ ಮನೆಗಳಲ್ಲಿ ಹೆಚ್ಚಾಗುತ್ತಿರುವ ಸಮಸ್ಯೆ ಇದು. ಇಬ್ಬರು ಪೋಷಕರು ಸಹಮತದಿಂದ, ವಿಶ್ವಾಸದಿಂದ, ಸಹನೆಯಿಂದ ಮುಂದುವರಿಯುವುದರಿಂದ ನಿಧಾನವಾಗಿ ಮಗನಲ್ಲಿ ಹಾಗೂ ಮನೆಯಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ತರಬಹುದು. ನಿಮ್ಮ ಮಗ ಈಗ ಟೀನೇಜಿನಲ್ಲಿ ಇದ್ದಾನೆ. ಈ ಹಂತದಲ್ಲಿ ಸ್ವಾತಂತ್ರ್ಯ, ವಿರೋಧ, ತಕ್ಷಣದ ಆನಂದ, ಗೊಂದಲ, ಕೋಪ ಎಲ್ಲ ಜಾಸ್ತಿ ಇರುತ್ತದೆ. ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಅವನಿಗೆ ಕಷ್ಟವಾಗುತ್ತಿದೆ. ಮನೆಯಲ್ಲಿ ಬಹುಶಃ ಮೊದಲಿನಿಂದಲೂ ನೀವು ಮೂವರು ಇರುವುದು ಸಹ ಮಗುವಿನ ಬೆಳವಣಿಗೆಯ ಮೇಲೆ ವಿಪರೀತವಾದ ಪರಿಣಾಮವನ್ನು ಬೀರಿದೆ. ನಗರದ ಜೀವನದಲ್ಲಿ ಮಕ್ಕಳನ್ನು ಬೆಳೆಸುವುದು ಸವಾಲಿನ ಕೆಲಸವೇ ಆಗಿದೆ. ಬಹುಶಃ ನೀವು ಅವನನ್ನು ಎಳವೆಯಿಂದಲೂ ಬೈದು ಹೊಡೆದು ಹೆದರಿಕೆಯಲ್ಲಿ ಬೆಳೆಸಿದ್ದೀರಿ. ಅವನಿಗೆ ಸಾಕಾಗುವಷ್ಟು ಅವನ ಪಾಲಕರ ಆಸರೆ, ಭರವಸೆ, ಪ್ರೀತಿ ಸಿಕ್ಕಿರಲಿಲ್ಲ. ಪಾಲಕರಿಬ್ಬರು ನೌಕರಿಯಲ್ಲಿ ಬ್ಯುಸಿಯಾಗಿದ್ದು ಮಗುವಿನ ಬೆಳವಣಿಗೆಯಲ್ಲಿ ಮೂರನೆಯವರ ಪಾತ್ರವು ಗಣನೀಯ ಪ್ರಮಾಣದಲ್ಲಿದ್ದಾಗ ಇಂಥ ಸಮಸ್ಯೆಗಳು ಉಲ್ಬಣಿಸುವುದು ಸಾಮಾನ್ಯ ಎನ್ನಬಹುದು. ಮನೆಯಲ್ಲಿ ಪತಿ ಪತ್ನಿಯರಿಬ್ಬರ ಮಾತುಕತೆ, ನಡತೆಯು ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಯಾವಾಗಲೂ ನೀವಿಬ್ಬರು ಒಂದೇ ಎನ್ನುವ ಹಾಗೆ ಇರಬೇಕು. ಮಗನಿಗೆ ಹೇಳುವ ಮಾತು ಕೂಡ ಒಂದೇ ಆಗಿರಬೇಕು. ತಂದೆ ಒಂದು ಪಾರ್ಟಿ, ತಾಯಿ ಇನ್ನೊಂದು ಪಾರ್ಟಿ ಆಗಬಾರದು. ಇನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಮರ್ಥ್ಯ ಹಾಗೂ ಅವುಗಳ ಬಗ್ಗೆ ನಿಮಗೆ ಸಾಕಷ್ಟು ಆಸಕ್ತಿ ಇದೆ ಎನ್ನುವುದು ಕೂಡ ಮಗನಿಗೆ ತಿಳಿದಿದೆ. ಅದಕ್ಕಾಗಿಯೇ ಆತ ಹಠ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಅವನಲ್ಲಿ ಕೋಪ ಹಾಗೂ ಹಿಂಸೆಯ ಗುಣ ಇಷ್ಟೊಂದು ಅತಿರೇಕಕ್ಕೆ ಹೋಗಲಿಕ್ಕೆ ಈ ಹಿಂದೆ ನೀವು ಅವನಿಗೆ ಕೊಟ್ಟ ಶಿಕ್ಷೆಯ ಪಾತ್ರವು ಸಾಕಷ್ಟಿದೆ. ನೀವು ಅವನಿಗೆ ಅವನಿಷ್ಟದ ಮೊಬೈಲ್ ಕೊಡಿಸಿದ್ದರಿಂದ ಈಗ ಅದನ್ನು ತಕ್ಷಣಕ್ಕೆ ಕಿತ್ತುಕೊಳ್ಳುವುದರಿಂದ ಸಮಸ್ಯೆ ಇನ್ನೂ ಬಿಗಡಾಯಿಸುತ್ತದೆ. ಅವನನ್ನು ಸಮಾಧಾನದಿಂದ ಮಾತನಾಡಿಸಿ ಹಾಗೂ ಮೊಬೈಲಿನ ಜೊತೆಗೆ ಅವನು ಕಳೆಯುವ ಸಮಯವನ್ನು ಕಡಿಮೆ ಮಾಡಲು ಅನುಕೂಲವಾಗುವ ಹಾಗೆ ಸಮಯವನ್ನು ನಿಗದಿಪಡಿಸಿರಿ. ಅವನು ಏಕಾಂತದಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡಬೇಕು. ನಿಮ್ಮ ಮೈಮೇಲೇರಿ ಬರುವಷ್ಟರ ಮಟ್ಟಿಗೆ ಅವನಲ್ಲಿ ಅಸಹನೆ ಹೆಚ್ಚಾಗಿದೆ ಎನ್ನುವುದು ಗಮನಿಸಬೇಕಾದ ವಿಷಯ. ಇದು ಸಾಮಾನ್ಯ ಮಗುವಿನ ಹಠ ಅಲ್ಲ. ಅವನು ಭಾವನಾತ್ಮಕವಾಗಿ ಘಾಸಿಗೊಂಡಿದ್ದಾನೆ. ಯಾವುದೇ ಕಾರಣದಿಂದಾಗಲಿ, ಭಯದಿಂದಾಗಿ ನೀವು ಕೈ ಚೆಲ್ಲಿದರೆ ಪರಿಸ್ಥಿತಿಯನ್ನು ಬಿಗಡಾಯಿಸುತ್ತದೆ. ಆಗದಂತೆ ನೋಡಿಕೊಳ್ಳಿ. ಚಾಕು, ಚೈನು ಮುಂತಾದವೆಲ್ಲ ಅವನ ಕೈಗೆ ಸಿಗದ ಹಾಗೆ ಎಚ್ಚರಿಕೆ ವಹಿಸಿರಿ. ಅವನ ಗೆಳೆಯರು ಮನೆಗೆ ಬಂದು ಜೊತೆಗೆ ಇರುವ ಹಾಗೆ ನೋಡಿಕೊಳ್ಳಿರಿ.

ಸಮತೋಲನ ಆಹಾರದ ಅಗತ್ಯದ ಬಗ್ಗೆ ಅವನಿಗೆ ತಿಳಿಸಿ ಹೇಳಿರಿ. ಸದೃಢ ಶರೀರದಲ್ಲಿ ಸಶಕ್ತ ಮನಸ್ಸು ಇರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ಅವನು ಅಮ್ಮನ ಜೊತೆಗೆ ಹೆಚ್ಚು ಸಮಯ ಕಳೆಯುವಂತೆ ಮಾಡಿ. ನೀನು ನಮ್ಮ ಮಗ, ನಿನ್ನ ಒಳಿತಿಗಾಗಿ ನಾವು ಕಷ್ಟಪಡುತ್ತಿದ್ದೇವೆ. ನಾವು ಬೇರೆ ಬೇರೆ ಅಲ್ಲ, ಒಂದೇ ಮನೆಯವರು, ಒಂದು ಟೀಮಿನವರಂತೆ ಇರಬೇಕು ಎಂದೆಲ್ಲ ಅವನಿಗೆ ಹೇಳಿರಿ. ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ಕೂಡಲೇ ಅವನ ಶಾಲೆಯ ಶಿಕ್ಷಕರ ಸಹಾಯವನ್ನು ಕೇಳಿ. ಮಾನಸಿಕ ವೈದ್ಯರನ್ನಾಗಲಿ ಆಪ್ತ ಸಮಾಲೋಚಕರನ್ನಾಗಲಿ ಭೇಟಿ ಮಾಡಿ ಮುಂದಿನ ವರ್ಷದಿಂದ ಅವನನ್ನು ವಸತಿ ಶಾಲೆಗೆ ಸೇರಿಸುವ ಬಗ್ಗೆ ಮೂವರು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ನೀವು ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸಮಯ ಹಾಗೂ ಸಮಸ್ಯೆ ಕೈಗೀರದಂತೆ ಎಚ್ಚರ ವಹಿಸಿ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಮೊಬೈಲ್ ಕೀಳು ಪೋಷಕರ ಗೋಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?

0: ಬರೀ ಎರಡ್ ಕಟ್ ಬೀಡಿ ಅಲ್ಲ ಕುಮಾರ, ಕಾಸ್ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ

0: ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟ್ರೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ.

ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟ್ರವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಒಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪಂಡಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
1: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
3: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೇಯವಾದಂತಹ ಸ್ವಾಗತ. ನಾನು ಸದಾನಂದ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ

ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮದಲ್ಲಿ ನಿಮಗೆ ಇಂಗ್ಲಿಷ್ ಭಾಷೆಯನ್ನು ಮಾತನಾಡಲು, ಬರೆಯಲು, ಓದಲು ಮತ್ತು ಆಲಿಸಲು ತರಬೇತಿಯನ್ನು ನೀಡ್ತಾ ಇದ್ದೇನೆ. ಈ ಇಂಗ್ಲಿಷ್ ಲರ್ನಿಂಗ್ ಅನ್ನೋ ವಿಷಯ ಏನಿದೆ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ಈ ತರಗತಿಗಳಲ್ಲಿ ತರ್ತಾ ಇದ್ದೇನೆ. ಅದನ್ನ ಮತ್ತೆ ಮತ್ತೆ ನೆನಪಿಸ್ತೇನೆ, ಪ್ರಾಕ್ಟೀಸ್ ಲೀಡ್ಸ್ ಟು ಬೆಟರ್ ಇಂಗ್ಲಿಷ್, ನೋ ಪ್ರಾಕ್ಟೀಸ್ ನೋ ಇಂಗ್ಲಿಷ್. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ಹಾಗೆ ಇಂಗ್ಲಿಷ್ ತರಗತಿಯನ್ನ ಕೇಳಬೇಕಾದ ನಿಮ್ಮ ಕೈನಲ್ಲಿ ನಿಮಗೆ ನೋಟ್ ಪುಸ್ತಕ ಹಾಗೆ ಪೆನ್ ಅಥವಾ ಪೆನ್ಸಿಲ್ ಇರಬೇಕು. ಯಾಕಂದ್ರೆ ಈ ತರಗತಿಯಲ್ಲಿ ಹೇಳುವಂತ ಅಂಶಗಳೇನಿದಾವೆ, ಪಾಯಿಂಟ್ಸ್ ಏನಿರುತ್ತೆ, ಅದು ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಸಹಾಯ ಆಗತ್ತೆ. ಉದಾಹರಣೆಗೆ ಕಳೆದ ಕ್ಲಾಸಲ್ಲಿ ದ ಪದದ ಪರಿಚಯವನ್ನ ಮಾಡ್ತಾ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಟಿ ಹೆಚ್ ಇ ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಂತ ಹೇಳಬೇಕಾ ಅಥವಾ ದಿ ಅಂತ ಉಚ್ಚರಿಸಬೇಕಾ ಅಂತ ಹೇಳಿ ನಿಮಗೆ ಕಳೆದ ತರಗತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಪ್ರಶ್ನೆಯನ್ನ ನೀವೆಲ್ಲರೂ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ರಿ, ಗುರ್ತು ಹಾಕೊಂಡಿದ್ರಿ ಅಂತ ಹೇಳಿ ಅನ್ಕೊಳ್ತಾನೆ. ನೀವು ಗುರ್ತು ಹಾಕೊಂಡಿಲ್ಲ ಅಂತಾದ್ರೆ ನಿಮಗೆ ಈ ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ದೆ ಅನ್ನುವಂತ ಅಂಶನೇ ಮರ್ತೋಗಿರುತ್ತೆ. ಯಾವಾಗ ನಾವು ಅದನ್ನ ಮರೆತು ಬಿಡ್ತೇವೆ ಆಗ ಅದ್ರ ಬಗ್ಗೆ ನಮ್ಮ ಕಲಿಕೆ ಏನಿರುತ್ತಲ್ಲ ಅದು ಕೂಡ ಬಿಟ್ಟು ಹೋಗುತ್ತೆ. ಸೊ ಯಾವಾಗ ನಾವು ಒಂದು ವಿಷಯವನ್ನ ನೆನಪಿಟ್ಕೊಳ್ತೀವಿ ಆಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲಿಕೆಯನ್ನ ನಾವು ಮುಂದುವರಿಸಲಿಕ್ಕೆ ಅನುಕೂಲ ಆಗತ್ತೆ. ಆ ನೆನಪಿಟ್ಕೊಳ್ಳುವಂತ ಕ್ರಿಯೆನಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಗುರ್ತು ಹಾಕೊಳ್ಳೋದು ಬಹಳ ಮುಖ್ಯವಾದಂತ ವಿಷಯ ಆಗತ್ತೆ. ಯಾಕಂದ್ರೆ ಮಿದುಳಿಗೆ ನಾವು ತರಬೇತಿಯನ್ನ ಕೊಡಬೇಕು. ತರಬೇತಿಯನ್ನ ಕೊಟ್ಟಾಗ ಮಾತ್ರ ಮಿದುಳು ನಾವು ಹೇಳಿದ ಹಾಗೆ ಕೇಳುವ ಅಥವಾ ನಮಗೆ ಅಗತ್ಯವಿದ್ದಾಗ ಸಹಾಯ ಮಾಡುವಂತಹ ಸಾಮರ್ಥ್ಯವನ್ನ ಮಿದುಳು ಬೆಳೆಸ್ಕೊಳ್ಳುತ್ತೆ. ಈಗ ದ ಪದದ ಉಚ್ಚಾರಣೆ ಹೇಗಿರಬೇಕು, ಟಿ ಹೆಚ್ ಇ ಪದದ ಉಚ್ಚಾರಣೆ ಹೇಗಿರಬೇಕು, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ನಮಗೆ ಸಿಕ್ಕೋದಿಲ್ಲ ಅಥವಾ ಕನ್ನಡದಲ್ಲಿ ಅದರ ಬಳಕೆ ಇಲ್ಲ ಅನ್ನೋದನ್ನ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಅದನ್ನ ನೆನ್ಪಿಟ್ಕೊಂಡಿದ್ದೀರಿ ತಾನೆ? ಇಲ್ಲ ಅಂತ ಹೇಳಿದ್ರೆ ದ ಪದದ ಬಳಕೆ ನಿಮಗೆ ಅರ್ಥ ಆಗೋದೇ ಇಲ್ಲ. ಪ್ರತಿ ಬಾರಿಯೂ ಟಿ ಹೆಚ್ ಇ ಹೇಗಪ್ಪ ಬಳಸ್ತಾರೆ, ಮರ್ತು ಹೋಗುತ್ತೆ, ಬರೀ ಕನ್ಫ್ಯೂಷನ್ ಸರ್ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ಬಳಕೆನಲ್ಲಿ ಇಲ್ಲ, ಕರೆಕ್ಟ್, ಆದ್ರೆ ಇಂಗ್ಲಿಷ್ ನಲ್ಲಿ ಬಳಕೆಯಲ್ಲಿದೆ ಮತ್ತು ಅದರ ಬಳಕೆಯ ನಿಯಮಗಳು ಬಹಳ ಸರಳವಾಗಿವೆ. ಅದು ಸರಳವಾಗಿರುವ ಕಾರಣಕ್ಕೆ ಆ ಭಾಷೆಯಲ್ಲಿ ಉಳ್ಕೊಂಡಿದೆ. ಒಂದು ವೇಳೆ ಕಠಿಣ ಅಂದ್ರೆ ಅಥವಾ ಜಟಿಲ ಆಗಿದ್ರೆ, ಕಷ್ಟ ಆಗಿದ್ರೆ ಜನ ಅದನ್ನ ಬಳಸ್ತಾನೆ ಇರಲಿಲ್ಲ, ಕೈ ಬಿಟ್ಬಿಡೋರು. ಅದನ್ನ ಜನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಳವಾಗಿ ಸರಾಗವಾಗಿ ಬಳಕೆ ಮಾಡಲಿಕ್ಕೆ

ಇಂಗ್ಲಿಷ್ನಲ್ಲಿ ಬಳಕೆ ಮಾಡ್ತಾರೆ. ಇದನ್ನ ಕಳೆದ ತರಗತಿಯಲ್ಲಿ ನಾನು ವಿವರವಾಗಿ ಚರ್ಚೆ ಮಾಡಿದ್ದೇನೆ. ದ ಪದವನ್ನ THE ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ದ ಮತ್ತು ದಿ, ಮತ್ತೆ ಕೇಳಿಸ್ಕೊಳ್ಳಿ, THE ಪದವನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ಎರಡು ಉಚ್ಚಾರಣೆಗಳಿಗೆ ಅವಕಾಶ ಇದೆ. ಯಾವಾಗ ದ ಪದವನ್ನು ಬಳಸ್ತೇವೆ? ನಾಮಪದದ ಮೊದಲ ಶಬ್ದ ವ್ಯಂಜನ ಆಗಿದ್ರೆ, ಕಾನ್ಸೋನೆಂಟ್ ಆಗಿದ್ರೆ ದ ಪದವನ್ನು ಬಳಕೆ ಮಾಡ್ತೇವೆ. ಈಗ ಉದಾಹರಣೆಗೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಹೆಡ್ ಮಾಸ್ಟರ್. ಆದರೆ ದಿ ಪದವನ್ನು ಬಳಕೆ ಮಾಡಿದಾಗ ಅಲ್ಲಿ ದಿ ಎಲಿಫೆಂಟ್, ದಿ ಎಲಿಫೆಂಟ್. ಈ ಎಲಿಫೆಂಟ್ ಅಂತ ಹೇಳಿದಾಗ ಎ ಶಬ್ದ ಬಂತು. ಈ ಎ ಶಬ್ದ ಯಾವುದು ಅಂತ ಹೇಳಿದ್ರೆ ಓವೆಲ್ ಶಬ್ದ. ಓವೆಲ್ ಅಂತ ಹೇಳಿದಾಗ ಕನ್ನಡದಲ್ಲಿ ಸ್ವರ ಶಬ್ದಗಳು ಅಂತ ಹೇಳ್ತೇವೆ. ನಾವು ನಾಮಪದವನ್ನ ಯಾವ ನಾಮಪದದ ಜೊತೆಗೆ THE ಪದವನ್ನ ಸೇರಿಸಿ ಬಳಸಬೇಕು ಅಂತ ಇದ್ದೇವೆ, ಆ ನಾಮಪದದ ಮೊದಲ ಶಬ್ದ ಓವೆಲ್ ಆಗಿದ್ರೆ, ಸ್ವರ ಆಗಿದ್ರೆ, ಆಗ THE ಅನ್ನೋದು ದಿ ಅಂತ ಉಚ್ಚರಿಸಲ್ಪಡುತ್ತೆ. ಆ ನಾಮಪದದ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ, ವ್ಯಂಜನ ಆಗಿದ್ರೆ, ದ ಅಂತ ಹೇಳಿ THE ಪದವನ್ನ ಉಚ್ಚರಿಸ್ತೇವೆ. ಆಗತ್ತಲ್ವಾ? ಇದು THE ಪದದ ಬಳಕೆಯ ವಿಶೇಷ. ನೀವು ಕಲಿಯುವ ಹಂತದಲ್ಲಿ ದ ಅಥವಾ ದಿ ಅಂತ ಹೇಳಿ ಎರಡನ್ನೂ ಉಚ್ಚರಿಸುವ ಕೆಲಸವನ್ನ ಮಾಡಿ, ತೊಂದರೆ ಇಲ್ಲ. ಕಲಿಯುವ ಹಂತದಲ್ಲಿ ಒಮ್ಮೆ ದ ಪದದ ಬಳಕೆಯ ಸ್ಪಷ್ಟತೆ ನಿಮಗೆ ಬಂತು ಅಂತಾದ್ರೆ, ನಂತರ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸುವ ಸಂದರ್ಭವನ್ನ ಅಭ್ಯಾಸ ಮಾಡ್ತಾ ಹೋಗಿ. ನೋಡಿ, ಕಳೆದ ತರಗತಿಯಲ್ಲಿ ದ ಪದದ ಬಳಕೆ ಮೂರು ಕಾರಣಗಳಿಂದ ಆಗತ್ತೆ. ಒಂದು, ಯಾವ ನಾಮ ಪದವನ್ನು ನಾವು ಎಲ್ಲಾ ಕಾಲದಲ್ಲಿಯೂ ಸಾರ್ವಕಾಲಿಕವಾಗಿ ಒಂದೇ ಒಂದು ಅಂತ ಹೇಳಿ ಪರಿಗಣಿಸಿರುತ್ತೇವೆಯೋ ಅದರ ಜೊತೆಗೆ ದ ಬಳಕೆಯಾಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಉದಾಹರಣೆಗೆ, ದ ಸನ್, ದ ಮೂನ್, ದಿ ಅರ್ತ್, ದ ಸ್ಕೈ, ಈ ರೀತಿಯ ಪದಗಳು. ಒಂದು ಉದಾಹರಣೆಯನ್ನು ಕೂಡ ಹೇಳಿದ್ದೆ, ದಿ ಅರ್ತ್ ಈಸ್ ಎ ಪ್ಲಾನೆಟ್. ಈ ಪ್ಲಾನೆಟ್ಗಳು ಏನಿದಾವೆ, ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಅಂತ ಹೇಳ್ತೀವಲ್ಲ, ಇಲ್ಲಿ ಪ್ಲಾನೆಟ್ಗಳು ಅನೇಕ ಇದ್ದಾವೆ. ಅದರಲ್ಲಿ ಒಂದು ಗ್ರಹ ಪ್ಲಾನೆಟ್ಗೆ ಮಾತ್ರ ನಾವು ಅರ್ತ್ ಭೂಮಿ ಅಂತ ಹೇಳಿ ಕರೀತೇವೆ. ದಿ ಅರ್ತ್ ಈಸ್ ಅ ಪ್ಲಾನೆಟ್. ಈ ಅ ಶಬ್ದದಿಂದ ಅಂದ್ರೆ ಓವೆಲ್ನಿಂದ ಅರ್ತ್ ಅನ್ನೋ ಪದ ಪ್ರಾರಂಭ ಆಗೋದ್ರಿಂದ ದಿ ಅರ್ತ್ ಈಸ್ ಅ ಪ್ಲಾನೆಟ್ ಅಂತ ಹೇಳ್ತೇವೆ. ದ ಸನ್ ಈಸ್ ಎ ಸ್ಟಾರ್ ಅಂತ ಹೇಳ್ತೇವೆ. ದ ಸನ್, ದಿ ಅರ್ತ್. ಎರಡನೆಯ ಬಳಕೆ, ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ದ ಅನ್ನ ಬಳಸ್ತೇವೆ ಅಂತ ಹೇಳಿ. ಅದಕ್ಕೆ ಒಳ್ಳೆಯ ಉದಾಹರಣೆ, ದಿ ಹೆಡ್ ಮಾಸ್ಟರ್, ದ ಹೆಡ್ ಮಾಸ್ಟರ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಏನಿರ್ತಾರೆ, ಅವರು ಶಾಲೆಯಲ್ಲಿ ಒಬ್ಬರೇ ಇರ್ತಾರೆ. ಹಾಗಾಗಿ ನೀವು ಅವರಿಗೆ ಲೀವ್ ಲೆಟರ್ ಕೊಡ್ಬೇಕಾದ್ರೆ ದ ಹೆಡ್ ಮಾಸ್ಟರ್ ಅಂತ ಬರೀತೀರಿ. ಹಾಗೆ ದ ಪ್ರಿನ್ಸಿಪಾಲ್ ಆಫ್ ಯುವರ್ ಕಾಲೇಜ್. ಅದೇ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ನಾಮಪದ ಇದ್ದಾಗ ಅದರ ಜೊತೆಗೆ ನಾವೇನ್ ಮಾಡ್ತೇವೆ, ದ ಬಳಸ್ತೇವೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಸಾಮಾನ್ಯವಾಗಿ ಒಂದು ಬೋರ್ಡ್ ಇರುತ್ತೆ, ಬ್ಲ್ಯಾಕ್ ಬೋರ್ಡ್, ಇತ್ತೀಚೆಗೆ ಗ್ರೀನ್ ಬೋರ್ಡ್ ಕೂಡ ಇರುತ್ತೆ. ಆಗ ಪಾಠ ಮಾಡ್ತಾ ಇರೋ ನಿಮ್ಮ ಟೀಚರ್ ಹೇಳ್ತಾರೆ, ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್ ಅಥವಾ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳ್ತಾರೆ. ಇಲ್ಲಿ ದ ಬೋರ್ಡ್ ಅಂತ ಯಾಕೆ ಬಳಸಬಹುದು ಅಂತ ಹೇಳಿದ್ರೆ, ಆ ತರಗತಿಯಲ್ಲಿ ಒಂದೇ ಬೋರ್ಡ್ ಇರುತ್ತೆ. ಹಾಗಾಗಿ ದ ಬೋರ್ಡ್, ಲುಕ್ ಅಟ್ ದ ಬೋರ್ಡ್ ಅಂತ ಹೇಳಿ ನಿಮ್ಮ ಟೀಚರ್ ಹೇಳ್ತಾರೆ. ಹಾಗೆ ಇನ್ನೊಂದು ಸಂದರ್ಭ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ, ಮೊದಲ ಬಾರಿ ಎ ಅಥವಾ ಆನ್ ಅನ್ನ ಬಳಸಿರ್ತೇವೆ, ಎರಡನೇ ಬಾರಿ ಆ ನಾಮಪದ

ಶಬ್ದದ ಜೊತೆಗೆ ದ ಪದವನ್ನು ಸೇರಿಸಿ ಬಳಸ್ತೇವೆ. ಐ ಸಾ ಎ ಮ್ಯಾನ್ ಟುಡೇ. ದ ಮ್ಯಾನ್ ವಾಸ್ ವೆರಿ ಟಾಲ್. ಒಬ್ಬ ಮನುಷ್ಯನನ್ನ ನೋಡಿದೆ, ಅವನು ತುಂಬಾ ಎತ್ತರ ಇದ್ದ. ಇಲ್ಲಿ ಮೊದಲನೇ ಬಾರಿ ಎ ಮ್ಯಾನ್ ಅಂತ ಬಳಕೆ ಮಾಡ್ತೇವೆ, ಎರಡನೇ ಬಾರಿ ದ ಮ್ಯಾನ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಇಟ್ಟು ನಿಮಗೆ ನೆನಪಿದೆ ಅಲ್ವಾ? ಈ ನೆನಪನ್ನ ನೀವು ಇಟ್ಕೊಂಡು ಪದೇ ಪದೇ ಇದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮರ್ತು ಹೋಗ್ಬಿಡತ್ತೆ. ಮರ್ತು ಹೋಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪ್ರಾಕ್ಟೀಸ್ ಮಾಡುವಂತಹ ಒಂದು ಸ್ವಭಾವ ಇರಬೇಕು. ನೋಡಿ, ಈ ದ ಪದವನ್ನ ಬಳಸುವಾಗ ಕೆಲವು ನಿಯಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಹೇಗಪ್ಪ ಆ ನಿಯಮಗಳು ಅಂತ ಹೇಳಿದ್ರೆ, ಒಂದು, ದ ಪದವನ್ನ ನೀವು ನದಿ, ಪರ್ವತ ಶ್ರೇಣಿ, ಸಮುದ್ರ, ಹಾಗೆ ಮಹಾಸಾಗರ ಮತ್ತೆ ಮರಳ ಭೂಮಿ, ಮರಳುಗಾಡು ಅಂತ ಹೇಳ್ತೀವಲ್ಲ, ಇವುಗಳ ಜೊತೆ ನಾವು ಬಳಸ್ತೇವೆ. ಆದ್ರೆ ಪರ್ವತದ ಹೆಸರಿನ ಜೊತೆ ಬಳಸಬಾರ್ದು. ಮೌಂಟ್ ಎವರೆಸ್ಟ್ ಅಂತ ಅಷ್ಟೇ ಹೇಳಬೇಕು, ಆದ್ರೆ ದ ಹಿಮಾಲಯಾಸ್ ಅಂತ ಹೇಳಬೇಕು. ದ ಹಿಮಾಲಯಾಸ್, ಯಾಕಂದ್ರೆ ಪರ್ವತ ಶ್ರೇಣಿಯ ಜೊತೆಗೆ ದ ಬಳಕೆ ಮಾಡಬಹುದು, ಆದ್ರೆ ಪರ್ವತದ ಹೆಸರಿನ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ದ ರಿವರ್ ಗಂಗಾ, ದ ರಿವರ್ ಕಾವೇರಿ ಅಂತ ಹೇಳ್ತೇವೆ. ಹಾಗೆ ದಿ ಅರೇಬಿಯನ್ ಸೀ ಅಂತ ಹೇಳ್ತೇವೆ, ದಿ ಇಂಡಿಯನ್ ಓಷನ್ ಅಂತ ಹೇಳ್ತೇವೆ, ದಿ ಅಟ್ಲಾಂಟಿಕ್ ಓಷನ್ ಅಂತ ಹೇಳ್ತೇವೆ, ದ ಸಹಾರಾ ಡೆಸರ್ಟ್, ದ ಥಾರ್ ಡೆಸರ್ಟ್. ಹೀಗೆ ದ ಪದವನ್ನ ನದಿ, ಪರ್ವತ ಶ್ರೇಣಿ, ಸಮುದ್ರ, ಮಹಾಸಾಗರ, ಡೆಸರ್ಟ್ ಅಂದ್ರೆ ಮರುಭೂಮಿ, ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್ ಗೆಟ್ ದ ಅನ್ನು ಬಳಕೆ ಮಾಡ್ತೇವೆ. ಹಾಗೆ ಕೆಲವು ನಿರ್ದಿಷ್ಟವಾದ ದೇಶಗಳ ಹೆಸರಿನ ಜೊತೆಗೆ ದ ಪದದ ಬಳಕೆ ಮಾಡಲಾಗ್ತದೆ. ಈಗ ಉದಾಹರಣೆಗೆ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ಮಾಲ್ಡೀವ್ಸ್, ದ ಫಿಲಿಪೈನ್ಸ್, ದ ರಿಪಬ್ಲಿಕ್ ಆಫ್ ಚೈನಾ, ದ ವೆಸ್ಟ್ ಇಂಡೀಸ್. ಈ ರೀತಿಯ ದೇಶಗಳು ಅಂದ್ರೆ ಈ ದೇಶಗಳ ಹೆಸರಿನ ಜೊತೆ ದ ಬಳಕೆ ಆಗತ್ತೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವ ದೇಶಗಳ ಹೆಸರಿನ ಜೊತೆಗೆ ದ ಬಳಕೆ ಆಗತ್ತೆ. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇದು ಒಂದು ಭಾಗ. ಇನ್ನೊಂದು, ಎಸ್ ಇಂದ ಎಂಡಾಗುವಂತಹ ದೇಶಗಳ ಹೆಸರಿನ ಜೊತೆಗೂ ಕೂಡ ದ ಬಳಕೆ ಸಾಮಾನ್ಯವಾಗಿ ಆಗತ್ತೆ. ನೆದರ್ಲ್ಯಾಂಡ್ಸ್, ಮಾಲ್ಡೀವ್ಸ್, ಹೀಗೆ. ಸ್ವಲ್ಪ ದಿನನಿತ್ಯ ನೀವು ಪತ್ರಿಕೆಗಳನ್ನ ಓದ್ತಾ ಇದ್ರೆ ಇದರ ಬಗ್ಗೆ ನಿಮಗೆ ಒಂದು ಅರಿವು ಮೂಡುತ್ತೆ, ಒಂದು ಐಡಿಯಾ, ಅಂದಾಜು ಬರುತ್ತೆ. ಹಾಗೆ ದ ಅನ್ನೋದನ್ನ ಗವರ್ನಮೆಂಟ್ನ ಡಿಪಾರ್ಟ್ಮೆಂಟ್ಗಳು ಏನಿರುತ್ತೆ, ಸರ್ಕಾರ ಏನಿರುತ್ತೆ, ಸರ್ಕಾರದ ಕಚೇರಿಗಳು ಏನಿರುತ್ತೆ, ಅಂಥವುಗಳ ಜೊತೆ ದ ಪದವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಬ್ಯಾಂಕ್ಗಳ ಹೆಸರು, ಹಾಗೆ ದೊಡ್ಡ ದೊಡ್ಡ ವ್ಯಾಪಾರ ಏನ್ ಕಂಪನಿಗಳಿರುತ್ತಲ್ಲ, ಬಿಸ್ನೆಸ್ ಕಂಪನಿಗಳು, ಅವುಗಳ ಜೊತೆಗೆ ದಾನ ಬಳಸ್ತಾರೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ ಮಿನಿಸ್ಟ್ರಿ ಆಫ್ ಎಜುಕೇಶನ್, ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ಇನ್ಫೋಸಿಸ್, ಹೀಗೆ ದ ಪದವನ್ನು ಬಳಕೆ ಮಾಡ್ತಾರೆ. ಆಯ್ತಲ್ಲ, ಇದರ ಜೊತೆಗೆ ದನ ನಾವು ಕೆಲವು ಸಂದರ್ಭದಲ್ಲಿ ಬಳಸಬಾರದು ಅಂತಿದೆ. ಹೇಗೆ? ದ ಅನ್ನೋದನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶಗಳ ಹೆಸರು, ಹಾಗೆ ಕೆರೆ ಅಥವಾ ಸರೋವರ ಇವುಗಳ ಜೊತೆಗೆ ಬಳಸಬಾರ್ದು. ಕಾಂಟಿನೆಂಟ್ಸ್, ಖಂಡಗಳ ಹೆಸರಿನ ಜೊತೆ ಬಳಸಬಾರ್ದು. ಹಾಗೆ ಮೌಂಟನ್ಸ್, ಪರ್ವತಗಳ ಹೆಸರಿನ ಜೊತೆ ಬಳಸಬಾರ್ದು. ಈ ದೇಶಗಳ ಹೆಸರಿನ ಜೊತೆ ಬಳಸಬಾರ್ದು ಅಂತ ಹೇಳಿದಾಗ ಗೊಂದಲಕ್ಕೆ ಒಳಗಾಗಬಾರ್ದು. ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವಂತ ದೇಶದ ಹೆಸರಿನ ಜೊತೆ, ಹಾಗೆ ಪ್ಲೂರಲ್ ಬಹುವಚನದ ಅಂದ್ರೆ ಎಸ್ ಇಂದ ಎಂಡ್ ಆಗುವಂತಹ ದೇಶದ ಪದಗಳ ಹೆಸರಿನ ಜೊತೆ ದ ಅನ್ನ ಬಳಕೆ ಮಾಡ್ತಾರೆ. ಈಗ ನನ್ನ ಹೆಸರು ಸದಾನಂದ, ದ ಸದಾನಂದ ಅಂತ ಹೇಳಬಾರ್ದು, ದ ಸರ್ಗೂರು ಅಂತ ಹೇಳಬಾರ್ದು, ದ ಹೆಗ್ಗಡದೇವನ ಕೋಟೆ ಅಂತ ಹೇಳಬಾರ್ದು, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರ್ದು.
ದ ಚಾಮುಂಡಿ

ಅಂತ ಹೇಳಿ ಹೇಳಬಾರ್ದು. ಆದರೆ ಪರ್ವತ ಶ್ರೇಣಿ, ದ ವಿಂಧ್ಯಾಸ್ ಅಂತ ಹೇಳ್ಬೋದು, ದ ವೆಸ್ಟರ್ನ್ ಗಾಟ್ಸ್ ಪಶ್ಚಿಮ ಘಟ್ಟಗಳು, ಹಾಗೆ ಪೂರ್ವ ಘಟ್ಟಗಳು, ದ ಈಸ್ಟರ್ನ್ ಗಾಟ್ಸ್ ಅಂತ ಹೇಳ್ಬೋದು, ದ ಹಿಮಾಲಯಾಸ್, ದ ವಿಂಧ್ಯಾಸ್ ಅಂತ ಹೇಳ್ಬೋದು. ಪರ್ವತ ಶ್ರೇಣಿಯ ಜೊತೆಗೆ ದ ಪದದ ಬಳಕೆ ಇರುತ್ತೆ. ಹಾಗೆ ಸರೋವರಗಳ ಜೊತೆಗೆ ದ ಬಳಕೆ ಮಾಡಲ್ಲ. ಮತ್ತೆ ಖಂಡಗಳೇನಿದೆ, ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ, ಈಗ ಯುರೋಪ್ ಅಂತಿದೆ, ಏಷ್ಯಾ ಅಂತಿದೆ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇವೆಲ್ಲ ಖಂಡಗಳು. ಇವುಗಳ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಕರೆಕ್ಟ್, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಬೇಕು. ಹಾಗಾಗಿ ನಾನು ಈ ತರಗತಿಯನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ತಾ ನಡೆಸ್ಕೊಡ್ತೇನೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರೇಡಿಯೋ ಮೂಲಕ ನೀವು ಈ ತರಗತಿಯನ್ನ ಕೇಳ್ತಾ ಇದ್ದೀರಿ, ಕೇಳ್ತಾ ಇರಬೇಕಾದ್ರೆ ನಿಮಗೆ ಬರ್ಕೊಳ್ಳೋದಿಕ್ಕೆ ಅನುಕೂಲ ಆಗಬೇಕು. ಹಾಗಾಗಿ ನಾನು ಮುಖ್ಯವಾದ ಅಂಶಗಳನ್ನ ಪುನರುಚ್ಚರಿಸ್ತೇನೆ, ರಿಪೀಟ್ ಮಾಡ್ತೇನೆ, ಮತ್ತೆ ಮತ್ತೆ ಹೇಳ್ತೇನೆ. ಜೊತೆಗೆ ಈ ತರಗತಿ ಮತ್ತೆ ಎರಡು ಬಾರಿ ಪುನರ್ ಪ್ರಸಾರ ಆಗತ್ತೆ. ರಿಪೀಟ್ ಬ್ರಾಡ್ಕಾಸ್ಟ್ ಅನ್ನ ಮಾಡ್ತಾರೆ ರೇಡಿಯೋ ಕೇಂದ್ರದವರು. ಆಗ ನೀವು ಇದನ್ನ ಕೇಳಿಕೊಂಡು ಬರ್ಕೊಳ್ಬೇಕು. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ ನೀವು ಮೈಸೂರು ಅಥವಾ ಬೆಂಗಳೂರು ತರದ ಊರಲ್ಲೇ ಇರಬೇಕು ಅಂತೇನಿಲ್ಲ. ನಿಮ್ಮ ಊರಲ್ಲೇನೆ ನೀವು ಕುಳಿತು ಅಭ್ಯಾಸ ಮಾಡಿದ್ರೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿಬಹುದು. ಆದ್ರೆ ನಿಮ್ಮ ಅಭ್ಯಾಸ ನಿರಂತರವಾಗಿ ಇರಬೇಕು, ಕಂಟಿನ್ಯೂಸ್ ಆಗಿ ಇರಬೇಕು. ಆಗ್ಬೋದಲ್ವಾ? ಸರಿ, ನೋಡಿ, ಈಗ ದ ಪದದ ಬಳಕೆಯನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶದ ಹೆಸರು. ಇಲ್ಲಿ ದೇಶದ ಹೆಸರು ಅಂತ ಹೇಳಿದ್ರೆ ಇದಕ್ ಮೊದಲು ನಾನು ಕೊಟ್ಟಂತ ಉದಾಹರಣೆಗಳಿದವಲ್ಲ, ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವಂತಹ ದೇಶದ ಹೆಸರಿನ ಜೊತೆ, ಹಾಗೆ ಎಸ್ ಇಂದ ಅಂತ್ಯಗೊಳ್ಳುವ ದೇಶದ ಹೆಸರಿನ ಜೊತೆಗೆ ದ ಬಳಕೆ ಆಗತ್ತೆ. ಸೊ ಕಾಂಟಿನೆಂಟ್ಸ್ ಇರ್ಬೋದು, ಮೌಂಟನ್ಸ್ ಇರ್ಬೋದು. ಮತ್ತೆ ಹೇಳ್ತೇನೆ, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಪರ್ವತ. ದ ಚಾಮುಂಡಿ ಹಿಲ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಬೆಟ್ಟ. ಅದರ ಜೊತೆಗೆ ದ ಬಳಕೆ ಮಾಡಬಾರ್ದು. ಪರ್ವತ ಶ್ರೇಣಿ, ಬೆಟ್ಟದ ಸಾಲು ಇರುತ್ತಲ್ಲ, ಅದರ ಜೊತೆಗೆ ದ ನ ಬಳಕೆ ಮಾಡಬೇಕು. ಹಾಗೆ ಆಟ ಆಡುವಂತಹ ಆಟಗಳು ಏನಿರ್ತಾವಲ್ಲ, ಗೇಮ್ಸ್ ಅಂತ ಹೇಳ್ತೀವಲ್ಲ, ಅದರ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ಈಗ ಉದಾಹರಣೆಗೆ, ನಿಮ್ಗೆಲ್ರಿಗೂ ಕ್ರಿಕೆಟ್ ಇಷ್ಟ, ಸಾಮಾನ್ಯವಾಗಿ ಕ್ರಿಕೆಟ್ ಆಡೋದನ್ನ ನೀವು ಇಷ್ಟಪಡ್ತೀರಿ. ಐ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು. ಐ ಪ್ಲೇ ವಾಲಿಬಾಲ್. ಐ ಲೈಕ್ ಕಬಡ್ಡಿ. ಯಾವುದೇ ಕಾರಣಕ್ಕೂ ಐ ಪ್ಲೇ ದ ಕ್ರಿಕೆಟ್, ದ ವಾಲಿಬಾಲ್, ದ ಕಬಡ್ಡಿ ಅಂತ ಹೇಳಿ ಹೇಳಬಾರದು. ಆಗ್ಬೋದಲ್ವಾ? ನಾನು ಇದುವರೆಗೆ ಹೇಳ್ಕೊಟ್ಟಂತ ಅಂಶಗಳು ನಿಮಗೆ ನೆನ್ಪಾಗತ್ತಾ? ನೆನ್ಪಿಟ್ಕೊಳಕ್ ಸಾಧ್ಯ ಆಗತ್ತಲ್ಲ, ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನಾನೊಂದು ವಿಶೇಷವಾದಂತ ದ ಪದದ ಬಳಕೆಯನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಇದನ್ನ ಒಂದ್ ಕಡೆ ನೀಟಾಗಿ ಬರ್ಕೊಳ್ಬೇಕು. ಸ್ವಲ್ಪ ಕ್ಲಿಷ್ಟಕರವಾದ್ದು, ಸ್ವಲ್ಪ ಕಷ್ಟದ ಅಂಶ ಇದು, ಆದ್ರೆ ನೆನ್ಪಿಟ್ಕೊಳ್ಳೋದಿಕ್ಕೆ ಸಮಸ್ಯೆ ಆಗೋದಿಲ್ಲ. ನೀವು ಕಲಿಬೇಕಾದ್ರೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ. ನೋಡಿ, ದ ಪದವನ್ನ ನಾವು ಒಂದು ಸಂಸ್ಥೆ, ಒಂದು ಜಾಗದ ಹೆಸರಿನ ಜೊತೆ ಬಳಸುವ ಅಥವಾ ಬಳಸದೇ ಇರುವ ಸಂದರ್ಭ ಹೀಗಿರುತ್ತೆ. ನೋಡಿ, ನೀವು ವಿದ್ಯಾರ್ಥಿಗಳಾಗಿ ಶಾಲೆಗೆ ಹೋದ್ರೆ ಯು ಗೋ ಟು ಸ್ಕೂಲ್. ಇಲ್ಲಿ ದ ಸ್ಕೂಲ್ ಅಂತ ಹೇಳಬಾರ್ದು. ಶಾಲೆ ಇರೋದೇನಕ್ಕೆ? ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ. ಟು ಲರ್ನ್, ಕಲಿಯೋದಕ್ಕೆ. ವಿದ್ಯಾರ್ಥಿಗಳು ಕಲಿಕೆಯನ್ನ ಕಲಿಸ್ಲಿಕ್ಕೆ ಶಿಕ್ಷಕರು ಬರ್ತಾರೆ. ಈ ಶಾಲೆಯ ಮೂಲ ಕೆಲಸ, ಪ್ರೈಮರಿ ಉದ್ದೇಶ, ಪ್ರೈಮರಿ ಪರ್ಪಸ್, ಪ್ರೈಮರಿ ಅಂದ್ರೆ ಮೂಲ ಉದ್ದೇಶ ಏನು? ಕಲಿಸುವುದು. ಯಾರು ಈ ಕಲಿಸುವ ಕೆಲಸದಲ್ಲಿ ಇರ್ತಾರೋ ಅವರು ಶಾಲೆಯನ್ನ ಭೇಟಿ ಮಾಡಿದ್ರೆ ಅಥವಾ ಶಾಲೆಗೆ ಬಂದ್ರೆ ಶಾಲೆಯ ಹೆಸರನ್ನ ಬಳಸ್ಕೊಂಡ್ರೆ ಅದ್ರ ಜೊತೆಗೆ ದ ನ ಹೇಳುವ ಅಗತ್ಯ ಇಲ್ಲ. ನೀವು ಹೇಳ್ಬೋದು, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಯೆಸ್ಟರ್ಡೇ ಐ ವೆಂಟ್ ಟು ಸ್ಕೂಲ್. ನಿನ್ನೆ ನಾನು ಶಾಲೆಗೆ ಹೋದೆ. ನೀವು ಯಾಕೆ ಶಾಲೆಗೆ ಹೋಗಿದ್ರಿ? ಸ್ಟೂಡೆಂಟ್ ಆಗಿ ಹೋಗಿದ್ರಿ. ಹಾಗೆ ನಾನು ಟೀಚರ್ ಆಗಿ, ಯೆಸ್ಟರ್ಡೇ ಐ ವೆಂಟ್ ಟು ಸ್ಕೂಲ್. ಒಂದು ವೇಳೆ ನಾನು ನನ್ನ ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಶಾಲೆಗೆ ಹೋದೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಐ ಗೋ ಟು ದ ಸ್ಕೂಲ್ ಅಥವಾ ಐ ವೆಂಟ್ ಟು ದ ಸ್ಕೂಲ್
ಅಂತ ಹೇಳಿ

0: ಹೇಳಿ ಬಳಕೆ ಮಾಡಬೇಕಾಗತ್ತೆ. ಸೊ ಶಾಲೆಗೆ ನಾನು ಕಲಿಯೋದಕ್ಕಾಗ್ಲಿ ಕಲಿಸ್ಲಿಕ್ಕಾಗ್ಲಿ ಹೋಗ್ಲಿಲ್ಲ. ಅಲ್ಲಿ ನನ್ನ ಪರಿಚಯದವರು ಅಥವಾ ನನ್ನ ಸ್ನೇಹಿತರು ಇದ್ರು, ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ನಾನು ಹೋದೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಅಲ್ಲಿ ದ ನ ಬಳಸ್ತೇವೆ. ಹಾಗೆ ಹಾಸ್ಪಿಟಲ್ ಅಂತ ತಗೊಳ್ಳಿ. ಟುಮಾರೋ ಐ ಗೋ ಟು ಹಾಸ್ಪಿಟಲ್. ಯಾಕೆ ಟು ಹಾಸ್ಪಿಟಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನನಗೆ ಸ್ವಲ್ಪ ಜ್ವರ ಆಗಿದೆ ಅಥವಾ ನನ್ನ ಕಾಲಿಗೆ ಗಾಯ ಆಗಿದೆ, ಡಾಕ್ಟರ್ನ ನೋಡೋದಿಕ್ಕೆ ಹೋಗ್ಬೇಕು. ಹಾಸ್ಪಿಟಲ್ ಇರೋದಕ್ಕೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ.
1: ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಿಕ್ ಬರ್ತಾರೆ, ಪೇಷಂಟ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಿಕ್ಕೆ ಬರ್ತಾರೆ. ಈ
0: ಉದ್ದೇಶಕ್ಕಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದಕ್ಕೆ ದ ಪದವನ್ನ ಬಳಸಲ್ಲ. ಐ ವೆಂಟ್ ಟು ಹಾಸ್ಪಿಟಲ್ ಅಥವಾ ಐ ಗೋ ಟು ಹಾಸ್ಪಿಟಲ್. ಅದೇ ಹಾಸ್ಪಿಟಲ್ ನಲ್ಲಿ ನಾನು ಒಬ್ಬ ಅಧಿಕಾರಿಯನ್ನ ಭೇಟಿ ಆಗ್ಬೇಕಾಗಿತ್ತು, ಅವ್ರ ಹತ್ರ ಏನೋ ಒಂದು ಸಿಗ್ನೇಚರ್ ತಗೊಳ್ಬೇಕಾಗಿತ್ತು ಅಂತ ಇದ್ರೆ, ಅವಾಗ ಎಸ್ಟರ್ಡೇ ಐ ವೆಂಟ್ ಟು ದ ಹಾಸ್ಪಿಟಲ್ ಅಥವಾ ಟುಮಾರೋ ಐ ಗೋ ಟು ದ ಹಾಸ್ಪಿಟಲ್ ಟು ಮೀಟ್ ಅನ್ ಆಫೀಸರ್. ಈ ರೀತಿ ದ ಹಾಸ್ಪಿಟಲ್ ಅನ್ನ ಬಳಸ್ತೇನೆ. ಹಾಗೆ ಮಾರ್ಕೆಟ್ ಅಂತ ಪದ ತಗೊಳ್ಳಿ. ಮಾರ್ಕೆಟ್ ಅಂದ್ರೆ ವಸ್ತುಗಳನ್ನ ಮಾರುವ ಇಲ್ಲ ಖರೀದಿ ಮಾಡುವಂತಹ ಜಾಗ. ನಾವು ವಸ್ತುಗಳನ್ನ ಮಾರೋದಕ್ಕೋ ಖರೀದಿ ಮಾಡೋದಕ್ಕೋ ಹೋದ್ರೆ ಐ ಗೋ ಟು ಮಾರ್ಕೆಟ್ ಅಥವಾ ಯು ಗೋ ಟು ಮಾರ್ಕೆಟ್, ಶಿ ಗೋಸ್ ಟು ಮಾರ್ಕೆಟ್ ಆಗತ್ತೆ ಅಥವಾ ಹಿ ವೆಂಟ್ ಟು ಮಾರ್ಕೆಟ್ ಆಗತ್ತೆ. ಆದ್ರೆ ನಾನು ಮಾರ್ಕೆಟ್ ಅಲ್ಲಿ ಫೋಟೋ ತೆಗಿಲಿಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅವಾಗ ಐ ವೆಂಟ್ ಟು ದ ಮಾರ್ಕೆಟ್ ಟು ಟೇಕ್ ಫೋಟೋಗ್ರಾಫ್ಸ್. ಸೊ ದ ಮಾರ್ಕೆಟ್ ಅಂತ ಹೇಳಿ ಹೇಳಬೇಕು. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ. ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡಬಹುದು, ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಇದರದ ಬಳಕೆಗಳು ನಾವು ದಿನನಿತ್ಯ ಬಳಸುವಂತಹ ಕನ್ನಡ ಭಾಷೆನಲ್ಲೂ ಕೂಡ ಇದೆ. ಆದ್ರೆ ಮನೆಯವರು, ಸುತ್ತಮುತ್ತ ಇರೋರು ಎಲ್ಲರೂ ಕನ್ನಡ ಭಾಷೆಯನ್ನ ಬಳಸ್ತಾ ಇರ್ತಾರೆ, ಅಥವಾ ನಮ್ಮ ಮಾತೃಭಾಷೆ ಉರ್ದು ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಮನೆಯ ಸುತ್ತ ಆ ಭಾಷೆಯನ್ನ ಮಾತಾಡೋರು ತುಂಬಾ ಜನ ಇರ್ತಾರೆ. ಆದ್ರೆ ಇಂಗ್ಲಿಷ್ ನ ಸಮಸ್ಯೆ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ನಲ್ಲಿ ದಿನನಿತ್ಯ ಮಾತಾಡೋರು ನಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಪದಗಳ ಬಳಕೆಯನ್ನ ನಾವು ಜಾಸ್ತಿ ಮಾಡ್ತೇವೆ. ಪದಗಳ ಬಳಕೆ ಇರುತ್ತೆ, ಆದ್ರೆ ಆ ಪದಗಳನ್ನ ವಾಕ್ಯ ರೂಪದಲ್ಲಿ ಸರಿಯಾಗಿ ಬಳಸುವ ವಿಚಾರಕ್ಕೆ ಬಂದಾಗ ನಾವು ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗ್ತೇವೆ. ಆದ್ರೆ ಕನ್ಫ್ಯೂಷನ್ಗೆ ಒಳಗಾಗುವುದು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ, ಭಾಷೆಯ ಸಮಸ್ಯೆ ಅಲ್ಲ ಹೌದಲ್ವಾ? ಸೊ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇಂಗ್ಲಿಷ್ ಈಸ್ ಡಿಫರೆಂಟ್. ಡಿಫರೆನ್ಸ್ ಇದೆ, ಭಿನ್ನ ಇದೆ ಅಂದ ತಕ್ಷಣ ಅದು ಕಷ್ಟ ಆಗಬೇಕು ಅಂತ ಇಲ್ಲ. ಓಕೆನೆ? ಪದದ ಬಗ್ಗೆ ಕಳೆದ ತರಗತಿಯಲ್ಲಿ ಮತ್ತು ಈ ತರಗತಿಯಲ್ಲಿ ನಾನು ನಿಮಗೆ ವಿವರವಾಗಿ ಹೇಳ್ಕೊಟ್ಟಿದ್ದೇನೆ. ನೀವು ಅದನ್ನ ಒಂದ್ ಕಡೆ ಗುರ್ತಾಕೊಂಡಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ನೋಟ್ಬುಕ್ ಅಲ್ಲಿ ಬರೆದಿಟ್ಕೋಬೇಕು, ಇಲ್ಲದೆ ಹೋದ್ರೆ ಮರ್ತು ಹೋಗತ್ತೆ. ಮತ್ತೆ ಈ ತರಗತಿಯನ್ನ ಮರುಪ್ರಸಾರ ಆಗುವ ಸಂದರ್ಭದಲ್ಲಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಫೋನ್ ಮಾಡಿ ಹೇಳಿ ಅಥವಾ ಪತ್ರ ಬರೆದು ತಿಳಿಸಿ, ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸವನ್ನ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸ

0: ಶಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಸೋ ಎನ್ನಿರೆ ಸೋಬಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು.

0: ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ

ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ

0: ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರಿದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭೀಮಾ ಗರ್ವಭಂಗ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ.

ಹಿರಿಯರ ಪಾದಗಳಿಗೆ ವಂದಿಸುತ್ತಾ ಕಥಾ ಪ್ರಾರಂಭವನ್ನು ಮಾಡುವುದಾದರೆ, ಜಗದಾದಿ ಮೂರ್ತಿಯಾದ ಪರಮಾತ್ಮ ಸರ್ವಲೋಕ ವ್ಯಾಪಿ, ಅವನಿಲ್ಲದಿರುವ ಎಡೆಯಿಲ್ಲ, ಅವನಿಲ್ಲಾಗದೇ ಇರುವ ಕಾರ್ಯಗಳೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದ ಮೂಢರು ನಾವು. ಎಲ್ಲವೂ ನಾನೇ, ನನ್ನಿಂದಲೇ ಅನ್ನುವ ಅಹಂಕಾರಕ್ಕೆ ಒಳಗಾಗಿ ಬಿಟ್ಟುಬಿಡಬೇಕು ಈ ಅಹಂಕಾರವನ್ನು. ಅದಕ್ಕೆ ಪುರಂದರದಾಸರು, ತಿಳಿದ ಜ್ಞಾನಿಗಳು ಎಚ್ಚರಿಸುವ ಸಲುವಾಗಿ ನಮ್ಮನ್ನು ಆಗಾಗ ಹೇಳ್ತಾರೆ, ನಾ

ಹಿರಿಯರ ಪಾದಗಳಿಗೆ ವಂದಿಸುತ್ತ ಎಂದೆಂದಿಗೂ ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಬಾರದು. ಪರಮಾತ್ಮ ನೀನು ನಿನ್ನದು ಅನ್ನುವಾಗಲೇ ಮಾನವನ ಕಲ್ಯಾಣ. ಇದನ್ನರ್ಥ ಮಾಡಿಕೊಳ್ಳದ ಮೂಢಾತ್ಮರು ನಾನು ನಾನು ನಾನು ಎಲ್ಲದಕ್ಕೂ ಏನ್ರಿ ಇಲ್ಲಿ ಹರಿಕಥೆ ಮಾಡದು ಅವರು ಯಾರು? ನಾನು. ಅಲ್ಲಿ ಚಪ್ರ ಹಾಕ್ಸಿದವ್ರು ಯಾರು? ನಾನು. ಇಲ್ಲಿ ಕೂತಿದ್ದವ್ರು ಯಾರು? ನಾನು. ಅಲ್ಲಿ ನಿಂತಿದ್ದವ್ರು ಯಾರು? ನಾನು ನಾನು ನಾನು ಎಲ್ಲದಕ್ಕೂ ನಾನು ನಾನು ನಾನು. ಆದರೆ ಇದೆಲ್ಲದಕ್ಕೂ ನಾನು ನಾನು ಅನ್ನೋ ಈ ಮನುಷ್ಯ ಒಂದಕ್ಕೆ ಮಾತ್ರ ನಾನಲ್ಲ ಅಂದ್ಬಿಡೋದು. ಅದು ಯಾವುದಪ್ಪ ಅಂದರೆ ಇಲ್ಲೊಂದು 100 ರೂಪಾಯಿ ಮಡಗಿದೆ ಎತ್ಕಂಡ್ರ ನಾನಲ್ಲ ನಾನಲ್ಲ ನಾನಲ್ಲ. ಆದಾಯಕ್ಕೆ ನಾನು, ನಷ್ಟಕ್ಕೆ ನಾನು. ಅದಕ್ಕೋಸ್ಕರಳೇ ಬಿಟ್ಟುಬಿಡಬೇಕು ಈ ಅಹಂಕಾರ. ಹೇ ಪರಮಾತ್ಮ, ಸರ್ವದಾ ಜಗವನ್ನ ಕಾಯುವ ನೀನೇ ಮೂಲಾಧಾರ ಅನ್ನುವಾಗಲೇ ಮಾನವನ ಕಲ್ಯಾಣ ಎನ್ನುವ ಅರ್ಥವನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆ ಭೀಮನ ಗರ್ವಭಂಗ. ಮಹಾನುಭಾವನಾದ ಭೀಮನಿಗ ಅಹಂಕಾರ. ಸರ್ವದಾ ಕೃಷ್ಣನ ಪಕ್ಕದಲ್ಲೇ ಇದ್ರು, ಪಾಂಡವರನ್ನು ಬಿಡಲಿಲ್ಲ ಅಹಂಕಾರ. ಅದಕ್ಕೆ ಅವನ ಅಹಂಕಾರವನ್ನು ಹೋಗಲಾಡಿಸಿ ಲೋಕಕ್ಕೆ ಕಲ್ಯಾಣವನ್ನ ಕೃಷ್ಣ ನೀಡಿದ ಎಂಬತಕ್ಕಂತಹ ಇವತ್ತಿನ ದಿನದ ಚರಿತ್ರೆ ಎಂದೆನಿಸಿರುವಂತಹ ಶಿವಭಕ್ತ ಪುರುಷಾಮೃಗ. ಆ ಶಿವಭಕ್ತ ಪುರುಷಾಮೃಗ ಅವನ ದಿವ್ಯವಾದಂತಹ ಶಿವಭಕ್ತಿಯನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆಯನ್ನ ನಾವು ನೀವು ಎಲ್ಲರೂ ಪಾಡಿ ದೈವಾನುಗ್ರಹಕ್ಕೆ ಭಾಗಿಗಳಾಗೋಣ ಎಂಬಲ್ಲಿಗೆ ಶಿವ ಶಿವ ಎಂಬ ನಾಮವೇ.

ಚಿತ್ರೆ ಜಗದಾದಿ ಮೂರ್ತಿಯಾದ ಲೋಕ ಪ್ರಸಿದ್ಧರಾದ ಪಾಂಡವರ ಕಥ. ಜಗದಾದಿ ಮೂರ್ತಿಯಾದ ದಯಾಮಯನೆಂದೆನಿಸಿರುವ ಕೃಷ್ಣ ಪರಮಾತ್ಮನ ಭಕ್ತರು ಪಾಂಡವರು. ಈ ಪಾಂಡವರಾದಿಗಳ ಚರಿತ್ರೆ ಜನಜನಿತ. ಕಾರಣ ಪಾಂಡವರಾದಿಗಳೆಲ್ಲರೂ ಸಹ ಅಷ್ಟು ಪ್ರಖ್ಯಾತ

0: ಅವರ ಹೆಸರೇ ಹೇಳುತ್ತಲ್ವೇ,
1: ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. ಹೆಸರೇ ಹೇಳತ್ತೆ ಎಷ್ಟು ಪ್ರಖ್ಯಾತರು. ಧರ್ಮಂ ನಾಮ ಸ್ಮರಣ ಮಾತ್ರೇನ ಧರ್ಮಂ ಲೋಕನ್ ಪ್ರವಂತಿಂಚನ. ಧರ್ಮರಾಜನ ಹೆಸರು ಹೇಳಿದ್ರೇನೆ ಸಾಕಲ್ವೇ ಆ ಧರ್ಮವೇ ಪ್ರಚಾರವಾಗುತ್ತೆ. ಭೀಮನ ಹೆಸರು, ಅವರ ಹೆಸರೇ ಹೇಳತ್ತೆ ಭೀಮ, ಅರ್ಜುನ, ನಕುಲ, ಇವರು ಈ ಸಹದೇವಾದಿಗಳೆಲ್ಲರೂ ಲೋಕ ಪ್ರಖ್ಯಾತರು. ಅದೇ ಅವರ ದಾಯಾದಿಗಳು ನೂರಂಜನ ಕೌರವರು ಅಷ್ಟು ಪ್ರಖ್ಯಾತರಲ್ಲ. ಯಾಕೆಂದ್ರೆ ಲೋಕದಲ್ಲಿ ಎಂದೆಂದಿಗೂ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಹೇಗಿರಬೇಕು ಅನ್ನೋದರ ಅಭ್ಯಾಸ ಮಾಡಬೇಕು. ಇಲ್ಲಿ ಹೇಗಿರಬೇಕು ಮಾನವರು ಅನ್ನುವುದಕ್ಕೆ ಪಾಂಡವರೇ ಸಾಕ್ಷಿ. ಮಹಾನುಭಾವನಾದ ಕೃಷ್ಣ ಪರಮಾತ್ಮನ ಒಲುಮೆಯಿಂದ ಸುಖದಿಂದ ಕಾಲ ಕಳೆಯುತ್ತಿರುವಾಗ ಏನಾಗಿದೆ ಪಾಂಡವರಿಗೆ ಎಂದರೆ, ಮಹಾನುಭಾವನಾದ ಭೀಮಣ್ಣನಿಗೆ ಅಹಂಕಾರ ಬಂದುಬಿಡ್ತು. ಬರಬಾರ್ದಾಗಿ ಗೊತ್ತಿಲ್ಲ, ನಾನು ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಿದ್ದಾನೆ ಭೀಮ. ಇದನ್ನ ಕಂಡ ಭಕ್ತರು ಹೇಳ್ತಾರೆ, ಜಗದಾದಿಮೂರ್ತಿಯಾದ ಕೃಷ್ಣನ ಪಕ್ಕದಲ್ಲಿ ಇಟ್ಕೊಂಡು ಈ ಪಾಂಡವರು ಮೂರ್ಖರಪ್ಪ, ಅಹಂಕಾರಕ್ಕೆ ಒಳಗಾಗ್ತಾರಲ್ಲ, ಯಾವುದಕ್ಕಾಗಿ ಇವರಿಗೆ ಅಹಂಕಾರ? ಆಗ ಕೃಷ್ಣ ಪರಮಾತ್ಮ ನಕ್ಕ, ಹೇಗಾದ್ರೂ ಮಾಡಿ ಭೀಮಣ್ಣನ ಅಹಂಕಾರ ಹೋಗಲಾಡಿಸಬೇಕು, ಅದಕ್ಕೆ ಉಪಾಯವನ್ನು ಹೂಡಿದ್ದಾನೆ. ಏನದು ಉಪಾಯ ಎಂದರೆ, ಭೀಮಣ್ಣನನ್ನ ಮಹಾನುಭಾವರಾದ ಕೃಷ್ಣ ಕರೆದು ಹೇಳಿದಂತೆ, ಭೀಮ ಲೋಕ ಕಲ್ಯಾಣವಾಗಬೇಕಾಗಿದೆಯಾ, ಅದರಿಂದ ಅಪ್ಪ ಈ ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗ ಮಾಡಬೇಕಲ್ಲೋ. ಯಾಗವನ್ನು ಮಾಡಬೇಕು ಎಂದಾಗ ಧರ್ಮನಂದನ ಕೃಷ್ಣನ ಪಾದಕ್ಕೆ ಎರಗಿದ. ಕೃಷ್ಣ ಗೋವರ್ಧನ ಗಿರಿಧಾರಿ, ನೀನಿಲ್ಲದೆ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಪ್ಪ, ಯಾಗ ಮಾಡಬೇಕು ಅಂದರೆ ನಿನ್ನ ಸಹಾಯ ಬೇಕು. ಆಗ ಕೃಷ್ಣ ಹೇಳ್ತಾನೆ, ನಾನೇ ನಿನ್ನ ಜೊತೆ ನಿಂತಿರ್ತೇನೆ ಧರ್ಮ, ಮಮ ಪ್ರಾಣ ಹಿ ಪಾಂಡವ ಅಂತ ಎಂದೋ ಸಾರು ಬಿಟ್ಟಿದ್ದೇನೆ, ಪಾಂಡವರೇ ನನ್ನ ಪ್ರಾಣಗಳಾದ್ರಿಂದ ನಾನೇ ನಿಂತು ಈ ಕಾರ್ಯ ಮಾಡಿಸುತ್ತೇನೆ.
2: ಅಷ್ಟೊತ್ತಾಗಲೇ ಭೀಮಣ್ಣ ರಾಜಸೂಯ ಯಾಗವನ್ನು ಮಾಡುವುದಕ್ಕಾಗಿ
1: ದುಷ್ಟನಾಗಿದ್ದ ಜರಾಸಂಧನ ಎನ್ನುವ ರಾಕ್ಷಸನ ಸಂಹಾರ ಮಾಡಿದ್ನಲ್ಲ, ಆ ರಾಕ್ಷಸನ ಸಂಹಾರ ಮಾಡಿದ್ರಿಂದ ಏನಾಗೋಗಿದೆ ಭೀಮಣ್ಣನಿಗೆ ಅಹಂಕಾರ. ಎಂತೆಂತ ಅವರನ್ನು ಕೊಂದಿದ್ದೀನಿ ನಾನು,
2: ನಾನೇನು ಸಾಮಾನ್ಯನೇ
1: ಅಂತ ಹೇಳಿದ ಆ ಭೀಮಣ್ಣನಿಗೆ ಅಹಂಕಾರ ಬಂದಿದೆ. ಇದು ಕೃಷ್ಣನಿಗೆ ಅರ್ಥವಾಯಿತು. ಓಹೋ, ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದೆ, ಈ ಅಹಂಕಾರ ನಾನು ಮುರಿಬೇಕು ಅಂತ ಉಪಾಯ ಒಂದನ್ನು ಯೋಚನೆ ಮಾಡುತ್ತಿರುವಾಗ ಅದಾವುದರ ಅರಿವಿಲ್ಲದ ಭೀಮ ಏನು ಮಾಡ್ತಿದ್ದಾನೆ, ಆ ಕೃಷ್ಣ ಪರಮಾತ್ಮನನ್ನೇ ನೋಡ್ತಾ ಇರುವ. ಕೃಷ್ಣ ಹೇಳ್ತಾನಪ್ಪ, ಲೋಕ ಕಲ್ಯಾಣಾರ್ಥವಾಗಿ ನಾವೀಗ ಒಂದು ಕೆಲಸ ಮಾಡಬೇಕಾಗಿದೆ. ಏನದು ಎಂದರೆ, ಹಿಮಾಲಯ ಪರ್ವತದ ಮೇಲೆ ಪುರುಷಾಮೃಗರೆಂಬತಕ್ಕಂತಹ ಮಹಾನುಭಾವ ಕೂತಿದ್ದಾನೆ. ಪುರುಷಾಮೃಗನೆಂದರೆ ಸಾಮಾನ್ಯನಲ್ಲ,
2: ಅರ್ಧ ಮಾನವನಾಕಾರ, ಇನ್ನರ್ಧ ಮೃಗ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲದ ಪುರುಷಾಮೃಗ.
1: ಅವನನ್ನ ಕರೆತರಬೇಕು. ಅವನನ್ನ ಕರೆತರುವುದು ಸಾಮಾನ್ಯವಾದ ಕೆಲಸವಲ್ಲ. ಏನ್ ಮಾಡೋದು, ಯಾರೀಗ ಪುರುಷಾಮೃಗನನ್ನು ಕರೆತರುವವರು ಅನ್ನುವಾಗ ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದಲ್ಲ, ಎದ್ದ ನಾನು ಕರೆತರ್ತೇನೆ
2: ಪುರುಷಾಮೃಗನನ್ನು ನಾನು ಕರೆತರುತ್ತೇನೆ
1: ಅಂತ ಹೇಳಿದ. ಗದೆಯನ್ನ ಎತ್ತದ, ಭುಜಕ್ಕೇರಿಸ, ಹೊರಡೇ ಬಿಟ್ಟ. ಅಲ್ಲಿ ಕೃಷ್ಣ ನಿಂತಿದ್ದಾನೆ, ಅಣ್ಣ ಧರ್ಮರಾಜನಿದ್ದಾನೆ, ಅವ್ರ ಕಾಲಿಗೆ ಮುಗಿಬೇಕು ಆಶೀರ್ವಾದ.
2: ಅವನಿಗೆ ಅಹಂಕಾರ, ನಾನೇನು ಸಾಮಾನ್ಯನೇ. ಗದೆಯನ್ನ ಎತ್ತದ,

ಸೇರಿದ ಬೇರರಿ ಪ್ರಪಂಚದಲ್ಲಿಲ್ಲ ಅಂತ ಗದೆಯನ್ನ ಭಜಕ್ಕೇರಿಸಿ ಹೇ ಮಣ್ಣ ಧಡ ಧಡ ಧಡ ಹೊರಟೆ. ಕೃಷ್ಣ ನಗಿತಾನಂತೆ, ಭೀಮನಿಗೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎನ್ನುವ ಅಹಂಕಾರ ಇಲ್ಲ. ಅವನಿಗೆ ಸಹಾಯಕನೊಬ್ಬ ಬೇಕಾಗ್ತಾನೆ. ಆ ಸಹಾಯಕನಾರು ಎಂದರೆ ತ್ರೇತಾಯುಗದ ಆಂಜನೇಯ ಹನುಮಂತರಾಯ. ತ್ರೇತಾಯುಗದಲ್ಲಿ ಕೃಷ್ಣನೇ ರಾಮನಾಗಿ ಅವತರಿಸಿದಾಗ ಅವನ ಆ ದೂತನಾಗಿದ್ದ ಆಂಜನೇಯ ಅವನೇ ಸಹಾಯ ಮಾಡಬಲ್ಲ. ಯಾಕೆಂದ್ರೆ ಪಾಂಡವರು ಮಾಡಬಹುದಾದ ಈ ಯಾಗಕ್ಕೆ ಸಹಾಯಕನಾಗಿ ಭೀಮ ಆಂಜನೇಯ ಬರ್ತಾನೆ. ಆಂಜನೇಯ ಬೇರೆಯಲ್ಲ, ಭೀಮ ಬೇರೆಯಲ್ಲ, ಇವರಿಬ್ಬರು ವಾಯುಪುತ್ರರಾದ್ರಿಂದ ಕೃಷ್ಣ ಅಭಯವನ್ನು ಕೊಟ್ಟ, ಆಂಜನೇಯನು ಇವನಿಗೆ ಸಹಾಯ ಮಾಡ್ತಾನೆ ಅನ್ನುವಾಗ ಆ ಕಡೆಯಲ್ಲಿ ದಯಾಮಯನಾದಂತಹ ಆಂಜನೇಯ ಕೂತಿದ್ದಾನೆ. ಭೀಮನಿಗೆ ದಾವದರ ಅರಿವಿಲ್ಲ. ಏನು ಧಡ ಧಡ ಧಡ ಧಡ ಹೊರಡೆ, ನೇರವಾಗಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಸುಮ್ಸುಮ್ನೆ ಬರ್ತಾ ಇಲ್ಲ ಭೀಮ, ಶಿವ ಧ್ಯಾನ ಮಾಡ್ತಿದ್ದಾನೆ. ಶಂಭೋ

ದಯಾಗರನಾದ ಭೀಮಣ್ಣ ಧಡ ಧಡ ಧಡ ನೇರವಾಗಿ ಎಲ್ಲಿಗೆ ಬರ್ತಿದ್ದಾನೆ? ಹಿಮಾಲಯ ಪರ್ವತದ ಕಡೆಗೆ. ಆ ಕಡೆನೋ ದಯಾಮಯನಾದಂತಹ ಆಂಜನೇಯ, ಹನುಮಂತರಾಯ, ತ್ರೇತಾಯುಗದ ರಾಮನ ದೂತನೆಂದೆನಿಸಿದ ರಾಮನ ಭಕ್ತನಾದ ಹನುಮಂತ ಚಿರಂಜೀವಿ, ಅವನು ಹಿಮಾಲಯ ಪರ್ವತದ ಆ ಮಾರ್ಗದ ಮಧ್ಯದಲ್ಲಿ ಕೂತ್ಬಿಟ್ಟಿದ್ದಾನೆ. ಭೀಮಣ್ಣನಿಗೆ ಇದರ ಅರಿವೇ ಇಲ್ಲ. ಅವನ ಗದೆಯನ್ನು ಹಿಡಿದವನೇ ದಡ ದಡ ದಡ ದಡ ಅನ್ನು ಬಂದಾಗ ಆಂಜನೇಯ ಬಾಲ ಏನು ಮಾಡಿಬಿಟ್ಟ, ದಾರಿಗೆ ಅಡ್ಡ ಇಟ್ಟುಬಿಟ್ಟಿದ್ದ. ಭೀಮ ಬರುವ ಮಾರ್ಗದ ಮಧ್ಯದಲ್ಲಿ ಆಂಜನೇಯ ಒಬ್ಬ ಹಣ್ಣು ಹಣ್ಣು ವಯಸ್ಸಿನ ಮುದುಕನ ವೇಷ ಹಾಕೊಂಡ್ಬಿಟ್ಟಿದ್ದ. ಆ ಬಾಲವನ್ನು ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ಧ್ಯಾನವನ್ನೇ ಮಾಡ್ತಾನಂತೆ. ಹೇ ದೇವ, ಹೇ ರಾಮ, ನೀಲಂ ಹೇ ಘಶ್ಯಾಮ, ನೀನಲ್ಲದೆ ನನ್ನನ್ನು ಕಾಪಾಡುವನು ಯಾರು ಅಂತ ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಾನೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ ನೀಲಮೇಘ ಶ್ಯಾಮ ನಿಸ್ಸೀಮ ಗುಣಧಾಮ ಕಾಂಚನದನ ಸುತ್ರಾಮ ಅರಿಕುಲ

ದೂತನಾದ ಆಂಜನೇಯ ಬಾಲವನ್ನು ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ರಾಮ ರಾಮ ರಾಮ ಅಂತ ಕೂತಿದ್ದ. ಗದೆಯನ್ನ ಪಿಡದಿರುವ ಭೀಮ ಎದುರಾಗಿ ಬಂದ, ಬಾಲವನ್ನು ಅಡ್ಡ. ಇಲ್ಲಿ ಭೀಮನ ಮೋಹದ ಅಹಂಕಾರ ಬಂದಿತ್ತಲ್ಲ, ಅವೇನು ಮಾಡ್ತಿದ್ದಾನೆ? ಏನಿದೋ ಪ್ರಯಾಣ ಮಾಡುವಾಗ, ಎಲ್ಲಿಗಾದ್ರೂ ನಾವು ಹೋಗುವಾಗ ಮಾರ್ಗದಲ್ಲಿ ಈ ಹಗ್ಗ ಅಡ್ಡ ಬರೋದು ಅಥವಾ ಹಾವು ಅಡ್ಡ ಹೋಗೋದು ಅಪಶಕುನ ಅಂತಾರೆ. ಏನು ಮಾಡಲಿ, ಈ ಕೋತಿ ಬಾಲವನ್ನ ಅಡ್ಡ ಇಟ್ಕೊಂಡು ಕಾಡು ಕಬ್ಬಿ ಅಂದ. ಅವನು ಗೊತ್ತಿಲ್ಲ ಆಂಜನೇಯ ಅಂತ. ಅವನ ಅಣ್ಣನೇ ಆಂಜನೇಯನೇ ಕೂತಿದ್ದಾನೆ ಅನ್ನೋ ಅರಿವೆ ಇಲ್ಲ ಭೀಮ. ಯಾಕೆಂದ್ರೆ ಭೀಮನು ವಾಯುಪುತ್ರನೇ, ಆಂಜನೇಯನು ವಾಯುಪುತ್ರನೇ. ಇದರ ಅರಿವೇ ಇಲ್ಲದ ಭೀಮ, ಹೇ ಕಾಡು ಕಬ್ಬಿ ನೀನು ಬಾಲ. ಆಂಜನೇಯನಿಗಿದ್ಯಾವುದು ಕೇಳಿಸ್ತಿಲ್ಲ, ಅವನು ರಾಮ ಧ್ಯಾನದಲ್ಲಿ ತಲ್ಲಿನ.

ರಾಮ ಧ್ಯಾನದಲ್ಲಿ ತಲ್ಲೀನಾದರೆ ಭೀಮಣ್ಣ ನೋಡದನಂತೆಯೇ ನೀನು ಬಾವಣ ಮಾರ್ಗದ ಮಧ್ಯದಲ್ಲಿ ಬಾಲವ ಮಧ್ಯವಾಗಿಟ್ಟಿದೆಯಲ್ಲ ಏನ ಮಾಡ್ಲಿ ಏ ಕಾಡು ಕಬ್ಬಿ ಕಿವಿ ಕೆಲಸವೆ ನಿನಗೆ ಅತ್ಯವಸರವಾದ ಕೆಲಸದ ಮೇಲೆ ನಾನು ಹೊರಟಿದ್ದೇನೆ ನೀನು ಬಾಲ ಅಡ್ಡ ಇದೆ ತೆಗೆ ನಿನ್ನ ಬಾಲ ಆಗ ನಿಧಾನವಾಗಿ ಆಂಜನೇಯ ಕಣ್ಣನ್ನು ತೆರೆದ ಯಾರು ಅಂದ ನಿಧಾನವಾಗಿ ತಲೆ ಎತ್ತಿ ಯಾರು ಅಂತಿದ್ದಾನೆ ಯಾಕೆಂದರೆ ಪಾಪ ವಯಸ್ಸಾಗಿ ಹೋಗಿದೆ ಮುದುಕ ಆ ಕೈಯನ್ನು ನಿಧಾನವಾಗಿ ಕಣ್ಣತ್ರ ತಂದು ನೋಡ್ತಾನೆ ಯಾರು ಯಾಕೆ ಅವನು ಹಾಗೆ ಮಾಡ್ತಿದ್ದಾನೆ ಅಂದರೆ ವಯಸ್ಸಾಗಿ ಹೋಗಿದೆ ವಯಸ್ಸಾದ ಮೇಲೆ ಯಾರಾದರೂ ಆ ರೀತಿ ಗಡಗಡ ಗಡಗಡ ಗಡ ನಡಗುವುದೇ ಸರ್ ಅದಕ್ಕೆ ದೊಡ್ಡವರು ನಮ್ಮಲ್ಲಿ ಏನು ಹೇಳಿದ್ರು 10 ಬಾಲ್ಯ 20 ಲವಲ್ಯ 30 ಸ್ತ್ರೀ ಲವಲ್ಯ 40 ಸೌಶಲ್ಯ 50 ಪ್ರಾಬಲ್ಯ 60 ಅರುಳು 70 ಮರುಳು 80 ಆಗು 90 ಬಾಗು 100 ಸಾಲ ಈ ಮನುಷ್ಯನ ದೇಹ ಇಷ್ಟೇ ಇದ್ರ ಸ್ಥಿತಿ 10, 20, 30 ಎನ್ನುವರೆಗೂ ನಾನು ಎನ್ನುವ ದೇಹ 40, 50, 60 ಬಗ್ಬಿಡುತ್ತೆ ಕೈನಲ್ಲಿ ಕೋಲು ತಲೆ ಗಡಗಡ ಗಡಗಡ ಗಡಗಡ ತಲೆಯಾಡಿಸೋದು ಎರಡು ಥರ ವಯಸ್ಸಾದ ಹೆಣ್ಮಕ್ಳು ತಲೆಯಾಡಿಸೋದು ಹಿಂಗೆ ಈ ವಯಸ್ಸಾದ ಗಂಡಸರು ತಲೆಯಾಡಿಸೋದು ಹಿಂಗೆ ಏನ್ರಿ ಅನ್ನಿ ಅಭ್ಯಾಸ ಹೆಣ್ಮಕ್ಳಿಗೆ ಏನು ಅಭ್ಯಾಸ ಅಂದರೆ ಅವ್ರು ಮಾತೆತ್ತಿದ್ರೆ ಅಕ್ಕಿದ ಗಮನಿ ರಾಗಿ ತಗಮನಿ ಒಡವೆ ತಗಮನಿ ವಸ್ತ್ರ ತಗಮನಿ ಪಾತ್ರೆ ತಗಮನಿ ಅತ್ತಗಮನಿ ತಗಮನಿ ತಗಮನಿ ಅಂದು ಅಂದು ಅವರು ವಯಸ್ಸಾಗೋದ್ಮೇಲೂ ತಲೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಈ ಗಂಡಸರು ನನ್ನ ಹತ್ರ ಕಾಸಿಲ್ಲ ಕಾಸಿಲ್ಲ ಕಾಸಿಲ್ಲ ಅಂದು ಅಂದು ಅವ್ರಿಗೂ ವಯಸ್ಸಾದ್ಮೇಲೆ ತಲೆ ಹಿಂಗತ್ತೆ ಅಂತ ಇದು ಸುಮ್ಮನೆ ಹಾಸ್ಯಕ್ಕೆ ಹೇಳೋ ಕತೆ ಹರಿದಾಸರು ನಗಿಸುವುದಕ್ಕಾಗಿ ಇಂತಹ ಕತೆಗಳನ್ನೆಲ್ಲ ಹೇಳ್ತಾರೆ ಸತ್ಯ ಮಾತನಾಡುವಾಗ ವಯಸ್ಸಾದ ಮೇಲೆ ಯಾರಾದರೂ ಸಾಯೋದಂತೂ ಸತ್ಯ ಈ ದೇಹ ನಶ್ವರ ಯಾವ ಕಾಲವೋ ಯಾವ ಸಮಯವೋ ನಾವು ಮಣ್ಣಾಗಿ ಹೋಗುವುದು ಸತ್ಯ ಆ ನಶ್ವರವಾದ ದೇಹ ಬಿಟ್ಟುಬಿಡುವುದು ನಾವು ಸತ್ಯ ಎನ್ನುವಾಗ ಭಗವಂತ

ಭಕ್ತನನ್ನ ನಮಿಸುತ್ತಾ ಈ ಪವಿತ್ರ ಜನ್ಮ ಕೊಟ್ಟದ್ದಕ್ಕಾಗಿ ತಂದೆ ನಿನಗೆ ವಂದನೆ ಎಂದು ಕಾಲ ಕಳೀಬೇಕಾದು ನಮ್ಮ ಧರ್ಮ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅಹಂಕಾರಕ್ಕೆ ಒಳಗಾದರೆ ಏನಾಗುತ್ತೆ ಅನ್ನುವುದಕ್ಕೆ ಭೀಮನ ಕಥೆಯೇ ಸಾಕ್ಷಿ. ಎಲ್ಲಿ ಭೀಮನ್ನನದ ಅಹಂಕಾರ? ಏ ಕಾಡು ಕಪಿ, ತಗೇ ನಿನ್ನ ಬಾಲ. ಆಂಜನೇಯ ಯಾರು ಯಾರು? ಓ ಭೀಮ ನೀನ? ಅಯ್ಯ ಭೀಮಣ್ಣ, ನಾನು ಬಹಳ ವಯಸ್ಸಾದವನಪ್ಪ. ಎಷ್ಟು ವಯಸ್ಸಾಗಿದೆ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ವಯಸ್ಸು. ಯಾ ಈ ಕಣ್ಣಿನ ರಕ್ತ ಬಿಡಿಸ್ಬೇಕು ಅಂದ್ರೆ ನನಗೆ ಬಹಳ ದೀಪ ಹಿಡಿಯುತ್ತೆ. ಇನ್ನು ಬಾಲ ತೆಗೆದ ಪಕ್ಕಕ್ಕಿಡಕ್ ನನ್ನ ಕೈನಲ್ಲಿ ಆಗ್ತಿಲ್ಲ. ಯಾಕೆಂದ್ರೆ ನಾನು ಆ ಬಾಲ ತೆಗೆಯೋವರೆಗೂ ನೀನ್ ನಿಲ್ಲಕ್ಕಾಗಲ್ಲ. ಒಂದ್ ಕೆಲಸ ಮಾಡ್ತೀಯ ಭೀಮ, ನಿನ್ನ ಗದೆಯಿಂದ ಒಂದು ಸಾರಿ ಬಾಲನ ಚಿಮ್ಮಿಬಿಡು. ನಿನ್ನ ಗದೆಯಿಂದ ಬಾಲನ ತಳ್ಳಿಬಿಡು, ಆಮೇಲೆ ಮುಂದಕ್ಕೆ ಹೋಗು. ನಗಿತಾನೆ ಭೀಮಣ್ಣ. ಹೇ ಕಾಡು ಕಪಿ, ನನ್ನ ಗದೆಯಿಂದ ನಿನ್ನ ಬಾಲವನ್ನು ತಳ್ಳಿಬಿಡ್ತೇನೆ. ಸ್ವಲ್ಪ ಎಚ್ಚರವಾಗಿ ಕೂತ್ಕೋ, ಉರುಳ್ಕೊಂಡ್ಬಿಟ್ಟಿಯಾ ಹುಷಾರ್. ನಗಿತಾನ

ಎಲ್ಲ ಬಲ್ಲವನಾದ್ರೂ ಏನರಿಯದವನಂತೆ ಕಣ್ಣು ಮುಚ್ಚಿದ್ದಾನೆ. ಭೀಮಣ್ಣ ಗದೆಯನ್ನ ತೆಗೆದವನೇ, ಹರ ಹರ ಮಹದೇವಂಥಳು. ಕೈನಲ್ಲಿ ಪಿಡಿದಿರುವ ಗದೆಯಿಂದ ಬಾಲವನ್ನ ತಳೆದ. ಬಾಲ ಅಲ್ಲಾಡ್ತಲೇ ಇಲ್ಲ. ಇದೇನಿದು ಭೀಮನಗಾಶ್ಚರ್ಯ! ನನ್ನ ಗದೆಯಿಂದ ತಳ್ಳಿದ್ರು ಅಲ್ಲಾಡ್ತಿಲ್ವಲ್ಲ, ಬಲವನ್ನೆಲ್ಲ ಪ್ರಯೋಗಿಸಿದ. ಹರಹರ ಮಹಾದೇವನ್! ಬಾಲ ಅಲ್ಲಾಡ್ತಿಲ್ಲ. ಓಹೋ, ಭೀಮನಿಗೆ ಹೇಳ್ತಾನಂತೆ ಈ ಕೋತಿ ಮಾಯಾವಿ ಕೋತಿ, ಎಲ್ಲೋ ಬಲವನ್ನೆಲ್ಲ ಪ್ರಯೋಗಿಸಿದೆ. ಒಂದು ಕೆಲಸ ಮಾಡೋಣ ಅಂತ ಗದೆಯನ್ನು ಪಕ್ಕದಲ್ಲಿಟ್ಟ. ಕೈನಿಂದ ಬಾಲವನ್ನು ಎತ್ತಲಿಕ್ಕೆ ಹೋದ. ಆ ಕೈನಿಂದ ಬಾಲಕ್ಕೆ ಕೈ ಹಾಕಿದ. ಇಲ್ಲಿ ಬಾಲಕ್ಕೆ ಭೀಮನ ಕೈ ಹಾಕಿದರೆ ಆಂಜನೇಯ ಏನು ಮಾಡಿದ್ದಾನೆ, ಅವನು ಎರಡು ಕೈ ಮೇಲೂ ಬಾಲ ಇಟ್ಬಿಟ್ಟ. ಅದು ಹೇಗಾಯಿತು ಎಂದರೆ ಬೆಟ್ಟ ತಂದಿಟ್ಟಂಗೆ ಆಗೋಯ್ತು. ಏ ಕಾಡು ಕಪಿ, ತೆಗಿ ನೀನು ಬಾಲ. ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಿದ್ದಾನೆ. ನೀಲ ಮೇಘ ಶಾಮ ರವಿ ಕುಲ ಸೋಮ ನಂಬಿದೆನೋ ರಾಮ.

ರವಿ ಕುಲ ಸೋಮ ನಂಬಿದೆನೋ ರಾಮ ಆಂಜನೇಯ ರಾಮ ರಾಮ ಅಂತ ಇದ್ದಾನೆ. ಬೇ ಮಣ್ಣ ಸಿಕ್ಕಿ ಹಾಕ್ಕೊಂಬಿಟ್ಟ ಒದ್ಲಾಡ್ತಾನಂತೆ. ಏ ಕಾಡು ಕಪಿ, ತೆಗೆ ನಿನ್ನ ಬಾಲ, ತೆಗೆ ನಿನ್ನ ಬಾಲ ಅನ್ನುವಾಗ ಮಹಾನುಭಾವನಾದ ಆಂಜನೇಯ ನಗುತ್ತಾ ಇದ್ದಾನೆ, ಭೀಮಾ ನೀನೇನು ಸಾಮಾನ್ಯನೇ ಅಪ್ಪ, ಮಹಾಪರಾಕ್ರಮಿಯಲ್ಲವೇ ನೀನು, ತೆಗೆ ನಿನ್ನ ಬಾಲ, ನೀನಾಗಿ ನೀನೇ ಪ್ರಯತ್ನ ಮಾಡಿ ತೆಗೆ ಅನ್ನುವಾಗ ಮಹಾನುಭಾವನಾದಂತಹ ಭೀಮಣ್ಣನಿಗೆ ಆಗ ಅರಿವಾಯಿತು ಅಹಂಕಾರ. ಇಲ್ಲ ತಂದೆ, ನನ್ನ ಅಹಂಕಾರ ಮುರಿದಿದೆ, ಕಾಪಾಡು. ಆಗ ಆಂಜನೇಯ ಬಾಲವನ್ನು ಸಡಿಲ ಮಾಡಿ ಭೀಮಣ್ಣನ ಕೈ ಹೊರಗಡೆಗೆ ಬಂತು. ಎದ್ದನಂತೆ, ಯಾರು ತಂದೆ ನೀನು? ಆಗ ಆಂಜನೇಯ ತನ್ನ ವಿಶ್ವರೂಪ ಧಾರಣೆ, ದಯಾಮಯನಾದ ಆಂಜನೇಯನ ವಿಶ್ವ, ಅಪ್ಪ ನಾನು ಬೇರೆ ಯಾರು ಅಲ್ಲ, ಆಂಜನೇಯ ರಾಮನ ದೂತ ಆಂಜನೇಯ. ಆಗ ಭೀಮಣ್ಣ ಆಂಜನೇಯನ ಕಾಲಿಗೆ ನಮಸ್ಕಾರ ಮಾಡ್ತಾನೆ, ನನ್ನ ತಪ್ಪನ್ನು ಕ್ಷಮಿಸು, ನಾನು ನಮ್ಮಣ್ಣ ಮಾಡುವ ಯಾಗಕ್ಕೆ ಸಹಾಯಕವಾಗಿ ಹಿಮಾಲಯ ಪರ್ವತದ ಮೇಲೆ ಹೊರಟಿದ್ದೇನೆ, ಪುರುಷಾಂಬೃಗರನ್ನು ಕರೆತರಲು. ಆಗ ಭೀಮಸೇನ ನೋಡ್ತಾನೆ, ಏನಪ್ಪ ಪುರುಷಾಂಬೃಗನ ಕರ್ತರ್ತೀಯ, ಅಯ್ಯ ಪುರುಷಾಂಬೃಗನೇನು ಸಾಮಾನ್ಯನೇ. ಆತ ಮಹಾಶಿವ ಭಕ್ತ, ಸಾಮಾನ್ಯವಾಗಿ ಆತ ಬರುವವನಲ್ಲ, ಆದ್ದರಿಂದಲೇ ನಿನ್ನ ಕೃಷ್ಣನೇ ನನ್ನ ಹತ್ರ ಕಲಿಸ್ಕೊಟ್ಟಿದ್ದಾನೆ. ಭೀಮ ತುಂಬ ಸುಮ್ಮನೆ ಪುರುಷಾಂಬೃಗನನ್ನು ಕರೆತರಕ್ಕಾಗಲ್ಲ, ಒಂದು ಕೆಲಸ ಮಾಡ್ತೀಯ, ನಾನು ರಾಮ ಭಕ್ತನಾದ್ರಿಂದ ನನ್ನ ದೇಹ ಎಲ್ಲ ಶಿವಮಯವಾಗಿ ಹೋಗಿದೆ, ನನ್ನ ಬಾಲದ ಕೆಲವು ರೋಮಗಳನ್ನು ನಿನಗೆ ಪ್ರಸಾದವಾಗಿ ಕೊಡ್ತೇನಪ್ಪ, ಎಲ್ಲೆಲ್ಲಿ ನೀನು ಆ ಪ್ರಸಾದವನ್ನು ಬಿಸಾಕ್ತೀಯೋ ಅಲ್ಲೆಲ್ಲ ಶಿವಲಿಂಗಗಳಾಗೋಗುತ್ತೆ. ಪುರುಷಾಂಬೃಗ ಮಹಾಶಿವ ಭಕ್ತ, ಆ ಶಿವಲಿಂಗಗಳಿಗೆ ಪೂಜೆಯನ್ನು ಮಾಡದ ಹೊರತು ಅಲ್ಲಿಂದ ಹೋಗವನಲ್ಲವ, ಅದರಿಂದ ಆ ಲಿಂಗಗಳಿಗೆ ನಮಸ್ಕಾರ ಮಾಡಿ ಬರೋದೊಳಗಾಗಿ ಊರನ್ನು ಸೇರು, ಇಲ್ಲದೆ ಹೋದರೆ ಮಧ್ಯದಲ್ಲೇ ನೀನು ಸಿಕ್ಕಿ ಹಾಕ್ಕೊಂಡ್ರೆ ನೀನನ್ನು ಸಿಗದಾಕ್ಬಿಡ್ತಾನೆ, ಅವನು ಸಾಮಾನ್ಯನಲ್ಲ ಪುರುಷಾಂಬೃಗ. ಆದ್ದರಿಂದ ಸ್ವಲ್ಪ ತಾಳು ಎಂದ ಹನುಮಂತ ದೇವ ತನ್ನ ಬಾಲದ ಕೆಲವು ರೋಮಗಳನ್ನು ಪ್ರಸಾದವಾಗಿ ಕೊಟ್ಟ. ಮಹಾಪ್ರಸಾದವೆಂಬುದಾಗದನ್ನು ಸ್ವೀಕಾರ ಮಾಡಿಕೊಂಡ ಆ ಭೀಮಣ್ಣ ಸೊಂಟಕ್ಕೆ ಬಿಗಿದ, ಆಂಜನೇಯನಿಗೆ ವಂದಿಸುತ್ತ ನಮಸ್ಕಾರ ಮಾಡುತ್ತಾ ನೇರವಾಗಿ ಹೊರಟ. ಎಲ್ಲಿಗೆ ಬರುತ್ತಿದ್ದಾನೆ? ಪುರುಷಾಂಬೃಗನಿರುವ ಎಡೆಗೆ ಬರ್ತಾ ಇದ್ದಾನೆ. ಆ ಮಹಾಮಹಿಮನಾದ ಭೀಮಣ್ಣ ಆಂಜನೇಯನಿಗೆ ವಂದಿಸುತ್ತಾ ಅವನ ಅನುಗ್ರಹವನ್ನು ಪಡೆದಿದ್ದಾನೆ, ನೇರವಾಗಿ ಬರ್ತಾನೆ. ಎಲ್ಲಿ

ಗಾಂಧೀಜಿ

ಭೀಮಣ್ಣ ಅಣ್ಣನಾದ ಮಾರುತಿ ಸ್ಮರಣೆ ಮಾಡ್ತಾ ಅವನು ಕೊಟ್ಟ ಪ್ರಸಾದವನ್ನ ಸಂಖ್ಯಕ್ಕೆ ಬಿಗಿದ. ಧಡ ಧಡ ಧಡ ಧಡ ಧಡ ಧಡ ಎಲ್ಲಿಗೆ ಬರ್ತಿದ್ದಾನೆ ಮಹಾನುಭಾವನಾದ ಪುರುಷಾಮೃಗ ವಾಸವಾಗಿರುವ ಹಿಮಾಲಯ ಪರ್ವತದೆಡೆಗೆ. ಆ ಕಡೆ ಮಹಾನುಭಾವನಾದ ಪುರುಷಾಮೃಗ ಮಹಾಶಿವ ಭಕ್ತ. ಎಂತಹ ದೈವ ಭಕ್ತ ಎಂದರೆ ಆ ಶಿವಲಿಂಗವನ್ನು ಕಂಡರೆ ಅದಕ್ಕೆ ಪೂಜೆಯನ್ನು ಮಾಡದ ಹೊರತು ತೃಣ ಮಾತ್ರದ ಆಹಾರವನ್ನು ಸ್ವೀಕರಿಸುವವನಲ್ಲ. ಅಂತಹ ಶಿವಭಕ್ತ ಶುದ್ಧನಾದ ಪುರುಷಾಮೃಗ. ಅರ್ಧ ಮಾನವನಾಕಾರ ಇನ್ನರ್ಧ ಮೃಗ. ಆ ಮಹಾಮಹಿಮನಾದ ಪುರುಷಾಮೃಗ ಸಾಮಾನ್ಯನಲ್ಲ, ಮಹಾಕೋಪಿಷ್ಠ. ಯಾರಾದರೂ ಅವನಿಗೆ ಅಡ್ಡಲಾಗಿ ಸಿಕ್ಕಿದೆ ಆದರೆ ಸಿಗದು ಹಾಕ್ಬಿಡ್ತಿದ್ದ. ಅಂತಹ ಪರಕ್ರಮ ಅಶುದ್ಧವಾದ ಪುರುಷಾಮೃಗ ಶಿವಲಿಂಗದ ಮುಂದೆ ಕೂತಿದ್ದಾನಂತೆ. ಹೇ ಶಂಕರ, ದಯಾಗರ, ನೀನಲ್ಲದೆ ನನ್ನನ್ನು ಕಾಪಾಡೋರು ಯಾರು ಅಂತ ಆ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡ್ತಾ ಇದ್ದಾನೆ, ಶಿವಪೂಜೆಯನ್ನು ಮಾಡ್ತಾ ಇದ್ದಾನಂತೆ. ನಾಗಭೂಷಣ ನಗೆ ಮುಖೆಯ

ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡುತ್ತಿದ್ದಾನೆ. ವಿಧ ವಿಧದ ಕುಸುಮಗಳ ತಂದರ್ಪಿಸಿ ಕರಗಳನ್ನು ಜೋಡಿಸಿ ಶಿವಪೂಜೆಯನ್ನೇ ಮಾಡ್ತಾನೆ. ನಾಗಭೂಷಣ ನಗೆ

ನಮ ಶಿವಾಯ. ವಿಧ ವಿಧದ ಕುಸುಮಗಳ ಶಿವಲಿಂಗವ ಪೂಜೆಯನ್ನ ಆ ಮಹಾಮಹಿಮ ಮನಸ್ಸಿನಲ್ಲೇ ಅರ್ಪಣೆಯನ್ನು ಮಾಡ್ತಾ ಪೂಜೆ ಮಾಡ್ತಾನೆ. ಇದಲ್ಲವೇ ಪೂಜೆ. ಭಗವಂತನ ಸೇವೆಗಾಗಿ ಕೂತಾಗ ತನು ಮನ ಆವುದು ನೋಡಿದಿಲ್ಲದೆ, ಪ್ರಪಂಚದ ಅರಿವೇ ಇಲ್ಲದೆ ಪೂಜೆ ಮಾಡುವುದಕ್ಕೆ ಹೆಸರೇ ನಿಜವಾದ ಭಕ್ತಿ. ಬಹು ಜನಗಳು ಸುಮ್ಸುಮ್ನೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡ್ತಾರೆ. ಬೂಟಾಟಿಕೆಯ ಭಕ್ತಿ ಭಗವಂತ ಮೆಚ್ಚುತ್ತಾನ? ಕಳ್ಳ ಕಪಟದ ನಾಟಕದ ಆ ಆಟಗಳನ್ನು ಪರಮಾತ್ಮ ಮೆಚ್ಚುವುದಿಲ್ಲ. ಹಾಗಾದರೆ ನಾವು ಮಾಡುವ ಪೂಜೆ ಹೇಗಿರಬೇಕಪ್ಪ? ಶಿವ ಮೆಚ್ಚಬೇಕು. ಭೀಮ ಮಾಡ್ತಿದ್ದ ಹೀಗೆ ಪೂಜೆ ಹೇಗೆ ಎಂದರೆ ತನ್ನಲ್ಲಿರುವ ಪರಮಾತ್ಮ ಮೆಚ್ಚಬೇಕು, ಹಾಗೆ ಪೂಜೆ ಮಾಡ್ತಿದ್ದ. ನಾವು ಅಷ್ಟೇ ಹಾಗೆ ಮಾಡಬೇಕು. ಭೋಜನಗಳು ಸುಮ್ಸುಮ್ನೆ ಜನ ಮೆಚ್ಚಲಿ ಅಂತ ಮಾಡ್ತಾರೆ, ಅದು ಭಕ್ತಿ ಅಲ್ಲ. ಕಥಾಭಾಗದಲ್ಲಿ ಮಾನಸ

ಪುರುಷ ಮೃಗ. ಆಗ ಅಲ್ಲಿಗೆ ಬಂದನಂತೆ ಭೀಮ. ಹೇ ಪುರುಷ ಮೃಗನೇ, ನಮೋ ನಮಃ. ಪುರುಷಾಮೃಗ ತಿರುಗದ, ಯಾರು ಯಾರು? ಸ್ವಾಮಿ, ನಾನ ಭೀಮ. ಭೀಮ? ಹೌದು, ಪಾಂಡವರಲ್ಲಿ ಒಬ್ಬನಾದ ಭೀಮ. ನಾನು ಮಹಾಶಿವ ಭಕ್ತ ಪುರುಷಾಮೃಗನೇ, ನಿನ್ನನ್ನು ಕಂಡು ಹೋಗೋಣ ಅಂತ ಬಂದಿದ್ದೇನೆ. ನನ್ನ ತಂದೆ ಯಾಗ ಮಾಡುವುದಕ್ಕಾಗಿ, ನಮ್ಮ ತಂದೆಗೋಸ್ಕರ ನಾವೊಂದು ಯಾಗ ಮಾಡ್ತಿದ್ದೇವೆ, ಆ ಯಾಗಕ್ಕೆ ನೀನು ಬರಬೇಕು. ಪುರುಷಾಮೃಗ ನೋಡದ, ಯಾರು ಬಂದರೂ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರಲ್ಲ, ಏನು ಈ ಜನ? ನನ್ನನ್ನು ನೆಮ್ಮದಿಯಾಗಿ ಶಿವ ಧ್ಯಾನ ಮಾಡುವುದಕ್ಕೆ ಬಿಡೋದಿಲ್ಲವಲ್ಲ. ಹೇ ಭೀಮಾ, ನಾನು ಯಾಕೆ ಬರಬೇಕು? ಸ್ವಾಮಿ, ನೀವು ಕೂತ ಎಡೆಯೆಲ್ಲ ಸುಭಿಕ್ಷೆಯಾಗಬೇಕಾದ್ರಿಂದ ನೀವು ಬಂದಲ್ಲಿ ಕೂರಬೇಕು. ಪುರುಷಾಮೃಗ ನೋಡ್ತಾನೆ, ನನ್ನನ್ನು ಕರ್ಕೊಂಡು ಹೋಗೋರು ನನಗಿಂತ ಮುಂಚಿತವಾಗಿಯೇ ಇರಬೇಕು, ಗೊತ್ತಾ? ಯಾರೇ ನನ್ನನ್ನು ಕರ್ಕೊಂಡು ಹೋಗೋಕೆ ಬರಲಿ, ಆ ಕರೆದುಕೊಂಡು ಹೋಗುವವರು ನನಗಿಂತಲೂ ಮುಂಚಿತವಾಗಿ ನನಗಿಂತ ಮುಂದೆ ಇರಬೇಕು. ಭೀಮ ಹೇಳಿದ, ಎಲ್ಲ ತಿಳ್ಕೊಂಡೆ ಬಂದಿದ್ದೇನೆ. ಆಂಜನೇಯ ನನಗೆಲ್ಲ ಮೊದಲೇ ಹೇಳಿದ್ದಾನೆ, ಅಪ್ಪ ನಿನಗಿಂತಲೂ ಮುಂಚಿತವಾಗಿಯೇ ನಾನು ಒಳಗಿರ್ತೇನೆ, ಅಷ್ಟೊಳಗಾಗಿ ನೀನು ಬಾ. ಅದು ಪುರುಷಾಮೃಗ ಹೇಳಿದ, ಮಧ್ಯದಲ್ಲಿ ಏನಾದರೂ ನೀನು ಸಿಕ್ಕ ಹಾಕ್ಕೊಂಡ್ರೆ ಸಿಗದು ಹಾಕ್ಬಿಡ್ತೇನೆ, ಅದೆಲ್ಲ ಅರ್ಥ ಮಾಡಿಕೊಂಡೆ ಬಂದಿದ್ದೇನೆ. ಆಗ ಮಹಾನುಭಾವನಾದ ಪುರುಷಾಮೃಗ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿ ಹೇಳ್ತಾನಂತೆ, ಶಿವ ಹೋಗಿ ಬರಲೇನಪ್ಪ, ನಿನ್ನ ಭಕ್ತರು ಕರೀತಾ ಇದ್ದಾರೆ ನನ್ನನ್ನು. ಮಹಾನುಭಾವನಾದ ಧರ್ಮರಾಜ ಯಾಗ ಮಾಡ್ತಾನಂತೆ, ಶಿವ ಹೋಗಿ ಬರ್ತೇನೆ. ಹೋಗಿ ಬರಲೇನಪ್ಪ, ನಿನ್ನ ಭಕ್ತರು ಕರೆದರೆ ಇಲ್ಲವೆಂದೆನದೆ, ಹೋಗಿ ಬರಲೇನಪ್ಪ. ಅಪ್ಪ ಹೋಗಿ ಬರಲ, ಎದ್ದ, ನಮ ಶಿವಾಯ ಓಂ ನಮ ಶಿವಾಯ, ಭೀಮ ಹೊರಡು ಹೊರಡು ಎಂದಾಗ ವಾಯುಪುತ್ರನಾದ ಮಹಾನುಭಾವನಾದಂತಹ ಭೀಮಸೇನ ಅಲ್ಲಿಂದಲೇ ಆ ಪುರುಷಾಮೃಗನನ್ನು ಕರೆದುಕೊಂಡು ಹೊರಟಿದ್ದ.

ಕುಶಾಮೃಗ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿದ್ದಾನೆ, ಅಲ್ಲಿಂದಲೇ ಹೊರಟ. ಅಷ್ಟೊತ್ತಿಗಾಗಲೇ ಭೀಮಣ್ಣ ದಡ ದಡ ದಡ ದಡ ದಡನೆ ಓಡುತ್ತ ಬಹುದೂರ ಸಾಗಿದ್ದ. ಯೋಚನೆ ಮಾಡ್ತಾನಂತೆ, ಇಷ್ಟು ಬೇಗ ಪುರುಷಾಮೃಗ ಬರಲಾರ, ನಾನು ವಾಯುಪುತ್ರನಾದ್ರಿಂದ ಎಷ್ಟು ದೂರ ಹೋಗಿದ್ದೇನೆ ಅಂತ ಇದ್ದಾನೆ. ಅಷ್ಟೊಳಗಾಗಿ ಪುರುಷಾಮೃಗ ಏನು ಮಾಡ್ದ, ಅಲ್ಲಿಂದ ಭೀಮಾ ಅಂತ, ಎರಡೇ ಅಕ್ಷರ ಭೀಮಾ ಅನ್ನೋದ್ರೊಳಗಾಗಿ ಭೀಮಾ ಇದ್ದ ಜಾಗಕ್ಕೆ ಬಂದ್ಬಿಟ್ಟ. ಆ ವೇಗ, ಪುರುಷಾಮೃಗನು ಬರುತ್ತಿರುವ ವೇಗ ಸಾಮಾನ್ಯವಾದ ವೇಗವಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ವೇಗ, ಅತಿವೇಗ, ವಾಯುವೇಗ, ಶರವೇಗ, ಕೊನೆಯಲ್ಲಿ ಮನೋವೇಗ. ಮನೋವೇಗ ಮನಸ್ಸಿಗಿಂತಲೂ ವೇಗವಾಗಿ ಓಡೋ ವಸ್ತುವೇ ಇಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ, ನೀವಿಲ್ಲೇ ನಿಂತ್ಕೊಳ್ಳಿ. ಆಹಾ, ಮೊನ್ನೆ ನಾನು ಡೆಲ್ಲಿಲಿ ಅಲ್ಲಿ, ನಿಮ್ಮ ಮನಸ್ಸಾಗಲೇ ಡೆಲ್ಲಿ ಮುಟ್ಟು ಬಂದ್ಬಿಟ್ಟು. ಮೊನ್ನೆ ನಾನು ಅಲ್ಲಿ ಡೆಲ್ಲಿಲಿದ್ನಲ್ಲ ಅಂದರೆ ಅಷ್ಟೊಳಗಾಗಿ ಮನಸ್ಸು ಡೆಲ್ಲಿಗೆ ಹೋಗ್ಬರುತ್ತಲ್ಲ, ಅದಕ್ಕೆ ಹೆಸರು ಮನೋವೇಗ. ಈ ಮನೋವೇಗದಲ್ಲಿ ಓಡತಕ್ಕಂಥ ಅವನು ಪುರುಷಾಮೃಗ ಭೀಮಾನ್. ಭೀಮನ ಜಾಗಕ್ಕೆ ಬಂದ್ಬಿಟ್ಟ. ಭೀಮನಿಗೆ ಭಯವಾಗೋ, ಅಯ್ಯಯ್ಯೋ ಪುರುಷಾಮೃಗ ಬಂದೇ ಬಿಟ್ನಲ್ಲ ಅಂತ ಆಂಜನೇಯ ಕೊಟ್ಟಿದ್ನಲ್ಲ ಪ್ರಸಾದ, ಆ ಕೂದಲನ್ನ ಸ್ವಲ್ಪ ತೆಗೆದ, ನೆಲಕ್ಕೆ ಬಿಸಾಡಿ. ಏನಾಗಿ ಹೋಗಿದೆ, ಸಾವಿರಾರು ಲಿಂಗಗಳಾಗಿ ಹೋಗಿತ್ತು. ಆ ಸಾವಿರಾರು ಲಿಂಗಗಳನ್ನು ಕಂಡ ಪುರುಷಾಮೃಗ

ಏನು ಮಾಡಿ ಮಾನಸ ಪೂಜಾ ಧುರಂದರ ಏನು ಮಾಡಿದ್ದಾನೆ? ಮನಸ್ಸಿನಲ್ಲೇ ಆ ಸಾವಿರಾರು ಲಿಂಗಗಳಿಗೂ ಅರ್ಚನೆ ಮಾಡುತ್ತಿದ್ದಾನೆ, ಪುಷ್ಪ ಅರ್ಪಿಸಿದ್ದಾನೆ, ಶಿವಪೂಜೆಯನ್ನು ಮಾಡಿದ. ಆ ಪೂಜೆಯನ್ನೆಲ್ಲ ಲಿಂಗಗಳಿಗೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಪೂಜೆ ಮಾಡುವುದರೊಳಗಾಗಿ ಏನಾಗಿದೆ, ಭೀಮನ್ನ ಬಹುದೂರ ಓಡ ಹೋಗಿದ್ದ. ನಗಿತಾನ್ ಪುರುಷ ಮೃಗ, ಇಷ್ಟೊತ್ತಿಗಾಗಲೇ ಭೀಮ ಬಹುದೂರ ಹೋಗಿರಬಹುದು, ನೋಡಿ ಬರ್ತೇನೆ ಭೀಮ ಅಂದ. ಭೀಮ ಅನ್ನೋದ್ರೊಳಗಾಗಿ ಪುನಃ ಭೀಮ ಇರೋ ಜಾಗಕ್ಕೆ ಬಂದ್ಬಿಟ್ಟು ಭೀಮಣ್ಣನ ಭಯ, ಅಯ್ಯೋ ಯಪ್ಪ ಮತ್ತೆ ಬಂದ್ಬಿಟ್ನಲ್ಲ ಪುರುಷಾಮೃಗ ಅಂತ ಪ್ರಸಾದದಲ್ಲಿ ಅರ್ಧ ತೆಗೆದು ಕೆಳಗೆ ಹಾಕಿ ಲಕ್ಷಾಂತರ ಲಿಂಗಗಳಾಗಿ ಹೋಯಿತು. ಆ ಲಕ್ಷಾಂತರ ಲಿಂಗಗಳನ್ನ ಕಂಡ ಪುರುಷಾಮೃಗ, ಶಿವನೇ ಇಲ್ಲೇ ಇದ್ದೀಯ, ಎಲ್ಲಿ ನೋಡಿದರಲ್ಲಿ ನೀನಿರುವೆ ಅಲ್ಲಲ್ಲಿ, ಶಿವ ನೀನಿಲ್ಲದ ಎಡೆಯಲ್ಲಿ ನೀನೆಲ್ಲೆಲ್ಲೂ ಇದ್ದೀಯ, ಬೆಟ್ಟದ

ಎಲ್ಲೆಲ್ಲೂ ಶಿವ ನನ್ನಪ್ಪ ದಯಾಗರ ನೀನೆಲ್ಲ ಕಡೆಗಳಲ್ಲಿಯೂ ನೀನು ನೀನಿಲ್ಲದಿರುವ ಎಡೆಯಲ್ಲಿ ಎಂದ. ಆ ಲಕ್ಷಾಂತರ ಲಿಂಗಗಳಿಗೂ ಪೂಜೆಯನ್ನು ಮಾಡಿದ, ಲಕ್ಷಾಂತರ ಲಿಂಗಗಳಿಗೂ ಅರ್ಚನೆಯನ್ನು ಮಾಡುತ್ತಾನೆ, ಜಲಪುಷ್ಪಾದಿಗಳನ್ನು ಅರ್ಪಣೆಯನ್ನು ಮಾಡಿದ್ದಾನೆ, ಕರೆಗಳನ್ನೇ ಜೋಡಿಸಿದ್ದಾನೆ. ಶಿವಪ್ಪ ನಿನ್ನ ಭಕ್ತರು ನನ್ನನ್ನು ಕರೀತಾರಪ್ಪ, ಹೋಗಿ ಬರಲೇ ಎದ್ದ. ಯೋಚನೆ ಮಾಡಿದ, ಇಷ್ಟೊತ್ತಿಗಾಗಲೇ ಭೀಮ ಊರನ್ನು ಸೇರಿರ್ತಾನೆ, ಪರೀಕ್ಷೆಯನ್ನು ಮಾಡೋಣ. ಭೀಮ ಇಚ್ಛಾಗ ಬಂದ್ಬಿಟ್ಟು ಮನೋವೇಗ ಓಡಿ ಬಂದರೆ ಭೀಮಣ್ಣ ನೋಡ್ತಾನೋ, ಅಯ್ಯೋಯ್ಯಪ್ಪ ಬಂದ್ಬಿಟ್ನಲ್ಲ ಅಂತ ಆ ಭಯದಲ್ಲಿ ಇದ್ದ ಬಂದ ಪ್ರಸಾದವನ್ನೆಲ್ಲ ಚೆಲ್ಲಿದ. ಕೋಟ್ಯಾಂತರ ಲಿಂಗಗಳಾಗಿ ಹೋಯಿತು.

ಭಾವ, ಹೇ ನಟನ ಕಲಾ ಚತುರ, ಹೇ ನಾಟ್ಯ ವಿನೋದ ಶಂಕರ. ಆ ಲಿಂಗಗಳಿಗೆಲ್ಲ ಅರ್ಚನೆಯನ್ನು ಮಾಡ್ತಿದ್ದಾನೆ, ಪೂಜೆಯನ್ನು ಮಾಡ್ತಾನೆ. ನಟನ ಕಲಾ

ನಟರಾಜ, ಪೂಜೆಯನ್ನ ಮಾಡಿದ್ದಾನೆ ಪುರುಷಾಮೃಗ, ಅರ್ಚನೆಯನ್ನ ಮಾಡಿದ, ವಿಧ ವಿಧದ ಕುಸುಮಗಳ ಅರ್ಪಿಸಿದ, ನಾಟ್ಯ ಕಲಾ ವಿನೋದನಾದಂತಹ ಆ ನಟ ಭಯಂಕರನೆಂದೆನಿಸಿರುವ ಪರಶಿವನ ಧ್ಯಾನ ಮನಸ್ಸು. ಇಷ್ಟೊತ್ತಾಗಲೇ ಭೀಮಣ್ಣ ಊರು ಸೇರಿರ್ತಾನೆ. ಅನ್ನುವಾಗ ಭೀಮ ಭಯಭಯದಿಂದ ಓಡೋಡಿ ಬರ್ತಿದ್ದಾನೆ. ಅಷ್ಟೊತ್ತಾಗಲೇ ಪುರುಷ ಮೃಗ ಕೋಟ್ಯಾಂತರ ಲಿಂಗಗಳಿಗೂ ಪೂಜೆ ಮಾಡಿದ್ದಾನೆ. ಶಿವ, ಭಕ್ತರು ನಿನಗಾಗಿ ಕಾದಿದ್ದಾರೆ, ನಾ ಹೋಗಿ ಬರ್ತೇನೆ ಅಂತ ಎದ್ದ. ಅಷ್ಟೊಳಗಾಗಿ ಭೀಮಣ್ಣ ಆಯಾಸಪಟ್ಟು ಪ್ರಯಾಸವಾಗಿ ಓಡಿ ಓಡಿ ಓಡಿ ನಾಡನ್ನು ಸೇರಿದ್ದ. ಅರಮನೆ ಹತ್ತಿರಲು ಬಂದುಬಿಟ್ಟಿದ್ದ. ಬಲಗಾಲನ್ನ ತೆಗೆದು ಒಳಗಿಟ್ಟಿದ್ದ. ಇಲ್ಲಿ ಎಡಗಾಲು ತಗೋಬೇಕು. ಅಷ್ಟೊಳಗಾಗಿ ಪುರುಷಾಮೃಗ ಭೀಮಾ ಅಂತ, ಇನ್ನೂ ಇಲ್ಲ ಇದ್ದೀಯ, ಬಂದವನೆ ಆ ಭೀಮನ ಎಡಗಾಲನ್ನು ಹಿಡ್ಕೊಂಡು. ನಾನೇನು ಹೇಳಿದೆ, ನಾನು ಬರೋದ್ರೊಳಗಾಗಿ ಊರಲ್ಲಿ ಇರಬೇಕು ಅಂತಲ್ವೇ, ಇಲ್ಲ ಇದ್ದೀಯ ಅಂತ ಕಾಲಿಡ. ಬಲಗಾಲು ಒಳಗೋಗಿತ್ತಂತೆ, ಎಡಗಾಲು ಸಿಕ್ಕಾಕೊಂಡು. ಭೀಮ ನೋಡ್ತಾನಂತೆ, ಇನ್ನು ಮುಗಿಯಿತು ನನ್ನ ಕೆಲಸ, ಇನ್ನು ನನ್ನ ಕಥೆ. ನಮ್ಮಣ್ಣನಿಗಾಗಿ ನಾನು ಮಾಡುವ ಪೂಜೆಗಾಗಿ ಮಹಾನುಭಾವನಾದ ಪುರುಷಾಮೃಗನನ್ನು ಕರೆತರ್ತೇನೆ ಅಂತ ಮಾತು ಕೊಟ್ಟಿದ್ದೆ, ಊರು ಒಳಗಡೆಗೆ ಬರೋದ್ರೊಳಗಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಯಾರಲ್ಲಿ? ನಮ್ಮಣ್ಣನನ್ನು ಕರ್ಕೊಂಬನ್ನಿ, ವರ್ತಮಾನ ಮುಟ್ಟಿತು ಧರ್ಮರಾಜನಿಗೆ. ಈ ರೀತಿ ಭೀಮಣ್ಣನ ಎಡಗಾಲು ಪುರುಷಾಮೃಗ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನು ಸುಮ್ಮನಿದ್ರಲ್ಲ ಅವನನ್ನು ಸಿಗದಾಕ್ಬಿಡ್ತಾನೆ, ಭೀಮಣ್ಣ ಸತ್ತು ಹೋಗ್ತಾನೆ ಅನ್ನುವ ವರ್ತಮಾನ ತಿಳಿದೊಡನೆ ಧರ್ಮರಾಜ ದಡ ದಡ ದಡ ದಡ ಓಡಿ ಬರ್ತಾನೆ. ಓಡಿ ಬಂದು ನೋಡ್ತಾನೆ, ಪುರುಷಾಮೃಗ ಭೀಮನ ಎಡಗಾಲನ್ನು ಹಿಡಿದು. ಭೀಮಣ್ಣ ಹೇಳ್ತಾ ಇದ್ದಾನಂತೆ, ಅಣ್ಣ ನನಗೂ ಪುರುಷಾಮೃಗನಿಗೂ ಒಂದು ಮಾತಾಗಿತ್ತಣ್ಣ, ನಾ ಪುರುಷಾಮೃಗ ಬರೋದೊಳಗಾಗಿ ಊರೊಳಗಡೆ ಇರಬೇಕು ಅಂತ. ಅಣ್ಣ ಬಲಗಾಲು ಒಳಗಿದೆ, ಇನ್ನು ಎಡಗಾಲು ಹೊರಗನೆ ಇದೆ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಅಣ್ಣ ಸಾಯುವ ಮುನ್ನ ನಿನಗೆ ನಮಸ್ಕಾರ ಹೇಳಬೇಕು ಅಂತ ಕರೆದು ಧರ್ಮರಾಜರು ಅಳುತ್ತಾರಂತೆ, ತಮ್ಮ ಭೀಮ ನನಗಾಗಿ ಎಂತೆಂತಹ ಕೆಲಸ ಮಾಡಿದೆ, ಅಪ್ಪ ನನಗೆ ಸಹಾಯ ಮಾಡಿದವನು ನೀನು, ನಿನ್ನನ್ನು ಬಿಟ್ಟು ಹೋಗ್ತೀಯ ಪುರುಷಾಮೃಗನೇ, ಅಪ್ಪ ನಿನ್ನ ಮಾತು ಸತ್ಯ, ನೀನು ಹೇಳಿದ ಹಾಗೆ ಅವನ

ತೆಗೆದು ಹಾಕ್ಬಿಡಪ್ಪ. ಆದರೆ ಎಡಗಾಲು ಅಂದರೆ ಬಲಗಾಲು ಒಳಗಡೆ ಇಟ್ಟಿದ್ದಾನೆ, ಅದರಿಂದ ಬಲಭಾಗ ನಾನು ಕೊಟ್ಬಿಡೋ, ನನ್ನ ತಮ್ಮನ್ನು ನೋಡ್ಕೊಂಡು ಕಣ್ಣೀರು ಸುರಿಸ್ಬಿಡ್ತೇನೆ. ಪುರುಷ ಮೃಗ ನೋಡ್ತಾನೆ ಧರ್ಮಂದು ಎಂತಹ ಧರ್ಮ, ಅಲ್ಲೂ ಧರ್ಮ ಮಾತಾಡ್ತಿದ್ದಾನೆ, ಆಹಾ ಇನ್ನೆಂತಹ ಪುಣ್ಯಾತ್ಮರು ಅನ್ನುವಾಗ ಅಲ್ಲಿ ಏನಾಗಿದೆ, ಅಲ್ಲಿವರೆವಿಗೂ ಕೃಷ್ಣ ಪರಮಾತ್ಮನ ಆಗಮನವಾಗಿರಲಿಲ್ಲ. ಧರ್ಮರಾಜ ಏನು ಮಾಡುತ್ತಿದ್ದಾನೆ, ನನ್ನ ತಮ್ಮನನ್ನು ಸಿಗಿದು ಹಾಕ್ಬಿಡ್ತಾನೆ ಪುರುಷ ಮೃಗ.

ಪಾಂಡವರು ಎಲ್ಲರೂ ಸೇರಿ ಕೃಷ್ಣನನ್ನ ಕರೀತಾರೆ. ಅಲ್ಲಿವರೆಗೂ ಕೃಷ್ಣ ಬಂದಿರಲಿಲ್ಲ. ಇಷ್ಟೆಲ್ಲ ನಡೆಯುವಾಗ ಕೃಷ್ಣ ಇರಲಿಲ್ಲ. ಯಾವಾಗ ಅಭಿಮನ್ನನನ್ನು ಸಿಗದ ಹಾಕ್ಬಿಡ್ತೀನಿ ಅನ್ನೋ ಪುರುಷ ಮೃಗ, ಆಗ ಪಾಂಡವರು ಎಲ್ಲರೂ ಕೃಷ್ಣನನ್ನು ಕರೆದ. ಮಮ ಪ್ರಾಣ ಹಿ ಪಾಂಡವ, ನನ್ನ ಪ್ರಾಣಗಳೇ ಪಾಂಡವರು ಅನ್ನುವ ಕೃಷ್ಣ ಸರ್ವದಾ ಪಾಂಡವರಿಗಾಗೇ ಕಂಕಣಬದ್ಧನಾಗಿದ್ದ. ಆ ಜಗದೊಡೆಯನಾದ ಪರಮಾತ್ಮ ಭಕ್ತರಿಗಾಗಿರ್ತಾನೆ. ಭಕ್ತರು ಆ ಪರಮಾತ್ಮನನ್ನೇ ಕೆಲವು ಸಮಯ ಮರ್ತು ಹೋಗ್ತಾರಂತೆ. ಆದರೂ ಭಗವಂತ ಮರೀತಾನ, ನನ್ನ ಭಕ್ತರು ಚೆನ್ನಾಗಿರಲಪ್ಪ ಅಂತಲೇ ಹೇಳುತ್ತಾನ. ಆದ್ರಿಂದ ಇಲ್ಲಿ ದಯಾಗರನಾದ ಕೃಷ್ಣ ಬಂದ. ಯಾವಾಗ ಕೃಷ್ಣ ಬಂದ ಎಲ್ಲವೂ ಶುಭ. ಜಗದೊಡೆಯನಾದ ಭಗವಂತನ ಆಗಮನ ಶುಭಪ್ರದವಾಯಿತಂತೆ. ಆ ಕೃಷ್ಣ ಪರಮಾತ್ಮ ಬರ್ತಾನಂತೆ. ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ, ಜನ ಸುತ್ಕೊಂಡ್ಬಿಟ್ಟಿದ್ರು. ಕೃಷಾಮೃಗ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ, ಆ ಜನ ಎಲ್ಲ ಸುತ್ತ ಹಾಕೊಂಡ್ಬಿಟ್ಟಿದ್ರು. ಕೃಷ್ಣನಿಗೆ ವರ್ತಮಾನ ಮುಟ್ಟಿದಂತೆ ಜಗದೊಡೆಯನಾದ ಕೃಷ್ಣ. ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ ಅಪ್ಪ, ದಾರಿ ಬಿಡಿ ದಾರಿ ಬಿಡಿ ಅಂತ ಒಳಗಡೆ ಬಂದ. ಬಂದು ನೋಡ್ತಾನೆ, ಪುರುಷಾಮೃಗ ಭೀಮನ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ. ಕೃಷ್ಣ ಪರಮಾತ್ಮ ನೋಡಿದಂತೆ, ಹಾ ಪುರುಷಾಮೃಗ, ಅಯ್ಯೋಯ್ಯೋ ಯ ಪುರುಷಾಮೃಗ, ನೀನು ಬಂದ ಅಪ್ಪ. ಹಿಮಾಲಯ ಪರ್ವತದ ಮೇಲೆ ಇರಬೇಕಾದವನ ಮಹಾನುಭಾವ, ಆಹಾ ಧರ್ಮ ನಿನ್ ಪುಣ್ಯವೇ ಪುಣ್ಯ, ಪುರುಷಾಮೃಗ ಬಂದಿದ್ದಾನೆ ಅಯ್ಯ. ಆ ಪುರುಷಾಮೃಗ ಎಂತಹ ಮಹಾನುಭಾವ ಎಂದರೆ, ಸರ್ವದಾ ಅವನ ಕಣ್ಣು ನೋಡುವುದು ಶಿವಲಿಂಗವನ್ನೇ, ಅವರ ಬಾಯಿ ಹೇಳುವುದು ಶಿವನಾಮಸ್ಮರಣೆ, ಅವರ ಕಿವಿ ಕೇಳುವುದು ಶಿವನಾಮ ಸಂಕೀರ್ತನೆ, ಅವರ ಕೈ ಯಾವಾಗಲೂ ಹಿಡಿದಿರೋದು ಶಿವಲಿಂಗ ಅಂತ ಅವನ ಕೈ ನೋಡ್ತಾನೆ. ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದ್ದ ಕೃಷ್ಣ ಅಂತಾನಂತೆ. ಅಯ್ಯಯ್ಯ ಪುರುಷಾಮೃಗ, ಯಾವಾಗಲೂ ಶಿವಲಿಂಗವನ್ನೇ ಹಿಡಬೇಕಾದ ನಿನ್ನ ಕೈ ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದೆಯಲ್ಲ ಯಾಕೆ? ಅವಾಗ ಪುರುಷಾಮೃಗ ನೋಡ್ತಾನೆ, ನಿಜ, ಯಾವಾಗಲೂ ಶಿವಲಿಂಗ ಹಿಡಿಬೇಕಾದ ನಾನು ಭೀಮನ ಕಾಲು ಛೇ ಅಂತ ಬಿಟ್ಟ. ಪುರುಷಾಮೃಗ ಕೈ ಬಿಟ್ಟ, ಭೀಮ ಕಾಲು ಒಳಗೆ ಎಳ್ಕೊಂಡ್ಬಿಟ್ಟ. ಆಮೇಲೆ ಕೃಷ್ಣ ನಗುತ್ತಾನೆ, ಪುರುಷಾಮೃಗನೇ ನೀನೇನು ಸಾಮಾನ್ಯನೇ. ಆಗ ಪುರುಷಾಮೃಗ ನಗುತ್ತಾನೆ, ಕೃಷ್ಣ ನೀನೇನು ಸಾಮಾನ್ಯನೇ, ಕಪಟ ನಾಟಕ ಸೂತ್ರಧಾರಿ ನೀನು, ನೀನಾಡಿಸಿದಂತೆ ಆಡುವ ಜಡವರಿಕೆ ಬೊಂಬೆ ನಾನು, ನಿಂದೆಲ್ಲ ನಾಟಕ ನಾನು ಬಲ್ಲೆ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ಅಪ್ಪ ನೀನು ಬೇರೆಯಲ್ಲ, ಶಿವ ಬೇರೆಯಲ್ಲ, ಬಾ ಪುರುಷಾಮೃಗನನ್ನ ಕರೆ ತಂದವರೇ. ಹಸ್ತಿನಾಪುರದಲ್ಲಿ ಭವ್ಯವಾದ ಮಂಟಪ, ಭಕ್ತರೆಲ್ಲರೂ ಸೇರಿದ್ದಾರೆ, ಆ ಪುರುಷಾಮೃಗನನ್ನ ಕರೆತಂದು ಮಂಟಪದಲ್ಲಿ ಕೂರಿಸಿದ್ದಾರೆ. ಭವ್ಯವಾದ ಮಂಟಪ ರಚನೆಯಾಗಿದೆ. ಲೋಕನಾಯಕನಾದ ಭಗವಂತನ ಧ್ಯಾನವನ್ನೇ ಮಾಡ್ತಾ, ಆ ದಯಾಮಯನಾದಂತಹ ಶಿವಪೂಜೆಯನ್ನ ಮಾಡ್ತಾ ಎಲ್ಲ ಭಕ್ತರು ಸೇರಿದ್ದಾರಂತೆ. ಭಗವಂತನಾದ ಲೋಕನಾಯಕನಾದ ಶಿವನಿಗೆ ತಮ್ಮ ವಂದನೆಯನ್ನು ಅರ್ಪಣೆಯನ್ನು ಮಾಡುತ್ತಿದ್ದಾರೆ. ಬಾ ಬಾ ಬಾ ಶಂಕರ.

ಸೇರಿ ದಯಾಗರನಾಗಿರುವ ಶಿವನನ್ನ ಬರಮಾಡಿದ್ದಾರೆ. ಭೂಲೋಕಕ್ಕೆ ಇಳಿದು ಬಾ ತಂದೇ ಎಂದು ಪ್ರಾರ್ಥಿಸಿದಾಗ ಆ ಮಹಾಮಹಿಮರಾದ ಭಕ್ತರ ಕೋರಿಕೆ ನೀರೇರಿಸುವ ಸಲುವಾಗಿ ಪಾರ್ವತಿ ಸಹಿತನಾಗಿ ಶಿವನೇ ಪ್ರತ್ಯಕ್ಷನಾದ, ಆಶೀರ್ವಾದ ಮಾಡಿದ. ಪುರುಷಾಮೃಗ, ನೀನಿರುವ ಎಡೆಯೆಲ್ಲವೂ ಸುಭಿಕ್ಷೆಯಾಗಲಪ್ಪ. ಯಾರು ಈ ಪುರುಷಾಮೃಗನ ದಿವ್ಯ ಚರಿತೆಯನ್ನು ಕೇಳುವರೋ ಹೇಳುವರೋ ಪಠಣಗೈವರೋ ಅವರ ಅಭಿಷ್ಟಗಳೆಲ್ಲವೂ ಈಡೇರಲಿ ಎಂಬುದಾಗಿ ಭಗವಂತನೇ ಆಶೀರ್ವದಿಸಿ ಅನುಗ್ರಹಿಸಿದ ಎಂಬತಕ್ಕಂತಹ ಈ ದಿವ್ಯ

ಮುಂದಾಳತ್ವವನ್ನು ವಹಿಸಿ ಕೂತಿದ್ದಾನೆ. ಆ ಯಾಗ ಭವ್ಯವಾದ ತೆರೆದೊಳಗಾಗಿ ಹಿರಿಯರು ಎಲ್ಲರೂ ಸೇರಿ ಆಚರಣೆ ಮಾಡುತ್ತಿದ್ದಾರೆ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ದಿವ್ಯ ಸ್ವರೂಪಾನಂದ ಘನ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಂ ಮನಶ್ಚಕ್ಷುಶೋತ್ರಜಿ ವಗ್ರಾಣ ರೂಪ ವಿದ್ಯುತ್ ಜ್ಞಲ ಔಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪತಿರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಆ ಅಗ್ನಿಗೆ ಯಜ್ಞೇಶ್ವರನಿಗೆ ಅರ್ಪಣೆಯನ್ನು ಮಾಡುತ್ತಾ ಜಗತ್ತಿಗೆಲ್ಲ ಮಂಗಳವನ್ನು ಕೋರಿದರಂತೆ ಪಾಂಡವರು. ಅಂದಿನಿಂದ ಮೊದಲಾಗಿ ಇಂದಿನವರೆಗೂ ಭವ್ಯವಾದ ಈ ಚರಿತ್ರೆಯನ್ನು ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಪಾಡುತ್ತಿದ್ದಾರೆ. ಅಂತಹ ದಿವ್ಯವಾದ ಪುರುಷಾಂಬುರ್ಗರ ಈ ಚರಿತ್ರೆ ನಾವು ನೀವುಗಳೆಲ್ಲರೂ ಇಷ್ಟು ಹೊತ್ತು ಆಲಿಸಿದೆವು ಅನ್ನುವುದಾದರೆ ಈ ಕಥೆ ಕೇಳಿದವರಿಗೆ ಶುಭವಾಗಲಿ, ಭಗವಂತನ ಆಶೀರ್ವಾದವಾಗಲಿ ಎಂದು ಪ್ರಾರ್ಥಿಸುತ್ತಾ ದಯಾಮಯನಾದ ಭಗವಂತನಿಗೆ ನಾವುಗಳೆಲ್ಲರೂ ಸೇರುತ್ತಾ ಮಂಗಳವನ್ನು ಪಾಡೋಣ. ಮಂಗಳವಾದ

0: ಕೇಳುಗರೆ, ಇದುವರೆಗೂ ಭೀಮಾ ಗರ್ವಭಂಗ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚಾಗಿ ತೆಂಗು, ಬಾಳೆ, ಶುಂಠಿ, ಅರಿಶಿಣ ಹಾಗೂ ಅಡಿಕೆ ಬೆಳೆಗಳಿಗೆ ಹೆಚ್ಚಾಗಿ ಜನಗಳು ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆ ಜೊತೆಯಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೂವಿನ ಬೆಳೆಗಳಿಗೂ ಸಹಿತ ನಮ್ಮಲ್ಲಿ ಬೇಡಿಕೆ ಈಗ ಬರ್ತಾ ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ತೆಂಗು. ತೆಂಗು ಯಾಕೆ ಬೇಡಿಕೆ ಬಂತು ಅಂದರೆ, ಈಗ ನಮ್ಮಲ್ಲಿ ತುಂಬ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣ, ಮತ್ತು ಬೇಸಿಗೆಯಲ್ಲಿ ಈಗ ಎಳ್ನೀರನ್ನು ಬೇಕಾಗಿರೋದ್ರಿಂದ ಎಲ್ಲರೂ ಈಗ ತೆಂಗಿನ ಬೆಳೆಗೆ ಬರ್ತಾ ಇದ್ದಾರೆ. ಕಾರಣ, ತೆಂಗಿನ ಬೆಳೆಯಲ್ಲಿ ಉಪ ಬೆಳೆಗಳನ್ನಾಗಿ ಅಥವಾ ಮಿಕ್ಸ್ಡ್ ಫಾರ್ಮಿಂಗ್ ಅಂತೇಳಿ ನಾವು ಬೆಳೆಯಲಿಕ್ಕಿರುವ ನಮ್ಮ ರೈತ ಬಾಂಧವರು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ತರಕಾರಿ ಬೆಳೆ ಇರ್ಬೋದು, ಬಾಳೆ ಇರ್ಬೋದು, ಪಪಾಯ ಇರ್ಬೋದು, ಅಥವಾ ಈ ಕರಿಬೇವು ಇರ್ಬೋದು, ಈ ಥರ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಮೈನ್ ಕ್ರಾಪ್ ಆಗಿ ತೆಂಗನ್ನು ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೆ ಆದಾಯ ಇದೆ. ಅದೊಂದನ್ನೇ ಬೆಳೆ ಬೆಳೆಯುವ ಬಂದ ಜೊತೆ ಜೊತೆಯಾಗಿ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದಿಂದ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ತೆಂಗು ಅಭಿವೃದ್ಧಿ ಮಂಡಳಿ ಇದರಿಂದ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತ ಬಾಂಧವರು ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ತಾವು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ನಾವು ಸಹಾಯಧನ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇದೆ. ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಹೆಚ್ಚಿಗೆ ಕೋಕೋನಟ್ ನರ್ಸರಿ ಮಾಡಿ ತುಂಬ ಗಿಡಗಳು ಉಳ್ಕೊಂಡು ಅವು ಇನ್ನೂ ಸಹಿತ ಆಗಿನೇ ಇದ್ದಾವೆ. ಸೊ ಸೇಲ್ ಆಗಿರಲಿಲ್ಲ. ಸೊ ಅದಾದ ತಕ್ಷಣ ನಮ್ಮಲ್ಲಿ

ತೆಂಗಿನ ಬೆಲೆ ಕೆಜಿಗೆ 60 ರೂಪಾಯಿ ತನಕನೂ ಹೋಯ್ತು. ಹೀಗಾಗಿ ಎಲ್ಲರೂ ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಹುಣಸೂರು ತಾಲೂಕಿನಲ್ಲಿ ಕೇವಲ ಒಂದು 8,000 ಕಾಯಿಗಳನ್ನು ಹಾಕಿದ್ದೀವಿ. ಸೊ ಆ 8,000 ನಮಗೆ ಎಲ್ಲ ಹೋಗಿ ಒಂದು 5,000 ಗಿಡ ಬರ್ಬೋದು. ನಮಗೆ ಬೇಡಿಕೆ ನೋಡಿದ್ರೆ ಈಗ ಈ ವರ್ಷಕ್ಕೆ ಒಂದು ಸುಮಾರು 15,000-20,000 ಇದೆ. ಹೀಗಾಗಿ ನಾವು ನಮ್ಮಲ್ಲಿರತಕ್ಕಂಥವನ್ನ ಎಷ್ಟು ಸಾಧ್ಯನೋ ಅಷ್ಟು ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರೈತರು ಸ್ವಂತವಾಗಿ ಹೆಸರನ್ನು ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರೋ ಕಡೆ ರೈತ ಬಾಂಧವರು ಅದನ್ನು ಸೆಲೆಕ್ಟ್ ಮಾಡಿ ನಾಟಕಿ ಮಾಡ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಇಲಾಖೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದರ ಈಗ ನಮ್ಮಲ್ಲಿ ಈಗ ಇರೋ ದರ ಒಂದು ಸಸಿಗೆ 18 ಅಂದರೆ 1.5 ವರ್ಷ ಗಿಡಕ್ಕೆ 75 ರೂಪಾಯಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ರೇಟ್ ಬರುತ್ತೋ ಆ ರೇಟನ್ನು ನಾವು ಕೊಡ್ತೀವಿ. ಪ್ರಸ್ತುತ ನಮಗೆ 75 ರೂಪಾಯಿನ ಇದೆ. ಹೈಬ್ರಿಡ್ ಹಾಲನ್ನು ಹೆಚ್ಚಾಗಿ ನಮಗೆ ಎಳ್ನೀರಿಗೆ ಪರ್ಪಸ್ಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿ ತಿಪ್ಪೋಟ ಹಾಲು, ಅರ್ಸಿಕೆರೇಟ ಹಾಲು ಇವೆಲ್ಲ ಏನಿದೆ ನಮ್ಮ ಲೋಕಲ್ ತಳಿಗಳು, ಕೊಬ್ಬರಿಗೂ ಆಗುತ್ತೆ ಎಳ್ನೀರಿಗೂ ಆಗುತ್ತೆ. ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೇದು. ಎಳ್ನೀರೇ ಬೇಕು ಸರ್, ನಮ್ಗೆ ತುಂಬ ದಿವಸ ಆಗಿರೋ ಕಾಯಕ್ಕಾಗೋದಿಲ್ಲ. ಎಳ್ನೀರ್ ಹೈಬ್ರಿಡ್ಸ್ ಹಾಕಿದ್ರೆ T2D ಅಥವಾ T2T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರು ಬಗ್ಗೆ ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸಭಾ ಇರ್ಬೋದು, ಈಗ ನಮ್ಮ CPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಮುಂಡಮ್ ಇದೆ, ಎಲ್ಲ ಚೌಗಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮ್ಗೆ ಎಳ್ನೀರಿಗೂ ಬೇಕು ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು ಬೇಡಿಕೆ ತುಂಬ ಇದೆ. ಈಗ ನಮ್ಮ ಇಲಾಖೆ ಮಟ್ಟದಲ್ಲಿ ನಾವು ಹೇಳೋದಾದ್ರೆ, ಈಗ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಬಂದು ಆ ಒಂದು ಗರ್ತ್ ಏನು ನಮ್ಮ ಸ್ಟೆಮ್ ಗರ್ತ್ 6-7 ಎಲೆ ಇರಬೇಕು, 18 ತುಂಬಿರಬೇಕು. ಅಂಥ ಸಸಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ತುಂಬ 5-6 ಅಥವಾ ತುಂಬ ಗರ್ತ್ ಕಡಿಮೆ ಇರತಕ್ಕಂಥ ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು. ಸೊ ನಾವು ಆಯ್ಕೆ ಮಾಡೋದು ಮಿನಿಮಮ್ ಸೊ 100 ಕಾಯಿ ಹಾಕಿದರೆ ಅದರಲ್ಲಿ ಚೆನ್ನಾಗಿರತಕ್ಕಂಥದ್ದು 65-70% ಮಾತ್ರ ತಗೋತೀವಿ. ಸೊ ಉಳಿದಿದ್ದನ್ನೆಲ್ಲ ಅಲ್ಲೇ ಡಿಸ್ಕಾರ್ಡ್ ಮಾಡಿ ಸುಟ್ಟಾಕಿ ಸೊ ಒಳ್ಳೆಯ ಗಿಡಗಳನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. 6-7 ಎಲೆ ಇರಬೇಕು ಅಥವಾ 18 ಮಿನಿಮಮ್ ಅಥವಾ 15-18 ಅಂಥ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ, 5-6 ಕೊಡಿ ಸರ್ ಬರಲಿ, ನಮ್ಮ ಚಿಗ್ಗಿಡನ್ನು ಬೇಕು ಚಿಗ್ಗಿಡನ್ನು ಬೇಕು ನಮ್ಮಲ್ಲಿ ಬಂದು ಆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ದಯಮಾಡಿ ಯಾರೂ ನೆಡಬಾರ್ದು. ನೆಟ್ಟರೆ ಮುಂದಕ್ಕೆ ಬರ್ತಕ್ಕಂಥ ಇಳುವರಿ ಮತ್ತು ಅವ್ರು ಬರ್ತಕ್ಕಂಥ ಕೊಬ್ಬರಿ ಕಂಡಿತ ಕಡಿಮೆ ಆಗುತ್ತೆ. ಉದ್ಯೋಗ ಖಾತ್ರಿಯಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಮಾತ್ರ ಇದೆ. ಹಿಂದೆ ನಮಗೆ ಬಾಳೆ, ಪಪ್ಪಾಯ ಇದಕ್ಕೆಲ್ಲ ನಾವು ಕೊಡ್ತಾ ಇದ್ವಿ, ಈಗೆಲ್ಲ ಜಿರಾಮ್ಜಿ ಯೋಜನೆ ಎಲ್ಲ ಲಾಸ್ಟ್ ನರೇಗಾದಲ್ಲೇ ಇದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಉದ್ಯೋಗ ಖಾತ್ರಿಯಲ್ಲೂ ಸಹಿತ ನಾವು ಇದನ್ನ ಕೊಡ್ತೀವಿ. ಹಾಗೇನೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಇದೆ, ಆ ಯೋಜನೆಯಲ್ಲಿ ಸಹಿತ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಪ್ರಯೋಜನ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ ಸರ್. ನಂತರ ಈಗ ಪ್ರಧಾನ ಅಡಿಕೆ ಬರ್ತಾ ಇದೆ, ಅಡಿಕೆಗೆ ನಾವು ಯಾವುದನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದರೂ ಅಡಿಕೆನ ತುಂಬ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಕ್ಸ್ಪೋರ್ಟು ಅಥವಾ ಈ ಗುಟ್ಕಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಗ ತುಂಬ ಸಮಸ್ಯೆ ಆಗುತ್ತೆ. ಇಲಾಖೆ ವತಿಯಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಕೊಡ್ತಾ ಇಲ್ಲ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ತೆಂಗಲ್ಲಿ ಅಡಿಕೆನ ಜಾಸ್ತಿ ಬೆಳೀತಾರೆ, ಆಕ್ಚುಲಿ ತೆಂಗಲ್ಲಿ ಅಡಿಕೆನ ಹಾಕಬಾರ್ದು ಟೆಕ್ನಿಕಲ್ ಆಗಿ. ಆದರೂ ರೈತ ಬಾಂಧವರು ಏನು ಮಾಡ್ತಾರೆ ಅಂತ 40 ಅಡಿಗೆ ಹಾಕಿದ್ವಿ ಸರ್, 2 ಹಾಕೋತೀವಿ ಸರ್ ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ನಮ್ಮ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಳೆ, ತಂಬಾಕು ಬೆಳೆ ಬಿಟ್ಟರೆ ನಮ್ಮಲ್ಲಿ ರಾಗಿ ನೆಕ್ಸ್ಟ್ ನಮ್ಮೆಲ್ಲ ಇದೆ. ಸೊ ಈ ತಂಬಾಕು ಬೆಳೆ ತುಂಬ ಈ ಸಾರಿ ರೇಟ್ ಕಡಿಮೆ ಆಗಿದೆ, ಮತ್ತು ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ರೇಟ್ ಕಡಿಮೆ ಆದರೂ ಸಹಿತ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲಿ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಸೊ ತಂಬಾಕು ಧೂಮಪಾನ ಅಂತ ಎಲ್ಲರೂ ಗೊತ್ತಿದೆ, ಆದರೂ ಸಹಿತ ಯಾರೂ ಅದನ್ನು ಬಿಡ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ, ಈ ಥರ ಮಾಡಬಾರ್ದು, ಹೆಲ್ತ್ ಎಸಾರ್ಟ್ಸ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಎಲ್ಲ ಸೌದೆ ಏನೇನಿದೆ ನ್ಯಾಚುರಲ್ಲಾಗಿ ಅವೈಲಬಿಲಿಟಿ ಇರೋವೆಲ್ಲನೂ ಹಾಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ತಂಬಾಕು ಬಿಟ್ಟು ತೋಟಗಾರಿಕೆಗೆ ಶಿಫ್ಟ್ ಆಗ್ತೀವಿ ಅನ್ನೋರಿಗೆಲ್ಲ ನಾವು ಬಾಳೆ, ಪಪ್ಪಾಯ, ತೆಂಗು, ಮಾವು ಈ ಥರ ಏನೇ ಬೆಳೆಗಳಿಗೂ ಬಂದರೂ ಸಹಿತ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೊಂದು ದುರಾದೃಷ್ಟ ನಮ್ಮಲ್ಲಿ ಏನಂತಂದರೆ, ಈಗ ತರಕಾರಿನ ಬೆಳ್ಕೊಬಿಡ್ತಾರೆ, ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಅದೇ ಜಾಗಕ್ಕೆ ಮತ್ತೆ ಅವರು ತಂಬಾಕನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ತುಂಬ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀವಿ, ಸರ್ ಏನು ಮಾಡೋ ಸರ್ ಬೇಕಾಗುತ್ತೆ ಸರ್ ನಮಗೆ ಅಂತೇಳಿ. ಲೈಸೆನ್ಸ್ ಇರೋವರೆಗೆ ಕೊಡ್ತೀವಿ ಸರ್, ಲೈಸೆನ್ಸ್ ಇಲ್ದಿರೋ ಅವ್ರಿಗೆ ಯಾರಿಗೂ ನಾವು ಸಹಾಯಧನನ ಕೊಡ್ತಾ ಇಲ್ಲ. ಲೈಸೆನ್ಸ್ ಯಾರಿದೆ ಅವ್ರನ್ನೇ ಹುಡುಕಿ ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ತರಬೇತಿಗಳನ್ನು ಸಹಿತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಶ್ರಮನ ಈ ಸಾರಿಯಿಂದ ಜಾಸ್ತಿ ಮಾಡಿ ನಾವು ತಂಬಾಕುನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರಿಗೆ ಬೇಗವಾಗಿ ದುಡ್ಡು ಸಿಗ್ಬಿಡ್ತದೆ ಅನ್ನೋದೇ ಎಲ್ಲರಿಗೂ ರೈತರಿಗೆ ಇರ್ತಕ್ಕಂಥದ್ದು ಒಂದು ಕಾಮನ್ ಜನರಲ್ ಟೆಂಡೆನ್ಸಿ ಈಗ. ಸೊ
ಹಾಗಾಗಿ ರೈತರು ನಮಗೆ ಬೇಗ ದುಡ್ಡು ಸಿಗುತ್ತೆ, ಬೇಗ ಇದಾಗ್ಬಿಡುತ್ತೆ ಅನ್ನೋದೊಂದು ಇದು. ಮತ್ತೆ ಅದಕ್ಕೆ ಆಗತಕ್ಕಂಥ ಏನು

ಈ ಕೆಮಿಕಲ್ಸ್ ಇದೆ, ಆ ಕೆಮಿಕಲ್ ಇಂದ ಭೂಮಿನೂ ಬರಡ್ ಆಗ್ತಾ ಇದೆ. ಈಗ ಅಲ್ಲಿ ಆಗಿರತಕ್ಕಂಥ ಅಲ್ಲಿ CAN ಅಂತ ಹಾಕ್ತಾರೆ, ಬಟ್ ಅದು ತುಂಬಾ ಮಣ್ಣನ್ನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಬೇಗ ಇಳುವರಿ ಬರಬಹುದು, 4 ತಿಂಗಳಿಗೆ ಒಂದು ಕ್ರಾಪ್ ಮುಗಿದೋಗುತ್ತೆ, ಮಳೆಯ ಆಶ್ರಿತ. ಹಾಗೆ ಲೇಬರ್ ಓರಿಯೆಂಟೆಡ್ ಆಗಿ ನೋಡಿದಾಗ ಸರ್ ನಮ್ಗೆ ಬೇಡವೇ ಬೇಡ ಅಂತ ನಮ್ಮ ಹತ್ರ ಬಂದು ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಬೇಡವೇ ಬೇಡ ಸರ್ ಅಂತಾರೆ, ಮತ್ತೆ ನೋಡಿದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಸೊ ಅದನ್ನ ರೈತರು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಪ್ರವರ್ತನೆ ಆದ್ರೆ ತುಂಬಾ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಈಗ ಏನು ನಮ್ಗೆ ಟೊಬ್ಯಾಕೋದಲ್ಲಿ 3-4 ತಿಂಗಳಿಗೆ ಬರುತ್ತೆ. ಸೊ ಅದೇ ತರ ನಮ್ಮಲ್ಲಿ ತರಕಾರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮೆಣಸಿ ಬೆಳಿಬಹುದು, ಟೊಮೆಟೊ ಬೆಳಿಬಹುದು, ಬದನೆ ಬೆಳಿಬಹುದು. ನಮ್ಮ ತರಕಾರಿಗಳಾದಂತ ಕೋಸು, ಹೂಕೋಸು, ಎಲೆಕೋಸು, ನೀಲ್ಕೋಸು ಎಲ್ಲಾನು ಬೆಳಿಬಹುದು. ಬೆಳಿಲಿಕ್ಕೆ ನಾವು ಅವ್ರಿಗೆ ಸಹಾಯಧನ ಕೊಡ್ತಾ ಇದೀವಿ. ಹಾಗೇನೆ ಬಾಳೆ, ಪಪ್ಪಾಯ, ಮಾವು, ತೆಂಗು ಇದನ್ನೆಲ್ಲಾನು ಮಾಡ್ಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮತ್ತೆ ತರಬೇತಿಗಳು ಸಹಿತ ಹಮ್ಮಿಕೊಂಡು ಅವರಿಗೆ ನಾವು ಹೇಳ್ತೇವೆ. ಅದ್ರ ಜೊತೆಗೇನೆ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ ಅನಗೋಡು ಭಾಗದಲ್ಲಿ ತುಂಬಾನೇ ಇದ್ರದ್ದು ಪ್ರಭಾವ ಜಾಸ್ತಿ ಇದೆ ತಂಬಾಕಿಂದು. ಸೊ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಈಗ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಶುಂಠಿ ಬೆಳೆಗೆ ಬಹಳ ಆಗ್ತಾ ಇದಾರೆ. ಈ ನಮ್ಮ ತಾಲೂಕಿನಲ್ಲಿ ಅನಗೋಡು ಭಾಗದಲ್ಲೇ ಸುಮಾರು 4-5 ಸಾವಿರ ಎಕರೆಯಷ್ಟು ಶುಂಠಿ ಬಿತ್ತನೆ ಆಗಿದೆ ಈಗ ಅದನ್ನ. ಸೊ ಅದ್ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಇನ್ನು ಜಾಸ್ತಿ ನಮ್ಮ ತಂಬಾಕು ಬೆಳೆ ಬಿಟ್ಟು ಪರ್ಯಾಯ ಬೆಳೆಗೆ ನಮ್ಮ ಆರ್ಟಿಕಲ್ಚರ್ ಕಪ್ ಬರಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್. ಶುಂಠಿ ತುಂಬಾನೇ ಚೆನ್ನಾಗಿ 9 ತಿಂಗಳ ಕ್ರಾಪ್ಸ್. ಈಗ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾನು ಲೀಸಿಗೆ ಅಂತೇಳಿ ಮಾಡ್ತಾ ಇದಾರೆ ಸರ್. ಅದೊಂದು ಬಿಡಬೇಕು. ಲೀಸಿಗೆ ಮಾಡಿದಾಗ ಎಲ್ಲಾ ಕೇರಳಿಯನ್ಸ್ ಅವ್ರು ಕೊಡ್ತಾ ಇದಾರೆ ಸರ್. ಅವ್ರು ಯಥೇಚ್ಛವಾದ ಗೊಬ್ಬರಗಳನ್ನ ಹಾಕ್ಬಿಟ್ಟು ಸಾಯಿಲ್ ಅನ್ನ ಫಲವತ್ತತೆ ಕಡಿಮೆ ಮಾಡ್ತಾ ಇದಾರೆ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲಾ ಈ ತೆಂಗಿನ ತೋಟಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಅಡಿಕೆ ತೋಟಗಳನ್ನು ಹಾಕ್ತಾ ಇದಾರೆ. ಸೊ ಅಲ್ಲಿ ಯಥೇಚ್ಛವಾದ ಗೊಬ್ಬರ ಹಾಕೋದ್ರಿಂದ ಮತ್ತೆ ಹೆಚ್ಚಿನ ವೀಡಿಸೈಡ್ಸ್ ಕಳೆನಾಶಕಗಳನ್ನ ಸಿಂಪಡಿಸೋದ್ರಿಂದ ಏನು ತೆಂಗಿದೆ ಅಥವಾ ಅಡಿಕೆ ಇದೆ ಅಥವಾ ಬಾಳೆ ಇದೆ ಅವೆಲ್ಲಾನು ಬೇರೆಲ್ಲ ಕೊಳತೋಗಿ ಈ ಮಳೆಗಾಲ ಮತ್ತೆ ಗಾಳಿ ಬಂದಾಗ ಮರಗಳು ಬೀಳ್ತಾ ಇದಾವೆ ಸರ್. ಸೊ ದಯಮಾಡಿ ಅವ್ರನ್ನ ನೀವು ಸಪರೇಟ್ ಆಗಿ ಮಾಡಿ ಏನು ನಮ್ಮ ಇಲಾಖೆಯ ಅಥವಾ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದ್ರ ಪ್ರಕಾರ ಗೊಬ್ಬರಗಳನ್ನು ನಾವು ನೀಡೋದಾದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಯಥೇಚ್ಛವಾದ ಗೊಬ್ಬರ ಕೊಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗಿ ಇರುವ ಮರಗಳು ಸಹಿತ ಹಾಳಾಗ್ತಾ ಇದಾವೆ. ಸೊ ಹಾಗಾಗಿ ಏನು ನಮ್ಮ ಇಲಾಖೆ ಅಥವಾ ರೆಕಮೆಂಡೇಶನ್ಸ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇವರು ಬೇಗ ಜಾಸ್ತಿ ಇಳುವರಿ ಬರಬೇಕು ಅಂತೇಳಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸೊ ಭೂಮಿ ಫಲವತ್ತತೆ ಹಾಳಾಗಿ ಇದು ಮಾಡ್ತಾ ಇದ್ದಾರೆ. ಅರ್ಶಿನ ಒಳ್ಳೆ ರೇಟ್ ಇದೆ. ಶುಂಠಿಯಲ್ಲಿ ಬಂದು ರೇಟ್ ಸರ್ ಬಹಳ ಕಡಿಮೆ ಆಗಿದೆ. 1,500 ರಿಂದ 2,500 ರೂಪಾಯಿ ಅಷ್ಟೇ ನಿಂತಿದೆ. ಈಗ ಒಂದು ಸ್ವಲ್ಪ 2,500-3,000 ರೂಪಾಯಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ವೈಸ್ ಕಂಪೇರ್ ಮಾಡಿದಾಗ ಅರ್ಶಿನ ಚೆನ್ನಾಗಿದೆ. ಜಾಸ್ತಿ ಕಲ್ಟಿವೇಶನ್ ಆಗ್ತಾ ಇದೆ ಪಿರಿಯಾಪಟ್ಟಣ ಭಾಗ, ನಮ್ಮ ತಾಲೂಕು, ಮತ್ತೆ ಈವನ್ ಮಡಿಕೇರಿ ಕೂಡ ನಮ್ಮಲ್ಲಿ ಈಗ ಶುಂಠಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲೆಲ್ಲಿ ಈಗ ಭತ್ತ ಬೆಳೀತಿದ್ರು ಆ ಭಾಗಕ್ಕೆಲ್ಲನು ಶುಂಠಿ ಆಗ್ತಾ ಇದ್ದಾರೆ. ಶುಂಠಿನ ಹಾಕೋದ್ರಿಂದ ಒಳ್ಳೇದು. ನಮ್ಮ ರೆಕಮೆಂಡೇಶನ್ಸ್ ಫರ್ಟಿಲೈಸರ್ಸ್ ಇದೆ ಅದು ಕೊಟ್ಟರೆ ಒಳ್ಳೇದು. ಹೆಚ್ಚಿಗೆ ಅವರು ಲಾಭ ಬೆಳಿಬೇಕು, ಹೆಚ್ಚಿಗೆ ತೂಕ ಬರಬೇಕಾದ್ರಿಂದ ಈ ಬೇರೆ ಬೇರೆ ಗೊಬ್ಬರಗಳೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಒಂದು ಹಾಳಾಗ್ತಾ ಇದೆ. ನೀರಿನ ಆಶ್ರಯ ಮೇಜರ್ ಆಗಿ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ನಾವು ಹನಿ ನೀರಾವರಿ ಸಹಾಯಧನ ಸಹಿತ ನಾವು ಕೊಡ್ತಾ ಇದೀವಿ. ಬಟ್ ಶುಂಠಿ ಮತ್ತೆ ಅರ್ಶಿನಕ್ಕೆ ನಾವು ಕೊಡ್ತಾ ಇಲ್ಲ ಸರ್, ಅದು ಕಮರ್ಷಿಯಲ್ ಕ್ರಾಪ್ ಅಂತೇಳಿ. ಬಟ್ ಅದು ಮೈಕ್ರೋ ಸ್ಪ್ರಿಂಕ್ಲರ್ ಅಂತೇಳಿ ರೈತರು ಬಂದವರನ್ನ ಹಾಕೊಳ್ತಾ ಇದಾರೆ, ಅದು ಒಳ್ಳೆ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹನಿ ನೀರಾವರಿ ಸಹಿತ ನಾವು ಕೊಡ್ತಾ ಇದೀವಿ. ಅಂತರ್ಜಲ ಪ್ರಮಾಣ ಚೆನ್ನಾಗಿದೆ ಸರ್, ಯಾಕೆಂದ್ರೆ ಸುತ್ತು ಚಾನಲ್ಸ್ ಇದೆ, ಲಕ್ಷ್ಮಣ ತೀರ್ಥ ನದಿ ಏರಿತಾ ಇರೋದ್ರಿಂದ 400-500 ಅಡಿ ಒಳಗಡೆ ಒಳ್ಳೆ ನೀರು ಸಿಗ್ತಾ ಇದೆ. ಹಿಂದೆ ಎಲ್ಲಾನು 100-200 ಅಡಿಯಲ್ಲೇ ಸಿಗ್ತಾ ಇತ್ತು. ಸೊ ಈಗ ನೀರಿನ ಅಭಾವ ಆಗ್ತಾ ಇರೋದ್ರಿಂದ ಒಂದು 500-600 ಅಡಿಗೆ ಹೋಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಇದು ನಮ್ಗೆ ಗೊತ್ತಾಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಳೆಗಳ ಮೇಲೇನು ವೈಪರೀತ್ಯ ಬಿಡ್ತಾ ಇದೆ. ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಹೋಗಿ ನಮ್ಮ ಸ್ಟಾಫ್ ಅಲ್ಲೇನು ಏನು ಮಲ್ಚಿಂಗ್ ಇದೆ, ಮಲ್ಚಿಂಗ್ ಮಾಡ್ಕೋಬೇಕು, ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ನೀರಾವರಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ನೀರೆಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದೀವಿ. ಅದನ್ನ ಒಂದು ಮಾಡ್ತಾ ಇದಾರೆ. ಮತ್ತೆ ಮಲ್ಚಿಂಗ್ ನ ಸಿಸ್ಟಮ್ ನ ಉಪಯೋಗಿಸಿ ಅಂತ ಹೇಳ್ತಾ ಇದೀವಿ. ಮಲ್ಚಿಂಗ್ ಸಿಸ್ಟಮ್ ಅಲ್ಲಿ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಸಹಾಯಧನ ಎಷ್ಟು ಜನಕ್ಕೆ ಬರುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಹಾಗೇನೆ ಮಲ್ಚಿಂಗ್ ಅಲ್ಲಿ ಅವ್ರು 2 ತರನು ಮಾಡ್ಕೋಬಹುದು. ನ್ಯಾಚುರಲ್ ಮಲ್ಚಿಂಗು, ಈಗ ತೆಂಗಿನ ಮೊಟ್ಟೆ, ತೆಂಗಿನ ಗರಿ ಬಿದ್ದಿರುತ್ತೆ, ಕಟ್ ಮಾಡಿ ಅಲ್ಲೇ ಹಾಕ್ಬೋದು. ಇಲ್ಲ ಪಾಲಿಥಿನ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ ನ ಹಾಕ್ಬಿಟ್ಟು ಮಾಯಿಸರ್ ಕನ್ಸರ್ವೇಶನ್ ಮಾಡಬಹುದು, ನೀರಾವರಿನ ಕಡಿಮೆ ಮಾಡ್ಲಿಕ್ಕೆ ಮಾಡಬಹುದು ಇದರಲ್ಲಿ. ವಾರ್ಷಿಕ ಬೆಳೆಗಳಂದ್ರೆ ಈಗ ಕಲ್ಲಂಗಡಿ ಹಾಕಿರೋರು, ಈವನ್ ನಮ್ಮ ಮೆಣಸಿ ಟೊಮಾಟೋ ಹಾಕಿರೋರೆಲ್ಲಾನು ಈಗ ಮಲ್ಚಿಂಗ್ ಮಾಡ್ತಾ ಇದಾರೆ. ಈಗ ಅದೇ ತರ ಈಗ ತೆಂಗು ಅಡಿಕೆಗೆಲ್ಲ ಹೋದಾಗ ಅಲ್ಲಿ ಬಿದ್ದಿರತಕ್ಕಂತ ಗರಿ ಅಂತ ಏನಂತೀವಿ ಅಥವಾ ಮೊಟ್ಟೆ ಅಂತ ಏನ್ ಹೇಳ್ತೀವಿ ಅದನ್ನ ಕಟ್ ಮಾಡಿ ನಾವು ಸುತ್ತನು ಅಲ್ಲೇ ಹಾಕಿ ಅದರದ ಗೊಬ್ಬರನೂ ಆಗುತ್ತೆ, ಅದ್ರ ಹೆಚ್ಚಿನ ಪೊಟ್ಯಾಸಿಯಂ ಕಂಟೆಂಟ್ ಇರುತ್ತೆ. ಸೊ ಅದ್ರ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಉದುರೋದಂತ ಏನಿತ್ತೀವಿ ನೆಟ್ ಡ್ರಾಪಿಂಗ್ ಅಂತೇಳಿ ಅದನ್ನ ಸಮಸ್ಯೆನೂ ಕಡಿಮೆ ಆಗುತ್ತೆ.
ಹಣ್ಣಿನ ಬೆಳೆಗಳು ನಮ್ಮಲ್ಲಿ ಈಗ ಬಾಳೆ ತುಂಬಾ ಚೆನ್ನಾಗಿದೆ ಸರ್, ಫಾಲೋಡ್ ಬೈ ಪಪ್ಪಾಯ ಇದೆ, ಮಾವು ಸ್ವಲ್ಪ ನಮ್ಮ ಬಿಳಿಕೆರೆಯ ಡ್ರೈಲ್ಯಾಂಡ್ ಅಲ್ಲಿ ಬೆಳೀತಿದ್ದಾರೆ,

ಈಗ ನಾವು ಅದ್ರ ಬಗ್ಗೆ ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಬಗ್ಗೆ ಮಾತಾಡೋದು ತುಂಬ ಸೂಕ್ತ ಅನ್ಸುತ್ತೆ ಸರ್. ಈಗ ಈಗ ಹುಣಸೆ ಇರ್ಬೋದು, ಹುಣಸೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಧಾನ್ಯತೆ ಬರುತ್ತೆ. ನೇರಳೆ ಹಣ್ಣು, ಜಮ್ಮು ನೇರಳೆ ಇದೆ, ಅದನ್ನು ಮಾಡಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಅದು ಬಿಟ್ಟರೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಮ್ಮಲ್ಲಿ ಒಂದು 4-5 ಜನ ಬೆಳೆದಿದ್ದಾರೆ, ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀತಾಫಲ ಮಾಡ್ಬೋದು, ಸೀಬೆ ಮಾಡ್ಬೋದು, ಸಪೋಟ ಮಾಡ್ಬೋದು, ಮಾವು ಮಾಡ್ಬೋದು, ಇದೆಲ್ಲಕ್ಕೂ ಒಳ್ಳೆ ಅವಕಾಶಗಳಿದೆ. ಇದಕ್ಕೆಲ್ಲನೂ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಮಾಡ್ಕೊಳ್ಳೋಕು ನಮ್ಮ ಇಲಾಖೆ ಮುಂದೆ ಬರ್ತಾ ಇದ್ದೀನಿ. ಜೀರಾಮ್ ಜಿ ಬಂದ್ಮೇಲೆ ಅದರಲ್ಲಿ ಮಾಡ್ಕೊಡ್ತೀವಿ. ಅದನ್ನು ಹೊಸ ಬೆಳೆಗಳಂತಂದ್ರೆ ನಾವೀಗ ಹೂವಿನ ಬೆಳೆಗಳು ಮಾಡ್ತಾ ಇದ್ದಾರೆ. ಸೈಲಸ್ ಕಲ್ಚರ್ ಅಂತೇಳಿ ಒಬ್ರು ಪಾಲಿ ಹೌಸ್ ಅಲ್ಲಿ ಮಾಡ್ತಿದ್ದಾರೆ, ಅವರು ಮಾಡಿ ಹೊರಗಡೆ ದೇಶಗಳಿಗೆ ಕಳಿಸ್ತಿದ್ದಾರೆ ಅವರು. ಸೊ ಅಂತದನ್ನೆಲ್ಲ ಮಾಡ್ಬೋದು. ತುಂಬಾ ಕಾಸ್ಟ್ಲಿ ಬರುತ್ತೆ, ತುಂಬಾ ಬಂಡವಾಳ ಇರತಕ್ಕಂಥ ರೈತರಿಗೆ ಆಗುತ್ತೆ, ಅದು ನಾರ್ಮಲ್ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಸೈಲಸ್ ಕಲ್ಚರ್ ಈಗ ನಮ್ಮಲ್ಲಿ ಒಬ್ರು ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಇದು ಚಿಯಾ ಅಂತ ಬರುತ್ತೆ, ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆರ್ಕಿಡ್ಸ್ ಟೈಪ್ ಮಾಡಿದ್ದಾರೆ, ಅದೊಂದು ಫ್ಲವರ್ಸ್ ಮಾಡಿದ್ದಾರೆ. ಜಸ್ಟ್ ಒಂದು 1.5 ಎಕರೆ ಅಲ್ಲಿ ಮಾಡಿದ್ದಾರೆ ಸರ್, ಅವರು ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಮಣ್ಣೆ ಇಲ್ದಂಗೆ ಬೆಳೀತಾರ ಕ್ರಾಪ್ಗಳಲ್ಲಿ ಇವರೊಬ್ಬರು ಮಾಡ್ತಾ ಇದ್ದಾರೆ, ಟ್ರೈ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಗ್ಬೋದು, 1 ಎಕರೆಲ್ಲೇ ಬೆಳೆಯೋದ್ರನ್ನ ಅವರು 5 ಗುಂಟೆಯಲ್ಲೇ ಬೆಳೀತಾರೆ. ಸೊ ಆ ಥರ ಎಲ್ಲ ಮಾಡ್ತಿದ್ದಾರೆ, ಅದ್ರ ಮಾಡಲಿಕ್ಕೆ ಉಪಯೋಗ ಅವಕಾಶಗಳಿದ್ದಾವೆ. ಸುಮಾರು ಪಾಲಿ ಹೌಸ್ನ ಒಂದು 15-20 ಪಾಲಿ ಹೌಸ್ ಇದ್ದಾವೆ. ಸೊ ವರ್ಷ ಇಡೀನೂ ಅವರು ಬೆಳ್ಕೋಬೋದು, ಇಂಥ ಟೈಮಲ್ಲೇ ಬೆಳಿಬೇಕಂತ ಏನೂ ಇಲ್ಲ. ಸೊ ನಾವು ಹೊರಗಡೆ ಬೆಳೆಯೋದ್ರೆ ಮಳೆಗಾಲದಲ್ಲಿ ಮಳೆಗಾಲ ಬೆಳೆಗಳ ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲಗಳ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಚಳಿಗಾಲದ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈಗ ಗ್ರೀನ್ ಹೌಸ್ ಅಲ್ಲಿ ಆದರೆ ಪ್ರತಿ ಅವ್ರು ಯಾವಾಗ ಬೇಕೋ ಯಾವಾಗ ರೇಟ್ ಬರುತ್ತೋ ಎಲ್ಲನೂ ಕಮರ್ಷಿಯಲ್ ಆಗೇ ಮಾಡೋದ್ರಿಂದ ಮತ್ತೆ ಎಲ್ಲರೂ ದುಡ್ಡುಗೋಸ್ಕರನೇ ನಾವು ಬೆಳೆಯೋ ಬೆಳೆಗಳಿಂದ. ಸೊ ಗ್ರೀನ್ ಹೌಸ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗೆ ಮಾಡ್ಕೊಳ್ಳಕ್ಕೆ ವಿಫಲ ಅವಕಾಶಗಳಿದಾವೆ. ಅದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ಗೆ 25% ಕೊಡ್ತಾರೆ, ಇನ್ಕ್ಲೂಡಿಂಗ್ ಲ್ಯಾಂಡ್, ಬೋರ್ವೆಲ್, ಫೆನ್ಸಿಂಗ್, ಫಾರ್ಮ್ ಹೌಸ್ ಇದೆಲ್ಲ ಸೇರಿ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡ್ ಅಲ್ಲಿ 25% ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಮಾಡ್ಕೋಬಹುದು. ನಮ್ಮಲ್ಲಿ ಬೆಳೆಗಳಿಗೆ ನಮ್ಮ ಇಲಾಖೆ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನರ್ಸರಿಗಳದ್ದು ಏನು ಅಂತಂದ್ರೆ ಒಂದು ಉತ್ತಮವಾದ ಬೆಳವಣಿಗೆ ಅಂದ್ರೆ ಹಿಂದೆ ನಮ್ಮಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಆಗ್ತಿದ್ರು, ಅಂದ್ರೆ ಮೊಳಕೆಯಲ್ಲೇನೆ ಬಂದ್ಬಿಡ್ತಿತ್ತು ಕಾಯಿಲೆ. ಹೊರಗಡೆ ಬಂದ ತಕ್ಷಣ ಕಾಯಿಲೆ ಅಲ್ಲಿ ಏಪಿಡ್ಸು ಮೈಟ್ಸು ಇವೆಲ್ಲ ಬಂದು ಅಲ್ಲಿ ಅಟ್ಯಾಕ್ ಆಗ್ಬಿಡೋವು. ಏನು ಹೂವು ಬರೋ ಟೈಮ್ಗೆ ಫುಲ್ಲು ಗಿಡನೇ ಹಾಳಾಗ್ಬಿಡ್ತಿತ್ತು. ಈಗ ಈ ಪ್ರೊಟೆಕ್ಟೆಡ್ ಅಥವಾ ಹಸಿರು ಮನೆಗಳು ಅಥವಾ ಏನು ಇದು ನೆರಳು ಮನೆಗಳು ಅಥವಾ ಶೇಡ್ ನೆಟ್ಸ್ ಅಂತ ಏನಿದೆ ಆ ಶೇಡ್ ನೆಟ್ ಅಲ್ಲಿ ಬೆಳೆಯೋದ್ರಿಂದ ಏನು ನರ್ಸರಿಯಲ್ಲಿ ಬರತಕ್ಕಂಥ ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ನಮಗೆ ಮುಂದೆ ಬೇಗ ಇಳುವರಿ ಬರುತ್ತೆ, ಮತ್ತೆ ಬರತಕ್ಕಂಥ ರೋಗ ರುಜಿನಗಳು ಅಲ್ಲೇ ಕಡಿಮೆ ಆಗಿರುತ್ತೆ. ನಾವು ತಂದು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪ್ರೇಗಿ ಮಾಡಿದ್ಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿನೂ ಬರ್ತಾರೆ ಅಲ್ಲಿ. ಸೊ ಹಂಗಾಗಿ ಈ ನರ್ಸರಿಯಲ್ಲೇ ನಾವು ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ಉತ್ತಮವಾದ ಫಸಲನ್ನು ನಾವು ಪಡಿಬಹುದು. ಓಪನ್ ಕಂಡೀಷನ್ ಮಾಡೋದ್ರಿಂದ ತಂಬಾಕು ಸಹಿತ ಈಗ ನರ್ಸರಿಗಳಲ್ಲೇ ಮಾಡ್ತಿದ್ದಾರೆ, ಟ್ರೈ ಅಲ್ಲೇ ಮಾಡ್ತಿದ್ದಾರೆ. ಮೊದಲು ನಾವು ಪ್ರತಿ ಇದಕ್ಕೂ ಕೊಡ್ತಿದ್ವಿ, 90% ಸಬ್ಸಿಡಿ ಇತ್ತು. ಈಗ ಅದು 40% ಜನರಲ್ಗೆ, 50% SC/ST ಅವರಿಗೆ ಆಗಿದ್ರು. ಅದು ಅದ್ರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯೋಜನ ಇದೆ. ಮುಂದೆ ಬೆಳೆ ಬೆಳೀತಾ ಇದ್ದವರು ಕ್ಯಾಪ್ಸಿಕಮ್ಮು ಟೊಮೆಟೋ ಎಲ್ಲ ಬೆಳೀತಿದ್ದಕ್ಕವರು ಈಗ ಅದನ್ನ ಕನ್ವರ್ಟ್ ಮಾಡಿಕೊಂಡು ನರ್ಸರೀಸ್ ಮಾಡ್ತಿದ್ದಾರೆ. ಈಗ ನರ್ಸರೀಸ್ ಮಾಡ್ತಾರೆ, ಅದರಲ್ಲಿ ಒಳ್ಳೆ ಪ್ರಾಫಿಟ್ ತಗೊಳ್ತಾ ಇದ್ದಾರೆ ಅವರನ್ನು. ಈ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನು ಮೈಸೂರು ಜಿಲ್ಲೆಯಲ್ಲಿ ಯಲಚನಹಳ್ಳಿಯಲ್ಲಿದೆ, ಅಲ್ಲಿ ಕಸಿ ಮಾಡ್ತಾರೆ. ಮತ್ತೆ ಆರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಕಸಿ ಮಾಡಿ ಗಿಡಗಳು ಸಿಗ್ತವೆ. ಮತ್ತೆ ನಮ್ಮ ರಂಗಸಮುದ್ರದಲ್ಲಿ ನಮ್ದು ಒಂದು ನರ್ಸರಿ ಇದೆ, ಕುಕ್ಕರಳ್ಳಿ ಕೆರೆಯಲ್ಲಿದೆ, ಎಲ್ಲ ತಾಲೂಕುಗಳಲ್ಲಿ ಇದಾವೆ. ಇಲ್ಲಿ ಹೆಚ್ಚಾಗಿ ನಮ್ಮ ಗಿಡಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಆರ್ಗೇಟ್ ಅಲ್ಲಿ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿನೂ ಒಳ್ಳೆ ಗಿಡಗಳು ಸಿಗ್ತವೆ. ಅಲ್ಲಿ ನಾವು ಮುಂಚೆನೆ ಅವರಿಗೆ ಇಂಡೆಂಟ್ ಕೊಟ್ಟು ಮಾಡಿದ್ರೆ ತರಿಸಿ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಮಾಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇರೋ ಮುಂಚೆನೆ ಹೇಳಿದ್ರೆ ಅವರು ರೈತ ಬಂದರು ಕೊಡ್ಲಿಕ್ಕೆ ಆಗುತ್ತೆ ಸರ್. ಅದು ಬಟ್ ಒಳ್ಳೆ ಸಿಗ್ಬೇಕಂದ್ರೆ ಈಗ ಒಳ್ಳೆ ನರ್ಸರಿಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರೋ ಏನು ಸರ್ಕಾರದ ನರ್ಸರಿಗಳಿದೆ ಆ ನರ್ಸರಿಗಳಲ್ಲಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಸರ್, ಮಾಡ್ಬೋದು. ರೈತ ಬಾಂಧವರು ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಇಲ್ಲಿ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಅಥವಾ ರಂಗಸಮುದ್ರ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಅಲ್ಲಿ ಪಡ್ಕೋಬಹುದು. ಇನ್ನು ನಮಗೆ ಎಲ್ಲಾ ಮಾಹಿತಿ ಒಂದೇ ಕಡೆ ಬೇಕಂದ್ರೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಅಂತಿದೆ, ಅಲ್ಲಿಗೆ ಹೋದ್ರೆ ಯಾವ್ಯಾವ ಫಾರಂ ಅಲ್ಲಿ ಯಾವ್ಯಾವ ಗಿಡಗಳ ಅವೈಲಬಿಲಿಟಿ ಇದೆ ಅಂತೇಳಿ ಅಲ್ಲಿ ಪೂರ್ತಿ ಲಿಸ್ಟೇ ಕೊಡ್ತಾರೆ ಸರ್. ಅಲ್ಲಿ ರೈತ ಬಾಂಧವರು ಪಡ್ಕೋಬಹುದು. ಅಲ್ಲಿ ನಮ್ಮಲ್ಲಿ ಸುಮಾರು 40 ನರ್ಸರಿಗಳಿದಾವೆ. 40 ನರ್ಸರಿಗಳಲ್ಲಿ ಯಾವ್ಯಾವ ನರ್ಸರಿಗಳಲ್ಲಿ ಯಾವ್ಯಾವ ಗಿಡಗಳ ಲಭ್ಯವಿದೆ ಅಂತೇಳಿ ಅಲ್ಲಿ ಸಿಗುತ್ತೆ. ಓಪನ್ ಆಗಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಚೆಂಡು ಹೂವು ಬೆಳೀತಾರೆ, ಅದು ಸೀಸನ್ ಓರಿಯೆಂಟೆಡ್. ಈ ನಮ್ಮ ದಸರಾ ಬರೋ ಸೀಸನ್ ಅಲ್ಲಿ ಚೆಂಡು ಹೂವು ಮತ್ತೆ ಸೇವಂತಿಗೆ. ಸೊ ಸೇವಂತಿಗೆಯಲ್ಲಿ 2 ತರ ಆಫ್ರಿಕನ್ ಇದೆ ಮತ್ತೆ ವೈಲೆಟ್ ಇದೆ. ಸೊ ಅದನ್ನ ಥ್ರೂ ಔಟ್ ಇಯರ್ ಬೆಳೀತಾ ಇದ್ದಾರೆ. ಬಟ್ ಹೆಚ್ಚಿಗೆ ನಮಗೆ ಏನು ದಸರಾ ಶ್ರಾವಣ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರೋಂಗೆ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಅದು ನಮ್ಮ ಬಿಳಿಕೇರಿ ಏರಿಯಾದಲ್ಲಿ ಮತ್ತೆ ಹನಗೋಡಿ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ಅದನ್ನ ಹಸಿರು ಮನೆಯಲ್ಲಿ ಬೆಳೆಯೋದಾದ್ರೆ ಅವ್ರು ಯಾವಾಗ ಬೇಕಾದ್ರೂ ಯಾವ ಕ್ರಾಪ್ ಬೇಕಾದ್ರೂ ಬೆಳಿಬೋದು. ಈಗ ಒಂದು ಸ್ವಲ್ಪ ಗುಲಾಬಿನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಓಪನ್ ಅಲ್ಲಿ

ಯಾರೋ ಇದರಲ್ಲಿ ರಿನರ್ಸಲ್ ಮಾಡ್ತಾ ಇಲ್ಲ. ಓಪನ್ನಲ್ಲಿ ಗುಲಾಬಿನೂ ಬೆಳೀಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ, ಅದನ್ನೂ ಚೆನ್ನಾಗಿ ಬರ್ತಾರೆ, ಓಪನ್ ಕಂಡೀಷನ್ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೋದು. ಈಗ ಅದು ಬಿಟ್ಟರೆ ನಮಗೆ ಈ ನಮ್ಮ ಒಂದು ಬಿಳಿಕೆರೆ ಭಾಗದಲ್ಲಿ ಕನಕಾಂಬ್ರ 2 ಗುಂಟೆ 5 ಗುಂಟೆ ಮ್ಯಾಕ್ಸಿಮಮ್ ಜಾಸ್ತಿ ಹಾಕಿದ್ರಿಂದ 10 ಗುಂಟೆ, ಬಿಕಾಸ್ ಅದು ತುಂಬ ಲೇಬರ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇದೊಂದು ನಮ್ಮ ಬಿಳಿಕೆರೆ ಹೋಬಳಿಯ ಭಾಗದಲ್ಲಿ ಕನಕಾಂಬ್ರ ಚೆನ್ನಾಗಿ ಬೆಳೀತಾರೆ, ಥ್ರೌಟ್ ಇಯರ್ ಸಪ್ಲೈ ಮಾಡ್ತಾ ಇದಾರೆ ಅವರು. ನಮ್ಮ ಈಗ ಮೈಸೂರು ಹುಣಸೂರು ರೋಡಲ್ಲಿ ಬನ್ನಿಕೊಪ್ಪೆ ಅಂತ ಬರುತ್ತೆ, ಅದರಲ್ಲಿ 30-40 ದಿವಸ ಆ ರೋಡಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ, ಬೆಳಿಗ್ಗೆ 1-8 ಗಂಟೆ ತನಕ ಬಹಳನೇ ಸಮಸ್ಯೆ ಆಗುತ್ತೆ. ಸೊ ಏನೀ ತಂಬಾಕು ಹಾಕಿರ್ತಾರೆ ಆ ಭಾಗದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ಸ್ ಹಾಕಿರ್ತಾರೆ, ಸೊ ಅದನ್ನ ಅವರು ತಂಬಾಕು ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಅವರೇ ಹಾಕ್ಬಿಡ್ತಾರೆ. ಅವರೇ ಹಾಕ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲೇ ಮಳೆಗಾಲ, ಅದಕ್ಕೆ ನೀರಿರೋದಿಲ್ಲ, ಮಳೆ ಆಶ್ರಿತದಲ್ಲೇ ಅದು ಬಂದ್ಬಿಡುತ್ತೆ. ತುಂಬಾ ಥ್ರೌಟ್ ಇಂಡಿಯಾನೇ ಹೋಗುತ್ತೆ ಅಂತ ನಾವು ಹೇಳ್ಬೋದು, ಅದಷ್ಟು ನನಗೆ ಐಡಿಯಾ ಇಲ್ಲ ಅದರದ್ದು. ಬಟ್ ಅಲ್ಲಿ ಮಾತಾಡೋದು ನಾನು ನೋಡಿರೋ ಜಾಗ, ಇದರಿಂದ ಥ್ರೌಟ್ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗುತ್ತೆ. ಅವರೆಕಾಗಿ ತುಂಬಾ ಫೇಮಸ್ ಹುಣಸೂರು. ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲಾ ಸೀಸನ್ ಅಲ್ಲೂ ತರಕಾರಿ ಹೂವನ್ನು ಬೆಳೀಲಿಕ್ಕೆ ಯೋಗ್ಯವಾಗಿದೆ, ಬೆಳೆತನೂ ಇದ್ದಾರೆ, ಅವಕಾಶಗಳು ತುಂಬಾನೇ ಇದಾವೆ. ಅದರಲ್ಲಿ ಏನಂದ್ರೆ ನಮ್ಮ ರೈತ ಬಾಂಧವರು ತಳಿಗಳನ್ನು ಆಯ್ಕೆ ಮಾಡುವಾಗ ಆ ಕಾಲಕ್ಕೆ ತಕ್ಕಂತ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟೊಮೆಟೊ ಕೊಡಿ ಅಂದರೆ ಅವ್ರು ಯಾವುದೋ ತೆಗೆದು ಕೊಡ್ತಾರೆ, ಅದನ್ನು ಹಾಕಿದ್ರೆ ಆಗೋದಿಲ್ಲ. ಬೇಸಿಗೆಗೆ ಬೇಕಾಗಿರ್ತಕ್ಕಂಥ ಬೇಸಿಗೆ ತಳಿಗಳು ಹಾಕಬೇಕು, ಮಳೆಗಾಲಕ್ಕೆ ಬೇಕಾಗಿರ್ತಕ್ಕಂಥ ತಳಿಗಳನ್ನ ಮಳೆಗಾಲಕ್ಕೆ ಹಾಕಿದರೆ ಮಾತ್ರ ರೈತರು ಉತ್ತಮವಾದ ಒಂದು ಫಸಲನ್ನು ಪಡಿಬೋದು. ನಾನು ಅವಾಗಲೇ ಹೇಳ್ಬೇಕಂತ ಮಾಡಿದೆ, ಈ ಫ್ರೂಟ್ಸಲ್ಲಿ ಈಗ ಎಲ್ಲರೂ ಬೆಣ್ಣೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಹೆಕ್ಟರ್ ಹಾಕಿರ್ಬೋದು ಅಂತ ನನಗೆ ಗಮನಕ್ಕೆ ಬಂದಿದೆ ಸರ್. ಅದು ಈಗ ಬೆಣ್ಣೆಹಣ್ಣು ಎಲ್ಲ ಶುಗರ್ ಪೇಷೆಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಇದಿರೋದ್ರಿಂದ ಬೆಳೀತಾ ಇದ್ದಾರೆ, ನಾವು ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ಈಗ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬೆಳೆದ್ರೆ ಈಗ ಸುಮಾರು ಜನ ತಗೊಳ್ಳೋರೆಲ್ಲ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸರ್. ಈಗ ಸೊ ಹಾಗಾಗಬಾರದು ಅಂತೇಳಿ ಎಷ್ಟು ಸಾಧ್ಯ ಎಷ್ಟು ಜನ ಮಾಡ್ಬೇಕು ಅಷ್ಟು ಜನ ಮಾತ್ರ ಮಾಡ್ಲಿಕ್ಕೆ ನಾವು ಪ್ರಯೋಜನ ಮಾಡ್ಕೊಡ್ತಾ ಇದೀವಿ. ಮೈನರ್ ಫ್ರೂಟ್ಸ್ ಅಂದಾಗ ಎಲ್ಲರೂ ತಿನ್ನೋದಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಂತಾರೆ ಸರ್ ಅದನ್ನ ನಾವು. ಹಂಗಾಗಿ ಆ ಒಂದು ಜನಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಎಲ್ಲರೂ ತಗೊಳಕ್ ರೆಡಿ ಇರಲ್ಲ, ಯಾಕಂದ್ರೆ 1 ಕೆಜಿ 200-250 ರೂಪಾಯಿ ತನಕ ಇರುತ್ತೆ, ಎಲ್ಲರೂ ಜನ ತಗೊಳ್ಳೋದಿಲ್ಲ ಅದನ್ನ. ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹಳ ಕಡಿಮೆನೆ ಇದೆ, ಯಾರು ಮಾಡ್ತಾ ಇಲ್ಲ. ಅದು ಡ್ರೈಲ್ಯಾಂಡ್ ಕ್ರಾಪು ತುಂಬಾನೇ ಒಳ್ಳೆಯದು ಮಾಡಿದ್ರೆ, ಬಟ್ ಅಷ್ಟು ಲ್ಯಾಂಡ್ಸ್ ಇಲ್ಲ. ಈಗ 1 ಎಕರೆ 1/2 ಎಕರೆ ಎಲ್ಲ ಹಾಕಿದ್ರೆ ಅದು ಆಗೋದಿಲ್ಲ, ಮಿನಿಮಮ್ 5 ಎಕರೆ 10 ಎಕರೆ ಇದ್ರೇ ಅದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಬಹಳ ಕಡಿಮೆ ಇದೆ, ಯಾರಿಗೂ 10 ಎಕರೆ 15 ಎಕರೆ ಇರೋರು ಬಹಳ ಕಡಿಮೆ ಇದ್ದಾರೆ. ಬೆಳ್ಳೆಣಿಕೆ ಎಲ್ಲ ಸಿಗ್ತಾರೆ, ಅದು ಬಿಟ್ಟರೆ ಎಲ್ಲ 1 ಎಕರೆ 1/2 ಎಕರೆ 5 ಎಕರೆ ಒಳಗಡೆ ಇರೋರು ತುಂಬಾ ಜನ ಇದ್ದಾರೆ. ಸೊ ಇದಕ್ಕೆಲ್ಲ ಜಮೀನು ಸ್ವಲ್ಪ ಹೆಚ್ಚಿಗೆ ಇದ್ರೆ ಅಂತವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಏನೊಂದು ಸರಿ ನಾವು ಒಂದು 2 ವರ್ಷ ನೋಡ್ಕೊಬಿಟ್ರೆ ಅದನ್ನ ನಮ್ಮನ್ನ ಲೈಫ್ ತಂಗ ನೋಡ್ಕೊಳ್ಳುತ್ತೆ. ಅದು ಅದು ಅಷ್ಟೇ, ಹುಣಸೆ ಜಮ್ನೀರಳೆ ನೀರೇ ಇಲ್ಲದೆ ಇರತಕ್ಕಂಥ ವಸ್ತು, ಈವನ್ ಮ್ಯಾಂಗೋ ಅದಕ್ಕೂ 1-2 ವರ್ಷ ನೋಡ್ಕೊಂಡ್ರೆ ಆಮೇಲೆ ಬೇಕಾಗಿಲ್ಲ ಅದನ್ನ ನಮ್ಮ ಇದ್ರ ಪ್ರಕಾರ. ಈಗ ಇಂಥ ಬೇಸಿಗೆ ಕಾಲದಲ್ಲಿ ಬೇಕಾಗುತ್ತೆ, ಸೊ 1-2 ವರ್ಷ ಮೇಂಟೈನ್ ಮಾಡ್ಬೋದು, ಟ್ಯಾಂಕರಲ್ಲಿ ನೀರು ಗೀರ್ ಕೊಟ್ಟೆ ಮಾಡ್ಬೋದು. ಬಟ್ ಇವೆಲ್ಲ ನೀರಿನ ಬಹಳ ಬಹಳ ಕಡಿಮೆ ತಗೊಳ್ಳತಕ್ಕಂಥ ಬೆಳೆಗಳು. ಪ್ಯಾಕ್ ಹೌಸ್ ಹಿಂದೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಿದ್ದೀವಿ, ಹಿಂದೆ ನಾವು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ವಿ. ಈಗ ಅದೊಂದು ಸ್ಕೀಮ್ ನಿಲ್ಲಿಸಿದ್ರೆ ಈಗ 12.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡಿದ್ರೆ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಹಿಂದೆ ಒಂದು 20-30 ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಟೆಕ್ಸ್ ಕ್ರೇಟ್ಸ್ ಮತ್ತೆ ವೇಯಿಂಗ್ ಮಿಷಿನ್ ತಗೋಬೇಕಾಗಿತ್ತು, ಆಗ ನಾವು 2 ಲಕ್ಷ ಕೊಡ್ತಾ ಇದ್ವಿ, ಅದು 4 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇತ್ತು. ಈಗ 12.5 ಲಕ್ಷ ಅದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ತಗೋಬೇಕು, ಮತ್ತೆ ಒಳಗಡೆ ಹಾರ್ವೆಸ್ಟ್ ಮಾಡಿರೋ ತಗೊಂಬಂದಾಗಲಿಕ್ಕೆ ಇದು ಮಾಡಬೇಕು. ಮತ್ತೆ ಏನು ಹಿಂದೆ ನಾನು ಹೇಳದೆ ಸಿಂಟೆಕ್ಸು ಕ್ರೇಟ್ಸು ಮತ್ತೆ ಮನೆ ಇಷ್ಟನ್ನು ಮಾಡ್ಕೋಬೇಕು ಈಗ. ಸೊ ಆಲ್ಮೋಸ್ಟ್ ಅದು ಅರೌಂಡ್ 14-15 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ನಾವು 2.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದೀವಿ, ಏನು ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಅಷ್ಟಾದರೆ ನಮ್ಗೆ ಆಗಲ್ಲ ಸರ್ ಅಂತ ಹೇಳೋದು ತುಂಬ ಸಮಸ್ಯೆ ಆಗಿದೆ. ಮುಂದೆ ಸರ್ಕಾರ ಯಾವ್ದಾರ ಗೈಡ್ಲೈನ್ಸ್ ಕೊಡ್ತಾ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಏನು ನಮಗೆ ಫಸ್ಟ್ ಹಾರ್ವೆಸ್ಟ್ ಅಂತ ಹೇಳಿ ತಾವು ಏನು ಹೇಳಿದ್ರಿ, ಹಿಂದೆ ಎಲ್ಲನೂ ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ ಚೀಲದಲ್ಲಿ ಅಥವಾ ಬುಟ್ಟಿಯಲ್ಲಿ ತುಂಬ ಬರ್ತಿದ್ರು, ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಅವು ಹಾಳಾಗ್ತಿತ್ತು. ಹೀಗಾಗಿ ಅದನ್ನ ಒಂದು ನಾವು ಕಡಿಮೆ ಮಾಡೋಕ್ಕೆ ಕ್ರೇಟ್ಸ್ ಅಂತ ಕೊಡ್ತಾ ಇದೀವಿ ಸರ್. ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಏನು ಹಾಳಾಗೋದಿಲ್ಲ. ಸೊ ಕ್ರೇಟ್ಸ್ಗೆ ನಾವು ಸಹಾಯಧನ ಕೊಡ್ತಾ ಇದೀವಿ, ರೈತರು ಹಾರ್ವೆಸ್ಟ್ ಮಾಡಿದ್ದನ್ನ ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಒಳ್ಳೆ ಅವರಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಕ್ರೇಟ್ಸ್ನ ರೈತರು ಉಪಯೋಗಿಸ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಪ್ರಿಸಿಷನ್ ಫಾರ್ಮಿಂಗ್ ಏನು ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಚೇಂಜ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಸೊ ಅದನ್ನ ಮಾಡ್ಕೋಬೋದು ಸರ್. ಅದನ್ನ ಕ್ರಿಶ್ಚಿಯನ್ ಫಾರ್ಮಿಂಗ್ ಉದಾಹರಣೆಗೆ ಟೊಮೆಟೊ ಬೆಳೆದ್ಮೇಲೆ ಬೇಬಿ ಕಾರ್ನ್ ಹಾಕಿ ಅಂತ ಹೇಳ್ತೀವಿ, ಬೇಬಿ ಕಾರ್ನ್ ಹಾಕಿದ್ಮೇಲೆ ಚಿಲ್ಲಿ ಹಾಕಿ ಅಂತ ಹೇಳ್ತೀವಿ, ಚಿಲ್ಲಿ ಹಾಕಿದ್ಮೇಲೆ ಬೀನ್ಸ್ ಹಾಕಿ ಅಂತ ಹೇಳ್ತೀವಿ. ಸೊ ಆ ಸೀಸನ್ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಕ್ರಿಶ್ಚಿಯನ್ ಫಾರ್ಮಿಂಗ್ ಮಾಡ್ಕೊಂಡ್ರೆ ರೈತ ಥ್ರೋ

0: ಬಟ್ ಇಯರ್ ದೇ ಗೆಟ್ ದ ಮನಿ, ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ, ಆ ಸೀಸನ್ಗೆ ಬರೋದಿಲ್ಲ. ಸೊ ರೇಟ್ ಇದ್ದಾಗ ಬೆಳೆ ಇರಲ್ಲ, ಬೆಳೆ ಇದ್ದಾಗ ರೇಟ್ ಇರಲ್ಲ, ಅನ್ನಂಗೆ ಆಗ್ಬಿಡುತ್ತೆ ಸರ್. ನಮ್ಮಲ್ಲಿ ಟ್ರೈಕೋಡರ್ಮ, ಸೂಡೋಮಾನಸ್ಸು, ಪಿ ಬಿ ಎಸ್ ಇವೆಲ್ಲನೂ ನಾವು ಇಲಾಖೆಯಿಂದ ಒಂದೊಂದು ಸರಿ ಕೊಡ್ತೀವಿ. ಇಲ್ಲಾಂದ್ರೆ ನಮಗೆ ವೆರಿ ನಿಯರೆಸ್ಟ್ ಅಂದರೆ ಇಲ್ಲವಲ್ಲ ಆಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ನಾವು ರಂಗ ಸಮುದ್ರಕ್ಕೆ ಕಳಿಸ್ತೀವಿ. ಸೊ ಅಲ್ಲಿ ನಮ್ಮ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ಈಗ ಉಪಯೋಗಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಾ ಇದ್ದಾವೆ. ಟ್ರೈಕೋಡರ್ಮ ವ್ಯಾಸ್ಕ್ಯುಲರ್ AMC ಅಂತ ಕರಿತೀವಿ. ಸೊ ಅವೆಲ್ಲನೂ ಉಪಯೋಗ ಆಗ್ತಾ ಇದ್ದಾರೆ. ಈಗ ಮಾಡ್ಕೋಬೋದು, ರೈತ ಬಂದವರಿಗೆ ನಾವು ಬೇಕು ಅಂತ ಬಂದವರಿಗೆ ನಾವು ಅಲ್ಲಿ ನಂಬರ್ ಕೊಟ್ಟು ಕಳಿಸ್ಕೊಡ್ತೀವಿ. ಅಲ್ಲಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನಿದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಅಲ್ಲಿಗೆ ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಾವು ಹೋದ ವರ್ಷ ನಾವು ಜೇನು ಕೃಷಿದು ಒಂದು ಕೊಟ್ಟಿದ್ವಿ, ಹಾಗೇನೆ ತಂಬಾಕು ಪರ್ಯಾಯ ಬೆಳೆಗೆ ಕೊಟ್ಟಿದ್ವಿ, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಶುಂಠಿ ಬೆಳೆಗಳಿಗೆ ಏನು ಒಂದು ಪರ್ಕ್ಯುಲರಿ ಅಂತೇಳಿ ಒಂದು ಡಿಸೀಸ್ ಬಂದಿತ್ತು, ಆ ಡಿಸೀಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾನೇ ನಮ್ಮಲ್ಲಿ ಒಂದು ಸುಮಾರು ಒಂದು 6,000 ಎಕರೆನ ಹಾಳಾಗಿದ್ರಿಂದ. ಸೊ ಅದಕ್ಕೆಲ್ಲ ನಾವು ಸೈಂಟಿಸ್ಟ್ಗಳೆಲ್ಲ ಕರೆಸಿ ಅವ್ರಿಗೆ ತರಬೇತಿನ ಮಾಡಿದೀವಿ. ಅದು ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳಬೇಕು, ನೀರಿನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕು, ನೀರನ್ನು ವೇಸ್ಟ್ ಮಾಡಬಾರ್ದು. ಈ ಏನು ಮಲ್ಚಿಂಗ್ ಸಿಸ್ಟಮ್ ಇದೆ ಆ ಮಲ್ಚಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಅಲ್ಲೇ ಬಿದ್ದಿರತಕ್ಕಂಥ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಮಲ್ಚಿಂಗ್ ಅನ್ನ ಹಾಕೊಂಡು ಅವರು ಬೆಳೆಗಳನ್ನು ಬೆಳ್ಕೋಬೇಕಾಗುತ್ತೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
7: ಮರೆತಿಹನೆ ಬೊಮ್ಮ,
8: ಮರೆತಿಹನೆ ಬೊಮ್ಮ,
7: ಮರೆತಿಲ್ಲ ಮರೆತವೊಲ್ ಇಹನು,
8: ಮರೆತಿಲ್ಲ ಮರೆತವೊಲ್ ಇಹನು,
7: ಧರಿಸಿ ಜೀವಾಕೃತಿಯ,
8: ಧರಿಸಿ ಜೀವಾಕೃತಿಯ,
7: ಜಗದಿ ತನ್ನನೆ ತಾನ್,
8: ಜಗದಿ ತನ್ನನೆ ತಾನ್,
7: ಅರಸಿಕೊಳ್ಳುವವೊಲ್ ಇಹುದು,
8: ಅರಸಿಕೊಳ್ಳುವವೊಲ್ ಇಹುದು,
7: ದೊರೆತವೊಲ್ ತೋರೆ ಸುಖ,
8: ದೊರೆತವೋಲ್ ತೋರೆ ಸುಖ,
7: ದೊರೆಯುವರೆ ಗಾಯಸವೋ ಮಂಕುತಿಮ್ಮ,
8: ದೊರೆಯುವವರೆಗೆ ಆಯಸವೋ ಮಂಕುತಿಮ್ಮ.
6: ಕಳೆದ ಮುಕ್ತಕದಲ್ಲಿ ಒಬ್ಬನೇ ಚೀಟಿ ಆಟವನ್ನು ಆಡ್ತಾ ಇದ್ದಂತ ಪರಬ್ರಹ್ಮ ಇನ್ನೊಬ್ಬನ ಸೇರಿಸ್ಕೊಳ್ಳೋಣ ಅಂಥೇಳಿ ತಾನೇ ಇನ್ನೊಬ್ಬನು ಆಗೋ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಒಂಟಿತನವನ್ನು ಮರೆತ, ಇಬ್ಬರಿದ್ದೀವಿ ಅಂತ ಅನ್ಕೊಂಡ, ಒಬ್ಬನೇ ಇದ್ದೀನಿ ಅನ್ನೋದನ್ನ ಮರೆತು ಇಬ್ಬರಿದ್ದೀವಿ ಅಂತ ಅನ್ಕೊಂಡ ಅಂತ ಬರ. ಈಗ ಪ್ರಶ್ನೆ, ನಿಜವಾಗ್ಲೂ ಬ್ರಹ್ಮ ಮರೆತು ಬಿಟ್ನ ಅಂತಂದ್ರೆ ಇಲ್ಲವಂತೆ, ಮರೆತಿಲ್ಲ ಮರೆತ ಒಲ್ ಇಹನು, ಮರೆತಂತೆ ಇದ್ದಾನೆ ಅಂತ. ಇದು ಮರೆತ ಒಲ್ ಇಹನು ಅಂತಂದ್ರೆ ಏನು, ಇದು ಹೇಗೆ? ಈಗ ನಮ್ಮಲ್ಲಿ ಹೆಚ್ಚಿನ ಜನ

ಮಕ್ಕಳಾಗಿದ್ದಾಗ ನಾಟಕಗಳನ್ನ ಮಾಡಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಅದೊಂದು ಪರಿಪಾಠ ಅಲ್ವಾ, ಎಲ್ರಿಗೂ ಒಂದು ವೇಷ ಹಾಕಿ ಅದರಂತೆ ನೀನು ನಟನೆ ಮಾಡುವಂಥದ್ದು ಅಂತ. ಎಷ್ಟೋ ಜನ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅನೇಕ ವರ್ಷಗಳು ಮುಂದುವರಿಸ್ತಾ ಹೋಗ್ತಾರೆ. ಈಗ ಸಪೋಸ್ ಒಬ್ಬ ವ್ಯಕ್ತಿ, ಒಬ್ಬ ರಾಮಣ್ಣ ಅಂತಿದ್ದಾನೆ ಅನ್ಕೋಣ. ಆ ರಾಮಣ್ಣನಿಗೆ ಮಹಾಭಾರತದಲ್ಲಿ ಯಾವುದೋ ಒಂದು ಪಾತ್ರ, ಯಾವ ಪಾತ್ರ, ಭೀಮನ್ ಪಾತ್ರ ಅನ್ನೋಣ. ಆ ಭೀಮನ್ ಪಾತ್ರ ಮಾಡುವಂಥದ್ದು ಅನೇಕ ವರ್ಷಗಳಿಂದ ಅಭ್ಯಾಸ ಅಂತ ಅನ್ಕೋಣ. ಆ ರಾಮಣ್ಣ ಮಹಾಭಾರತದ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಭೀಮನಾಗಿ ಸ್ಟೇಜ್ ಮೇಲಿದ್ದಾಗ ತಾನು ರಾಮಣ್ಣ ಅನ್ನೋದು ಮರಿಬೇಕು, ಭೀಮನಾಗಿರ್ಬೇಕು. ಭೀಮ ನಾನು ಅಂತ ಸ್ಟೇಜಿಂದ ಇಳಿದ್ಮೇಲೆ ಅವನು ಮರೆತು ಹೋಗಬೇಕು, ತಾನು ರಾಮಣ್ಣ ಅಂತ ಅನ್ಕೋಬೇಕು. ಸೊ ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ, ಭೀಮನಾಗಿ ಇದ್ದಾಗ ತಾನು ರಾಮಣ್ಣ ಅನ್ನೋದನ್ನು ಅವನು ಸಂಪೂರ್ಣ ಮರ್ತಿರಲ್ಲ, ಮರೆತ ಓಲ್ ಇರ್ತಾನೆ. ಆಗ ಅವನು ಭೀಮನಾಗಕ್ಕೆ ಸಾಧ್ಯ. ಸ್ಟೇಜಿಂದ ಇಳಿದ್ಮೇಲೆ ಕೂಡ ಅವನು ಗದೆ ತಿರುಗಿಸ್ತಾ ನಾನು ಭೀಮ ಅಂತ ಅನ್ನಕ್ಕೆ ಹೋದರೆ ಜನ ನಾಲ್ಕು ಬಿಡ್ತಾರೆ ಅವನಿಗೆ, ಏ ನೀನು ರಾಮಣ್ಣ ಸುಮ್ಮನಿರೋ ಅಂತಾರೆ. ಸೊ ಇವಾಗ ಅದನ್ನು ಅವನು ಮರೆತ ಓಲ್ ಇರಬೇಕು, ಮತ್ತೆ ವಾಪಸ್ ಹೋದಾಗ ಅವನು ಆ ರೀತಿ ಆಗ್ತಾನೆ. ಸೊ ಬ್ರಹ್ಮನು ಕೂಡ ಮರೆತಿಹನೇ ಅಂದರೆ ಇಲ್ಲ, ಮರೆತಿಲ್ಲ, ಮರೆತ ಓಲ್ ಇಹನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೇ ತಾನ್ ಅರಸಿಕೊಳ್ಳುವ ಓಲ್ ಇಹುದು. ಒಂದು ಬಹಳ ಚೆನ್ನಾಗಿರುವಂಥ ಒಂದು ಕಥೆ ಇದೆ. ಈ ರೀತಿ ಗಾಡ್ ದೇವರು ಮೊದಲು ಒಬ್ಬನೇ ಇದ್ದಂತೆ, ಹಿ ವಾಸ್ ಅಲೋನ್, ಒಬ್ಬನೇ ಇದ್ದ. ಅವನಿಗೆ ಆಟಕ್ಕೆ ಯಾರೋ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವನೇನು ಮಾಡ್ದ, ತನ್ನ ಒಂದು ರೀತಿಯಲ್ಲೇ ಇನ್ನೊಂದು ಪ್ರತಿಕೃತಿಯನ್ನು ತಯಾರು ಮಾಡ್ದ. ಸೊ ಇವಾಗ ಒನ್ ಗಾಡ್ ಇತ್ತು, ಇವಾಗ ಏನಾಯಿತು, ಎರಡಾಯಿತು, ಇಬ್ಬರಾಯಿತು. ಸಪೋಸ್ ಅವರಿಬ್ಬರು ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಕೋಣ. ಮೊದಲಿದ್ದಂಥ ದೇವರು ಸರ್ವಶಕ್ತಿವಂತ, ಚೆಸ್ ಆಡ್ತಾ ಇದ್ದಾರೆ ಅನ್ಕೋಣ. ಸರ್ವಶಕ್ತಿವಂತ ಅಂದಮೇಲೆ ಚೆಸ್ಸಲ್ಲಿ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ತನ್ನದೇ ಪ್ರತಿಕೃತಿಯಲ್ಲಿ ಇನ್ನೊಂದು ದೇವರನ್ನು ಮಾಡಿಬಿಟ್ಟ ಅವನು, ಇನ್ನೊಬ್ಬನು ತನ್ನದೇ ಪ್ರತಿಕೃತಿ, ಅದು ದೇವರು, ಅವನು ಸರ್ವಶಕ್ತಿವಂತ. ಸೊ ಹಾಗಾಗಿ ಅವನನ್ನು ಯಾರೂ ಸೋರ್ಸೋಕ್ಕಾಗಲ್ಲ. ಈಗ ಆಟ ಏನಾಯಿತು, ಡ್ರಾ, ಅದರಲ್ಲಿ ಸ್ವಾರಸ್ಯ ಇಲ್ಲ. ಅದಕ್ಕೆ ಸೃಷ್ಟಿಕರ್ತ ಏನು ಮಾಡಿದ್ನಂತೆ, ತನ್ನ ಸೃಷ್ಟಿಗೆ ಒಂದು ಮರವನ್ನು ಕೊಟ್ಬಿಟ್ನಂತೆ, ನೀನು ದೇವರು ಅನ್ನೋದು ಮರ್ತುಬಿಡು ನೀನು ಅಂತ. ಅದು ದೇವರೇ, ಆದರೆ ಆ ದೇವ್ರಿಗೆ ಏನಾಯಿತು, ನೋಡಪ್ಪ ನೀನು ಆಟ ಆಡೋ ತನಕ ನೀನು ದೇವರು ಅನ್ನೋದು ಮರ್ತುಬಿಡು ಅಂತ. ಸೊ ಆ ಎರಡನೆಯ ದೇವರಿಗೆ, ಓಕೆ ಫೈನ್, ನಾನು ಆಟ ಆಡೋ ತನಕ ದೇವರು ಅನ್ನೋದು ನಾನು ಮರ್ತು ಬಿಡ್ತೀನಿ ಅಂತ ಮರ್ತುಬಿಟ್ನಂತೆ. ನಮ್ಮ ರಾಮಣ್ಣ ಭೀಮನಾಗಿ ಹೇಗೆ ಸ್ಟೇಜ್ ಮೇಲೆ ಹೋದನೋ ಹಾಗೆ ಈ ಎರಡನೇ ಗಾಡ್ ತಾನು ಗಾಡ್ ಅಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡಕ್ಕೆ ಶುರು ಮಾಡ್ದ. ಈಗ ದೇವರು ಸರ್ವಶಕ್ತಿವಂತ, ಸೊ ಹಾಗಾಗಿ ಆ್ಯಕ್ಟಿಂಗ್ ಮಾಡೋದ್ರಲ್ಲೂ ಅವನೇ ಬೆಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ನಪ್ಪ ಅಂದರೆ ಅವನಿಗೆ ನಿಜವಾಗ್ಲೂ ತಾನು ದೇವರು ಅನ್ನೋದೇ ಮರ್ತೋಯ್ತು. ಸೊ ಅದಕ್ಕೆ ಇವಾಗ ಏನಾಯಿತು, ಕಡೆಗೆ ದೇವರನ್ನು ಹುಡ್ಕಕ್ಕೆ ಅವನು ಶುರು ಮಾಡಿದ್ನಂತೆ. ಯಾರು, ದೇವರೇ ಸೃಷ್ಟಿ ಮಾಡಿದಂಥ, ದೇವರದ್ದೇ ಪ್ರತಿರೂಪವಾದಂತಹ ಆ ಇನ್ನೊಂದು ಸೃಷ್ಟಿ ಏನಿತ್ತೋ ದೇವರು ತಾನು ಅನ್ನೋದನ್ನು ಮರೆತು ಬಿಟ್ಟಿರೋದ್ರಿಂದ ಜಗದಲ್ಲಿ ತನ್ನನೇ ತಾನ್ ಅರಸಿಕೊಳ್ಳುವ ಓಲು ಹುಡುಕ್ತಾ ಇರೋ ರೀತಿಯಲ್ಲಿ ಇದೆಯಂತೆ. ಆ ಹುಡುಕಾಟದಲ್ಲಿ ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ, ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ಹುಡುಕ್ತಾ ಇದ್ದಾನೆ, ತಾನೇ ದೇವರು ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ದೊರೆತ ಓಲ್ ತೋರೆ ಸುಖ ಅಕಸ್ಮಾತ್ ಸಿಕ್ಬಿಡ್ತು ಅಂತಂದ್ರೆ ಸಿಕ್ಬಿಡ್ತಪ್ಪ ಅಂತ ಸಂತೋಷ ಆಗುತ್ತೆ. ದೊರೆವವರೆಗೆ ಹುಡುಕಾಟ, ಅಲ್ಲಿವರೆಗೆ ಆಯಾಸ, ಅಲ್ಲಿವರೆಗೂ ನಾವು ಕಷ್ಟಪಡ್ತಾ ಇರಬೇಕು. ಬಹಳ ಸುಂದರವಾದಂಥ ಉದಾಹರಣೆ ಇದು, ನಾವನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದಂಥದ್ದು. ಈ ಎರಡನೆಯ ದೇವರು ಅಂತ ನಾವೇನು, ಅದು ಬಹುಶಃ ಅದು ಪಾಶ್ಚಾತ್ಯದ ಒಂದು ಕಥೆ, ಪಾಶ್ಚಾತ್ಯ ದೇಶದ ಒಂದು ಕಥೆ ನಾನೆಲ್ಲ ಓದಿದ್ದು. ಆ ಎರಡನೆಯ ದೇವರು ನಮ್ಮ ನಂಬಿಕೆಯ ಪ್ರಕಾರ ಇಡೀ ವಿಶ್ವ, ಆ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಜೀವ ವಸ್ತು, ಪ್ರತಿಯೊಂದು ಜಡ ವಸ್ತು, ಅದನ್ನೇ ನಾವು ಇದುವರೆಗೂ ನೋಡ್ತಾ ಬಂದಿರೋವಂಥದ್ದು. ನಾನು, ನೀನು, ಅವರು, ಇವರು, ಆ ದೇಶದವರು, ಈ ದೇಶದವರು, ಆ ಪ್ರಾಣಿ, ಈ ಪ್ರಾಣಿ, ಎಲ್ಲವೂ ಕೂಡ ಭಗವಂತನದ್ದೇ ಸೃಷ್ಟಿ. ಹ,
ಹಾಗಾಗಿ ಭಗವಂತನೇ ತಯಾರು ಮಾಡಿದ ತನ್ನದೇ ಪ್ರತಿರೂಪ.

0: ಎಲ್ಲವೂ ಕೂಡ ನಾವೆಲ್ಲರೂ ಇವಾಗ ಏನು ಮಾಡ್ತಾ ಇದ್ದೀವಿ, ಹೊರಗಡೆ ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲಿದೆಯಾ ದೇವರು, ಆ ಕಲ್ಲಲ್ಲಿದೆಯಾ, ಈ ದೇವಸ್ಥಾನದಲ್ಲಿದೆಯಾ, ಈ ಒಂದು ತೀರ್ಥಸ್ಥಳದಲ್ಲಿದೆಯಾ, ಈ ಹಬ್ಬದಲ್ಲಿದೆಯಾ, ಈ ಆಚರಣೆಯಲ್ಲಿದೆಯಾ, ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಹುಡುಕ್ತಾ ಆಯಾಸಗೊಳ್ತಾ ಇದ್ದೀವಿ, ದೊರೆಯುವವರೆಗೆ ಆಯಾಸನೇ. ಹಾಗಾದರೆ ನಾವೇನು ಮಾಡಬೇಕು, ಹೊರಗಿನ ಯಾವುದೋ ಒಂದು ವಸ್ತುವಿನಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ನಾವು ನೋಡ್ತಾ ಇರುವಂಥ ಸಕಲ ಚರ ಅಚರ ವಸ್ತುಗಳೂ ಕೂಡ ಭಗವಂತನ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು. ಅವರ ಜೊತೆಗಿನ ನಮ್ಮ ಒಡನಾಟದಲ್ಲಿ ಭಗವಂತನ ಕಾಣೋ ಹಂಗಾಗಬೇಕು. ಅದರ ಜೊತೆಗೆ ದೃಷ್ಟಿಯನ್ನು ಸ್ವಲ್ಪ ಒಳಗಡೆಗೂ ತಿರುಗಿಸ್ಕೋಬೇಕು. ಯಾಕೆ, ಭಗವಂತ ಬೇರೆ ಎಲ್ಲ ಕಡೆ ಇರೋ ಹಾಗೇನೆ ನನ್ನ ಅಂತರಂಗದಲ್ಲೂ ಕೂಡ ಇದ್ದಾನೆ. ಆ ನನ್ನ ಅಂತರಂಗದಲ್ಲಿರುವಂಥ ಪರಮಾತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಒಳಗೆ ಹೊರಗೆ ಇರೋಂಥ ಏಕರೂಪನಾದಂಥ ಆ ಚೈತನ್ಯ ಸ್ವರೂಪಿ ಬ್ರಹ್ಮನ ಅರಿವು ನನಗಾಗತ್ತೆ. ಅದು ದೊರೆತರೆ, ಅದು ತೋರೆ ಕಾಣಿಸಿದರೆ ಆಗ ನಮಗೆ ಸುಖ. ಸೊ ಹೀಗೆ ಆ ತನ್ಮಯತೆಯನ್ನು ವರ್ಣಿಸ್ತಾ ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ಆ ಒಂದು ಪ್ರಕ್ರಿಯೆಯಲ್ಲಿ ಭಗವಂತನನ್ನು ನಾವು ಕಂಡ್ಕೊಳ್ಳುವಂಥದ್ದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂ ನೈಜ ಜಾನಪದ ಕಥೆ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಹಾಭಾರತದಲ್ಲಿ ಶಕುನಿ ಎಂದರೆ ನಮಗೆ ನೆನಪಾಗುವುದು ಕಪಟ, ದ್ವೇಷ ಮತ್ತು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದ ಕುತಂತ್ರ. ಆದರೆ ಕೇರಳದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರ ರಕ್ಕರ ತಾಲೂಕಿನ ಪವಿತ್ರೇಶ್ವರಂ ಎಂಬ ಹಳ್ಳಿಯಲ್ಲಿ ಶಕುನಿಯ ಕಥೆಗೆ ಸಂಪೂರ್ಣ ವಿಭಿನ್ನವಾದ ಧನಾತ್ಮಕ ಮತ್ತು ಮಾನವೀಯ ಆಯಾಮ ಹೊಂದಿದೆ. ಇಲ್ಲಿ ಶಕುನಿಯನ್ನು ದುಷ್ಟನಾಗಿ ನೋಡದೆ ಅವನ ಚಾಣಾಕ್ಷ ಬುದ್ಧಿಮತ್ತೆ, ತಂತ್ರಜ್ಞತೆ ಮತ್ತು ಜ್ಞಾನದ ಸಂಕೇತವಾಗಿ ಆರಾಧಿಸಲಾಗುತ್ತದೆ. ಸ್ಥಳೀಯ ಜನಪದ ಕಥೆಯ ಪ್ರಕಾರ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸದಲ್ಲಿದ್ದಾಗ ಅವರನ್ನು ಹುಡುಕುತ್ತಾ ಕೌರವರು ಮತ್ತು ಶಕುನಿ ಈ ದಕ್ಷಿಣದ ಪ್ರದೇಶಕ್ಕೆ ಬರುತ್ತಾರೆ. ಈ ಕಾಡಿನ ಜಾಗಕ್ಕೆ ಬಂದಾಗ ಅವರು ತಂಗಲು ಮತ್ತು ತಮ್ಮ ಆಯುಧಗಳನ್ನು ಪರಸ್ಪರ ಹಂಚಿಕೊಳ್ಳಲು ನಿರ್ಧರಿಸುತ್ತಾರೆ. ಮಲಯಾಳಂ ಭಾಷೆಯಲ್ಲಿ ಪಗತ್ತು ಎಂದರೆ ಹಂಚಿಕೊಳ್ಳುವುದು ಎಂದರ್ಥ. ಆಯುಧಗಳನ್ನು ಹಂಚಿಕೊಂಡ ಈ ಜಾಗ ಮೊದಲು ಪಗುದೀಶ್ವರಂ ಎಂದು ಕರೆಯಲ್ಪಟ್ಟಿತ್ತು. ಕಾಲಕ್ರಮೇಣ ಅದು ಪವಿತ್ರೇಶ್ವರಂ ಆಗಿ ಬದಲಾಯಿತು. ಇನ್ನೊಂದು ಬಲವಾದ ನಂಬಿಕೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಮಾಡಿದ ತಂತ್ರಗಳು ಇಷ್ಟೊಂದು ಜನರ ಭೀಕರ ನಾಶಕ್ಕೆ ಕಾರಣವಾಯಿತಲ್ಲ ಎಂದು ಶಕುನಿ ಕೊನೆಯ ದಿನಗಳಲ್ಲಿ ತೀವ್ರ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದನು. ತನ್ನ ಪಾಪ ಪ್ರಕ್ಷಾಳನೆಗಾಗಿ ಮತ್ತು ಆತ್ಮದ ಶಾಂತಿಗಾಗಿ ದಕ್ಷಿಣದತ್ತ ಯಾತ್ರೆ ಬೆಳೆಸಿದ ಅವನು ಪವಿತ್ರೇಶ್ವರಂನ ಈ ಪ್ರಶಾಂತ ಬೆಟ್ಟದ ಪ್ರದೇಶಕ್ಕೆ ಒಂದು ಶಿವನನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಅಲ್ಲಿ ಶಕುನಿ ಕೇವಲ ತಪಸ್ವಿಯಾಗಿ ಉಳಿಯದೆ ತನ್ನ ತೀಕ್ಷ್ಣ ಬುದ್ಧಿಮತ್ತೆಯನ್ನು ಬಳಸಿ

ಸಂಸ್ಕೃತಿ, ಸ್ಥಳೀಯ ಭೂ ವಿವಾದಗಳು, ಕುಟುಂಬ ಕಲಹಗಳು ಮತ್ತು ಕಷ್ಟಗಳಿಗೆ ಅತ್ಯಂತ ನ್ಯಾಯಯುತವಾದ ಪರಿಹಾರಗಳನ್ನು ನೀಡತೊಡಗಿದನು. ಅವನ ತಪಸ್ಸಿನ ಶಕ್ತಿ ಮತ್ತು ತಂತ್ರದ ಜ್ಞಾನದಿಂದಾಗಿ ಜನರಿಗೆ ಅವನ ಮೇಲೆ ಅಪಾರ ವಿಶ್ವಾಸ ಮೂಡಿತು. ಕೊನೆಗೆ ಅವನು ಇಲ್ಲೇ ಶಿವನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬುದು ಇಲ್ಲಿನ ಜನರ ನಂಬಿಕೆ. ಈ ಮಹಾನ್ ಬುದ್ಧಿವಂತನ ಸ್ಮರಣೆಗಾಗಿ ಸ್ಥಳೀಯ ಕುರರುವ ಜನಾಂಗದವರು ಅವನು ತಪಸ್ಸು ಮಾಡಿದ ಜಾಗದಲ್ಲಿ ಮಾಯಂಗೊಂಟು ಮಲಂಚರವು ಮಲನಾಡ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಯಾವುದೇ ಸಾಂಪ್ರದಾಯಿಕ ವಿಗ್ರಹವಿಲ್ಲ. ಬದಲಿಗೆ ಕುಳಿತುಕೊಳ್ಳುತ್ತಿದ್ದ ಜಾಗ ಎನ್ನಲಾದ ಒಂದು ಎತ್ತರದ ಕಲ್ಲಿನ ಪೀಠವನ್ನು ಇಟ್ಟು ಅದನ್ನೇ ಶಕುನಿ ಆತ್ಮ ನೆಲೆಸಿರುವ ಶಕ್ತಿ ಪೀಠವೆಂದು ಪೂಜಿಸಲಾಗುತ್ತದೆ. ಇಲ್ಲಿನ ಆಚರಣೆಗಳು ವೈದಿಕ ಪದ್ಧತಿಗಿಂತ ಭಿನ್ನವಾಗಿದ್ದು ಅತ್ಯಂತ ಮುಕ್ತವಾಗಿದೆ. ಭಕ್ತರು ಶಕುನಿ ದೇವರಿಗೆ ಎಳನೀರು, ಅನ್ನ, ರೇಷ್ಮೆ ಬಟ್ಟೆಗಳೊಂದಿಗೆ ಸ್ಥಳೀಯ ಸಾರಾಯಿಯನ್ನು ಭಕ್ತಿಯಿಂದ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಮಲಯಾಳಂ ತಿಂಗಳ ಮಕರಂನಲ್ಲಿ ಮಲಕುಡ್ಡ ಮಹೋತ್ಸವ ಎಂಬ ದೊಡ್ಡ ರಥೋತ್ಸವ ನಡೆಯುತ್ತದೆ. ಶ್ರೀಕೃಷ್ಣನ ತಂತ್ರ ಧರ್ಮರಕ್ಷಣೆಯ ಬೆಳಕಾದರೆ ಶಕುನಿಯ ತಂತ್ರ ಪ್ರತಿಕಾರದ ಕತ್ತಲೆಯಾಗಿತ್ತು ಎಂಬುದು ಮಹಾಭಾರತದ ಕತೆ. ಆದರೆ ಪವಿತ್ರೇಶ್ವರಂನ ಈ ವಿಶಿಷ್ಟ ಇತಿಹಾಸವು ಪ್ರತಿಕಾರದ ಹಾದಿ ಹಿಡಿದ ವ್ಯಕ್ತಿಯು ಪಶ್ಚಾತ್ತಾಪ ಮತ್ತು ಲೋಕಸೇವೆಯಿಂದ ದೈವತ್ವಕ್ಕೇರಬಹುದು ಎಂಬ ಉದಾತ್ತ ಚಿಂತೆಯನ್ನು ಜಗತ್ತಿಗೆ ಸಾರುತ್ತದೆ. ನಂಬಿಕೆಗಳು ಅದೇನೇ ಇರಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಟ್ಟು ತಿದ್ದುಕೊಂಡು ಬದುಕುವುದಕ್ಕೆ ಅವಕಾಶ ಕೊಡಬೇಕು. ಬದುಕು ಎಲ್ಲರಿಗೂ ಮತ್ತೊಂದು ಅವಕಾಶ ಕೊಡುತ್ತಾ ಹೋಗುತ್ತದೆ. ಅಂತಹ ಅವಕಾಶದ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಮತ್ತೆಂದು ಎಡವದಂತೆ, ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಮತ್ತಷ್ಟು ಮನುಷ್ಯರಾಗಿ ಬದುಕೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕತೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂನ ನೈಜ ಜಾನಪದ ಕಥೆ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 10 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಹಾಮನೆಯ ಮಹಡೆಯ ಬಿಸಿಲು ಮಚ್ಚಿನಲ್ಲಿ ಮನೆಯವರೆಲ್ಲರೂ ಕುಳಿತಿದ್ದರು. ಗಂಗೆ ನೀಲೆಯರು ಮಾತನಾಡಲು ಅರಿಯದ ಮಹಾಮೌನಿಗಳು. ಮನದಲ್ಲಿ ಅಕಾಲ ಮೃತ್ಯುವಿಗೆ ಈಡಾಗಿ ಶಿವ ಸನ್ನಿಧಿಯನ್ನು ಸೇರಿದ ಸುತ ಬಾಲಸಂಗಯ್ಯನ ನೆನಪು. ಬೆಳದಿಂಗಳ ಸವಿಯನ್ನು ಉಣ್ಣುತ್ತಲೇ ಬದುಕಲ್ಲಿ ಇನ್ನಿಲ್ಲ ಶುಭ ಬೆಳಗು ಎಂಬ ನೋವು. ಇಬ್ಬರ ಮನದಲ್ಲೂ ಮಗನ ಮರಣದ ನೆನಪು ಮರುಕಳಿಸಿತು. ಸುರಿದ ಮಳೆಯಲ್ಲಿ ಅಂದು ನೆನೆದ ಕಾರಣ ಬಂದ ಜ್ವರ ಬಿಡದೆ ಸುಪುತ್ರ ಬಾಲಸಂಗಯ್ಯನನ್ನು ಸುಡುತ್ತಿತ್ತು. ಸುಕೋಮಲ ಶರೀರಿ ದೇಹ ಬಿಸಿಯಾದ ಆಘಾತವ ತಡೆಯಲಾಗದೆ ನರಳುತ್ತಿದ್ದ. ಬಂದ ಜ್ವರ ಪೀಡಿಸುತ್ತಲೇ ಇತ್ತು, ಬಿಟ್ಟು ಬಿಟ್ಟು ಬರುತ್ತಿತ್ತು. ಇಂದು ಪರವಾಗಿಲ್ಲ, ಸುಧಾರಿಸಿಕೊಂಡ. ನೆಮ್ಮದಿಯ ಉಸಿರು ನೀರ ಮೇಲಿನ ಗುಳ್ಳೆಯಾಯಿತು. ನೆಮ್ಮದಿಯು ತಾಬಂದ ದಾರಿಯಲ್ಲೇ ಬರುತ್ತಿರುವಂತೆ ಕರಗಿತು. ನಡುರಾತ್ರಿಯಲ್ಲಿ ತನುವಿಗಂಟಿದ ಶಾಖ ಮಾತೆಯರನ್ನು ತಟ್ಟಿ ಎಬ್ಬಿಸಿತು, ಬೆದರಿಸಿತು. ಅಂತೂ ಬೆಳಗಾಯಿತು. ಗಂಗೆ ನೀಲೆಯರು ಪೂಜಾಗ್ರಹಕ್ಕೆ ಧಾವಿಸಿ ಶೋಕಾರ್ತರಾಗಿ ನೇತ್ರದಲ್ಲಿ ತುಂಬಿದ್ದ ನೆತ್ತರ ಬಿಂದುಗಳನ್ನೇ ಹರಿಸಿದರು. ಸಂಜೆಯಾಯಿತು. ಬಾಲಸಂಗಯ್ಯ ಅಮ್ಮಂದಿರೊಡನೆ ನೆಮ್ಮದಿಯಿಂದ ಪೂಜಾ ನಿರತನಾಗಿದ್ದನು. ಮಾತೆಯರು ತಮ್ಮ ಪೂಜೆಯು ಮುಗಿದಂತೆ ಎಚ್ಚೆತ್ತರು. ತದೇಕ ಚಿತ್ತ ನೋಟದಲ್ಲಿ ಇಷ್ಟಲಿಂಗನು ನೋಡುತ್ತ ಕುಳಿತಿದ್ದ ಸುತನನ್ನು ಕಂಡು ಬೆರಗಾಗಿ ಹರ್ಷಾತಿರೇಕದಲ್ಲಿ ಬೆಳಗಿ ಪ್ರೀತಿಯಲ್ಲಿ ಆಲಂಗಿಸಿದರು. ಒರಗಿದ ಅಂತೆಯೇ ಅವರ ತೆರೆದ ತೋಳುಗಳಲ್ಲಿ ಇಷ್ಟಲಿಂಗನ ಹುಡುಕಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸುದ್ದಿ ಹರಡಿದಂತೆ ಬಸವಣ್ಣನಾದಿಯಾಗಿ ಎಲ್ಲರೂ ಧಾವಿಸಿ ಬಂದರು. ಕಂಡಂತೆ ಬದುಕಿಯು ಶವವಾಗಿರುವ ಗಂಗೆ ನೀಲೆ ನಾಗವ್ಯರನ್ನು, ಸೋತು ಸತ್ತಿರುವ ಎಳೆಯ ಬಾಲಸಂಗಯ್ಯನನ್ನು, ನಿಜ ದರಿವ ಪ್ರಜ್ಞೆಯಲ್ಲಿ ಸತ್ತಿತ್ತು ಮಾತು, ಸತ್ತಿತ್ತು ನೋಟ, ಸತ್ತಿತ್ತು ಕಳೆಯು.

ಸಮಯ ಉರುಳಿತು. ದುಃಖವೆಲ್ಲವ ನುಂಗಿ ಮುಚ್ಚಿ ಪ್ರೇಮಹೂ ರಾಶಿಯಲ್ಲಿ ಅವನ ಮನೆ ಹಿಂಭಾಗದ ಗುಹೆಯ ಸನಿಹದಲ್ಲಿ ಸಮಾಧಿಯ ಮಾಡಿದರು. ಹಿಂದಿರುಗಿ ಬಂದ ಬಸವಣ್ಣನ ಮೊಗದಲ್ಲಿ ಕಣ್ಣೀರ ಬಿಂದುಗಳು ಮಾತ್ರ. ಕೆಲವು ದಿನಗಳ ನಂತರ ಬಸವಣ್ಣ ಕುದುರೆಯನ್ನೇರಿ ಮಹಾಮನೆಯತ್ತ ಬರುತ್ತಿದ್ದರು. ರಥ ಬೀದಿ ದಾಟಿ ಮುಂದಕ್ಕೆ ಬಂದಾಗ ಜನರ ಗುಂಪು, ಗದ್ದಲ, ಚಪ್ಪಾಳೆ, ಕೂಗು ಅಚ್ಚರಿಯಾಯಿತು. ಆದರೂ ಇವೆಲ್ಲ ಜನಜೀವನದ ಸಾಗಾಟದಲ್ಲಿ ಸಹಜವೆಂದು ಒಳಗೊಳಗೆ ನಗುತ್ತಾ ಮುಂದಕ್ಕೆ ಬಸವಣ್ಣನವರ ಮನದಲ್ಲಿದ್ದುದು ಪ್ರಭುದೇವರೆಂದು ಬಂದಾರು ಎಂಬುದು ಮಾತ್ರ. ಮುಂದಕ್ಕೆ ಸಾಗುತ್ತಿದ್ದಂತೆ ಹಾವಾಡಿಗನೊಬ್ಬ ಹೆಡೆತರದ ಹಾವಿನೊಡನೆ ಆಟವಾಡುತ್ತಿದ್ದ. ಬಸವಣ್ಣ ಅಚ್ಚರಿಯ ನೋಟದಲ್ಲಿ ಹಾಗೆಯೇ ನಿಂತರು. ಕುದುರೆ ಮೇಲಿನ ಮೂರ್ತಿಯಾಗಿ ಹಾವಾಡಿಗನಿಗೆ ಇಂದು ತನಗೆ ಧನ ನೆರವು ಎಂಬ ಸಂತಸ. ಬಗೆ ಬಗೆಯ ಆಟಗಳ ತೋರಿಸತೊಡಗಿದ. ಬಸವಣ್ಣನವರು ತದೇಕ ಚಿತ್ತದಲ್ಲಿ ಇದ್ದಕ್ಕಿದ್ದಂತೆಯೇ ಅಪರಿಚಿತನೊಬ್ಬ ಬಂದು ಬಸವಣ್ಣನೆದುರು ನಿಂತು ಕೇಕೆ ಹಾಕಿದನು. ಕೆದರಿದ ತಲೆ, ಉದ್ದನೆಯ ಬಿಳಿಗಡ್ಡ, ತೊನೆವ ನಡೆ, ಬಾಗಿದ ಕೊಂಕುದೇಹ, ಪೊರೆಗಣ್ಣು, ಬಿಂದು ಸೋರುವ ಅಧರ, ಬಿರಿದು ಹೋದದ್ದು ಬೇರೆ, ಹರಿದ ಪಾದ, ಅಸ್ಥಿ ಪಂಜರದಂತಿದ್ದ ದೇಹವನ್ನು ಅಲ್ಲಲ್ಲಿ ಮುಚ್ಚಿದ ಚಿಂದಿಕಾವಿ, ಮೂಗ ನುಗ್ಗಿದ ಕಮಟು ವಾಸನೆಗೆ ಬಸವಣ್ಣನಿಗೆ ತಲೆ ತಿರುಗಿದಂತಾಯಿತು. ಸಾವರಿಸಿಕೊಂಡರು. ಬಸವಣ್ಣನೆದುರು ಬಂದವನು ಹಾವಾಡಿಗ ನಡೆ ಸರ್ರನೆ ತಿರುಗಿ ಅವನಾಡಿಸುತ್ತಿದ್ದ ಸರ್ಪವನ್ನು ಕಿತ್ತುಕೊಂಡು ಗರಗರ ಗರಗರ ಗರನೆ ತಿರುಗಿಸಲು ನೆರೆದಿದ್ದ ಜನರೆಲ್ಲ ಬೆದರಿ ಅವನನ್ನೇ ನೋಡುತ್ತಿರುವಂತೆ ಆ ಹಾವು ನಾಗರ ಬೆತ್ತವಾಗಿ ಕಂಗೊಳಿಸಿತು. ಹಾವಾಡಿಗ ಬೆಪ್ಪಾಗಿ ಹೋದ. ಬಸವಣ್ಣನವರು ಎವೆಯಿಕ್ಕದೆ ಆ ಕೊಳಕು ವ್ಯಕ್ತಿಯನ್ನೇ ಏಕನೋಟದಲ್ಲಿ ನೋಡುತ್ತಿದ್ದರು. ಎಲ್ಲೋ ನೋಡಿದಂತಿದೆಯಲ್ಲ ಎಂದೆನಿಸಿತು. ಗಲಿಬಿಲಿಗೆ ಒಳಗಾದರು. ಆ ವ್ಯಕ್ತಿ ತೊದಲುತ್ತಾ ತನ್ನ ಹಿಂಭಾಗದಲ್ಲಿ ಇರಿಸಿದ್ದ ಹೆಂಡದ ಬುರುಡೆಯತ್ತ ತೆರಳಿದ. ಎತ್ತಿಕೊಂಡು ಗುಂಪಿನಡೆ ಧಾವಿಸಿದ. ಎಲ್ಲರೂ ಹೆದರಿ ಓಡಿ ಹೋದರು. ಚಂದದ ನಗೆಯವನ ಅರಳಿಸಿದಂತೆ ಬಸವಣ್ಣನವರಿಗೆ ಮಿಂಚು ಹೊಡೆದಂತಾಯಿತು. ಕುದುರೆಯಿಂದಿಳಿದು ಅವನೆದುರು ಬಂದು ದಿಟ್ಟಿಸಿದರು. ಉದ್ದವಾಗಿ ಇಳಿಬಿದ್ದಿದ್ದ ಬಿಳಿಗಡ್ಡದ ಹಿಂದಿನ ಮೋರೆಯಲ್ಲಿ ಹೊಳೆವ ಕಂಗಳ ಕಂಡಂತೆ ಮಲಿನ ತನುವಿನ ಒಳಗಿದ್ದ ಅವನಂತರಂಗದ ಅಖಂಡ ಪ್ರಭೆ ಬಹಿರಂಗದ ಮಾಟದಲ್ಲಿ ಮುಸುಕಿದೆ ಎಂದರಿತು. ಇನ್ನೂ ಸನಿಹವಾದರೂ ಅವನನ್ನೇ ದಿಟ್ಟಿಸುತ್ತಿದ್ದರು. ಗಳಿಗೆ ಕಳೆಯುವಷ್ಟರಲ್ಲಿ ಬಸವಣ್ಣ, ಗುರುವೇ ಪ್ರಭುದೇವ, ಗುರುವೇ ಪ್ರಭುದೇವ ಬಡಬಡಿಸಿದರು. ಪಾದ ಕಮಲಗಳಿಗೆ ಮಣಿದರು. ಇದೇನು ಆಟ ಪ್ರಭು ಗದ್ಗದಿಸಿದರು. ಮಾತನಾಡಲು ಅರಿಯದೆ ಹರ್ಷ ಬಿಂದುಗಳ ಸುರಿಸುತ್ತ ಹಾಗೆಯೇ ನಿಂತರು. ಬಸವಣ್ಣನ ಹಿಂಬಾಲಕರು ಮೂಕರಾದರು. ಎಲ್ಲರಿಗೂ ಪ್ರಭುದೇವರ ದರ್ಶನ ಭಾಗ್ಯ. ಹರಳಯ್ಯನ ಸುತ.

ಹೆದರಿಕೆ ಏಕೆ? ನಿಜ ಪ್ರೀತಿಯನ್ನು ಕಡೆಗಣಿಸಬಾರದು, ಪ್ರೇಮಿಗಳನ್ನು ವಿರಹಿಗಳನ್ನಾಗಿಸಬಾರದು. ನಿಜ ಪ್ರೀತಿಯೇ ಬದುಕು. ಪ್ರೀತಿಗೆ ಜಾತಿಯ ಹಂಗು ಬಂಧುತ್ವ ಬೇಕಿಲ್ಲ ಎನ್ನುವ ಭಾವ. ಪ್ರಭುದೇವರಿಗೆ ವಿಷಯವನ್ನು ಒಪ್ಪಿಸಿದರು. ಪ್ರಭುದೇವರು ಒಮ್ಮೆಗೆ ಒಪ್ಪಿಗೆ ನೀಡಲಿಲ್ಲ. ನಿಧಾನವಾಗಿ ತೋರದೆ ಆತುರವ ಚರ್ಚಿಸೋಣ ಇದರ ಸಾಧಕ ಬಾಧಕಗಳನ್ನು ಎಂದರು. ಹಲವಾರು ಶರಣರು ಪ್ರಭುದೇವರ ಮಾತನ್ನು ವಿರೋಧಿಸಿದರು. ಪ್ರಭುದೇವರಾಗ, ಇಲ್ಲಿ ಒಪ್ಪಿಗೆ ವಿರೋಧದ ಪ್ರಶ್ನೆಯೇ ಇಲ್ಲ. ಆದರೆ ಮೊದಲು ಎಲ್ಲರೂ ಈ ಬೆಳವಣಿಗೆಗಳನ್ನು ಮಾತು ಎಂಬ ವರಗಲ್ಲಿಗೆ ಹಚ್ಚಿಟ್ಟಿಕ್ಕೋಣ. ಒಮ್ಮತದಿ ಮೂಡುವ ಅಭಿಪ್ರಾಯಕ್ಕೆ ಎಲ್ಲರ ಸಹಮತ ತೋರೋಣ ಎಂದು ನುಡಿದಂತೆ ಒಪ್ಪಿದ ಎಲ್ಲರೂ ಸೇರಿದರು. ಪ್ರಭುದೇವರು ತಾವೇ ಮಾತು ಪ್ರಾರಂಭಿಸಿ, ಅಂಜಬೇಡ, ಅಳುಕಬೇಡ, ಹೋದವರಾರು ಇದ್ದವರಾರು, ಎಲೆ ಮರುಳೆ, ಒಂದು ಮುಖದಲ್ಲಿಪ್ಪ ದೇವನೊಬ್ಬನೆ, ಹಲವು ಮುಖದಲ್ಲಿಪ್ಪ ದೇವನೊಬ್ಬನೆ, ನಾಮ ಹಲವಲ್ಲದೆ ಕಾರ್ಯ ಒಂದೇ ನೋಡ, ಮನದ ಒಳಗಣ ಘನವು ತನುವ ನಗಲುವುದುಂಟೆ, ಗುಹೇಶ್ವರ ಲಿಂಗದಲ್ಲಿ ವಿಯೋಗಕ್ಕೆ ತೆರಹಿಲ್ಲ. ಪ್ರಭುದೇವರು ಈ ಮಾತನ್ನು ಆಡಿದಂತೆ ನೆರೆದ ಎಲ್ಲ ಶರಣರಲ್ಲಿ ವಿಚಾರ ವಿಮರ್ಶೆ ಮಾತು ನಡೆಯತೊಡಗಿತು. ಅವರೆಲ್ಲರ ಅಭಿಪ್ರಾಯವು ತಮ್ಮ ಒಪ್ಪಿಗೆ ಇದೆ ಎಂದೇ ಆಗಿತ್ತು. ಆಗ ಸೊಡ್ಡಳ ಬಾಚರಸರು ಬಸವಣ್ಣನವರ ನುಡಿಗಳನ್ನು ಆಡುವೆ ಎಂದು ಹೀಗೆಂದರು. ಉಂಬಲ್ಲಿ ಉಡುವಲ್ಲಿ ಕ್ರೀಯಳಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು, ಎಂತಯ್ಯ ಅವರ ಭಕ್ತರೆಂಬೆ ಯುಕ್ತರೆಂಬೆ, ಕೂಡಲ ಸಂಗಮ ದೇವ ಕೇಳಯ್ಯ, ಹೊಲತಿ ಶುದ್ಧ ನೀರು ಮಿಂದಂತೆ ಆಯಿತಯ್ಯ. ಮಾತು ಮುಂದುವರಿದು ಅವರಿರುವರ ವಿವಾಹಕ್ಕೆ ಸರ್ವ ಸಮ್ಮತ ಒಪ್ಪಿಗೆ ದೊರೆಯಿತು. ಕಿನ್ನರಿಯ ಬೊಮ್ಮಯ್ಯ ಬಸವ ವಚನವ ಹಾಡತೊಡಗಿದರು. ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ ತಳಿಗೆಯ ಲಿಕ್ಕಬೇಡ, ಆನೆಯ ಮೇಲೆ ಹೋ ಹವನ ಶ್ವಾನ ಕಚ್ಚಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಗಯ್ಯ ನುಳ್ಳನ್ನಕ್ಕರ. ಎಲ್ಲರ ಒಪ್ಪಿಗೆಯೂ ದೊರಕಿತು. ಹೊರಗೊಳಗೆ ಬೆಳಗಿರುವ ಅಖಂಡ ತೇಜೋರಾಶಿ ಹುಣ್ಣಿಮೆಯ ಚಂದ್ರನಾಗಿ ತೋರಿ ನಿಜ ನಿಲುವ ಭವ್ಯದ ಇಷ್ಟಲಿಂಗವನ್ನು ಪ್ರಸಾದಿಸಿತು. ಅನುಭಾವ ಗೋಷ್ಠಿ ಮುಗಿದಂತೆ ಪ್ರಭುದೇವರು ಬಂದವರು ತಮ್ಮ ಕೋಣೆಯಲ್ಲಿ ಅರಿಯದ ಚಡಪಡಿಕೆಯಲ್ಲಿ ಶತಪಥ ತಿರುಗಾಡುತ್ತಿದ್ದರು. ಬಸವಣ್ಣನವರು ಒಳಬಂದು ಗಮನಿಸಿ ಚಿಂತಿತರಾದರು. ಪ್ರಭುದೇವರಲ್ಲಿ, ನಮ್ಮನ್ನೆಲ್ಲ ನೀವು ಚಿತ್ಕಳೆಯ ಚೈತನ್ಯ ಪ್ರಭೆಯಲ್ಲಿ ಮುನ್ನಡೆಸಬೇಕು ಎಂದರು. ಪ್ರಭುದೇವರು ನಿಧಾನವಾಗಿ ಜಗದ ಕತ್ತಲೆಗೆ ಹಣೆತ ದೀಪವನ್ನು ಬೆಳಗಿ ಬೆಳಗಿನ ಮಹಾಬೆಳಗ ಗುರಿಯೆಡೆಗೆ ಸಾಗಿ ಎಲ್ಲರನ್ನೂ ಕರೆದೊಯ್ಯಬೇಕು. ಆದರಿದು ಅಷ್ಟು ಸುಲಭದ ಕೆಲಸವಲ್ಲ ಎಂಬ ಅರಿವೂ ನನಗಿದೆ. ನಿಜದ ಹಾದಿಗೆ ಕತ್ತಲೆಯ ಕೆಸರನ್ನು ಮೆತ್ತುವವರನ್ನು ಬೆಳಕಿನತ್ತ ನಡೆಸುವುದು ಬಹಳ ಕಷ್ಟಕರ, ದುಸ್ಸಾಹಸವದು, ದುಸ್ಸಾಧ್ಯ ಕೂಡ. ಜಗತ್ತನ್ನು ತಿದ್ದುವ ಕೆಲಸ ಕಾಲಕಾಲದಿಂದಲೂ ನಡೆಯುತ್ತಲೇ ಬಂದಿದೆ. ಆದರಾರೂ ಪಾಠ ಕಲಿತಿಲ್ಲ. ದ್ವೇಷಕ್ಕೆ ದ್ವೇಷ, ವೈರಕ್ಕೆ ಕಡುವೈರ, ಕೊಲೆಗೆ ಕೊಲೆ ಎಂದೇ ನಡೆದವರು ಎಲ್ಲರೂ. ಆದರೆ ನೀನು ಮಾತ್ರ ಅದಕ್ಕೆ ಅಪವಾದ. ಕೊಲ್ಲ ಬಂದ ಚೋರ ನಿಜಲಿಂಗ ಚಿಕ್ಕಯ್ಯನಿಗೆ ಭಕ್ತಿ ಪ್ರೀತಿಯನ್ನು ತೋರಿ ಶರಣನನ್ನು ಆಗಿಸಿದವನು ನೀನೇ ಬಸವಣ್ಣ. ಇದ್ದು ಯಾರಿಂದಲೂ ಸಾಧ್ಯ ಆಗದಿರುವಂಥದ್ದು ಈ ಜಗದಲ್ಲಿ ನಿನ್ನಂತೆ ಇರುವವರು ನೀನೊಬ್ಬ ಮಾತ್ರ. ಮಾತು ಮುಗಿದಂತೆ ಪ್ರಭುದೇವರು ಮೌನಿಗಳಾಗಿ ನಭವನ್ನೇ ದಿಟ್ಟಿಸತೊಡಗಿದರು. ಅವರಂತರಾತ್ಮ ಇಂತೆಂದಿತು, ನನ್ನನ್ನು ಅರಿತವರಾರೂ ಇಲ್ಲ, ಅರಿಯುವವರೂ ಇಲ್ಲ. ಈ ಜಗದಲ್ಲಿ ಕ್ರಾಂತಿ ಬೀಜವ ಬಿತ್ತಿ ನೆಮ್ಮದಿ ಫಲವನ್ನು ಉಣ್ಣುವುದು ಅಷ್ಟು ಸುಲಭದಲ್ಲಿಲ್ಲ. ನಾವೆಲ್ಲ ಒಮ್ಮತದಿಂದ ಮದುವೆಗೆ ಒಪ್ಪಿದ್ದೇವೆ, ಅದರ ಫಲ ನಾವೆಲ್ಲರೂ ಅನುಭವಿಸಲೇಬೇಕು. ಈ ಮದುವೆ ಎಷ್ಟು ಬಲಿಯನ್ನು ಬೇಡುವುದು ಎಂಬ ಭೀತಿಯೇ ನನ್ನಲ್ಲೀಗ. ಹರಸುವುದು ಒಂದನ್ನುಳಿದು ಬೇರಾವ ದಾರಿಯೂ ಅವಕಾಶವೂ ನನಗಿಲ್ಲ. ಮೌನವನ್ನು ಕಳಚಿ ಉಚ್ಚ ಕಂಠದಲ್ಲಿ ನುಡಿದರು. ಹೋಮವ ಮಾಡುವರ ಕಂಡೆ, ಹೊಗೆಯ ನಿಲ್ಲಿಸುವವರಾನೂ ಕಾಣೆ. ಹೋಮವ ಮಾಡುವರ

ಕಂಡೆ ಹೊಗೆಯ ನಿಲ್ಲಿಸುವವರಾರನೂ ಕಾಣೆ, ದೂರ ದಾರಿಯ ನಡೆವರ ಕಂಡೆ, ಕಾಲುಗಳ ನುಂಗುವವರಾರನೂ ಕಾಣೆ. ಅಳುತ್ತ ಬೊಬ್ಬೆಗೊಟ್ಟು ರಣದೊಳಗೆ ಮುಂದೆ ಮುಂದೆ ನಡೆವವರ ಕಂಡೆ, ಹರಿದ ಶಿರವ ಹಿಡಿದುಕೊಂಡು ಕುಣಿದಾಡುವ ಯಾರನ್ನೂ ಕಾಣೆ. ಗುಹೇಶ್ವರ, ಪ್ರಭುದೇವರು ಕಲ್ಯಾಣವನ್ನು ತೊರೆಯಲು ಸಿದ್ಧರಾದರು, ಹೋದವರು ಮತ್ತೆಂದು ಹಿಂದಿರುಗಿ ಬಾರರು ಎಂಬುದೂ ಖಚಿತವಾಗಿತ್ತು. ಇಂದಿನದು ಅವರೊಡನಿನ ಕೊನೆಯ ಗೋಷ್ಠಿ, ಇಂದು ತಪ್ಪಿದರೆ ಮತ್ತೆಂದೂ ಇಲ್ಲ. ಕಂಡು ಕೇಳಿ ನುಡಿದು ನಲಿಯೋಣವೆಂದು ಶರಣರೆಲ್ಲರೂ ಮಹಾಮನೆಯ ಅನುಭವ ಮಂಟಪದ ಕಡೆ ಹೆಜ್ಜೆ ಹಾಕಿದರು. ಎದ್ದ ಧೂಳಿ ಎಲ್ಲರನ್ನೂ ಮರೆಮಾಚಿತು. ಒಳಬಂದಂತೆ ಎಲ್ಲರೂ ಸಾಸಿವೆಯು ನೆಲ ಸೋಕುವ ಅವಕಾಶ ಇರದಂತೆ ತುಂಬಿತು. ಬಿಸಿಲ ಬಿರು ಬೇಗೆಯನ್ನು ಸುರಿಯುವ ಕಣ್ಣೀರ ಬಿಂದು ತಣಿಸಿತು. ಒಬ್ಬೊಬ್ಬರು ತಮ್ಮೆದೆಯ ಬೇಗುದಿಯನ್ನು ಅರುಹತೊಡಗಿದರು. ಸಹಿಸಲಾರೆವು ನಿಮ್ಮ ಅಗಲಿಕೆಯ ದುಃಖವನ್ನು ಎಂದು ರೋದಿಸಿದರು. ಪ್ರಭುದೇವರು ನಿರ್ವಿಕಾರ ಚಿತ್ತದಲ್ಲಿ ಹೀಗೆಂದರು: ನಗು ನಗುತ್ತ ಬಂದಿರುವೆ, ನುಡಿದಂತೆ ನಡೆದಿರುವೆ, ಬಂದವನು ಮತ್ತೆ ತೆರಳುತ್ತಿರುವೆ, ನಿಮ್ಮೆಲ್ಲರನ್ನು ಅಗಲಿ ನಾನು ಹೋಗುತ್ತಿರುವನೆಂಬ ಭ್ರಾಂತಿ ಬಿಟ್ಟು ಬಿಡಿ. ನನಗೆ ಹೋಗಲಾಗುತ್ತಿಲ್ಲ, ಹೋಗುವುದಾದರೂ ಎಲ್ಲಿಗೆ ಎಂಬ ಪ್ರಶ್ನೆ ಬಿಡದೆ ಕಾಡುತ್ತಿದೆ. ನಾನಿಂದು ಹೋಗುವುದು ನಿಮ್ಮೆಲ್ಲರಲ್ಲಿ ಲೀನನಾಗಲು. ನಾನು ಬೇರೆ, ನೀವೆಲ್ಲ ಬೇರೆ ಎಂಬ ಭ್ರಾಂತಿಯನ್ನು ಬಿಟ್ಟು ಬಿಡಿ. ಒಂದೇ ಆಗಿರುವಾಗ ಎರಡು ಎಂಬ ಭ್ರಾಂತಿ ಮನದಲ್ಲೆಂದು ಸಲ್ಲದು. ನೀವು ತಿಳಿದಿರಬಹುದು, ಬಸವಣ್ಣನವರು ನನ್ನನ್ನೇ ಅವರ ಗುರುವೆಂದು ಗಣಿಸಿದವರು. ಗುರು ನಾನಲ್ಲ, ಬಸವಣ್ಣನವರು ವಿಶ್ವಗುರು, ವಿಶ್ವವಿಭೂತಿ ಚೈತನ್ಯ ಶಕ್ತಿ, ಮಹಾಮಾನವತಾವಾದಿ, ಜಗಕ್ಕೆ ಯುಗದ ಗುರುವಾಗಿ ನಮ್ಮೊಡನೆ ಇಹರು. ಅವರ ಉಪದೇಶವನ್ನು ಆಲಿಸಿ ಪುನೀತನಾಗಬೇಕೆನ್ನುವ ಆಸೆ ಎದೆ ಮನವನ್ನು ತುಂಬಿದೆ. ವಚನ, ಗೀತೆ, ಮಾತು ಯಾವುದಾದರೂ ಸರಿ, ಪ್ರಸಾದ ರೂಪದಲ್ಲಿ ನುಡಿಯಬೇಕವರು ನಿಜ ಬದುಕ ಪರಮ ಸತ್ಯವನು ನಮ್ಮೆಲ್ಲರಿಗೆ. ಬಸವಣ್ಣ ವಚನ ಗಾಯನಕ್ಕೆ ಮುಂದಾದರು. ಕಟ್ಟುವೆನು ಉಪ್ಪರ ಗುಡಿಯ ಜಗವನರಿಯೇ, ಮಾಡುವೆ ನನ್ನ ಕಾಯ ಕೆಡದನ್ನಕ್ಕ, ಬೇಡುವುದೆನ್ನ ತನು ಮನ ಧನವ, ಬೇಡಲಾರದೆ ಅಂದೇ ನೀ ಕೇಳ. ಈ ಬಿರಿದು ಸಂದಿತ್ತು ಕೂಡಲ ಸಂಗಮ ದೇವ, ತನುವ ಬೇಡಿದ ನೀವೇ, ಮನವ ಬೇಡಿದ ನೀವೇ, ದನದ ಬೇಡಿದ ನೀವೇ, ಬೇಕು ಬೇಡಲೆ ಹಂದೆ, ಕಣ್ಣ ಬೇಡಿದ ನೀವೇ, ಕಲೆಯ ಬೇಡಿದ ನೀವೇ, ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ. ಮತ್ತವರು ಇಂತೆಂದರು: ನಾನಿನ್ನು ಬದುಕಿನ ಆದರ್ಶವನ್ನು ಕೆಲವು ಮಾತುಗಳಲ್ಲಿ ವಿವರಿಸುವೆ. ಧರ್ಮದ ಗುಟ್ಟು ಇರುವುದು ಸಿದ್ಧಾಂತಗಳಲ್ಲ, ಅನುಷ್ಠಾನದಲ್ಲಿ. ಎಲ್ಲರೊಳಿತಿಗೆ ಬದುಕುವುದೇ ಧರ್ಮದ ಸಾರ ಸರ್ವಸ್ವ. ಮಾನವನಲ್ಲಿ ಅಡಗಿರುವ ದೈವತ್ವದ ಪ್ರಕಾಶನವೇ ಧರ್ಮ. ಪ್ರಾಣಿಯಂತಿರುವ ಮಾನವನನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ಇಷ್ಟಲಿಂಗವಾಗಿಸುವ ಭಾವನೆಯೇ ಧರ್ಮ. ಧರ್ಮವೆಂದರೆ ಕೇವಲ ಜಾತಿಮತ ಪಂಥಗಳಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತಹ ಎದೆಯ ತುಡಿತ, ಮಮಕಾರ ಭಾವ. ಕೂಡಿ ಬಾಳುವಂತಹ ನಾವು ಒಂದೇ ಮನೆಯ ಮನದ ಸದಸ್ಯರಾಗಿದ್ದೇವೆ, ಬಂಧುಗಳಾಗಿದ್ದೇವೆ ಎಂಬ ಭಾವ ಮೂಡಿದರೆ ನಮ್ಮ ಬದುಕಾಗ ಸಾರ್ಥಕವನ್ನು ಪಡೆಯುತ್ತದೆ, ಅದೇ ಶರಣತನವೆನಿಸುತ್ತದೆ. ಈ ಜಗದಲ್ಲಿ ಬಲ್ಲವರೂ ಇದ್ದಾರೆ, ಬಲ್ಲಿದರೂ ಇದ್ದಾರೆ. ಶಿವಶರಣರೆಲ್ಲರೂ ದಿವ್ಯ ಶಕ್ತಿಯ ಬಲಿಷ್ಠರು, ಕಾಯಕದಲ್ಲಿ ಕೈಲಾಸವನ್ನು ಕಂಡು ಗುರಿ ಸೇರಿದವರು. ಈ ಜಗತ್ತಿನಲ್ಲಿ ಸ್ವಾರ್ಥವೇ ಅಧರ್ಮ, ನಿಸ್ವಾರ್ಥವೇ ಧರ್ಮ. ಜನಸೇವೆಯೇ ಲಿಂಗ ಪೂಜೆ, ನಮ್ಮ ಕೂಡಲ ಸಂಗಮ ಒಲಿಯುವುದೇ ನಿಸ್ವಾರ್ಥಿಗೆ. ಸ್ವಾರ್ಥವೆಂಬುದು ಎದೆಯ ಪ್ರತ್ಯಕ್ಷ ರಾಕ್ಷಸ, ಸ್ವಾರ್ಥ ಎಂಬುದು ಎದೆಯ ಪ್ರತ್ಯಕ್ಷ ರಾಕ್ಷಸ. ಸ್ವಾರ್ಥಿಯು ಅನವರತ ಕಾಡುತ್ತಾನೆ, ಬದುಕಿಗಾವ ಸುಖ ಸಂತೋಷವನ್ನು ಕೊಡಲಾರನು.
ಮಾಡಿದ

ಉಪಕಾರವೇ ಇಮ್ಮಡಿ ಲಾಭ ಕೊಡುವಂಥದ್ದು ನಮಗದರಿಂದ ಸುಖಶಾಂತಿ. ಹಾಗಾಗಿ ಮಾನವರಾಗಿ ಜನಿಸಿ ಶರಣರಾಗಿರುವ ನಾವು ಕೇವಲ ನಮ್ಮ ಲಾಭಗಳ ಮಾತ್ರ ಯೋಚನೆ ಮಾಡದೆ ನಾವು ಮಾಡುವಂತಹ ಸತ್ಕಾರ್ಯಗಳಿಂದ ನಮ್ಮೊಡನಿರುವ ಜನಸಮೂಹಕ್ಕೆ ಶರಣ ಬಂಧುಗಳಿಗೆ ಯಾವ ರೀತಿ ಸಹಕಾರ ನೀಡಬಹುದು ಎಂಬುದರ ಬಗ್ಗೆ ಚಿಂತಿಸಿ ಕಾಯಕದಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ಅದೇ ಶರಣ ಸೇವೆ ಎಂದಾಗುತ್ತದೆ. ಬಸವಣ್ಣನವರ ಮನ ಮುಟ್ಟುವಂತಹ, ತಟ್ಟುವಂತಹ, ತುಂಬುವಂತಹ ಮಾತಧಾರೆ ಮುಗಿದಂತೆ ಮೌನ ಸಾಮ್ರಾಜ್ಯದಲ್ಲಿ ಕೆಲಕಾಲ ಧ್ಯಾನಸ್ಥರಾದ ಪ್ರಭುದೇವರು ಮತ್ತೆ ಕಣ್ತೆರೆದು ಶೂನ್ಯ ಸಿಂಹಾಸನದ ಮೆಟ್ಟಿಲುಗಳನ್ನು ಇಳಿಯತೊಡಗಿದರು. ಇಳಿದು ಎಲ್ಲರಿಗೂ ತಲೆಬಾಗಿ ವಂದಿಸಿ ಹೊರಟರು. ಮೌನ ಮೂರ್ತಿಗಳಾಗಿ ಶರಣರೆಲ್ಲರೂ ಹಿಂಬಾಲಿಸಿದರು. ಮಹಾಮನೆಯ ಪುಣ್ಯವೇ ಪ್ರಭುದೇವರ ರೂಪದಲ್ಲಿ ಹೋಗುತ್ತಿದೆ ಎಂಬ ನೋವು ಎಲ್ಲರಲ್ಲಿ. ಅಂದು ಮಹಾಮನೆಯಲ್ಲಿ ಎಂದೂ ಇಲ್ಲದ ಸಂಭ್ರಮ, ಉತ್ಸಾಹ ತಾನೇ ತಾನಾಗಿ ರಾರಾಜಿಸುತ್ತಿತ್ತು. ಎಲ್ಲರೂ ಮದುವೆ ಸಮಾರಂಭದಲ್ಲಿ ನೆರೆದಿದ್ದರು. ಆನಂದದೊಡನೆ ಆತಂಕವಿರುವ ಮನೋಭಾವದಲ್ಲಿ ಮಧುವರಸ ದಂಪತಿಗಳು ತಮ್ಮ ಸುಪುತ್ರಿಯನ್ನು ಹರಳಯ್ಯ ದಂಪತಿಗಳ ಸುಪುತ್ರನಿಗೆ ಹಾರೆ ಎರೆದರು. ಬಸವಣ್ಣನವರು ಉಕ್ಕಿ ಬಂದ ಆನಂದದಲ್ಲಿ ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು, ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವು ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಶರಣರೆಲ್ಲರೂ ಒಂದಾಗಿ ಅಣ್ಣನವರು ಸವಿನುಡಿಯ ಉಣಿಸನ್ನು ಉಣಿಸಬೇಕು. ಅಮೃತದ ಮಾತುಗಳು ಮಧುಮಕ್ಕಳಿಗೆ ದಾರಿದೀಪ ಆಗಬಲ್ಲವು ನಮಗೂ ಎಂದಂತೆ ಬಸವಣ್ಣನವರು ಕ್ಷಣಕಾಲ ಪ್ರಭುದೇವರನ್ನು ಮನದಲ್ಲಿ ಧ್ಯಾನಿಸಿ ಬದುಕಿನ ಅನುಭಾವ ಮೈದುಂಬಿ ಬಂದಂತೆ ನುಡಿಯತೊಡಗಿದರು. ನೀವೆಲ್ಲರೂ ಭಗವಂತನ ಮಕ್ಕಳು, ಅಮೃತಾನಂದದಲ್ಲಿ ಭಾಗಿಗಳು, ಧರೆಯ ಮೇಲಿನ ದಿವ್ಯಾತ್ಮರು, ಪರಿಪೂರ್ಣರು, ಅಮೃತಾತ್ಮರು, ಮುಕ್ತಾತ್ಮರು, ಧನ್ಯಾತ್ಮರು, ನಿತ್ಯಾತ್ಮರು, ಮನವನ್ನು ದೇಗುಲ ಆಗಿಸಿಕೊಂಡು ಪರಮಾತ್ಮನ ಆಪ್ತರೂ ಆಗಿರುವಿರಿ. ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡಿ. ಬದುಕಿನಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ, ನಮ್ಮಲ್ಲಿ ಶ್ರದ್ಧೆ ಘನತೆಯ ಗುಟ್ಟಾಗಿ ಮುಕ್ತಿಯ ಮಾರ್ಗವನ್ನು ತೋರುತ್ತದೆ. ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇದ್ದಲ್ಲಿ ಬಲಿಷ್ಠರಾಗುವಿರಿ, ಬಂದುದನ್ನು ಎದುರಿಸಲು ಶಕ್ತರಾಗುವಿರಿ. ನಿಮಗೆ ಜಯ ಗಳಿಸಬೇಕೆನ್ನುವ ಆಸೆ ಇರಲು ಬೇಕದಕ್ಕೆ ಪ್ರಚಂಡ ಇಚ್ಛಾಶಕ್ತಿ, ಪ್ರಚಂಡ ಕಾರ್ಯನಿಷ್ಠೆ, ನಿಷ್ಠಾತ್ಮ ಚೈತನ್ಯವನ್ನು ಹೊಂದಿ ಬದುಕಿನಾಸರೆಗಾಗಿ ದುಡಿಯುತ್ತಿರಿ. ಕಾಯದಲ್ಲೇ ಕೈಲಾಸ ಇರುವುದೆಂಬುದನ್ನು ಮರೆಯದಿರಿ. ದುಡಿದಂತೆ ಮನೋ ಗುರಿಯನ್ನು ತಲುಪುವಿರಿ. ಮೊದಲು ಬದುಕ ಅದ್ಭುತ ಶಕ್ತಿ ಏನೆಂಬುದನ್ನು ಅರಿಯಲೇಬೇಕು. ಒಲವೇ ಜೀವನ, ದೌರ್ಬಲ್ಯವೇ ಮರಣ, ಒಲವೇ ಬದುಕಿನ ಆನಂದ, ನಿತ್ಯಾನಂದ, ಸತ್ಯಾನಂದ, ಸಚ್ಚಿದಾನಂದ, ಸದಾನಂದ, ಆತ್ಮಾನಂದ, ದೇವಾನಂದ, ಶಿವಾನಂದ. ದೌರ್ಬಲ್ಯವೇ ನಿತ್ಯ ಬಳಲಿಕೆ, ಬಗ್ಗಡ ಬಗ್ಗಣೆ ಇರದ ಬದುಕಾಯಾಸ, ದೇಹ ಎರಡಾದರೂ ಪ್ರಾಣ ಒಂದೇ ಎಂಬಂತೆ ಆದರ್ಶ ಬಾಳನ್ನು ನೀವು ತೋರಿ ನಡೆಸಬೇಕು. ಸುಖಕ್ಕೆ ಹಿಗ್ಗದಿರಿ, ದುಃಖಕ್ಕೆ ಕುಗ್ಗದಿರಿ. ಬದುಕಿನ ಐಸಿರಿಯನ್ನು ಅನುಸರಿಸಿ ಸರಸ ವಿರಸ ಸಮರಸದಲ್ಲಿ ಒಂದಾಗಿರಿ. ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ ಸಾಗುತ್ತಿರಿ. ಎಲ್ಲರೂ ಪುಳಕಿತರಾದರು, ಭವ್ಯ ಸ್ವಪ್ನವ ಕಾಣತೊಡಗಿದರು. ಕೊಲೆಯ ಹಾರವರ ಮದುವೆ ಬಂಧುತ್ವದ ಸುದ್ದಿ ಕಲ್ಯಾಣದ ಜನರಲ್ಲಿ ದಿಗ್ಭ್ರಮೆ ಮೂಡಿಸಿತು. ಇದೆಂತೂ ಸಾಧ್ಯ? ಹೀಗಾದರೆ ಧರ್ಮ ಉಳಿದೀತೆ? ನೋವ ತೋರತೊಡಗಿದರು. ಸಜ್ಜನರು ಶರಣರೆಲ್ಲರೂ ಒಂದೇ, ಅವರಲ್ಲಿಲ್ಲ ಜಾತಿ ವಿಜಾತಿ ಎನ್ನುವ ಭಾವ. ಶರಣ ಮಧುವರಸರ ಪುತ್ರಿಗೆ ಶರಣ ಹರಳಯ್ಯನವರ ಪುತ್ರನೊಡನೆ ವಿವಾಹವಾಯಿತು ಎಂದರಿತರೆ ಸಾಕು ಎಂಬ ಒಲವೆದೆಯ ಸರ್ವ ಸಮಾನವೇ ಭಾವದ ನುಡಿ ಯಾರ ಎದೆಯನ್ನೂ ತಾಗಲಿಲ್ಲ. ಮಧುವರಸ ಶರಣನಾದನು ಎಂದು ಕೇಳಿದಾಗ ಒಬ್ಬಿಟ್ಟ ಜನರೇ ಶರಣತ್ವವನ್ನು ಅರಿಯುವಲ್ಲಿ ಸೋತಿದ್ದರು.
ಕೊಲೆಯ ಹಾರುವನ ಸಂಬಂಧ ಸಹಿಸದವರು ಎದೆಯುರಿಯ ನುಡಿಗಳಿಗೆ

ಪುಷ್ಟಿ ನೀಡುತ್ತಾ ಬೊಬ್ಬಿಡತೊಡಗಿದರು. ಅಳಿಮನದ ಜನಸಮೂಹಕ್ಕೆ ಪರಮ ಸದ್ಗತಿಯ ತೋರುವ ಆಸೆಯಲ್ಲಿ ಬಸವಣ್ಣ ಯೋಗ ಸಮಾಧಿಗೆ ಇಳಿದರು. ತಮ್ಮಲ್ಲಿ ನುಡಿಯತೊಡಗಿದರು. ಕರತಲದಿ ಬೆಳಗಿರುವ ಕರದಿಷ್ಟ ಲಿಂಗವೇ, ದಿವ್ಯದ ಮಹಾಬೆಳಗಿ ಬಂದಿರುವ ನಿಮ್ಮ ನಿರೂಪ ಲಿಂಗಕ್ಕೆ ಮಡಿವೆ, ಸದ್ಬುದ್ಧಿಯ ನೀಡೆಲ್ಲರಿಗೆ. ಕತ್ತಲೆಯ ಜಗದಲ್ಲಿ ಬೆಳಗ ಆಚರಿಸಿ ಚಿಜ್ಯೋತಿ ಸಾಗರದ ಸದ್ಭಕ್ತಿಯಲ್ಲಿ ಪೊರೆದು ಗಗನ ನಕ್ಷತ್ರಗಳ ಕೊಯ್ತಂದು ಮನೆ ಮನದೊಳಗೆ ಇರಿಸಿ ಜೋಡಿಸಿ ಭಕ್ತಿಯನ್ನೆಲ್ಲರಿಗೆ. ಸಿದ್ಧನಿರುವೆ ನಂಬಿದ ತತ್ವಕ್ಕೆ ತಲೆಗೊಡದು. ಯಾವ ತ್ಯಾಗದ ಕುರಿತಾಗಿ ಅಪೇಕ್ಷೆ ಇರಿಸಿದರೂ ನಾನದನ್ನು ನೀಡಲು ಸಿದ್ಧನಿರುವೆ. ಎಷ್ಟೆಷ್ಟು ಕಷ್ಟ ಅಪಮಾನ ಅಪವಾದ ಬಂದೆರಗಿ ಅಪರಾಧಿಯಾಗಿಸಿದರೂ ನಾನೆಂದಿಗೂ ಬಿಡಲಾರೆನು ಹಿಡಿದ ಧರ್ಮ ದಾರಿಯನ್ನು, ಅಂಜಲಾರೆನು ಜಗವು ಹೇರುವ ಅಪವಾದಕ್ಕೆ. ಎನಿಸೆನಿಂದಡೆ ನಾ ಧೃತಿಗೆಡನಯ್ಯ, ಎಲು ದೋರಿದರೆ ನರ ಹರಿದಡೆ ಕರುಳ ಕುಪ್ಪಸಿದರೆ ನಾ ಧೃತಿಗೆಡನಯ್ಯ. ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ಕೂಡಲ ಸಂಗಮ ದೇವ ನಾಲಗೆ ಶರಣು ಎನಿತಿದ್ದೀತಯ್ಯ. ಬಸವ ತಮ್ಮೆಲ್ಲ ಕಾರ್ಯ ಚಟುವಟಿಕೆಗಳ ನಡುವೆ ಧ್ಯಾನಸ್ಥ ಮೌನವನ್ನು ಸಾಮಾಜಿಕವಾಗಿ ಮುಂದುವರಿಸುತ್ತಿದ್ದರು. ಬಸವನನ್ನು ತಿಳಿಯಲು ಇದು ಸರಿಯಾದ ಸಮಯ. ನಾವೆಣಿಸಿದಂತೆ ಇವನಿಂದು ತಾನಾಗಿ ಬಲೆಯಲ್ಲಿ ಬಿದ್ದಿದ್ದಾನೆ. ಇನ್ನು ಬಿಡಬಾರದು. ಬಲೆಯ ಉರುಳ ಬಿಗಿಯಾಗಿಸಿ ಅವನ ಕತ್ತನ್ನು ಹಿಸುಕಬೇಕು ಎಂದು ಬಸವ ವಿರೋಧಿಗಳೆಲ್ಲರೂ ಒಂದಾದರು, ಜಾಗೃತರಾದರು. ಬಸವ ಬೆಳಕಿಗೆ ನಿಜ ಸೂರ್ಯಗ್ರಹಣ ಪೂರ್ಣ ಪ್ರಮಾಣದಲ್ಲಿ ಹಿಡಿಯಿತು ಎಂದೆನಿಸಿತು. ಅಸಹನೆಯ ಕಿಚ್ಚಿಗೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ತುಪ್ಪವನ್ನು ಸುರಿಸುತ್ತಾ ಒಂದಾಗಿ ರಂಗಕ್ಕಿಳಿದರು. ಇನ್ನೆಂದು ಮೇಲಕ್ಕೆ ಏಳದಂತೆ ತದುಕುವೆವು ಎಂಬ ಪ್ರತಿಭಟನೆಗೆ ಪ್ರೋತ್ಸಾಹ ನೀಡತೊಡಗಿದರು. ದಿನ ದಿನಕ್ಕೂ ಜನಮನದಲ್ಲಿ ಪ್ರಕ್ಷುಬ್ಧತೆ, ಮಧುಮಕ್ಕಳಿಗೆ ತಮ್ಮ ಹೊಸ ಬದುಕು ಆರಂಭಿಸಲು ಆಗದ ಸಂಕಟ, ಬೆದ ಬೆದನೆ ಬೆಂದ ಎದೆ ನುಡಿಯೊಳಗೆ ಗುಡುಲು ಸಿಡಿಲಿನ ಅರ್ಭಟ. ಮದುವೆಯಾಯ್ತಂತೆ, ಹಾರುವರ ಮಗಳಿಗೆ ಹೊಲೆಯನ ಮಗನೊಡನೆ ಎಂಬುದನ್ನು ಅರಿತಂತೆ ಉಬ್ಬಿದೆದೆಯ ಸಂತೋಷವನ್ನು ಹಿಡಿದಿಡಲಾಗದೆ ದಾಮೋದರರಲ್ಲಿ ಕೃಷ್ಣರಸರು ಧಾವಿಸಿದರು. ಆದರವರ ಮೌನವನ್ನು ಕಂಡು ಗಲಿಬಿಲಿಗೆ ಒಳಗಾದರು. ಆದರವರ ಮೌನವನ್ನು ಕಂಡಂತೆ ಮತ್ತಷ್ಟು ಗಲಿಬಿಲಿಗೊಳಗಾದರು. ಕೃಷ್ಣರಸರು, ಪಂಡಿತರೇ ಇದೇನು, ಜಗಗೆದ್ದ ಹರುಷದಲ್ಲಿ ಗಳಲುತ್ತಿಹಿರಿ ಏನೇನನು, ಬಸವಗೂ ಮಿಗಿಲಾದ ಆನಂದ ನಿಮಗಾಗಿದೆ ಎಂದೆನಿಸುತ್ತಿದೆ ಎನಗೆ ಎಂದಂತೆ ಅವರ ಅಂತರಂಗದ ಅರಿವು ದಾಮೋದರರಿಗಾಯಿತು. ಜೋರಾಗಿ ಮತ್ತೆ ನಕ್ಕರು. ಇಂತೆಂದರು, ನನ್ನ ಸಂತಸದ ಕಾರಣವನ್ನು ಊಹಿಸಲಾರಿರ ಕೃಷ್ಣರಸರೆ. ಬೇಟೆಯಾಡಲು ಮಿಗವ ಬೆನ್ನಟ್ಟಿರುವಂತೆ ಕಾಲ್ತೊಡಕು ತಾನಾಗಿ ಬಿದ್ದಿದೆಯಲ್ಲ, ಮೆಳೆಯೊಂದಕ್ಕೆ ರೊಟ್ಟಿಯೇ ತಾನಾಗಿ ತುಪ್ಪಕ್ಕೆ ಬಿದ್ದಂತಾಯಿತು. ಇದರ ಹೊರತಾಗಿ ಬೇರೆ ಇನ್ನೇನಿದೆ ನಮ್ಮ ಬಾಳಿನಲ್ಲಿ ಹರುಷವೆಂಬುದು ಕೃಷ್ಣರಸರಿಗೆ ದಾಮೋದರರ ಮಾತಾವುದು ಅರ್ಥವಾಗಲಿಲ್ಲ. ಅವರನ್ನೇ ಮಿಕ ಮಿಕ ನೋಡತೊಡಗಿದರು. ದಾಮೋದರ ಮತ್ತೊಮ್ಮೆ ದೇಹ ಕಣ್ಣು ಮನ ಭಾವನೆಗಳನ್ನೆಲ್ಲ ಮಹಾಬೆಳಕ ಪರಂಜ್ಯೋತಿ ಹೊಳೆಯುತ್ತಿರುವ ಆನಂದದಲ್ಲಿ ಮುಗಿದು ಹೋಯಿತು ಬಸವನ ಕತೆ. ಅವನನ್ನು, ಅವನ ಧರ್ಮಾನುಯಾಯಿಗಳನ್ನು, ಶರಣರೆಲ್ಲರನ್ನೂ ಹೂತು ಹಾಗಲು ಒಳ್ಳೆಯ ಅವಕಾಶ ನಮಗಿಂದು ಎನ್ನಲು ಗರ ಬಡಿದವನಂತೆ ಕೃಷ್ಣರಸ ಕಂಬದಂತಿದ್ದ. ದಾಮೋದರರು ಮಾತು ಮುಂದುವರಿಸಿ, ನಾನು ದ್ವಾಪರದ ಶಕುನಿಯನ್ನು ಮರೆತಿಲ್ಲ. ಅವನ ತಂತ್ರಗಳನ್ನು ಹೂಡಿ ಶತ್ರುಗಳು ಎಂದೆನಿಸುವವರನ್ನೆಲ್ಲ ಮುಗಿಸಿಬಿಡುತ್ತೇನೆ ಎಂದಂತೆ ಸಿಡಿಲಬ್ಬರದ ನುಡಿಗಳಲ್ಲಿ ಕೃಷ್ಣರಸ ಬೆಚ್ಚಿದ. ಕಲ್ಯಾಣದಲ್ಲಿ ಪ್ರಳಯವಲ್ಲದೆ ಬೇರೇನು ಉಳಿದಿಲ್ಲ ಎಂಬಂತೆ ಸಡಗರಿಸುತ್ತಿದ್ದಾರೆ ಎಂದು ಬೆದರಿದನು. ನಿಧಾನವಾಗಿ, ಸ್ವಾಮಿ ನಮಗಿದು ಸಾಧ್ಯವೇ? ಬಸವ ಎಂದರೆ ನೆಲದ ಮೇಲಿರುವ ಹುಲ್ಲಲ್ಲ, ಆಕಾಶದೆತ್ತರಕ್ಕೆ ಬೆಳೆದಿಹನವನು. ಬಸವನನ್ನು ಆರಾಧಿಸುವವರ ಸಂಖ್ಯೆ ಲಕ್ಷ ಲಕ್ಷ, ಕಲ್ಯಾಣದಲ್ಲೇ ಇದೆ. ಅವನ ಕೂದಲನ್ನು ಸೋಕಲು ಸಾಧ್ಯವಿಲ್ಲ. ಬಸವನ ವಿರುದ್ಧ ನಡೆಯುವವರನ್ನು ಅಬ್ಬರಿಸಿ ಶಿಕ್ಷಿಸಲು ಅವನದೇ ಆದ ಸ್ವಯಂ ಸೇವಾ ಪಡೆಯೊಂದು ಸದಾ ಸಿದ್ಧವಾಗಿರುತ್ತದೆ. ಯಾವುದು

ಆಮಿಷವ ತೋರಿ ಅವರ ಏಕನಿಷ್ಠೆಯನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಬಸವನಿಗಾಗಿ ತಲೆ ಕೊಡಲು ಸಿದ್ಧರು ಅವರೆಲ್ಲರೂ. ಕೃಷ್ಣರಸರ ಮನೋಭಾವವನ್ನು ದಾಮೋದರ ಪಂಡಿತರು ಅರಿತರು. ಅವರಿಗೆ ಬಸವರ ಕುರಿತಾದ ಕೃಷ್ಣರಸನ ಆಂತರಿಕ ಅಭಿಮಾನದ ಅರಿವೂ ಮೂಡಿತು. ಮನ ಪರಿವರ್ತಿಸಲು ಮುಂದಾದರು. ಕೃಷ್ಣರಸ ಇಂದಿನ ಘಟನೆಗೆ ಬಸವನೇ ನೇರ ಹೊಣೆ. ರಾಜಬಿಜ್ಜಳರು ಬಸವನನ್ನು ಸಹಿಸಲಾರರು. ನಾವೆಲ್ಲರೂ ಒಂದಾಗಿ ಜನರ ನೆಮ್ಮದಿಯನ್ನು ಭವಿಷ್ಯದ ಯೋಚನೆಯನ್ನು ಕೆಡಿಸುವ ಕಾರ್ಯದಲ್ಲಿ ತೊಡಗೋಣ. ಭಯ ಆತಂಕವನ್ನು ಹುಟ್ಟಿಸೋಣ. ಅವರಲ್ಲಿ ನೀವು ಮೌನದಲ್ಲಿದ್ದರೆ ನಾಳೆ ನಿಮ್ಮ ಸಹೋದರಿ ಮಗಳೂ ಹೀಗೆಯೇ ನಡೆದಾರು ಎನ್ನೋಣ. ಯಾವುದಕ್ಕೂ ಹೆದರದವರು ಸಂಸಾರ ಸಾಮರಸ್ಯಕ್ಕೆ ಸಾಮಾಜಿಕ ಸ್ಥಾನಮಾನಕ್ಕೆ ಹೆದರುತ್ತಾರೆ. ನಮ್ಮ ಕೆಲಸಗಳಿಗೆ ಸಮಯವೀಗ ಕೂಡಿ ಬಂದಿದೆ. ನಮ್ಮ ಕಾಯುವಿಕೆಗೊಂದು ಫಲಿತಾಂಶ ದೊರೆತಿದೆ. ಎಲ್ಲರ ಎದೆಯಲ್ಲೂ ಸಿಡಿಮದ್ದು ಶೇಖರವಾಗಿದೆ. ಇಂದಿನ ಮದುವೆಯೇ ಅವರದೆಯ ಸಿಡಿಮದ್ದಿಗೆ ತಗಲುವ ಕಿಡಿಯಾಗಲಿ. ಕೃಷ್ಣರಸ ನಿರಾಶಾ ಕೂಪದಿಂದ ಮೇಲ್ಬಂದನು. ಬಸವನನ್ನು ಬಲಿಯಾಗಿಸಲು ಸರಿಯಾದ ಸಮಯವಿದು ಎಂಬ ನಿರ್ಧಾರ ತಾಳಿದನು. ಇಂದಿನ ಅವಕಾಶ ತಪ್ಪಿ ಹೋದರೆ ಮತ್ತೆ ಬಸವನನ್ನು ಕೆಳಗಿಳಿಸುವ ಸಾಧ್ಯತೆ ಕಡಿಮೆ ಎಂದೆನಿಸಿ ಹೂಂಕರಿಸಿದನು. ತಾನೇ ಮೂಜಗದ ಮುಕ್ಕಣ್ಣ ಎಂದುಕೊಂಡನು. ಹೂಂಕರಿಸಿದ ಅರ್ಭಟಕ್ಕೆ ಆಗಸದ ಮೋಡಗಳೆಲ್ಲ ನಡುಗಿ ಒಂದಾಗಿ ತಮ್ಮೊಡಲಿನಲ್ಲಿ ಅವಿತಿರಿಸಿದ್ದ ಸಿಡಿಲು ಮಿಂಚು ಗುಡುಗುಗಳ ಹೊರತೆಗೆದು ಸಿದ್ಧವಾಗಲು ಸಂಧಿಯೋ ಸಮರವೋ ಎಂಬ ಚಿಂತೆಯಲ್ಲಿ ಕಲ್ಯಾಣದ ಜನರೆದೆಯಲ್ಲಿ ನಿಲ್ಲದ ತಲ್ಲಣ. ಮುಂದೆ ಗತಿಯೇನು ಎಂದೆನ್ನುವ ನಡುಕ. ನಾಳೆಯನ್ನು ಅರಿತವರು ಯಾರಿದ್ದಾರೆ? ಎಲ್ಲ ಕ್ರೂರ ಮನದವರ ಮನದಲ್ಲಿ ಇರುವುದು ಒಂದೇ, ಬಸವನನ್ನು ಇಲ್ಲವಾಗಿಸಬೇಕು ಎಂಬುದು ಮಾತ್ರ.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 10 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಿಕೆಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಖಗೋಳ ಎಂದೊಡನೆ ರಾತ್ರಿಯ ಆಕಾಶ, ನಕ್ಷತ್ರಗಳು ಮಾತ್ರ ಎಂಬುದು ಜನಸಾಮಾನ್ಯರ ಕಲ್ಪನೆ. ಆದರೆ ಖಗೋಳಕ್ಕೂ ಭೂಗೋಳಕ್ಕೂ ಬಲವಾದ ನಂಟು ಇದೆ. ಇದನ್ನು ತಿಳಿಸಿಕೊಡುವ ಆಕಾಶ ಕಾಯ ಸೂರ್ಯ. ರಾತ್ರಿಯ ಆಕಾಶದ ಅವಶ್ಯಕತೆ ಇಲ್ಲ. ಅಲ್ಲಿರುವ ಪ್ರಾದೇಶಿಕಗಳು ನೆರಳಿನ ಆಧಾರದ ಮೇಲೆ ಭೂ ಚಲನೆಯ ತತ್ವಗಳನ್ನು ತನ್ನ ಮೂಲಕ ಖಗೋಳದ ಕ್ಲಿಷ್ಟ ಅಂಶಗಳನ್ನು ಪರಿಚಯ ಮಾಡಿಕೊಡುತ್ತದೆ. ಹಾಗಾದರೆ ನಾವು ಸಮಾಂತರ ಭೂಗೋಳವನ್ನು ನೋಡುವುದಾದರೆ

ನಾವು ಭೂಮಿನ ಬಿಟ್ಟು ದೂರ ಹೋಗಿ ನಿಂತು ಅದನ್ನು ನೋಡುವುದು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಿ. ಆಗ ಅದರ ಮೇಲೆ ಬಿಸಿಲು ಹೇಗೆ ಬೀಳುತ್ತದೆ ಎಂಬುದನ್ನು ಗಮನಿಸಬಹುದು. ಇದರ ಆಧಾರದ ಮೇಲೆ ನಾವು ಅದರ ಭ್ರಮಣಿ ಅಂದರೆ 24 ಗಂಟೆಗಳಿಗೊಮ್ಮೆ ಅದು ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತದೆ ಎಂದು ತಿಳಿಯಬಹುದು. ಅಲ್ಲದೆ ಅದರ ಕಕ್ಷಿ 23.5 ಡಿಗ್ರಿಗಳಷ್ಟು ಓರೆಯಾಗಿದೆ ಎಂದು ತಿಳಿಯಬಹುದು. ಇದನ್ನು ವಿವರಿಸಲು ಇಲ್ಲಿ ಒಂದು ದೊಡ್ಡ ಭೂಗೋಳವಿದೆ. ಇದರ ಅಕ್ಷ ಭೂಮಿಯ ಅಕ್ಕದ ದಿಕ್ಕಿಗೆ ಇದೆ, ಆದ್ದರಿಂದ ಇದಕ್ಕೆ ಸಮಾಂತರ ಭೂಗೋಳ ಎಂದು ಹೆಸರು. ಇದರ ಅಕ್ಷ ಒಂದು ಕೊಳವೆಯಂತಿದೆ. ಆಕಾಶ ಶುಭ್ರವಾಗಿದ್ದರೆ ಈ ಕೊಳವೆಯ ಮೂಲಕ ಧ್ರುವ ನಕ್ಷತ್ರವನ್ನು ನೋಡಬಹುದು. ಬೆಂಗಳೂರು ಗೋಳದ ಮೇಲ್ಭಾಗಕ್ಕೆ ಬರುವಂತೆ ತಿರುಗಿಸಿ ಇಟ್ಟಾಗ ಅದು ನಮ್ಮ ನೆಲುವಿನ ಪ್ರತಿರೂಪವೇ ಆಗುತ್ತದೆ. ನಮ್ಮ ಕಾಲ ಕೆಳಗೆ ಭೂಮಿ ಹೇಗಿದೆಯೋ ಅದೇ ರೀತಿ ಬೆಂಗಳೂರಿನ ಬಿಂದುವಿನಲ್ಲಿ ಬೊಂಬೆಯೊಂದನ್ನು ಇರಿಸಿ ತೋರಿಸಬಹುದಾಗಿದೆ. ಈ ಗೋಳಾರ್ಧದಲ್ಲಿ ಬಿಸಿಲು ಯಾವ ಭಾಗದಲ್ಲಿ ಬೀಳುತ್ತದೆ ಎಂದು ತಿಳಿಸಬಹುದು. ಅಷ್ಟೇ ಅಲ್ಲ, ಯಾವ ದೇಶದಲ್ಲಿ ಸೂರ್ಯೋದಯ ಆಗುತ್ತಿದೆ, ಅಲ್ಲಿ ಸೂರ್ಯಾಸ್ತವಾಗುತ್ತಿದೆಯೋ ಅಲ್ಲಿ ಸೂರ್ಯ ನೆತ್ತಿಯ ಮೇಲಿದ್ದಾನೋ, ಎಲ್ಲಿ ಸೂರ್ಯನ ಬಿಸಿಲು ಬೀಳುವುದೇ ಇಲ್ಲ, ಇಂತಹ ಎಲ್ಲ ವಿಷಯಗಳು ತಿಳಿದುಕೊಳ್ಳಬಹುದಾಗಿದೆ. ಅಂಟಾರ್ಟಿಕಾ ಮತ್ತು ಆರ್ಟಿಕ್ನಲ್ಲಿ ಏಕೆ 6 ತಿಂಗಳು ಬಿಸಿಲು ಬೀಳುವುದಿಲ್ಲ ಎಂದು ವಿವರಿಸಲು ಇದು ಬಹಳ ಉಪಯೋಗವಾಗಿದೆ. ವರ್ಷದುದ್ದಕ್ಕೂ ಇದರ ಮೇಲೆ ಬೀಳುವ ಬಿಸಿಲನ್ನು ಗಮನಿಸಿ ಉತ್ತರಾಯಣ ದಕ್ಷಿಣಾಯನ ಪ್ರಭಾವಗಳನ್ನು ತಿಳಿಸಬಹುದು. ಪ್ರತಿ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಬೆಂಗಳೂರಿನ ನೆತ್ತಿಯ ಮೇಲೆ ಸೂರ್ಯ ಹಾದು ಹೋಗುವ ಶೂನ್ಯ ನೆರಳಿನ ದಿನವನ್ನು ಇಲ್ಲಿ ಪ್ರಾತ್ಯಕ್ಷೆಯಂತೆ ತೋರಿಸಬಹುದಾಗಿದೆ. ಅಂದಾಜಿಗಾಗಿ ಬೆಂಗಳೂರಿನಲ್ಲಿ ರೇಖಾಂಶದಲ್ಲಿರುವ ದೆಹಲಿ ಮತ್ತು ರಷ್ಯಾದ ದೇಶಗಳಲ್ಲಿ ಅದೇ ದಿನ ನೆರಳು ಶೂನ್ಯವಾಗಿರುವುದಿಲ್ಲ ಎಂಬ ಕ್ಲಿಷ್ಟ ಅಂಶವನ್ನು ತೋರಿಸಿಕೊಡಬಹುದಾಗಿದೆ. ದಕ್ಷಿಣಾಯ ದಿನದಂದು ಉಜ್ಜಯಿನಿಯಲ್ಲಿ ನೆರಳು ಶೂನ್ಯ ಎಂಬ ಅಂಶವನ್ನು ಆ ಬಿಂದುವಿನಲ್ಲಿ ಕಟ್ಟಿಸಿ ಸ್ಪಷ್ಟಪಡಿಸಬಹುದಾಗಿದೆ. ನಮ್ಮ ದಿನಚರಿಯನ್ನು ನಿರ್ಧರಿಸುವ ಸೂರ್ಯ, ಕಾರ್ಯಕ್ರಮ ವೇಳಾಪಟ್ಟಿಯನ್ನು ನಿರ್ಧರಿಸುವ ಚಂದ್ರ ಆಕಾಶದಲ್ಲಿ ಎಲ್ಲಿವೆ ಎಂಬ ಕುತೂಹಲವನ್ನು ತಣಿಸುವ ಈ ಗಡಿಯಾರ ನಿಖರವಾಗಿ ಅವುಗಳ ಸ್ಥಾನವನ್ನು ತಿಳಿಸುತ್ತವೆ. ಆಕಾಶದಲ್ಲಿ ನಮ್ಮ ಆಧಾರ ಋತುವನ್ನು ನಕ್ಷತ್ರಗಳ ಸಹಾಯದಿಂದಲೇ ಕಲ್ಪಿಸಿಕೊಳ್ಳಬೇಕು. 12 ನಕ್ಷತ್ರ ಪುಂಜಗಳ ರಾಶಿ ಚಕ್ರ ಈ ಅವಶ್ಯಕತೆಯನ್ನು ಪೂರೈಸುತ್ತದೆ. March 21 ಸೂರ್ಯನಿಗಿರುವ ಬಿಂದುವಿಗೆ ಮೇಷ ಪ್ರಥಮ ಬಿಂದು ಎಂದು ಹೆಸರು ಬಂದಿದೆ. ಇದರ ಆಧಾರದ ಮೇಲೆ ಬಿಂದುವನ್ನಾಗಿ ಪರಿಗಣಿಸಿ ಪ್ರತಿದಿನ ಅದರ ಚಲನೆಯನ್ನ ಡಿಗ್ರಿಗಳಲ್ಲಿ ಹೇಳುತ್ತಾರೆ. ಇದರ ಬದಲು ರಾತ್ರಿಗಳ ಹೆಸರಿನಿಂದ ಸೂಚಿಸುವುದು ಸುಲಭ. ಆದ್ದರಿಂದ ಸೂರ್ಯ ಮೇಷರಾಶಿಯಲ್ಲಿದೆ ಎಂದರೆ ಅದು ಮೇಷ ಪ್ರಥಮ ಬಿಂದುವಿನಲ್ಲಿ 30 ಡಿಗ್ರಿ ಒಳಗಿದೆ ಎಂದಾಗುತ್ತದೆ. ಚಂದ್ರನ ಸ್ಥಾನವನ್ನು ಹೀಗೆ ಸೂಚಿಸಬಹುದು. ಈ ಗಡಿಯಾರದಿಂದ ಸೂರ್ಯ ಮತ್ತು ಚಂದ್ರರ ನಡುವಿನ ಕೋನವನ್ನು ತನ್ಮೂಲಕ ಚಂದ್ರಕಲೆಯನ್ನು ತಿಳಿದುಕೊಳ್ಳಬಹುದು. ಹುಣ್ಣಿಮೆಯಿಂದ ಅವೆರಡರ ನಡುವಿನ ಕೋನ 180 ಡಿಗ್ರಿ. ಆದ್ದರಿಂದ ಸೂರ್ಯಾಸ್ತವಾಗುವ ಚಂದ್ರೋದಯವಾಗುತ್ತದೆ. ಈ ಕೋನ 90 ಡಿಗ್ರಿ ಇದ್ದಾಗ ಚಂದ್ರನ ಸ್ಥಾನವನ್ನು ಸಂಜೆ ಅಥವಾ ಮುಂಜಾವಿನಲ್ಲಿ ನೆತ್ತಿಯ ಮೇಲೆ ಎಂದೂಹಿಸಬಹುದು. ಹೀಗೆ ಚಂದ್ರ ಯಾವ ಸಮಯಕ್ಕೆ ಉದಯಿಸುತ್ತಾನೆ, ಯಾವ ಸಮಯಕ್ಕೆ ಅಸ್ತಮಿಸುತ್ತಾನೆ ಇವನ್ನು ತಿಳಿಯಬಹುದು. ಸೂರ್ಯ ಚಂದ್ರ ಕೋನವೇ ಅದರ ಆಕಾರ, ರೇಖಾಚಂದ್ರನು ಅರ್ಧಾಧಿಕವು ಎಂಬುದನ್ನು ನಿರ್ಧರಿಸುತ್ತದೆ. ಗಡಿಯಾರದಲ್ಲಿ ಈ ಆಕಾರವು ಯಥಾವತ್ತಾಗಿ ಕಾಣಿಸುತ್ತದೆ ಮತ್ತು ವಿನ್ಯಾಸಗೊಳಿಸಲಾಗುತ್ತದೆ. ವರ್ಷದ July 22 ತೆಗೆದ ಸೂರ್ಯನ ಫೋಟೋ ಸೂರ್ಯನ ಸ್ಥಾನ ಅದನ್ನು ಸೂಚಿಸುತ್ತದೆ. ಚಂದ್ರನ ಸ್ಥಾನ January 17 ಹತ್ತಿರದಲ್ಲಿ ಇದೆ. ಇಲ್ಲಿ ಈ ತಾರೀಕಿಗೆ ಅರ್ಥವಿಲ್ಲ. ಎರಡರ ನಡುವೆ ಈ ಕೋನ ಸರಿಸುಮಾರು 180 ಡಿಗ್ರಿಗಳಿಗೆ ಸ್ವಲ್ಪ ಕಡಿಮೆ ಇದೆ ಎಂಬುದು ಮಾತ್ರ ಮುಖ್ಯವಾಗಿದೆ. ಚಂದ್ರನ ಆಕಾರ ಪೂರ್ಣ ವೃತ್ತಕ್ಕಿಂತ ಕಡಿಮೆ ಇದೆ ಎಂದು ತೋರಿಸಬಹುದಾಗಿದೆ. ಇತರೆ ದಿನಗಳಲ್ಲಿ ಕೋನಕ್ಕೆ ಅನ್ವಯವಾಗುವ ಆಕಾರವನ್ನು ತೋರಿಸುತ್ತದೆ. ಅಮಾವಾಸ್ಯೆಯಂದು ಕಪ್ಪು ಬಣ್ಣಕ್ಕಿರುತ್ತದೆ. ಆಗ ಸೂರ್ಯ ಚಂದ್ರ ಎರಡರ ನಡುವಿನ ಕೋನ 0 ಎರಡು ಒಟ್ಟಿಗೆ ಉದಯಿಸಿ ಒಟ್ಟಿಗೆ ಅಸ್ತಮಿಸುತ್ತವೆ ಎಂಬ ಅಂಶವನ್ನಲ್ಲದೆ ಚಂದ್ರನ ಪ್ರಕಾಶಿತ ಅರ್ಧಗೋಳ ನಮಗೆ ವಿಮುಖವಾಗಿರುತ್ತದೆ ಎಂಬ ಅಂಶವು ಮನದಟ್ಟಾಗುತ್ತದೆ. ಇದರ ಹೊರಹೊಲೆಯದಲ್ಲಿರುವ ರಾಶಿಗಳನ್ನು ಅದರಲ್ಲಿಯ ನಕ್ಷತ್ರಗಳನ್ನು ಬಳಸಿ ಸೂರ್ಯನ ನೀರಕ್ಕಿರುವ ನಕ್ಷತ್ರ ಮತ್ತು ಚಂದ್ರನ ನೀರಕ್ಕಿರುವ ನಕ್ಷತ್ರ ಯಾವುದು ಎಂದು ತಿಳಿದುಕೊಂಡು ಪ್ರತ್ಯಕ್ಷ ಆಕಾಶದಲ್ಲಿ ಪರಿಶೀಲಿಸಬಹುದು ಅಥವಾ ಆಕಾಶದಲ್ಲಿ ವೀಕ್ಷಿಸಿ ಗುರುತು ಮಾಡಿಕೊಂಡು ಈ ಗಡಿಯಾರದಿಂದ ಖಚಿತಪಡಿಸಿಕೊಳ್ಳಬಹುದು. ಇದನ್ನು ಕೈಯಿಂದ ತಿರುಗಿಸಿ ಸಾಧ್ಯವಾಗುವಂತೆ ಒಂದು

0: ಹೇಳಿಕೆಯೂ ಇದೆ. ಯಾವುದೇ ದಿನಾಂಕಕ್ಕೆ ಸೂರ್ಯನನ್ನು ಸ್ಥಾಪಿಸಿದರೆ ಚಂದ್ರನ ಸ್ಥಾನ ತಾನಾಗಿ ತಾನೇ ಹೊಂದಿಕೆಯಾಗುವಂತೆ ಅಲಗುಲಿಗಳ ಅನುಪಾತವನ್ನು ವಿನ್ಯಾಸಗೊಳಿಸಲಾಗಿದೆ. ಸಾಕಷ್ಟು ನಿಖರವಾಗಿರುವ ಈ ಚಲನೆಗೆ 70 ವರ್ಷಗಳಿಗೆ ಒಂದು ದಿನದ ತಿದ್ದುಪಡಿ ಬೇಕಾಗಬಹುದು. ಬೇರೆ ಬೇರೆ ತಿಂಗಳುಗಳ ಹುಣ್ಣಿಮೆಯ ಚಂದ್ರ ಬೇರೆ ಬೇರೆ ನಕ್ಷತ್ರಗಳ ನೀಡಿಕೆ ಕಾಣುತ್ತದೆ. ಇದಕ್ಕಾಗಿ ರಾಶಿಗಳ ಚಿತ್ರಗಳ ನೆರವು ಪಡೆಯಬಹುದು. ಆಕಾಶ ವೀಕ್ಷಣೆಗೆ ಇದು ಮೊದಲ ಹೆಜ್ಜೆಯಾಗಿದೆ. ಇಲ್ಲಿ 2 ದಿನಾಂಕಗಳ ಉದಾಹರಣೆಗಳಿವೆ. ಜುಲೈ 29ರ ಚಿತ್ರವನ್ನು ಗಮನಿಸಿ ಅರ್ಧಾಧಿಕ ಚಂದ್ರ ಮತ್ತು ಇದರ ಕೋನ 90 ಡಿಗ್ರಿಗಿಂತ ಹೆಚ್ಚು ಸೂರ್ಯನಿಗಿಂತ ಹಿಂದೆ ಇರುವುದರಿಂದ ಸೂರ್ಯೋದಯಕ್ಕೆ ಮುಂಚೆ ಮುಂಜಾವಿನಲ್ಲಿ ಕಾಣಬಹುದಾಗಿದೆ. ಇನ್ನೊಂದು ಆಗಸ್ಟ್ 11ರ ರೇಖಾಚಂದ್ರದಲ್ಲಿ ಇಲ್ಲಿ ಕೋನ 90 ಡಿಗ್ರಿಗಿಂತ ಕಡಿಮೆ ಇದೆ. ಅಲ್ಲದೆ ಗಡಿಯಾರದಲ್ಲಿ ಸೂರ್ಯನಿಗಿಂತ ಮುಂದೆ ಇರುವುದರಿಂದ ಸಂಚಿ ಕಾಣಿಸುತ್ತದೆ ಎಂದು ತಿಳಿಯಬಹುದಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಗಾಂಧೀಜಿ ಸಾಬರಮತಿ ಆಶ್ರಮದಲ್ಲಿದ್ದಂಥ ಕಾಲ. ಸಾಬರಮತಿ ಆಶ್ರಮದಲ್ಲಿದ್ದಾಗ ಅವರು ಇರುವಂಥ ಜಾಗಕ್ಕೆ ಹೃದಯ ಕುಂಚ ಅಂತ ಕರೀತಾ ಇದ್ರು. ತುಂಬ ಚೆನ್ನಾಗಿರೋ ಜಾಗ. ಈ ಆಶ್ರಮದ ಜಾಗ ಅನೇಕ ರಾಜಕೀಯ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಕಂಡಂಥ ಪವಿತ್ರ ಸ್ಥಳ ಇದು. ಅವರು ಬಹಳಷ್ಟು ರಾಜಕೀಯ ಪ್ರಯೋಗಗಳು ಆಧ್ಯಾತ್ಮಿಕವಾಗಿಯೇ ಇದ್ದವು. ನನಗೆ ಯಾರೋ ಕೇಳಿದ್ರು ಇಂದಿನ ರಾಜಕಾರಣಿಗಳಿಗೂ ಗಾಂಧೀಜಿಯವರಿಗೂ ಒಂದು ಮೂಲಭೂತ ಅಂತರ ಏನು ಅಂತ. ನಾನು ಹೇಳಿದೆ, ಗಾಂಧೀಜಿ ರಾಜಕಾರಣವನ್ನು ಧಾರ್ಮಿಕವನ್ನಾಗಿಸಿದರು, ಇಂದಿನ ರಾಜಕಾರಣಿಗಳು ಧರ್ಮವನ್ನು ರಾಜಕೀಯ ಮಾಡ್ತಾರೆ ಅಂತ. ಟುಡೇಸ್ ಪಾಲಿಟಿಷಿಯನ್ಸ್ ಮೇಕ್ ರಿಲಿಜನ್ ಎ ಪಾಲಿಟಿಕ್ಸ್, ಬಟ್ ಗಾಂಧಿ ಮೇಡ್ ಪಾಲಿಟಿಕ್ಸ್ ರಿಲಿಜಿಯಸ್ ಅಂತ. ಆಗ ಅವರು ಪ್ರವಾಸಕ್ಕೆ ಹೋದಲ್ಲೆಲ್ಲ ಹರಿಜನೋದ್ಧಾರ ಮತ್ತು ಮಹಿಳಾ ಉದ್ಧಾರಕ್ಕೆ ಹಣ ಕಲೆಕ್ಟ್ ಮಾಡ್ತಿದ್ರು, ಹಣ ಸಂಗ್ರಹ ಮಾಡೋದು. ಏನು ಮುಲಾಜಿಲ್ಲದೆ ಕಲೆಕ್ಟ್ ಮಾಡ್ತಿದ್ರು, ನೋಡಿ ದುಡ್ಡು ಕೊಡಿ, ಮಾತಾಡ್ತೀನಲ್ಲ ದುಡ್ಡು ಕೊಡಿ, ಆ ತಮ್ಮ ಪಂಚೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು, ಏನು ಕೊಡ್ತೀರಿ ಕೊಡಿ, ಅದಕ್ಕೆ ಹೋಗ್ತದೆ. ಹರಿಜನೋದ್ಧಾರಕ್ಕೊಂದು ಬೇರೆ, ಮಹಿಳಾ ಉದ್ಧಾರಕ್ಕೊಂದು ಬೇರೆ. ಕಾಸು ಕಾಸು ಕೂಡಿಟ್ಟು ಸದ್ವಿನಿಯೋಗ ಮಾಡ್ತಿದ್ರು. ಪಕ್ಕ ಬನಿಯ ಅವರು ಕೂಡಿಟ್ಟಂಥ ಒಂದು ದುಡ್ಡು ಆ ಕಡೆ ಈ ಕಡೆ ಅಪವ್ಯಯ ಆಗಿ ಕೂಡುದು, ಅಷ್ಟು ದಾಖ ನೋಡ್ಕೋಬೇಕು. ಆಶ್ರಮದ ಮನೆಯಲ್ಲಿ ಎರಡು ಮರದ ಪೆಟ್ಟಿಗೆ ಮಾಡಿಸಿಟ್ಟಿದ್ರು, ಯಾವುದಾದ್ರೂ ದುಡ್ಡು ಬಂದರೆ ಆ ಪೆಟ್ಟಿಗೆ ಹೋಗಬೇಕು, ಒಂದು ಮಹಿಳಾ ಉದ್ಧಾರಕ್ಕೆ ಇನ್ನೊಂದು ಹರಿಜನ ಉದ್ಧಾರಕ್ಕೆ. ಭಾರಿ ಕಟ್ಟುನಿಟ್ಟು ಮನುಷ್ಯ. ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ, ಕೂತ್ಕೊಂಡು ಹಣ ಎಣಿಸ್ಬೇಕು, ಪಟ್ಟಿ ಹಾಕಬೇಕು, ಲೆಕ್ಕ ಹಾಕಿ ಎಲ್ಲಿ ಯಾವ ಕೆಲಸಕ್ಕೆ ಹೋಗಬೇಕು ಅಂತಂದು ಕಳಿಸಿದ ಮೇಲೆ ನಿಮ್ಮದಿ ಅಮಲ್ನಿದ್ದೆ. ಹಣ ಎಷ್ಟು ಮುಖ್ಯ ಅಲ್ಲ, ಅದು ಒಂದು ಆಣೆ ಆಗ್ಬೋದು, 1,000 ರೂಪಾಯಿ ಆಗ್ಬೋದು, ಹಣದ ಸರಿಯಾದ ಬಳಕೆ ಮಾತ್ರ ಕರೆಕ್ಟಾಗಿ ಆಗಬೇಕು. ಒಂದು ದಿವಸ ಗಾಂಧೀಜಿ ಹೊರಗೆಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕೆ ಯಾರೋ ಮಾರ್ವಾಡಿ ವ್ಯಾಪಾರಿ ಬಂದರು, ಗಾಂಧೀಜಿ ನೋಡಬೇಕು ಅಂತ ದೂರಿಂದ ಬಂದರು, ದರ್ಶನ ಆಗಲಿಲ್ಲ ಅಂತ ಬೇಜಾರಾಯಿತು. ಆಶ್ರಮ ಎಲ್ಲ ನೋಡ್ಕೊಂಡು ಬಂದರು, ಇನ್ನೇನು ಹೊರಡಬೇಕಲ್ಲ. ಅಲ್ಲಿ ಡಬ್ಬ ನೋಡಿದರು, ಪೆಟ್ಟಿಗೆ ಇತ್ತಲ್ಲ, ಒಂದು ಮಹಿಳೋದ್ಧಾರಕ್ಕೊಂದು ಹರಿಜನಕ್ಕೊಂದು. ಮಹಿಳೋದ್ಧಾರಕ್ಕೆ ಹಣ ಕೊಡಬೇಕು ಅಂತ ಅನಿಸಿರಬೇಕು. ಜೇಬಿನಿಂದ 2 ರೂಪಾಯಿ ತೆಗೆದು ಕಸ್ತೂರ್ಬಾ ಕೊಟ್ಟು ತಾನು ಬಂದ ವಿಷಯವನ್ನು ಮಹಾತ್ಮರಿಗೆ ಹೇಳಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. 2 ರೂಪಾಯಿ ಸಣ್ಣದಲ್ಲ ಆಗಿನ ಕಾಲಕ್ಕೆ, ಅದು ಭಾಳ ದೊಡ್ಡ ಮೊತ್ತನೂ ಅಲ್ಲ. ಹಾಗೆ ಸಂಜೆ ತಡವಾಗಿ ಗಾಂಧೀಜಿ ಬಂದರು ಆಶ್ರಮಕ್ಕೆ. ಎಲ್ಲರನ್ನೂ ಕಳಿಸಿದ್ದಾದ್ಮೇಲೆ ಸ್ನಾನಾಗೆಲ್ಲ ಮುಗಿಸಿ ಕೂತ್ಕೊಂಡು ಕಸ್ತೂರ್ಬಾ ಕೇಳಿದರು, ನಾನು ಇಲ್ಲದೆ ಹೋದಾಗ ಯಾರಾದರೂ ಬಂದಿದ್ರಾ ಮನೆಗೆ ಅಂತ ಕೇಳಿದರು. ಕಸ್ತೂರ್ಬಾ ಯಾರ್ಯಾರು ಬಂದಿದ್ರೋ ಅವ್ರ ಹೆಸರು ವರದಿ ಕೊಟ್ಟು, ಅವ್ರ ಸೆಕ್ರೆಟರಿ ಇದ್ದ ಹಾಗೆ ಎಲ್ಲ ವರದಿ ಕೊಟ್ಟು, ಆ ವ್ಯಾಪಾರಿಯೊಬ್ಬ ಬಂದಿದ್ದ ನೋಡ್ರಿ ಅಂತ ಹೇಳಿದರು. ಹಾಗೆ ಅವನು 2 ರೂಪಾಯಿ ಕೊಟ್ಟು ಹೋದಪ್ಪ, 2 ರೂಪಾಯಿ ಕೊಟ್ಟು ಹೋದ. ಗಾಂಧೀಜಿ ಕೇಳಿದ್ರು, ಪೆಟ್ಟಿಗೆಯಲ್ಲಿ ಹಾಕಿದಿ ತಾನೇ ಅದನ್ನ ಅಂದರು. ಕಸ್ತೂರ್ಬಾಗೆ ಪೆಟ್ಟಿಗೆಯಲ್ಲಿ ಹಾಕಿದ ನೆನಪಿಲ್ಲ, ಹಾಗೆ ಹೇಳಿದರು. ಹಾಕಿದ್ನ ಏನಪ್ಪ ನೆನಪಾಗ್ತಾ ಇಲ್ಲ, ನನಗೆ ಹಾಕಿರ್ಬೇಕು ನೋಡಿ, ಯಾವುದೋ ಡಬ್ಬದಲ್ಲಿ ಹಾಕಿರ್ಬೇಕು ನೋಡಿ ಅಂದರು. ಇವ್ರು ಬಿಡ್ತಾರಾ, ಪೆಟ್ಟಿಗೆ ತೆಗೆದ್ರು, ದುಡ್ಡನ್ನು ತೆಗೆದ್ರು, ಎಣಿಸಿದ್ರು, ಲೆಕ್ಕ ನೋಡಿದರು, ತಾಳೆ ಹಾಕಿ ನೋಡಿದರು, 2 ರೂಪಾಯಿ ವ್ಯತ್ಯಾಸ ಇದೆ ಅಂದ್ರೆ ಕಸ್ತೂರ್ಬಾ 2 ರೂಪಾಯಿಯನ್ನ ಪೆಟ್ಟಿಗೆಯಲ್ಲಿ ಹಾಕಿಲ್ಲ. ಭಾರಿ ಸಂಕಟ ಆಯಿತು ಗಾಂಧೀಜಿ. ಒಳಗಡೆ ಹೋದ್ರು, ಮನೆಯೆಲ್ಲ ಹುಡುಕಿದ್ರು, ಎಲ್ಲ ಸಾಮಾನು ಇರೋದೇನು ಸಾಮಾನು ಮನೇಲಿ, ಏನಿಲ್ಲ ಸಂತನ ಮನೆ, ಎಲ್ಲ ಹುಡುಕಿದ್ರು ಏನೂ ಸಿಗಲಿಲ್ಲ. ಅಡುಗೆ ಮನೆಗೆ ಹೋದರು, ನೋಡಪ್ಪ ಅಲ್ಲಿ ಯಾವುದೋ ಡಬ್ಬದ ಕೆಳಗೆ 2 ರೂಪಾಯಿ ನೋಟಿತ್ತವ. ಕಸ್ತೂರ್ಬಾ ಕೆಲಸ ಮಾಡ್ತಿರ್ಬೇಕಾವಾಗ ದುಡ್ಡು ಕೊಟ್ಟಾಗ ಅದು ಒಗ್ಗರಣೆ ಹಾಕೋ, ಏನೋ ಕೆಲಸ ಇರಬೇಕು. ಒಳಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ ಕಟ್ಟೆ ಮೇಲೆ, ಮೇಲೊಂದು ಡಬ್ಬ ಇದೆ ಅಷ್ಟೇ. ಗಾಂಧೀಜಿ 2 ರೂಪಾಯಿ ಪಾಪ ಕೆಲಸದ ಗಡಿಬಿಡಿಯಲ್ಲಿ ಇಟ್ಟಿದ್ದಾರೆ ಕಸ್ತೂರ್ಬಾ. ಗಾಂಧೀಜಿ ಸಿಟ್ಟು ಬಂದ್ಬಿಡ್ತು, ಸಮಾಜದ ಕೆಲಸಕ್ಕಂತ ಕೊಟ್ಟಂಥ ದುಡ್ಡು ಮನೆಯಲ್ಲಿ ಹಾಕಿರಬೇಕು, ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ ಕಸ್ತೂರ್ಬಾ ಕೇಳಿದರು. ಕಸ್ತೂರ್ಬಾ ಹೇಳಿದ್ರು, ಆಯ್ತಪ್ಪ ನಾನೇನು ಬಳಸ್ಕೊಂಡಿಲ್ಲಲ್ಲ, ದುಡ್ಡು ಇಲ್ಲೇ ಇತ್ತಲ್ಲ, ಹಾಕ್ಬಿಡಿ ಡಬ್ಬದಲ್ಲಿ ಹಾಕ್ಬಿಡಿ ಅಂತ. ಗಾಂಧಿ ಒಪ್ಪಲೇ ಇಲ್ಲ, ಇದು ಹಣದ ತಾತ್ಪೂರ್ತಿಕ ದುರುಪಯೋಗ ಆಯಿತು ಅಂತ. ಟೆಂಪ್ರರಿ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಅಫಿಷಿಯಲ್ ಫಂಡ್ಸ್ ಅವ್ರ ಥಿಯರಿ ಅದು. ಡಬ್ಬಾದಲ್ಲಿ ಹೋಗ್ಬೇಕಾಯ್ತು, ಮನೇಲಿ ಇಟ್ಕೋಬಾರ್ದು ಅದನ್ನು, ಡಬ್ಬಾದಲ್ಲಿ ಹಾಕಿದ ತಪ್ಪಾಯಿತು, ಅಷ್ಟು ಹಣ ನೀನು ದುರುಪಯೋಗ ಮಾಡ್ಕೊಂಡಿದ್ದೆ ಅಷ್ಟು ಕಾಲ, ನೀನು ಸ್ವಂತದ ಜಾಗದಲ್ಲಿ ಇಟ್ಕೋಬಾರ್ದು ಅದನ್ನು, ಅದರಿಂದ ಅದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿ ಮರುದಿನ ಕಸ್ತೂರ್ಬಾ ಮತ್ತು ಗಾಂಧಿ ಒಂದು ದಿನದ ಉಪವಾಸ ಮಾಡಿದ್ರಂತೆ. ಇದು ನೋಡಿದಾಗ ಈಗಿನ ದಿನಗಳಲ್ಲಿ ಗಾಂಧೀಜಿ ಒಂದು ತಲುಪಲಾರದಂಥ ಆದರ್ಶ ಅಂತ ಕಾಣಿಸ್ತಾರಲ್ಲ ನಮ್ಮ ಕಣ್ಣಿಗೆಲ್ಲ, ಇದು ಸಾಮಾಜಿಕ ಜವಾಬ್ದಾರಿ. ಸಮಾಜದ ಹಣ ಎಲ್ಲ ನಮ್ಮದೇ ಅಂತ ನಾಯಕರು ಭಾವಿಸಿರುವಂಥ ಈ ದಿವಸಗಳಲ್ಲಿ 2 ರೂಪಾಯಿ ಡಬ್ಬದಲ್ಲಿಲ್ಲದೆ ಮನೆಯಲ್ಲಿತ್ತಲ್ಲ ತಪ್ಪಾಯಿತು ಅಂತ ಉಪವಾಸ ಮಾಡುವಂಥ ಗಾಂಧಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಸ್ವಾಮಿ, ನಮ್ಮ ಕಣ್ಣು ಮುಂದೆ ಹಿಮಾಲಯಗಳು ಇರಬೇಕು, ನಮ್ಮ ಮುಂದೆ ಹಿಮಾಲಯಗಳು ಇದ್ದಾಗಲೇ ಒಂದಲ್ಲ ಒಂದು ದಿವಸ ಅದನ್ನು ಏರಬೇಕು ಅಂತ ಮನಸ್ಸಾಗತ್ತೆ. ಕಣ್ಣು ಮುಂದೆ ಹಿಮಾಲಯನೇ ಇಲ್ಲದೆ ಹೋದರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗೋಲ್ಲ, ಮನಸ್ಸು ಕೂಡ ಹೋಗಲ್ಲ. ಆದರ್ಶಗಳನ್ನು

ನಡೆಯೋದಂತ ಬಿಡಿ, ದೂರ ಉಳಿತು. ಯಾಕೆ ಗಾಂಧೀಜಿ ನನಗೆ ಅಷ್ಟೆತ್ತರದವ್ರು ಕಾಣಿಸ್ತಾರೆ ಅಂದರೆ 2 ರೂಪಾಯಿ ಮುಖ್ಯ ಅಲ್ಲ, ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದದು. ಈ ಥರದ ವ್ಯಕ್ತಿಗಳಿದ್ದರಲ್ಲ, ಅಂಥವ್ರು ಇರಬೇಕು ಸ್ವಾಮಿ. ಅಂಥವರಿದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತವೆ, ನೆನೆಸ್ಕೊಳ್ಳೋಕ್ಕಾದರೂ ಆಗತ್ತೆ ನಮಗೆ. ಆ ಮಟ್ಟಕ್ಕೆ ಹೋಗದೆ ಹೋದರೂ ಆ ದಾರಿಯಲ್ಲಿ ನಡೆಯೋಕ್ಕೊಂದು ಹಾದಿ ಆಗ್ತದೆ, ಅದು ಮಹಾತ್ಮರ ಬದುಕು.

0: ಇದುವರೆಗೂ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಚೆಲ್ಲಿಗ

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.

0: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಕೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೆಚ್ಚರಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಗೌರಿರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರು ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ, ಅಂದರೆ 1 ಎಕರೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮಳೆಯಾಶ್ರಿತವಾಗಿ ಮಿಶ್ರ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಒಬ್ಬ ರೈತ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಅದನ್ನು ಸದುಪಯೋಗ ಪಡ್ಕೊಂಡು ಒಂದು ಉನ್ನತ ಮಟ್ಟದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ರೈತ ಮಹಿಳೆಯಾಗಿ ಅದರ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಗೌರಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ.
4: ನನ್ನ ಹೆಸರು ಗೌರಿ ಗೋಳೂರಾಡಿ. ಆದರೆ ನಾವು ಸಂಘದಲ್ಲಿ ಸೇರಿ, ವಿವೇಕಾನಂದ ಸಂಘದಲ್ಲಿ ಸೇರಿ ಸುಮಾರು 1-5 ವರ್ಷ ಆಗಿದೆ. ಆದರೆ ಅವರು ನಮಗೆ ಬಿತ್ತನೆ ಬೀಜ ಕೊಟ್ಟು ನಾವು ಅದ್ಲಿ ಇಷ್ಟು ನಮಗೆ ಇಷ್ಟಂತ ಹೇಳೋಕ್ಕಾಗಲ್ಲ, ಅಷ್ಟು ಸ್ವಲ್ಪ ನಾವು ತರಕಾರಿ ಬೆಳೆಸಿ ಮಾಡಿ ಸ್ವಲ್ಪ ಅಮೌಂಟ್ ಎಲ್ಲ ಪಡ್ಕೊತೀನಿ. ಆದರೆ ಮೊದಲೆಲ್ಲ ಅವರು ಗೊಬ್ಬರ ಇದೆಲ್ಲ ನಮಗೆ ಕೊಟ್ಟಿದ್ದರು. ಇವಾಗ ನಮ್ಗೆ ಅದಿಲ್ಲ, ಸ್ವಲ್ಪ ಗೊಬ್ಬರ ಆದರೆ ಹಂಸದೆಲ್ಲ ಕೊಟ್ಟರೆ ನಮಗೆಷ್ಟು ಉಪಕಾರ ಆಯ್ತದೆ. ಇವಾಗ ನಮಗೆ ಕೂಲಿನಿಲ್ಲ, ಯಾವುದಿಲ್ಲ, ಇದೆ ನಮ್ಮ ಜೀವನ. ಕೂಲಿಗೈತೀನಿ ಇಲ್ಲ ಅಂತಲ್ಲ, ಅಪರೂಪ. ಆದರೆ ಇವಾಗ ತೋಟ ಬೆಳೆ ಎಷ್ಟಿದೆ ನಮ್ಮ ಜಮೀನಿ ಅಷ್ಟು ನಾವು ಮಾಡ್ತೀನಿ. ಅವ್ರು ಬಿತ್ತನೆ ಬೀಜ ಕೊಡ್ತಾರೆ ನಮ್ಮ ಸಂಘದಲ್ಲಿ, ಅದನ್ನು 2-3 ಎಕರೆ ಹಿಂಗೆ ಅಪ್ಪನ ಜೀವನ ಮಾಡ್ಕೊಂಡು ಹೋಗ್ತೀನಿ.
3: ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ?
4: ಕೃಷಿ 25 ಆಯ್ತು. ನಾವು ಜಮೀನು ಜಾಗ ಕಾಡ್ಕೊಚ್ಚಿ ಬಯಲು ಮಾಡಿ 45-50 ವರ್ಷ ಆಗಿದೆ. ಆದರೆ ಮುಂಚೆ ಇಲ್ಲ, ಇವಾಗ ಒಂದು ನಾವು ಕೃಷಿ ಮಾಡೋಕೆ. ಅದು ಮುಂಚೆ ನಮಗೆ ಇವಾಗ ನನ್ನ ತಮ್ಮಟ್ಟು ನಮ್ಗೆ ಗೊತ್ತಿಲ್ಲ, ಇವಾಗ ಸ್ವಲ್ಪ ಗೊತ್ತಾಗಿದೆ. ಅವರು ಇಷ್ಟು ಬಿತ್ತನೆ ಬೀಜ ನಮ್ಗೆ ಕೊಡ್ತಾರೆ, ಅದರಿಂದ ನಮ್ಮ ಜಮೀನು ಕಾಡು ಕಟ್ಟಿಲ್ಲ, ಏನೋ ಸ್ವಲ್ಪ ಜೀವನ ಮಾಡಿ ಮುಂದುವರಿಸ್ತೇನೆ.
3: ಎಷ್ಟೆಕರೆ ಭೂಪ್ರದೇಶದಲ್ಲಿ ತಾವು ಕೃಷಿ ಮಾಡ್ತಾ ಇದ್ದೀರಾ?
4: ಜಮೀನು ಜಾಸ್ತಿ ಇರೋರು 2-3 ಎಕರೆ ಹಿಂಗೆ ಮಾಡ್ತಾರೆ. ಆದರೆ ನಮಗೆ ನಾನು ಒಬ್ಬಳೇ ಇರೋದು, ಅದಕ್ಕೆ 1 ಎಕರೆ ನಿಮ್ಮ ಕೈಲಿ ಆದಷ್ಟು ನಾನು ಮಾಡ್ತೀನಿ.
3: ಅಂದರೆ ಇರೋಂಥ 1 ಎಕರೆ ಪ್ರದೇಶದಲ್ಲೇ ನೀವು ಕೃಷಿ ಮಾಡ್ತಾ ಇರೋದು? ಈಗ ಕಳೆದ 20-25 ವರ್ಷಗಳಿಂದ ತಾವು ಕೃಷಿ ಜೀವನವನ್ನೇ ಮಾಡ್ತಿರೋದು, ಕೃಷಿನಲ್ಲೇ ತಮ್ಮ ಒಂದು?
4: ಇಲ್ಲ, ಅದ್ರ ಮುಂಚೆ ನಾವು ರಾಗಿ ಹೀಗೆ ಮಾಡ್ಕೊಂಡು.
3: ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ? ಪ್ರಮುಖ
4: ರಾಗಿ, ಫಸ್ಟು ರಾಗಿ, ಆಮೇಲೆ ಶುಂಠಿ ಮಾಡ್ಕೊಂಡಿದ್ದು.
3: ಶುಂಠಿ ಎಲ್ಲ ಬೆಳೀತಾ ಇದ್ರ
4: ಮೊದಲು? ಅದ್ರ ಮುಂಚೆ ಆಮೇಲೆ ಈಗ 2-3 ವರ್ಷದ ಕಾಲದಲ್ಲಿ ಇವಾಗ ನಂತ ಮಟ್ಟ ಅವ್ರು ಬಂದು ಏನೋ ಸ್ವಲ್ಪ ಸಂಘದಲ್ಲಿ ದುಡ್ಡು ಇದ್ದ ಅದೆಲ್ಲ ಮಾಡಿ ಸ್ವಲ್ಪ ಬಿತ್ತರ ಕೊಡೋಕ್ಕಾಯ್ತು. ಇವಾಗಿಂದ ಸ್ವಲ್ಪ

0: ಜಮ್ನಿಯಾಗ ಮಾಡ್ಕೊಂತೀನಿ.
1: ಅವಾಗ ಕೇವಲ ಒಂದು ರಾಗಿ ಬೆಳ್ಕೋತಾ ಇದ್ರಿ, ಕೆಲವೊಂದು ಮನೆಗೆ ಬೇಕಾದಂತ ಧಾನ್ಯಗಳನ್ನ ಬೆಳ್ಕೋತಾ ಇದ್ರಿ, ಶುಂಠಿನು
0: ಬೆಳೀತಾ
1: ಇದ್ರಿ. ಅದನ್ನ ಕೃಷಿ ಹೋಲ್ಸ್ಕೊತು ಅಂದ್ರೆ ಇದನ್ ಕೃಷಿಗೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮಲ್ಲಿ
0: ಬದಲಾವ. ಇವಾಗ ಇವ್ರು ಬಂದಾಗ ನಮ್ಗೆ ಸ್ವಲ್ಪ ಅಮೌಂಟ್ಗೆ ತೊಂದರೆ ಏನಿಲ್ಲ, ಸ್ವಲ್ಪ ಏನೋ ಸಾರ ಜಿಂಕೆಗಳು ಇದು ಅದು ತಿಂದು ಆನೆಗಳು ತಿಂದು ನಮ್ಗೇನೋ ಇಷ್ಟು ಸಿಗ್ತದೆ. ಸುಮಾರು ಏನು ಸಾರ್ಗೆ ಬರ್ತದೆ, ಆದರೆ ಬಂದು ಆಟಕ ಮಾಡಿ ಎಷ್ಟು ನಾವು ಬಲೆ ಕೆಟ್ಟಿದ್ರು, ಎಷ್ಟು ಉಪ್ರ ಕೆಟ್ಟಿದ್ರು, ಆದರೆ ಮಡ್ಗಲ್ಲ. ಅದ್ರ ಮೇಲೆ ಆರಿ ತಿಂದು ಇಂದ್ರೂ ನಮಗೆ ನಮ್ಮ ಜೀವನಕ್ಕೆ ದುಡ್ಡು ಸಿಕ್ಕಿಸಿಕ್ತದೆ.
1: ಆಗ್ಲಿಂದನೂ ಕೂಡ ಈ ಭಾಗದಲ್ಲೆಲ್ಲ ಕಾಡು ಪ್ರಾಣಿಗಳ
0: ಅದೇ ಅದೇ ಜಾಸ್ತಿ.
1: ಕೃಷಿ ಮಾಡೋದಕ್ಕಿಂತ ಅದನ್ನ ಬೆಳೆಗಳನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಿನ ಕೆಲಸ
0: ಇದೆ. ಇಂದ್ರೂ ನಾವು ಅವರು ತಿನ್ಬೇಕು ನಾವು ತಿನ್ಬೇಕು, ಅವರು ಜೀವನ ಮೃಗಗಳಾದ್ರೂ ಅವರು ಮನ್ಸರು ತಾನೆ, ಆನೆಗಳು ಮನ್ಸರೆ, ಜಿಂಕೆಗಳು ಮನ್ಸರೆ, ಅವರು ತಿನ್ಲಿ ನಾವು ಸ್ವಲ್ಪ ತಿಂತೀನಿ.
1: ಪ್ರಕೃತಿಯಲ್ಲಿ ಬೆಳೆಯುವಂತದ್ದು ಕೂಡ ಪ್ರತಿಯೊಬ್ಬರಿಗೂ ಸೇರ್ಬೇಕು. ಮನುಷ್ಯನಿಗೆ ಈಗ ಆಹಾರದ ಅವಶ್ಯಕತೆ ಇದೆ, ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ಈಗ ಇರುವಂತ ಒಂದ್ ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
0: ಇಲ್ಲ, ಮಳೆ
1: ಮಳೆ ಆಶ್ರಿತವಾಗಿ
0: ಮಳೆ ಬಂದ್ರೆ ಮಾತ್ರ ನಾವು ಮಳೆ ಟೈಮಲ್ಲಿ ಕೃಷಿ ಮಾಡ್ತೇನೆ. ಬೇಸಿಗೆ ಟೈಮಲ್ಲಿ ನಮ್ಗೆ ನೀರಾವರಿ ಇಲ್ಲ, ನಮ್ಗೆ ಅದೊಂದು ಕಷ್ಟ. ಸ್ವಲ್ಪ ಇವಾಗ ನಂತ ಮೊಮೆಂಟ್ ಅವರು ಸ್ವಲ್ಪ ಸೋಲಾರ್ ನಮ್ಗೆ ಮಾಡದೆ ನಮ್ಗೆ ಅನುಕೂಲ ಆಯ್ತಿದೆ, ಅವ್ರು ಕೊಡಕ್ಕಾಯ್ತಿದೆ ಅವ್ರ ಕೈಲಿ. ಅವ್ರು ಸ್ವಲ್ಪ ಕೇಳಿ ನೀವೇ ಕೇಳಿ ಮಾಡಿ ನಮ್ಗೆ ತಂದ್ರೆ ನಮ್ಗೆ ಒಳ್ಳೇದಾಯ್ತಿತ್ತು. ಸ್ವಲ್ಪ ಔಷಧಿ ಗೊಬ್ಬರ ಸ್ವಲ್ಪ ಕೊಡ್ಲಿ, ನಮ್ಗೆ ಅಷ್ಟು ಕೂಲಿ ಗೀಲಿ ಏನೂ ಇಲ್ಲ. ಕೊಡಗು ಹೋಗ್ಬೇಕು, ಕೊಡುಗೆ ಬೆಳಿಗ್ಗೆ ಹೋದ್ರೆ ಬರೋದು ನಾವು ಸಂಖ್ಯೆಲ್ಲ. ಸ್ವಲ್ಪ ಅವರು ಸಗೆ ಮಾಡಿದ್ರೆ ಈಗ ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಇದು ಸ್ವಲ್ಪ ಸಗೆ ಮಾಡಿದ್ರೆ ನಮ್ಗೆ ಒಳ್ಳೇದೇ ಇತ್ತು.
1: ಈಗ ಇರುವಂತ ಒಂದ್ ಎಕರೆ ಭೂ ಪ್ರದೇಶಕ್ಕೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಬೋರ್ವೆಲ್ ವ್ಯವಸ್ಥೆ ಮಳೆ ಆಶ್ರಿತವಾಗಿ ಕೃಷಿ ಮಾಡ್ತೀವಿ. ವರ್ಷದಲ್ಲಿ ಎಷ್ಟು ತಿಂಗಳು ಕೃಷಿ ಮಾಡ್ತೀರಾ?
0: ಆರು ತಿಂಗಳು
1: ಕೃಷಿ ಚಟುವಟಿಕೆ ಮಾಡ್ತೀರಾ? ಇನ್ನುಳಿದ ಆರು ತಿಂಗಳಲ್ಲಿ ಏನ್ ಮಾಡ್ತೀರಾ?
0: ಆಗಿರ್ತದೆ, ಮುಂದೆ ಮಳೆ ಬರ್ಬೇಕು. ಬೇಸಿಗೆ ಟೈಮಲ್ಲಿ ಇಲ್ಲ, ಮಳೆ ಬಂದಾಗ ಮಾತ್ರ ಕೃಷಿ.
1: ಬೇರೆ ಕಡೆ ಎಲ್ಲ ಬೇರೆ ಟೈಮಲ್ಲೆಲ್ಲ ನೀವು
0: ಕೂಲಿ
1: ಕೆಲಸಕ್ಕೆ
0: ಕೊಡಗು ಹೋಯ್ತೀನಿ ಅಂದ್ರೆ ಹೊಳೆ ಹಚ್ಚಿ ಕೆರೆಕ್ ಹೋಯ್ತೀನಿ. ಕೆಲಸ ಇದ್ರೆ ಅವರು ಹೇಳ್ತಾರೆ, ಕೆಲಸ ಇದ್ರೆ ಮನೇಲಿ. ಹಿಂಗೆ
1: ಅಲ್ಲೆಲ್ಲ ಎಷ್ಟು ಕೂಲಿ ಸಿಗುತ್ತೆ?
0: ಕೇರಳದಲ್ಲಿ 450 ಇದೆ, ಕೊಡಗಲ್ಲಿ 400 ರೂಪಾಯಿ ಇದೆ. ಊಟ ತಗೊಂಡೋಗ್ಬೇಕು ಕೊಡಗಲ್ಲಿ, ಆದರೆ ಕೇರಕ್ಕ ಹೋಗಿದ್ರೆ ಅವರು ಊಟ ಕೊಡ್ತಾರೆ ನಮಗೆ, ಊಟಕ್ಕೆ ಏನು ತೊಂದರೆ ಇಲ್ಲ.
1: ಅಂದರೆ ಮಳೆ ಆಶ್ರಿತವಾಗಿ ತಾವು ಕೃಷಿ ಮಾಡ್ತಾರೋದ್ರಿಂದ ಮಳೆ ಸಮಯದಲ್ಲಿ ಮಾತ್ರ ತಾವು ತಮ್ಮ ಜಮೀನಲ್ಲಿ ಕೃಷಿ
0: ಮಾಡ್ತೀರಾ,
1: ಟೈಮಲ್ಲೆಲ್ಲ ನೀವು ಬೇರೆ ಕಡೆ ಕೂಲಿ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಕೂಲಿ ಮಾಡೋದ ಸಂದರ್ಭದಲ್ಲಿ ಅಲ್ಲೂ ಸಹ ಕೃಷಿ ಸಂಬಂಧಪಟ್ಟಂತ ಕೂಲಿ ಕೆಲಸನೇ ಮಾಡ್ತೀರಾ? ಯಾವ್ಯಾವ ರೀತಿ ಕೆಲಸ ಮಾಡ್ತೀರಾ?
0: ಅಲ್ಲಿ ಗುದ್ದಲು ಕೆಲಸ, ಕಾಚಿಲು, ಕೈಕಾಸಲು, ಆಮೇಲೆ ಚೇನೆ ಗಿನೆ ಕುಡಿ, ಅವರು ಎಂತ ಕೆಲಸ ಹೇಳ್ತಾರೆ ಅಂತ ಕೆಲಸ ನಾವು ಮಾಡ್ಲೇಬೇಕಲ್ಲ. ಕೂಲಿ ಸಿಕ್ಕಾಕಂದ್ರೆ ಮಾಡ್ಲೇಬೇಕಲ್ಲ. ನಾಟಿಗೆ ಟೈಮಲ್ಲಿ ನಾಟಿಗೆ ಹೋಯ್ತೀನಿ, ಮಳೆ ಟೈಮಲ್ಲಿ ಕೆಲಸಕ್ಕೋಯ್ತೀನಿ. ಅಂದ್ರೆ ನಾವು ಜಾಗ ಹಿಡಿದು 5 ವರ್ಷ ಆಗಿದೆ, ನಮ್ಗೇನು ಅಕ್ಕಪತ್ರ ಏನು ಸಿಕ್ಕಿಲ್ಲ. ಮುಂಚೆ ನಾ ಬಂದ ವರ್ಷದಲ್ಲಿ ಅವರು ಇಷ್ಟ ಬಂದಾಗ ಸರ್ಕಾರ ಒಂದೊಂದು ಆಡಿಗೆ ಅರಣ್ಯ ಕಮಿಟಿ ಆಗಿದೆ 15 ಆಳು, ಆದರೆ ಅವರು ಮುಖಾಂತರ ಸರ್ವ ಮಾಡಬೇಕಾಯ್ತು. ಸರ್ಕಾರ ಹಂಗೆ ಮಾಡಿಲ್ಲ, ಅವ್ರು ಇಷ್ಟ ಬಂದಾಗ ಸರ್ವ ಮಾಡಿ ತಗೊಂಡೋದ್ರು. ಆದರೆ 1 ಕುಂಟೆ 2 ಕುಂಟೆ ಮಾಡಿದೆ, ಆದರೆ ಹೆಂಡತಿ ಹೆಸರಿಲ್ಲ, ಮಕ್ಕಳ ಹೆಸರು ಇಲ್ಲ, ಗಂಡನ ಹೆಸರು ಹಾಕಿ ಅವ್ರು ಕೊಟ್ಟಿದ್ದಾರೆ 1 ಕುಂಟೆ 2 ಕುಂಟೆ ಹಿಂಗೆ ಕೊಟ್ಟಿದ್ದಾರೆ. ಆದರೆ ಈಗ ನಾನು ಯಜಮಾನರು ತೀರೋದು ಹೋಗಿದ್ದಾರೆ, ಆದರೆ ಆ ಹಾಕ್ಬೋದು ಯಾರಿಗೆ ಸೇರ್ಬೇಕು?
1: ನಿಮಗೆ
0: ಸೇರ್ಬೇಕು, ಅದು ಇದ್ರೆ ತಾನೇ ನಮ್ಗೆ ಸೇರೋದು. ಆದರೆ ತಗೊಂಡೋಗಿ ನಾವು ಯಾರಿಗೆ ಕೊಡಬೇಕು? ಯಾ ಅದಕ್ಕೆ ಹತ್ರ ಅಧಿಕಾರ ಹತ್ರ ತಗೊಂಡೋಗಿ ನಾವು ಕೊಡಬೇಕು? ನಮ್ಗೆ ಗೊತ್ತಿಲ್ಲ. ಇದು ಮಾಡಿರೋದು ಅಪ್ಪದಾರ ಅವರು. ಅದಕ್ಕೆ ಅವರು ನೀ ಈ ಸತಿ ಬಂದು ಕಳೆದ ತಿಂಗಳಲ್ಲಿ ಏನೋ ಬಂದು ಸರ್ವ ಮಾಡ್ಕೊಂಡು ಹೋಗಿದ್ದಾರೆ, ಏನಪ್ಪ ಗೊತ್ತಿಲ್ಲ. ಅದು ನೀ ಹೆಂಗೆ 1 ಕುಂಟೆ ಮಾಡಿದ್ರೆ, ನೀ 2 ಕುಂಟೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ದೇವ್ರಿಗೊಂದು ಗೊತ್ತು, ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ಉಳಿಯಕ್ಕೂ ಬಿಡಲ್ಲ. ಹಿಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ತಾವು ಮುಂದಕ್ಕೆ ತಗೊಂಡ್ರೆ ನಮ್ಗೆ ಒಳ್ಳೇದು. ನಾವೇನೋ ನಮ್ಗೆ ವಯಸ್ಸಾಯ್ತು, ಏನೋ ನಿಮ್ಮ ಮಕ್ಳು ಬಾವಿ ಸುಮ್ ಚಂದಕ್ಕೆ ಬರ್ಲಿಂತ ನಾವು ಎಲ್ಲೆಲ್ಲಿ ಮೀಟಿಂಗ್ ಕರ್ತಾ ಅಲ್ಲಿ ಎಲ್ಲಿ ಹೋಯ್ತೀನಿ ಬರ್ತೀನಿ ಮಾಹಿತಿ ಕೊಡ್ತೀನಿ. ಆದರೆ ಸರ್ಕಾರ ಹಿಂಗೆ ಮಾಡ್ತೆ ಅಂತ ನಮ್ಗೇನು ಗೊತ್ತಿಲ್ಲ. ಅದೆಲ್ಲ ದೇವರು, ದೇವ್ರ ಇಚ್ಛೆ.
1: ಈಗಿರೋಂತ ಒಂದ್ ಎಕರೆನು ಕೂಡ ತಮ್ಮ ಹೆಸರಲ್ಲೇ ಖಾತೆ
0: ಇಲ್ಲ ಬಂದಿಲ್ಲ.
1: ಆದ್ರೆ ಅದರಲ್ಲಿ ಆರಂಭ ಮಾಡ್ತಾ
0: ಇದ್ದೀರಾ? ಏನು ಫಾರೆಸ್ಟ್ ತೊಂದರೆ ಏನು ಆಗಿಲ್ಲ, ಆದ್ರೆ ಮಾಡ್ಕೊಂಡು ಬರ್ತಾರೆ ಇವಾಗ. ಯಾಕಂತ ಹೇಳಿದ್ರೆ ಅದೇನೋ ತೊಂದರೆ ಆಯ್ತದಂತೆ, ದನ ಆಡು ಮೇಕೆಗಳು ಸಾಕಿದ್ರೆ ಅವ್ರಿಗೆ ಏನೋ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ, ನಿಮಗೆ ಒಂದೊಂದು ಮಾಹಿತಿ ಬಂದಿದೆ, ಏನಾಯ್ತೈತೆ ಅಂತ ಗೊತ್ತಿಲ್ಲ.
1: ಈಗ ಪ್ರಮುಖವಾಗಿ ಇರುವಂತಹ ಒಂದು ಎಕರೆ ಭೂಪ್ರದೇಶದಲ್ಲಿ ಪ್ರಸ್ತುತವಾಗಿ ಮಳೆ ಆಗಿರೋದ್ರಿಂದ ಏನೇನು ಬೆಳೆಗಳನ್ನು ಹಾಕಿದ್ದೀರಾ?

0: ಬೆಳೀತಾ ಇದ್ರ?
1: ಅದು ಚೇಂಬು ಇದೆ, ಚೇನೆ ಇದೆ, ಕಾಚಿಲಿದೆ, ಸೆಟ್ಟು ಬೀನ್ಸು.
0: ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನೇ
1: ಬೆಳಿತೇವೆ.
0: ತರಕಾರಿ ಬೆಳೆಗಳಿಗೆ ಪ್ರತಿನಿತ್ಯ ನೀರ್ ಬೇಕಾಗುತ್ತೆ.
1: ನಮ್ಗೆ ನೀರು ಇಲ್ವಲ್ಲ, ಮಳೆ ಹುಯ್ಬೇಕು. ದೇವರು ಮಳೆ ಕೊಟ್ರೆ ಮುಂದಕ್ಕೆ ನಮ್ ಜೀವನ ಹೋಯ್ತದೆ, ಮಳೆ ಇಲ್ದೋದ್ರೆ ಹೋಯ್ತು. ಹಿಂಗೆ ನಮ್ ಪರಿಸ್ಥಿತಿ ಇದೆ. ಯಾರಿಗೆ ಹೇಳ್ಬೇಕಿದು? ಸರ್ಕಾರ ಹೇಳಿದ್ರೆ ಕೊಡ್ತಾರೆ, ಇಲ್ಲ ಇಲ್ಲ ಜನಗಳಿಗೆ ಹೇಳಿದ್ರೆ ಸಿಗ್ತದೇನ? ಅದಿಲ್ಲ, ಅದೆಲ್ಲ ದೇವ್ರ ಇಚ್ಛೆಯ. ಒಂದು ಸರ್ಕಾರ ಹಿಂಗೆ ಮಾಡ್ತಾರೆ ನಮ್ಗೆ, ಏನೋ ಇಷ್ಟು ವರ್ಷ ಆಗಿದೆ ಅವರು ಕಾಡು ಕೊಚ್ಚಿ ಹಿಂಗೆ ಕಾಡಿನಲ್ಲಿ ಕುಂತವ್ರು ಇದು ಅದು ಫಸಲು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಆಸ್ಪತ್ರೆ ಕೊಡೋಣ ಅಂತ. ಆದರೆ ನಮ್ಮ ಸರ್ಕಾರಕ್ಕೆ ಬುದ್ಧಿ ಇಲ್ಲ, ಇದೆ ಅವ್ರು ಕೊಡಬೇಡ ಅಂತ ಮಾತ್ರ. ಅವರು ಇಷ್ಟು ವರ್ಷ ಬೇಕಿದೆಯಲ್ಲ ಅವ್ರಿಗೆ, ನಾವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಇದು ಎಲ್ಲಿ ಗಂಟ ಹೋಗ್ಬೇಕು ಅಲ್ಲಿ ಗಂಟ ಸರ್ಕಾರ ಕಂಡು ಮೊನ್ನೆ ದಿನ ಬಂದ ಇಲ್ಲಿ ಕಳೆದ ತಿಂಗಳಲ್ಲಿ ಬಂದಿದ್ರು, ಯಾರು ಎಮ್ ಎಲ್ ಎ ಬಂದಿದ್ರು, ಏನು ಹೇಳಿದ್ರು? ಅಮ್ಮ 2 ತಿಂಗಳೊಳಗಡೆ ರೇಷನ್ ಕಾರ್ಡ್ ಬಿಡ್ತೀನಿ, 2 ತಿಂಗಳೊಳಗಡೆ ನಾವು ಈ ರೋಡು ಮಾಡ್ತೀನಿ, ಮನೆ ಬಂದಿದೆ ಯಾರೋಸ್ಗೆ. ಆದರೆ ಅವ್ರಿಗೆ ಮನೆ ಬಂದಿದೆ, ನಮಗೆ ಮನೆ ಬಂದಿಲ್ಲ. ಸತ್ಯಕ್ಕೆ ನಮಗೆ ಮನೆ ಕರೆಂಟ್ ಕೊಟ್ಟಿದ್ದಾರೆ, ಮನೆ ಅಕ್ಪತ್ರ ಬೀದಿ ಲೈಟು ನಮಗೆ ಕೊಟ್ಟರೆ ಉಪಕಾರ ನಮಗೆ.
0: ಅಂದ್ರೆ ತಾವು ಪ್ರಮುಖವಾಗಿ ಯರವ ಸಮುದಾಯಕ್ಕೆ ಬರ್ತೀರಾ? ನಿಮ್ಮ ಹಿರಿಕರಲ್ಲ ಆಗಿರ್ಬೋದು, ನಿಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು, ಅವರೆಲ್ಲ ಕೃಷಿ ಮಾಡ್ತಿರ್ಲಿಲ್ಲ. ಅವ್ರ ಕಾಲದಲ್ಲಿ ಏನೇನ್ ಬೆಳಿತಾ ಇದ್ರಿ?
1: ರಾಗಿ, ಭತ್ತ. ಅವಾಗ ಶುಂಠಿ ಅಷ್ಟಿಲ್ಲ ಆ ಟೈಮಲ್ಲಿ, ಇವಾಗ ಮಾತ್ರ ಹುರುಳಿ, ಸಾಸಿವೆ.
0: ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆ ವತಿಯಿಂದ ತಮ್ಮದೇ ಆದಂತ ಒಂದು ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿದ್ರ, ಎಷ್ಟು ವರ್ಷದಿಂದ ತಾವು ಸಂಘ ಮಾಡ್ಕೊಂಡಿರೋದು?
1: 15 ವರ್ಷ.
0: 15 ವರ್ಷ ಆಯ್ತು. 15 ವರ್ಷ ಸಂಘದಿಂದ ನೀವು ಏನೇನೆಲ್ಲ ಚಟುವಟಿಕೆ ಮಾಡ್ತಾ ಬರ್ತಾ ಇದ್ದೀರಾ ಸಂಘದ ಮುಖಾಂತರ? ಎಷ್ಟು ಜನ ಮಹಿಳೆಯರು ಇದ್ದೀರಾ?
1: ಒಟ್ಟು 10 ಜನ. ಅಲ್ಲಿಂದ ಅವರು ಏನ ಸಂಘದಲ್ಲಿ ಬಂದು ಅವರು ನಮ್ಗೆ ಬುದ್ಧಿ ಹೇಳಿ, ನಿಮ್ಮ ಸ್ವಂತ ಇಷ್ಟ 10-10 ರೂಪಾಯಿ ಇದ್ರೆ ಕೆಟ್ಟಿ, ನಿಮಗೆ ನಾಳೆಗೆ ಉಪಯೋಗ ಆಯ್ತೆ ಅಂತ ಹೇಳ್ಕೊಂಡು ನಾವು ಕೆಟ್ಟಿ, ನಮ್ಗೇನೋ ತೊಂದರೆ ಏನೋ ಆಗಲ್ಲ, ನಮ್ಮ ಸ್ವಂತ ದುಡ್ಡು ನಾವು ಕೆಟ್ಟಿ ಮಾಡಿ ಸಾಲ ತಗೊಂಡು ಸಾಲನೂ ಕೆಟ್ಟಿ ಆಯಿತು. ಪುನಃ ಇದೀಗ ಸ್ವಲ್ಪ ಒಂದು 7-3 ತಿಂಗಳಾಗಿದೆ, ನಿಲ್ಸೂ ನಾವು ಪುನಃ ಸ್ಟಾರ್ಟಿಂಗ್ ಆಗಬೇಕು, ಕೆಟ್ಟಬೇಕು, ಕೆಟ್ಟಿದ್ರೆ ನಮ್ಗೆ ಒಳ್ಳೇದಾಯ್ತು.
0: ಅಂದ್ರೆ ಉಳಿತಾಯ ಮಾಡ್ಕೊಂಡು ಆ ಸಂಘದ ಮುಖಾಂತರ ಸಂಘದಲ್ಲಿ ಕೂಡ ತಾವು ಸಾಲ ಪಡ್ಕೊಂಡು ಕಟ್ತಾ
1: ಇದ್ದೀರಾ?
0: ಜೊತೆಗೆ ಇನ್ನೇನೇನು ತರಬೇತಿಗಳು ಪಡ್ಕೋತಾ ಇದ್ದೀರಾ ಸಂಘದ
1: ಮೇಲೆ? ತರಬೇತಿ ಸ್ವಲ್ಪ ಅವರು ಮೇಕೆಗಳು ಕೊಟ್ಟಿದ್ರು, ಬಿತ್ತನೆ ಬೀಜ ಕೊಡ್ತಾರೆ, ನಾಟಿ ಕೋಳಿ ಕೊಟ್ಟಿದ್ರು, ಕೋಳಿಗಳು ಕೊಟ್ಟಿದ್ರು, ಇವಾಗ ಬಿತ್ತನೆ ಬೀಜ ಕೊಡ್ತಾರೆ, ಅದನ್ನ ನಟ್ಕೋತೀನಿ. ಏನೋ ನಮ್ಮ ಜೀವನಕ್ಕೆ ಮುಂದುವರಿತದೆ. ಅದ್ರ ಜೊತೆಗೆ ಸ್ವಲ್ಪ ಹಂಸ್ತಿನ ಗೊಬ್ಬರ ಕೊಟ್ಟರು ನಮಗೆ ಮುಂದೈತಿತ್ತು.

0: ಅಂದ್ರೆ ಪ್ರಮುಖವಾಗಿ ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತೆ ಮೇಕೆ ಕೋಳಿ ಇದನ್ನೆಲ್ಲ ಪಡ್ಕೊಂಡಿದ್ರ ಮುಖಾಂತರ ಸಂಸ್ಥೆಗಳನ್ನ ಪಡ್ಕೊಂಡಿದ್ರ. ಯಾವ್ಯಾವ ಪ್ರಮುಖವಾಗಿ ಯಾವ್ಯಾವ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಮಾಡಿದ್ರ?
1: ಅದು ಬೀನ್ಸು, ಸೆಟ್ಟುಗಳು, ಕೀರೆ, ಬೀನ್ಸು, ಇನ್ನೊಂದು ಹೀರದಕಾಯಿ, ಇದೆಲ್ಲ ಪಡ್ಕೊಟ್ಟಿದ್ದಾರೆ.
0: ಅಂದ್ರೆ ಪ್ರಮುಖವಾಗಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಬಳಸ್ಕೊತಾರೆ. ಈ ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಯಾವಾಗ ತರಬೇತಿ ಪಡ್ಕೊಂಡಿದ್ದು?
1: ಅದು ಸ್ವಂತ, ನಾವು ತರಬೇತಿಗೆ ಹೋಗಿಲ್ಲ ಸರ್.
0: ತರಬೇತಿ ಪಡೆದಿಲ್ಲ?
1: ಇಲ್ಲ, ಪಡೆದಿಲ್ಲ, ಅದು ಸ್ವಂತ.
0: ಮೊದಲಿಂದ ಸಾಕಿದ್ರಿಂದ ನಿಮ್ಗೆ ಅನುಭವ ಇದೆ?
1: ಇದೆ.
0: ಅದು ಯಾವಾಗ ಪಡ್ಕೊಂಡಿದ್ದು ಮೇಕೆ ಮತ್ತೆ ಕೋಳಿ ಎಲ್ಲ?
1: ಒಂದು 20 ವರ್ಷ ಆಗಿದೆ.
0: ಕಳೆದ 20 ವರ್ಷದಿಂದಾನೇ ಪಡ್ಕೊಂಡಿದ್ರಿ. ಈ ಪ್ರಸ್ತುತವಾಗಿ ಸಾಕ್ತಾ ಇದ್ರ? ಎಷ್ಟೆಷ್ಟು ಸಾಕ್ತಾ ಇದ್ರ?
1: ಈಗ ಎರಡಿದೆ, ಸ್ವಲ್ಪ ಏನೋ ತೊಂದರೆ ಆಗಿ ಮಾರ್ಕೊಂಡಿದ್ವಿ, ಎರಡಿದೆ. ಕೋಳಿಗಳು ಒಂದು 4 ಇದೆ.
0: ಕೋಳಿಗಳು ಸಾಕ್ತಾ ಇದೆ. ಈ ಕೃಷಿ ಜೊತೆ ಈ ಕುರಿ ಕೋಳಿ ಸಾಕ್ತಾ ಇರೋದು ಎಷ್ಟು ಅನುಕೂಲ ಇದೆ ತಮ್ಗೆ?
1: ನಮ್ ಕಷ್ಟ ಕೈತಿದೆ.
0: ಬರೀ ಒಂದನೇ ನೆಚ್ಕೊಂಡು ಕೂರಕ್ಕಾಗಲ್ಲ.
1: ಯಾವತ್ತು ಕೂಲಿ ಸಿಕ್ಕಲ್ಲ ನಮ್ಗೆ. ಅಪರೂಪ. ಮೊದಲು ಒಂದ್ ತಿಂಗ ಎರಡು ತಿಂಗಂಗೆ ಕೆಲಸ ಸಿಕ್ತಿತ್ತು, ಇವಾಗೆಲ್ಲ. ಇವಾಗ ಅಪರೂಪ, ಮಳೆ ಕಡಿಮೆ ಇಲ್ಲ. ಅದಕ್ಕೆ ಈಗ ಅದಕ್ಕೇನೆ ಇವಾಗ ಕೊಡುಗೆಲ್ಲ ಉಂಟಾಗೋದು ಸುಮಾರು ಜನ. ಅಂದ್ರೆ ಇಲ್ಲಿ ಇತ್ತು, ನಮ್ಮಲ್ಲಿ ಕೂಲಿ ಇದೆಲ್ಲ ಇತ್ತು, ಇವಾಗಿಲ್ಲ. ಸ್ವಲ್ಪ ಕಡಿಮೆ. ಅವ್ರವರು ಸ್ವಂತ ಮಾಡ್ಕೋತಾರೆ, ಅವರು ಕೂಲಿ ನೋಡ್ಕೊಂಡು ಸರಿಯಾಗ್ಲತ್ತ. ನಾವು ಇದ್ದೇ ಅದು ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಜೀವನ ಮುಂದುವರ್ತೀವಿ.
0: ಈಗ ತಾವು ಪ್ರಮುಖವಾಗಿ ಈಗ ಇರುವಂತಹ 1 ಎಕರೆ ಭೂ ಪ್ರದೇಶದಲ್ಲೇ ತಾವು ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಮತ್ತೆ ಈ ಪ್ರದೇಶಕ್ಕೆ ಸೂಕ್ತ ಆಗುವಂತ ಬೆಳೆಗಳನ್ನ ಬೆಳಿತಾ ಇದ್ದಾರೆ. ಇದರ ಕೃಷಿ ಪದ್ಧತಿ ಆಗಿರ್ಬೋದು, ನೀವು ಇದಕ್ಕೆ ಬಳಸುವಂತ ಗೊಬ್ಬರ ಆಗಿರ್ಬೋದು, ಯಾವ ರೀತಿಯ ಗೊಬ್ಬರಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರ?
1: ಇಲ್ಲ, ನಾವು ಅಂಗಡಿ ತಗೊಂಡು ಬಂದ.
0: ಸಾವಯವ ಗೊಬ್ಬರ ಬಳಸ್ತಾ ಇಲ್ವಾ? ಅಂದ್ರೆ ನೀವು ಮನೇಲಿ

0: ಗೊಬ್ಬರ ತಯಾರಿಸ್ಕೊಂಡು ನೀವೇ ಬಳಸ್ತೀರಾ?
1: ಅದೇ ಹಾಕ್ತೀನಿ. ಅದು ಯಾಕಂದ್ರೆ ಹೇಳಿದ್ರೆ ಸರ್, ಶುಂಠಿ ಮತ್ತು ಕುಡಿಗಳು ಕಾಯಿ ಮೆಣಸಿದ್ದಲ್ಲ ಅದಕ್ಕೆ, ಮತ್ತೆ ನಾವು ಇದಕ್ಕೆ ಏನು ಹಾಕಿಲ್ಲ, ಯಾವ್ದಕ್ಕೆ ನಾವು ಸೆಟ್ಟು ಬಿಟ್ಟು ಕೊಡ್ತಿದ್ದಲ್ಲ ಅದಕ್ಕೆ.
0: ಅದು ಗೊಬ್ಬರ ಬಳಸ್ತೀರಾ?
1: ಇಲ್ಲ.
0: ಇನ್ಯಾವುದು ಗೊಬ್ಬರ ಬಳಸ್ತೀರಾ?
1: ಗೊಬ್ಬರ ಚೇನೆ ಕಾಚಿಲು ಕುಡಿ ಇದಕ್ಕೆ.
0: ನೀವೇ ಸಾವಯವ ಪದ್ಧತಿನಲ್ಲಿ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇಲ್ಲ ಜಮೀನಿಗೆ?
1: ಇಲ್ಲ ಇಲ್ಲ, ಅದು ಮೊದಲಿತ್ತು.
0: ಮೊದಲೇ ಆ ಥರ ಮಾಡ್ತಾ
1: ಮೊದಲು ನಮ್ಮ ರಾಗಿಗೆ ಭತ್ತಕ್ಕೆ ಇದೆ ಔಷಧಿ ಹೊಡಿಯಾಗಿಲ್ಲ. ಇವಾಗ ಔಷಧಿನೇ ಬೇಕು ಬೆಳೆಯಕ್ಕಾದ್ರೆ, ಔಷಧಿನೇ ಹಾಕ್ಬೇಕು.
0: ಆಗಿನ ಪದ್ಧತಿ ಥರನೇ ಸಾವಯವ ಗೊಬ್ಬರ ಬಳಸ್ಕೊಂಡು ಮನೇಲಿ ಇದ್ದಂತ ಹಸು ಸಗಣಿ ಮೇಕೆ ಸಗಣಿ ಅದನ್ನೇ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರು. ಅವಾಗೆಲ್ಲ ಫಲ
1: ಚೆನ್ನಾಗಿತ್ತು.
0: ಈಗಲೂ ಅದನ್ನೇ ಮಾಡಿದ್ರೆ
1: ರೋಗ ನಿಂತಿಲ್ಲ?
0: ಹೌದು.
1: ಇವಾಗ ಇವಾಗ ರೋಗ ಜಾಸ್ತಿ ಆಯ್ತು. ತರಕಾರಿಗೆ ಹಚ್ಚೋದೆಲ್ಲ ಯಾವ್ದ ಔಷಧಿ
0: ಔಷಧಿ. ಈ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಬಿಟ್ಬಿಟ್ಟು ಸಾವಯವನ ನೀವು ಯಾಕೆ ಬಳಸಿ ಸಾವಯವ ಕೃಷಿ ಮಾಡಬಾರ್ದು?
1: ಅದು ಇವಾಗ ಅದ ಹಾಕ್ದ್ರೆ ಬೆಳೆಯಂಗಿಲ್ಲ, ಅದೇ ಫಸ್ಟ್ ಬೇಕು ಭೂಮಿಗೆ ಹಂಗೆ ಇಟ್ಕೊಂಡಿದ್ದಲ್ಲ.
0: ಅಂದ್ರೆ ಒಂದೇ ಸಲ ರಾಸಾಯನಿಕ ಬಿಟ್ಟು ಬರಕು ಆಗೋದಿಲ್ಲ, ಹಂತ ಹಂತವಾಗಿ ಬರಬೇಕು. ಮೊದ್ಲೆಲ್ಲ ಒಂದ್ ಎಕರೆ ಮಾಡ್ತಿದ್ದವರು ಒಂದ್ ಅರ್ಧ ಎಕರೆ ಸಾವಯವ ಮಾಡೋದು, ಮತ್ತೆ ಮುಕ್ಕಾಲು ಎಕರೆ ಆತರ ಹಂತ ಹಂತವಾಗಿ ರಾಸಾಯನಿಕದಿಂದ ಸಾವಯವ ಬಂದ್ರೆ ಆಗ ಭೂಮಿ ಕೂಡ ಬದಲಾವಣೆ ಆಗಿ ಅದನ್ನ ಅದಕ್ಕೆ ಹೊಂದ್ಕೊಳತ್ತೆ.
1: ಹೊಂದ್ಕೊತ್ತೆ. ಇವಾಗ ಆಗಲ್ಲ, ದುಡ್ಡು ನಾಶ ಅಲ್ವಾ? ದುಡ್ಡುದ್ರೆ ದೊಡ್ಡಪ್ಪ.
0: ಹಾಗೀಗ ಎಲ್ಲ ಬೆಳೆದಂತ ಬೆಳೆಗಳು ಏನಿರುತ್ತೆ, ಮುಖ್ಯವಾಗಿ ತಾವು ತರಕಾರಿ ಬೆಳೆಗಳನ್ನೇ ಬೆಳೀತಾರದಿಂದ, ಈ ಬೆಳೆದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ರಾ? ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರ?
1: ಇಲ್ಲ, ಇಲ್ಲಿ ಗಾಡಿ ಬರ್ತದೆ, ಅದು ಕೇರಳದಿಂದ ಅವ್ರು ಬಂದು ತಕೊಂಡು ಹೋಗ್ತಾರೆ. ನಾವು ತಕೊಂಡೋಗಿ ಮಾರ್ಕೆಟ್ಗೆ ತಗೊಂಡು ಹೋಗಕ್ಕೆ ಏನು ಇಲ್ಲ. ಇಲ್ಲಿ ನಮ್ಗೆ ಮನೆಗೆ ಬರ್ತಾರೆ, ಇಷ್ಟು ತಿಳ್ಕೊಂಡು ಒಂದು ಮೂರು ನಾಲ್ಕು ಜನಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇವತ್ತು ವ್ಯಾಪಾರ ಕೊಟ್ಟರೆ ನಾವು ನಾಳೆ ಇಲ್ಲ ನಾಡಿದ್ದು ಹಿಂಗೆ ಬರ್ತಾರೆ ತಗೊಂಡು ಹೋಗ್ತಾರೆ. ದುಡ್ಡೇನು ತೊಂದ್ರಲ್ಲ, ಕೈಗೆ ತಗೊಂಡು ಬಂದು ಕೊಡ್ತಾರೆ.
0: ಈಗ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ತರಕಾರಿ ಬೆಳೆಗಳು ಕಟಾವಾದ ತಕ್ಷಣನೇ ತಾವು ಇದನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ಬೇಕಾಗುತ್ತೆ. ಹೆಚ್ಚು ದಿನ ಇಟ್ಟರು ಕೂಡ ಅವು ಹಾಳಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಅದನ್ನ ನಿರ್ವಹಣೆ ಮಾಡಿ ಅದನ್ನ ಮಾರಾಟ ಮಾಡ್ತೀರಾ?
1: ನಿರ್ವಹಣೆ ಎರಡೆರಡು ಜನಕ್ಕೆ ಕುಯ್ಬೇಕು, ಕುಯ್ದೋದ್ರೆ ಮೂರು ನಾಲ್ಕು ಜನ ಇಟ್ಕೊಂಡಿದ್ರೆ ಬಲ್ತೈತೆ, ತಕೊಂಡಿಲ್ಲ ತಕೊಂಡಿಲ್ಲ ಬೇಸ್ಟ್ ಐತೆ.
0: ಅಂದ್ರೆ ಎಲ್ಲಾ ಪ್ರಮುಖವಾಗಿ ಕೇರಳದಿಂದನೇ ಬಂದು
1: ತಗೊಂಡೋಗ್ತಾರೆ.
0: ನಿಮ್ಮ ಸುತ್ತಮುತ್ತ ಯಾರ್ಯಾರು ಜಮೀನ್ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ
1: ಅವ್ರಿಗೆ
0: ಮಾರಾಟ ಮಾಡೋದ್ರಿಂದ ಅವ್ರಿಗೆ ಬಂದು ತಗೊಳಕ್ ಅನುಕೂಲ ಆಗ್ತದೆ. ಬೆಳೆದಂತ ಬೆಳೆಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ
1: ಇದೆಯಾ? ಅದು ಅದು ಹೇಳಕ್ ಆಗಲ್ಲ. ರೇಟ್ ಹೆಂಗ್ ಬರ್ತೇನೋ, ಕಳೆದ ವರ್ಷ ನಮ್ಗೆ 10 ರೂಪಾಯಿ 8 ರೂಪಾಯಿ ಹಿಂಗೆ ರೇಟು. ಅದು ಒಣ ಸೀಸನ್ ಬರ್ತದಲ್ಲ ಅವಾಗ 40-45 ಹಿಂಗೆ ಸಿಗ್ತದೆ. ಅದು ಬಿಟ್ಟರೆ ಹೋಯ್ತು 8 ರೂಪಾಯಿ 10 ರೂಪಾಯಿ ಹಿಂಗೆ ಒಂದು ಕೆಜಿಗೆ.
0: ತಾವು ಒಬ್ಬರೇನೆ ಈ ಕೃಷಿನಲ್ಲಿ ಮಾಡ್ತಾ ಇರೋದ ಅಥವಾ ಕುಟುಂಬದವರೆಲ್ಲ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ರಾ?
1: ಕುಟುಂಬ ಇಲ್ಲ.
0: ಯಾರ್ಯಾರೆಲ್ಲ ಸೇರ್ಕೊಂಡಿದ್ದು ಜೊತೆಗಿದಾರ?
1: ಜೊತೆಗೆ ನಾವು ನಮ್ಮ ಅತ್ತೆ ಹುಡುಗಿ ಸೇರಿಸ್ಕೊಂಡಿನಿ. ಒಬ್ಬರಾಗಿ ಮಾಡೋಕ್ಕಾಗಲ್ಲ, ತಾಯಿನೂ ಒಬ್ಬ ಮಗನೂ ಇಬ್ಬರೇ ಇರೋದು. ಕೂಲಿಗೆ ಒಬ್ಬ ಹೋಗ್ಬೇಕು, ಮನೇಲಿ ಒಬ್ಬ ಕೆಲಸ ಮಾಡಬೇಕು. ಇಬ್ರು ಮನೇಲಿ ಕೆಲಸ ಮಾಡ್ಕೊಂಡ್ರೆ ಊಟಕ್ಕೇನು ಸ್ವಲ್ಪ ತೊಂದರೆ ಆಯ್ತದೆ. ಅದಕ್ಕೆ ಒಬ್ಬ ಕೂಲಿಗೆ ಹೋಗ್ತಾನೆ, ಒಬ್ಬ ಮನೇಲಿ ಕೆಲಸ ಮಾಡ್ತಾನೆ. ಹಿಂಗೆ
0: ಕುಟುಂಬದವ್ರ ಜೊತೆಗಿರೋದ್ರಿಂದ ಸ್ವಲ್ಪ
1: ಕೃಷಿ ಮಾಡಕ್ಕೆ.
0: ಹಾಗೇನೆ ಸಂಸ್ಥೆ ಕಡೆಯಿಂದ ಯಾವ ರೀತಿ ಇದ್ದಂತ ತರಬೇತಿಗಳಾಗಿರ್ಬೋದು, ಮೀಟಿಂಗ್ಗಳಲ್ಲೆಲ್ಲ ಭಾಗವಹಿಸಿ ಈ ಕೃಷಿ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರ?
1: ಅವರು ಎಲ್ಲ ತರಬೇತಿ ಕೊಟ್ಟಿದ್ದಾರೆ, ಆಡು ಬಗ್ಗೆ ಕೋಳಿ ಬಗ್ಗೆ ತರಕಾರಿ ಕೊಟ್ಟಿದಾರಲ್ಲ ಅವರೆಲ್ಲ ಇದ್ದು ಅದು ಹಂಗೆ ಮಾಡಿ ಹಂಗೆ ಮಾಡಿ ಎಲ್ಲ ತರಬೇತಿ ಕೊಟ್ಟಿದ್ದಾರೆ. ಅವರು ಹೇಳ್ದಂಗೆ ನಾವು ಸ್ವಲ್ಪ ಮಾಡಿ ಮುಂದೆ ಬಂದಿನ, ಈಗೇನು ಕಷ್ಟಗಳು ಆಗಿಲ್ಲ.
0: ಈಗ ನೀವು ಸಂಘ ಮಾಡಿಕೊಂಡು ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಂಸ್ಥೆ ಕಡೆಯಿಂದ ಇರ್ತಿ ಸಭೆಗಳಲ್ಲಿ ತರಬೇತಿಗಳಲ್ಲಿ ಭಾಗವಹಿಸ್ತಾ ಈ ಥರ ಮೇಕೆ ಬಗ್ಗೆ ಮತ್ತು ಕೋಳಿ ಬಗ್ಗೆ ತರಬೇತಿ ಪಡ್ಕೊಂಡಿದ್ದೀರಾ, ಮತ್ತು ಬಿತ್ತನೆ ಬೀಜಗಳನ್ನೆಲ್ಲ ಪಡ್ಕೊಂಡಿದ್ದೀರಾ, ಇದರಿಂದ ಒಂದಷ್ಟು ಕೃಷಿ ಮಾಡೋಕ್ಕೆ ಒಂದಷ್ಟು ಅನುಕೂಲ ಆಗಿದೆ. ಮೊದಲೆಲ್ಲ ಈ ರೀತಿ ಸಂಸ್ಥೆಗಳಿಂದ ಸೌಲಭ್ಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈಗ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇರೋದಾಗಿರ್ಬೋದು, ಎಷ್ಟು ಅನುಕೂಲ ಆಗಿದೆ ತಮಗೆ ಕೃಷಿ ಮಾಡೋಕ್ಕೆ?
1: ಅಕ್ಕ ನಂದ ಮಾಮಟ್ಟ ಬಂದಾಗ ನಮ್ಗೆ ಇವಾಗ ಖುಷಿನೇ, ಅವರು ತರಬೇತಿ ಕೊಟ್ಟು ಬಿತ್ತನೆ ಬೀಜ ಕೊಟ್ಟು ನಮಗೆ ಏನೋ ಮುಂದೆ ಬರ್ತೀನಿ ನಾವು. ಅಲ್ಲದೆ ಮೊದಲು ನಾವು ಫಸ್ಟ್ ಜಾಗ ಹಿಡಿದು ಮಾಡಿ ನಮ್ಗೆ ರಾಗಿ ಬಿತ್ಕೊಂಡು ಭತ್ತ ಬಿತ್ಕೊಂಡು ಹಿಂಗೆ ಉರುಳಿ ಬಿತ್ಕೊಂಡಿದ್ದ. ಸಂಘದಲ್ಲಿ ಬಂದವರೆಲ್ಲ ಬಂದು ಮಾಡಿ ನಮ್ಗೆ ತರಬೇತಿ ಕೊಟ್ಟು ಅವರಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ನಮಗೆ ದುಡ್ಡಿಗೆ ಅಷ್ಟು ತೊಂದರೆನೂ ಇಲ್ಲ. ಎಲ್ಲಿ ಎಲ್ಲಿ ಮೀಟಿಂಗ್ಗೆ ಅವ್ರು ಕರೆತಿರ ಅಲ್ಲಿಗಂಟ ನಾವು ಹೊಂಟಿದ್ದೀನೋ, ಹೋಗಿ ಅವ್ರಿಗೆ ತರಬೇತಿ ಕೊಟ್ಟು ಮುಂದೆ ನಮಗೆ ಕುಂತು ಮಾತಾಡಕ್ ನಮ್ಗೆ ಒಂದು ಧೈರ್ಯ ಬಂದಿದೆ. ಮೊದಲೆಲ್ಲ ಇತ್ತಿಲ್ಲ, ಯಾರು ಬಂದ್ರೆ ಸಾಕು ಹೋಗಿ ಮನೆ, ಯಾರಂತ ಗೊತ್ತಿಲ್ಲ, ಭಯ ಆಯ್ತದ ಅಂತ ಹೇಳ್ಕೊಂಡು ಹಂಗೆಲ್ಲ.

0: ಇವಾಗ ಅವ್ರು ಬಂದು ನಮ್ದೇ ನಿಂತು ಮಾತಾಡಕ್ ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಸಂಘದಲ್ಲಿ ಬಂದು.
1: ಮುಂದೆ ಇನ್ನೇನೇನೆಲ್ಲ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಂಡು ಈ ಒಂದು ಕೃಷಿ ಚಟುವಟಿಕೆಯನ್ನು ಇನ್ನೂ ಪ್ರಗತಿಯಲ್ಲಿ ಮಾಡ್ಕೋಬೇಕು, ಇನ್ನೂ ಮುಂದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ?
0: ಅದಕ್ಕೆ ಸರ್ ಅವ್ರು ಸ್ವಲ್ಪ ಗೊಬ್ಬರ ಸ್ವಲ್ಪ ಹಂಸೆ ಎಲ್ಲ ಕೊಟ್ಟರೆ ನಮಗೆ ಅನುಕೂಲ ಆಯ್ತಿತ್ತು ಸ್ವಲ್ಪ, ಅದು ಸ್ವಲ್ಪ ಹೇಳಿ ಅವ್ರಿಗೆ.
1: ಈಗಾಗಲೇ ಎರೆಹುಳು ಗೊಬ್ಬರ ತಯಾರಿಕೆ ಮಾಡೋದು ಕುರಿತು ಕೂಡ ತರಬೇತಿ ಸಿಗ್ತಾ ಇದೆ, ಅದನ್ನು ಕೂಡ ತಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ದಿನ ಕೆಂಚನಹಳ್ಳಿಗೆ ಹೋಗಿ ಅದೊಂದು ಎರೆಹುಳು ಗೊಬ್ಬರ ಮಾಡೋದೊಂದು ತರಬೇತಿ ಪಡ್ಕೊಳ್ಳಿ. ನೀವು ಕೂಡ ಗೊಬ್ಬರನ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು ಬಳಸೋದು ಕೂಡ ತಪ್ಪುತ್ತೆ. ಈ ಎರೆಹುಳು ಗೊಬ್ಬರ ಹಾಕೋದು ಕೂಡ ಒಂದು ಸಾವಯವ ಕೃಷಿಯಲ್ಲಿ ಉತ್ತಮವಾದಂಥ ವಿಧಾನ, ಅದನ್ನು ಕೂಡ ತಾವು ತರಬೇತಿ ಪಡ್ಕೊಂಡು ಸಂಘದ ಮಹಿಳೆಯರೆಲ್ಲ ಅದನ್ನು ಕೂಡ ನಿಮ್ಮ ಮನೆ ಹತ್ರ ಅಥವಾ ಜಮೀನ್ ಹತ್ರನೇ ಈ ಗೊಬ್ಬರವನ್ನು ಮಾಡ್ಕೊಂಡು ಬಳಸಿ, ಅದು ಕೂಡ ಒಂದು ಉತ್ತಮವಾದ ಗೊಬ್ಬರವನ್ನು ಮಾಡಿಕೊಂಡು ಒಂದು ಸಾವಯವ ಕೃಷಿಯನ್ನು ನೀವು ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಕೂಡ ನೀವು ಸಂಘದ ಮಹಿಳೆಯರೆಲ್ಲ ಸೇರಿ ಅದೊಂದು ತರಬೇತಿ ಪಡ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈಗ ಅದೇ ರೀತಿ ಈಗ ತಾವು ಸಂಸ್ಥೆಗಳಿಂದ ಈ ಥರ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ಕೋತಾ ಇದ್ದೀರಾ, ಒಂದು ಸುಧಾರಿತ ಒಂದು ಕೃಷಿ ಜೀವನವನ್ನು ಮಾಡ್ತಾ ಇದ್ದೀರಾ. ಈಗ ತಾಲೂಕಿನ ಹಲವಾರು ಹಾಡಿಗಳಲ್ಲೂ ಕೂಡ ತಮ್ಮಂಥ ಆದಿವಾಸಿಗಳಿದ್ದಾರೆ, ಇರುವಂಥ ಜಮೀನನ್ನ ತಾವು ಮಾಡದೆ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದು, ಬೇರೆ ಕಡೆ ಕೂಲಿ ಕೆಲಸ ಮಾಡೋದನ್ನು ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಈ ರೀತಿ ಸಂಸ್ಥೆಗಳಿಂದ ಸೌಲಭ್ಯ ಪಡ್ಕೊಂಡು ಅವರೇ ಅವ್ರ ಜಮೀನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್ ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಸ್ವಂತನೇ.
1: ಹೌದು,
0: ಕೆಲವರು ಕೊಡ್ತಾರೆ ಅವ್ರಿಗೆ ವರ್ಚರಿ, ನಮ್ಮ ಜಮೀನು ಬಿಟ್ಟುಬಿಟ್ಟು ವರ್ಚರಿ ಮಾಡಕ್ಕೆ ಅವ್ರಿಗೆ ಇಷ್ಟ, ಆದರೆ ನಮ್ಗೆ ಹಂಗಿಲ್ಲ, ನಾವೇ ನಮ್ಮ ಜಮೀನಿಗೆ ನಾವು ದುಡಿಬೇಕು, ವರ್ಚರಿನೂ ಹೋಗಿ ದುಡಿಬೇಕು, ನಮ್ಗೆ ಎರಡು ಬೇಕು, ನಮ್ಮ ಜಮೀನು ಬೇಕು ಅವ್ರ ಜಮೀನು ಬೇಕು. ಈಗ ಕೂಲಿಗೆ ಹೋದ್ರೆ ನಮ್ಮ ಹೊಟ್ಟೆಪಾಡು ಅಲ್ವಾ, ಇಲ್ಲಿ ಮಾಡಿದ್ರು ನಮ್ಮ ಹೊಟ್ಟೆಪಾಡು. ಅದಕ್ಕೆ ಬೇಸಿಗೆ ಟೈಮಲ್ಲಿ ವರ್ಚರಿ ಕಲ್ಸ್ಕೊಯ್ತೀನಿ, ಪಡ್ಕೊಂಡು ಮುಂದುವರ್ತೀನಿ ನಾವು. ಅದೇ ಸ್ವಲ್ಪ ನಾವು ಸ್ವಲ್ಪ ಗೊಬ್ಬರ ನಮಗೆ ಅನಿಸ್ತಿ ಕೊಟ್ಟರು ನಮಗೆ ಅನುಕೂಲ ಆಯ್ತಿತ್ತು. ಇವಾಗ ಕೂಲಿಲ್ಲ, ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗಿದೆ, ಅವರು ನಮ್ಮ ಸಂಘದಲ್ಲೇ ಕೊಟ್ಟರು ನಮಗೆ ಆಯ್ತಿದೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.
1: ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಸಂಸ್ಥೆ ಕಡೆಯಿಂದ ಕೆಂಚನಹಳ್ಳಿಯಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕದ ಒಂದು ತರಬೇತಿಯನ್ನು ಪಡ್ಕೊಳ್ಳಿ ಸಂಘದ ಮಹಿಳೆಯರು, ಇದರಿಂದ ಕೂಡ ತಾವೇ ಒಂದು ಸ್ವತಃ ಗೊಬ್ಬರವನ್ನು ಮಾಡಿಕೊಂಡು ನೀವೇ ಬಳಸ್ಬೋದು. ಮುಂದಿನ ದಿನಗಳಲ್ಲಿ ಸಭೆ ಕರೆದಾಗ ಇದನ್ನು ಚರ್ಚೆ ಮಾಡಿ. ಬಹಳ ಸಂತೋಷ ಗೌರಿ ಅವರು, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ರೈತ ಮಹಿಳೆಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಆಹಾರ ಬೆಳೆಗಳನ್ನು ಬೆಳೀತಾ ಸಂಘದ ಮುಖಾಂತರ ಮಹಿಳೆಯರೆಲ್ಲ ತರಬೇತಿಗಳು ಮತ್ತು ಸಭೆಯಲ್ಲಿ ಭಾಗವಹಿಸ್ತಾ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಂದು ಕೃಷಿ ಜೀವನವನ್ನು ನಡೆಸೋದ್ರ ಕುರಿತು, ಇದರಿಂದ ತಮ್ಮ ಒಂದು ಜೀವನ ಹೇಗೆ ನಡೀತಿದೆ ಅನ್ನೋದ್ರ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಸಂಸ್ಥೆ ಕಡೆಯಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳು ತಮಗೆ ಎಷ್ಟು ಖುಷಿ ಇದೆ ಅನ್ನೋದ್ರ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿರುವುದಿದೆ. ಧನ್ಯವಾದಗಳು.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಶ್ರೀಮತಿ ಗೌರಿಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತ ಮಹಿಳೆ ಅಥವಾ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಗೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ

0: ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನು ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ

ಅಂತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು ಮೂರ್ಖರು ಮಾತ್ರ ಅರಿಯರು, ಅವರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ ನಮ್ಮ ಸೇರು ಪಾವು ಚಟಾಕಿ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನು ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು ದುರಾತ್ಮರು ಮೂಢರು ಮೂರ್ಖರು ಅವನನ್ನು ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನು ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನು ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ, ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನು ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ.

0: ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು, ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ, ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ, ನಮ್ಮ ನೋಡುವ

ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣರ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 150,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣೆ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯ.

0: ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳನ್ನು ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು ಎಲ್ಲಾ ರೈತರಿಗೆ ಕನಿಷ್ಠ 50,000 ವರೆಗಿನ ಸಾಲ ಮನ್ನವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದು ಬರುತ್ತಿರುವ 1 ಲಕ್ಷ ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 TMC ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗು ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡ್ಕೊಂಡು ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿತ್ತು. ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ

0: ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು, ರಾಯಚೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3ನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002ರ ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜೆಪಿ ಗುರುರಾಜ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿಶ್ರ ಮಾಂತರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುವುದು. ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ.

0: ಮನೋಚಿಂತನ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮೂಡ್ ಡಿಸ್ಆರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ, ಈ ಬಗ್ಗೆ ಮಾತಾಡಲು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಇವರು ಸ್ಟುಡಿಯೋಕ್ ಬಂದಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸ್ನೇಹಿತರೆ, ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ ಅಂದ್ರೆ ಮೂಡ್ ಡಿಸಾರ್ಡರ್, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟ್ರೆ, ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೂಡ್ ಡಿಸಾರ್ಡರ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದವನ್ನ ಬಹಳಷ್ಟು ಸಲ ಬಳಸ್ತೀವಿ, ಮನೆಯಲ್ಲಿರಬಹುದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ಗೆಳತಿಯರಲ್ಲಿ ಇರ್ಬೋದು. ಯಾಕೋ ಅವಳು ಮೂಡ್ ಸರಿ ಇಲ್ಲ, ಯಾಕೋ ಮೂಡ್ ಒಂಥರ ಇದೆ. ಹೀಗಾಗಿ ಮೇಲಿಂದ ಮೇಲೆ ಉಪಯೋಗವಾಗುವಂತಹ ಪದ ಇದು ಮೂಡ್ ಅಂದ್ರೆ ಮನಸ್ಥಿತಿ ಅಂತ. ಇದು ಮೂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದೊಂದು ಕಾಯಿಲೆ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ನಾವು ನಿರ್ಧರಿಸಬೇಕು ಕಾಯಿಲೆ ಅನ್ನೋದು, ಅದ್ರ ಬಗ್ಗೆ ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ಪ್ರತಿ ಮನುಷ್ಯನಲ್ಲಿ ಎಲ್ಲ ತರ ಭಾವನೆಗಳು ಸಾಮಾನ್ಯವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಅತಿಯಾದ ಉತ್ತೀರ್ಣ ಅಂಕಗಳು ಬಂದಾಗ ತನ್ನ ಖುಷಿಯಾಗುತ್ತದೆ. ದಿಢೀರ್ ಸಾವಾದಾಗ ವ್ಯಕ್ತಿಗೆ ನೋವಾಗುತ್ತದೆ, ಬೇಜಾರಾಗುತ್ತದೆ. ಇದು ಸಾಮಾನ್ಯ, ನಾರ್ಮಲ್. ಆದರೆ ಕಾರಣವಿಲ್ಲದೆ ಬೇಜಾರು, ಕಾರಣವಿಲ್ಲದೆ ಅತಿಯಾದ ಖುಷಿ, ಈ ತರ ಈ ಖುಷಿಯಿಂದ ಪೂರ್ತಿ ಈ ಮನಸ್ಥಿತಿಯಲ್ಲಿದ್ದು

0: ದಿನಚರಿ
1: ರುಟೀನ್ ಆಕ್ಟಿವಿಟೀಸ್ಗೆ, ನನ್ನ ಸಂಬಂಧಗಳಿಗೆ, ನನ್ನ ಸೋಷಿಯಲ್ ಲೈಫ್ಗೆ, ಆಕ್ಯುಪೇಷನ್ಗೆ ತೊಂದರೆ ಆದಾಗ ಇದು ಕಾಯಿಲೆ ಆಗುತ್ತೆ, ಮನಸ್ಥಿತಿಯ ಕಾಯಿಲೆ ಶುರುವಾಗುತ್ತೆ.
2: ಅಂದ್ರೆ ಈಗ ಮೂಡು ಡಿಸಾರ್ಡರ್ ಅಂದ್ರೆ ಯಾವಾಗ ಎಷ್ಟು ದಿವಸ ಅದೇ ಮೂಡಲ್ಲಿ ಇದ್ರೆ ಇದು ಕಾಯಿಲೆ ಅಂತ ಪರಿಗಣಿಸಬೇಕು ಸರ್?
1: ವೆರಿ ಗುಡ್. ನೋಡಿ, ನಾವು ಸೈಕಾಟ್ರಿಸ್ಟ್ ಪ್ರಕಾರ ಒಬ್ಬ ಒಂದು ಬೇಜಾರು ಮುಕ್ಕಾಲು ಪಾಲು ಮೋಸ್ಟ್ ಆಫ್ ದ ಡೇ ಬೇಜಾರಾಗಿದ್ದು, ಈ ಬೇಜಾರು ಪರಿಸ್ಥಿತಿ, ಈ ಮನಸ್ಥಿತಿ ಒಂದು ಎರಡು ವಾರ ಗಟ್ಟಲೆ ಇದ್ದರೆ ಅದನ್ನು ಡಿಪ್ರೆಸ್ ಎಪಿಸೋಡ್ ಅಂತ ಹೇಳ್ತೀರಿ. ಹಾಗೆ ಅತಿಯಾದ ಖುಷಿ, ಕಾರಣವಿಲ್ಲದ ಅತಿಯಾದ ಖುಷಿ ಒಂದು ವಾರ ಮಟ್ಟ ಇದ್ದರೆ ಅದನ್ನು ಮೇನಿಯಾ ಉನ್ಮಾದ ಕಾಯಿಲೆ ಅಂತ ಹೇಳ್ತೀರಿ. ಇದು ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ಸ್ ಇವೆರಡು, ಒಂದು ಡಿಪ್ರೆಷನ್ ಖಿನ್ನತೆ, ಮೇನಿಯಾ ಉನ್ಮಾದ. ಇನ್ನೊಂದು ತರಹ ಕಡಿಮೆ ಮಟ್ಟದ ಉನ್ಮಾದ ಹೈಪೋಮೇನಿಯಾ. ಇದು ಮೇನಿಯ ಲಕ್ಷಣ ಎಲ್ಲ ಇರ್ತದೆ, ಆದ್ರೆ ಕಡಿಮೆ ಮಟ್ಟ ಇರ್ತದೆ. ಇದು ಕೇವಲ ಅದರಿಂದ ತೊಂದರೆ, ಆ ಮನಸ್ಥಿತಿಯಿಂದ ಡಿಸ್ಫಂಕ್ಷನ್ ಡಿಸೆಬಿಲಿಟಿ ಕಡಿಮೆ ಇರ್ತದೆ, ಅದನ್ನ ಹೈಪೋಮೇನಿಯಾ ಅಂತ ಹೇಳ್ತಾರೆ.
2: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಅಂತ ನಾವು ಪರಿಗಣಿಸಿದ್ಮೇಲೆ ಇದು ಕಾಯಿಲೆ ಅಂತ ನಮ್ಗೆ ಗೊತ್ತಾದಾಗ ನಾವು ಮತ್ತೆ ವೈದ್ಯರನ್ನ ಕಾಣಬೇಕು ಅಂತ ತಾವು ಹೇಳ್ತೀರಾ? ಅಂದ್ರೆ ನಮಗೆ ಗುರ್ತಾಗ್ಬೇಕಾದ್ರೆ ನಾವು ಎಷ್ಟು ದಿನ ಅಂದ್ರೆ ಅಕ್ಕಪಕ್ಕದವರು ಸಂಬಂಧಿಗಳು ಎಷ್ಟು ದಿವಸ ಆ ವ್ಯಕ್ತಿನ ನಾವು ಅಬ್ಸರ್ವ್ ಮಾಡಬೇಕು, ಓ ಇದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಮಾಡಬೇಕಾದ್ರೆ ಎಷ್ಟು ದಿವಸ ಅವರಿಗೆ ಅಬ್ಸರ್ವ್ ಮಾಡಬೇಕು ಅಂತ ಪೇಷಂಟ್ಗೆ?
1: ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಸಿಚುವೇಶನ್ ರೆಸ್ಪಾನ್ಸ್, ಒಂದು ಎನ್ವೈರನ್ಮೆಂಟ್, ಒಂದು ಘಟನೆಯ ಸಂಬಂಧವಾಗಿ ಆತನ ಮನಸ್ಥಿತಿ ಬದಲಾದರೆ, ನಾನು ಹೇಳಿರೋ ಹಾಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಇಡೀ ಮನೆ ಖುಷಿಯಾಗಿರುತ್ತೆ, ಆ ಖುಷಿ ವಾತಾವರಣ ಇದ್ದೇ ಇರುತ್ತೆ. ಆ ವಾತಾವರಣ ಮೀರಿ, ಆ ಪ್ರಭಾವ ಮೀರಿ, ಫಾರ್ ಎಕ್ಸಾಂಪಲ್ ಆತನಿಗೆ ಒಳ್ಳೆ ಊಟ ಮಾಡಿದ ಒಬ್ಬ ಮಗು, ತುಂಬಾ ಖುಷಿ ಆಯ್ತು, ಊಟ ಆಯ್ತು, ಸಾಯಂಕಾಲ ಆದ್ರೂ ಸಹ ಬರೋ ಒಂದು ವಾರಗಟ್ಟಲೆ ಅತಿಯಾಗಿ ಖುಷಿಯಾಗಿದ್ದು, ಓವರ್ ಆಕ್ಟಿವಿಟಿ ಇದ್ರೆ ಕಡಿಮೆ ಆಗಿ, ಸಾಮಾನ್ಯವಾಗಿ ಆತನ ಮನೆಯವರು, ಅಕ್ಕಪಕ್ಕದವರು, ಕ್ಲೋಸ್ ಫ್ರೆಂಡ್ಸ್, ಇದನ್ನ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ಮುಂದೆ ಯಾವತ್ತು ಈ ತರ ಇರಲಿಲ್ವಲ್ಲ ಈ ವ್ಯಕ್ತಿ, ಈ ತರ ಆಗಿ ಈ ತರ ಆಗಿದ್ದಾನೆ ಅಂದಾಗ ಅನುಮಾನ. ದಟ್ ಇಸ್ ದ ಫಸ್ಟ್ ಸೈನ್ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್. ಮುಂಚೆ ಈ ತರ ಇಲ್ವಲ್ಲ ಈ ವ್ಯಕ್ತಿ, ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ಮಾತಾಡ್ತಾನೆ, ಇಷ್ಟು ಮಾತಾಡೋದಿಲ್ವಲ್ಲ, ಸಾಮಾನ್ಯವಾಗಿ ಅಳ್ತಾರೆ, ಆಮೇಲೆ ಬೇಗ ಸರಿ ಹೋಗ್ತಾರೆ, ಮಾಮೂಲಿ ಅಡ್ಜಸ್ಟ್ ಆಗ್ತಾನೆ. ಇದೇನದು, ಬೆಳಿಗ್ಗೆ ಸಾಯಂಕಾಲ ಒಂದೇ ತರ ಮಂಕ ಕುಂತಿದ್ದಾನೆ, ಊಟ ಮಾಡ್ತಾನೆ ಇಲ್ಲ, ಇಷ್ಟವಾದ ಪ್ರೋಗ್ರಾಮ್ ಬರ್ತಾ ಇದೆ ನೋಡ್ತಾ ಇಲ್ಲ, ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇಲ್ಲ, ಆಟಾಡಕ್ ಹೋಗ್ತಾ ಇಲ್ಲ, ಇದೆಲ್ಲ ವಾರ್ನಿಂಗ್ ಸೈನ್ಸ್, ಎಲ್ಲೋ ಇದು ಕಾಯಿಲೆ ಮಟ್ಟಿಗಿದೆ ಅಂತ ಸೂಕ್ಷ್ಮವಾಗಿ
2: ಮುನ್ಸೂಚನೆ ಕೊಡ್ತಾ ಇರುತ್ತೆ, ಹೀಗಿದ್ರೆ ಹಾಗೆ ಮಾಡ್ಬೇಕು ಅಂತ.
1: ಹೌದು
2: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ, ಅದೆಷ್ಟು ಪ್ರಕಾರಗಳಿವೆ, ಆಮೇಲೆ ಯಾವ್ಯಾವ ಥರದ್ದಿವೆ ಅಂತ ಸ್ವಲ್ಪ ಹೇಳಿ.
1: ಖಂಡಿತ. ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಬಂದು ಡಿಪ್ರೆಷನ್, ಶೇಕಡ 2 out of 100 ಈ ಕಾಯಿಲೆ ಇದೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮ ದೇಶದ ಪಾಪ್ ಸಂಖ್ಯೆ 100 crores, 100 crore ಜನ, ಇದರಲ್ಲಿ 2% ಅಂದ್ರೆ 2 crore ಜನ, 2 crore ಜನಕ್ಕೆ ಖಿನ್ನತೆ ಕಾಯಿಲೆ ಇದೆ. ಹಾಗೆ ಇನ್ನೊಂದು ಮೂಡ್ ಡಿಸಾರ್ಡರ್ ವಿಚ್ ಇಸ್ ಆಲ್ಸೋ ವೆರಿ ಕಾಮನ್, ಬೈಪೋಲಾರ್ ಮೂಡ್ ಡಿಸಾರ್ಡರ್. ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂದ್ರೆ ಒಂದು ಪರಿಸ್ಥಿತಿ ಬಂದು ಡಿಪ್ರೆಷನ್, ಇನ್ನೊಂದು ಪರಿಸ್ಥಿತಿ ಬಂದು ಉನ್ಮಾದ. ಈ ಕಾಯಿಲೆ ಸಹ ಸುಮಾರು ಇನ್ಸಿಡೆನ್ಸ್ ರೇಟ್ ಅಂದ್ರೆ 1 to 1.5% ಔಟ್ ಆಫ್ 100 ಒಬ್ಬನಿಗೆ ಈ ಕಾಯಿಲೆ ಉಂಟು.
2: 100 ಜನರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ ಇಂತ ಕಾಯಿಲೆ
1: ಇದ್ದೇ ಇರುತ್ತೆ.
2: ಡಾಕ್ಟರ್, ಈಗ ಒಂದು ಹಾಡು ಕೇಳೋಣ, ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಡಾಕ್ಟ್ರೆ, ಈಗ ಮೂಡ್ ಅಂದ್ರೆ ಏನು ಅಂತ ಒಂದ್ ಪ್ರಶ್ನೆ ಕೇಳಿ, ಇದು ಬರ್ದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಡಿಪ್ರೆಷನ್ ಅಂತ ಹೇಳ್ತಿದ್ರಲ್ವಾ, ಅದು ಬರ್ದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡ್ಬೇಕು?
1: ಬರ್ದೇ ಇರೋ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ರೆ, ಜೀವನದಲ್ಲಿ ಅವನ ಚಿಕ್ಕ ವಯಸ್ಸಿನಿಂದ ಆತ ಎಲ್ಲಾ ಕಷ್ಟಗಳನ್ನು ನಿಲ್ಲಿಸಿ ಮುಂದೆ ಬಂದಿದ್ದರೆ, ಆತನಿಗೆ ಒಂದು 20 ವಯಸ್ಸಿನಲ್ಲಿ 30 ವಯಸ್ಸಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಜಯಿಸಬಹುದು. ಯುವರ್ ಪಾಸ್ಟ್ ರೆಸ್ಪಾನ್ಸ್ ಟು ಎ ಸ್ಟ್ರೆಸ್, ಇಫ್ ಇಟ್ ಇಸ್ ಗುಡ್, ಇಟ್ ವಿಲ್ ಆಲ್ವೇಸ್ ಆಕ್ಟ್ ಇನ್ ದ ಫ್ಯೂಚರ್. ಆದರೆ ಚಿಕ್ಕ ವಯಸ್ಸಿಂದನೇ ಖಿನ್ನತೆ, ಬೇಜಾರು, ಕಷ್ಟದ ಪರಿಸ್ಥಿತಿ, ಆ ಪರಿಸ್ಥಿತಿ ಕುಗ್ಗಿದ್ರೆ, ಮನಸ್ಸು ಕುಗ್ಗಿದ್ರೆ, ಕುಗ್ಗಿ ಆತನಿಗೆ ಅವನ ಎಕ್ಸ್ಪೆಕ್ಟೇಷನ್ಸ್ ಅಚೀವ್ ಮಾಡದೇ ಇದ್ದಾಗ, ಈಗಿನ ಪರಿಸ್ಥಿತಿಯಲ್ಲಿ ಈಗ ಸಕೀಲ್ ಅವರ ವಯಸ್ಸು ಅಥವಾ ಅವರ ಒಂದು ವ್ಯಕ್ತಿಯ ಪರಿಸ್ಥಿತಿಗೆ ರಿಯಾಕ್ಟ್ ಆಗುತ್ತೆ. ವಿ ರಿಯಾಕ್ಟ್ ಹೌ ವಿ ರಿಯಾಕ್ಟ್ ಇನ್ ದ ಪಾಸ್ಟ್ ಯೂಶ್ವಲಿ, ದಟ್ ಇಸ್ ದ ವೇ ವಿ ರೆಸ್ಪಾಂಡ್.
0: ಅಂದ್ರೆ ನಾವು ಬೆಳೆದು ಬಂದ ಒಂದು ಮಾರ್ಗ, ಹಿನ್ನೆಲೆ ಎಲ್ಲ ಕಾರಣವಾಗುತ್ತೆ. ನಮ್ಮ ಕಷ್ಟ ಚಿಕ್ಕದ ವಯಸ್ಸಿನಿಂದಲೂ ನಾವು ಕಷ್ಟಗಳನ್ನು ಅನುಭವಿಸಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಧೈರ್ಯದಿಂದ ಎದುರಿಸಿದಾಗ, ಈಗ ಸ್ವಲ್ಪ ವಯಸ್ಸಾದ್ಮೇಲೆ ದೊಡ್ಡವರಾದ್ಮೇಲೆ ಯಾವುದೇ ಕಷ್ಟ ಬಂದ್ರೂ ನಾವು ಧೈರ್ಯವಾಗಿ ಎದುರಿಸ್ತೀವಿ.
1: ಹೌದು,
0: ಅಂದ್ರೆ ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡಿದ್ರೆ ಬಹಳ ಬೇಗ
1: ಆತನಿಗೆ ಶಕ್ತಿ ಚೆನ್ನಾಗಿರುತ್ತೆ. ಪರ್ಫೆಕ್ಟ್.
0: ನನಗೆ 38 ವರ್ಷ, ಏನೇ ಆಗ್ಲಿ, ಖುಷಿಯಾಗ್ಲಿ ಸಂತೋಷವಾಗ್ಲಿ, ಒಂದ್ ವಾರ 15 ದಿವಸ ಅದೇ ಮನಸ್ಸಲ್ಲೇ ಇರುತ್ತೆ, ಆಮೇಲೆ ತಂತಾನೆ ಸರಿ ಹೋಗುತ್ತೆ. ಇದೇನು, ಏನು ಲಕ್ಷಣ ಅನ್ಕೋಬೇಕಾ ಅಥವಾ ಏನು ಅಂತ, ಹೀಗಾದ್ರೆ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ.
1: ನೋಡಿ, ನಿಮಗೆ ಖುಷಿಯಾಗಿರ್ತೀರಾ, ಖುಷಿಯಾಗೋದು ಅದು ಖುಷಿಯಾಗಿ 2 ವಾರದಲ್ಲಿ ಮಾಯ ಆಗೋದಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ದುಃಖ ಕೂಡ ಮಾಯ ಆಗೋದಂತ ಹೇಳಿದ್ರಿ, ಅದು ಮಾಯ ಆಗಿದ್ದರೆ ಪರವಾಗಿಲ್ಲ. ಒಂದು ಮಾನಸಿಕ ಕಾಯಿಲೆಯಲ್ಲಿ ಒಂದು ಗೀಳು ಬೆನ್ನಂತ ಒಂದು ಕಾಯಿಲೆ ಇದೆ. ಆ ವ್ಯಕ್ತಿಗೆ ಈ ತಾನು ಬರ್ತಾ ಇರೋ ವಿಚಾರ ತನಗೆ ಅರಿವಿದ್ದು ತನ್ನ ಮನಸ್ಸಿಂದನೇ ಬಂದರೆ, ಬೇಡ ಒಂದರು ಬಂದರೆ, ಈಗ ನಾನು ಓದ್ತಾ ಇದ್ದೀನಲ್ಲಪ್ಪ ಆ ಪಿಕ್ಚರ್ ಬರಬಾರದು ಮನಸ್ಸಿಗೆ ಅಂದ್ರೆ, ಆದ್ರೆ ಪದೇ ಪದೇ ಬರ್ತಾ ಇದ್ರೆ, ಆ ಪದೇ ಪದೇ ಬರೋ ಆಲೋಚನೆಯಿಂದ ತಾನು ಮಾಡುವ ಕೆಲಸದಲ್ಲಿ ಅಡಚಣೆ ಆದರೆ ಅದು ಕಾಯಿಲೆ ಆಗುತ್ತೆ. ನಮ್ಮ ಅಮೆರಿಕನ್ಸ್ ಪ್ರಕಾರ ಅಟ್ಲೀಸ್ಟ್ 1 ಅವರ್, 1 ಗಂಟೆ ಒಬ್ಬ ವ್ಯಕ್ತಿಗೆ ಯಾವುದೇ ವಿಚಾರ ಪದೇ ಪದೇ ಬಂದು ಆ ವಿಚಾರ ತನ್ನ ಮನಸ್ಸಿನಲ್ಲೇ ಬಂತು ತನಗೆ ಗೊತ್ತಾಗಿ, ಛೆ ಇದು ಶುಲ್ಲಕ, ಇದು ವೇಸ್ಟ್, ಇದು ಬರಬಾರದು, ಇದು ಮರೆಯಬೇಕು, ಐ ಶುಡ್ ನಾಟ್ ಫೋಕಸ್ ಆನ್ ದಿಸ್, ಆಗದೆ ಇದ್ರೆ ಕಾಯಿಲೆ ಮತ್ತೆ ಆಗುತ್ತೆ. ಅದು ಡಿಪ್ರೆಷನ್ ಕಾಯಿಲೆ ಇಲ್ಲ, ಅದು ಆಂಗ್ಸೈಟಿ ಕಾಯಿಲೆ ಆಗುತ್ತೆ.
0: ಆಂಗ್ಸೈಟಿ ಏನೇನೋ ಬೇರೆ ಬೇರೆ ಪ್ರಕಾರಗಳಿವೆ ಮಾನಸಿಕ ಕಾಯಿಲೆಯಲ್ಲಿ, ಅದು ಇದೆಲ್ಲ ಇನ್ನೊಂದು ಬೇರೆ ಏನೋ ಆಗುತ್ತೆ ಅಂತ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಕಾಯಿಲೆ ಇದೇ ಇಂಥ ವಯಸ್ಸಿನವರಿಗೆ ಬರುತ್ತೆ ಅಂತ ಹೇಳಕ್ ಬರುತ್ತಾ? ಯಾವ ವಯಸ್ಸಿನಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರುತ್ತೆ?
1: ವೆರಿ ಗುಡ್ ಕ್ವಶನ್. ಈಗ ಮೂಡ್ ಡಿಸಾರ್ಡರ್ ನಡೆಯಿರೋ 2 ಪ್ರಕಾರ ಆಗಿ, ಒಂದು ಬೈಪೋಲಾರ್ ಮೂಡ್ ಡಿಸಾರ್ಡರ್, ಹಾಗೆ ಒಂದು ಮುಂಚೆ ಹೇಳಿರೋ ಹಾಗೆ ಬೈಪೋಲಾರ್ ಅಂದ್ರೆ ಆತನಿಗೆ ಡಿಪ್ರೆಷನ್ ಕಾಯಿಲೆ ಬರುತ್ತೆ, ಮೇನೇನು ಕಾಯಿಲೆ ಬರುತ್ತೆ. ಇನ್ನೊಂದು ಯೂನಿಪೋಲಾರ್ ಅಥವಾ ಡಿಪ್ರೆಸಿವ್ ಎಪಿಸೋಡ್. ಸಾಮಾನ್ಯವಾಗಿ ಡಿಪ್ರೆಷನ್ ಕಾಯಿಲೆ 3-4 ಡೆಕೇಡ್, 30-40 ವಯಸ್ಸಿನಲ್ಲಿ ಬರುತ್ತೆ. ಬೈಪೋಲಾರ್ ಮೂಡ್ ಡಿಸಾರ್ಡರ್ 20-30 ವಯಸ್ಸಲ್ಲಿ ಬರುತ್ತೆ. ಇದು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಸಂಸ್ಕೃತಿ, ಕಲ್ಚರ್ಗೆ ಎಲ್ಲ ನೀರು ಬರ್ಬೋದು, ಯಾರು ಬೇಕೋ ಬರ್ಬೋದು. ಒಬ್ಬ ಬಡವನಿಂದ ಸಾಹುಕಾರ ಬರ್ಬೋದು, ಅವಿದ್ಯಾವಂತನಿಂದ ಮೇಧಾವಿಗಳು ಕೂಡ ಈ ಕಾಯಿಲೆ ಬರ್ಬೋದು. ಹೆಂಗಸರಲ್ಲಿ ಖಿನ್ನತೆ ಕಾಯಿಲೆ ಜಾಸ್ತಿ. ಬೈಪೋಲಾರು ಮೆನ್ ಅಂಡ್ ವುಮೆನ್ ಅದು ಸೇಕ್ ಈಕ್ವಲ್ ಇನ್ಸಿಡೆನ್ಸ್ ರೇಟ್.
0: ಮತ್ತೊಂದು, ಬೇರೆ ಜೊತೆ ಮಾತಾಡ್ತಾ ಇರುವಾಗ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕು ಅಂತಂದ್ರೆ ಬಹಳ ಹಿಂಜರಿಕೆ ಆಗುತ್ತೆ, ಸಂಕೋಚ ಅನ್ಸುತ್ತೆ. ಇದು ನನ್ನ ಸ್ವಭಾವನೆ ಈಗ ಅಥವಾ ಇನ್ನು ರೋಗದ ಲಕ್ಷಣ ಏನು ಅಂತ
1: ನೋಡಿ. ನೀವು ಯಾರೇ ಆಗ್ಲಿ, ಇದು ಯಾವಾಗಿಂದ ಬಂತು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದನೇ ಈ ತರ ನಿಮ್ ಪದ್ಧತಿ ಏನಿದ್ರೆ, ಕೆಲವು ಕಲ್ಚರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಲ್ಚರ್ಗಳಲ್ಲಿ ಒಂದು ಹೆಂಗಸು ಗಂಡಸಿನ ಕತ್ತೆತ್ತು ನೋಡಬಾರದು. ಗುಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಪ್ರಕಾರ ಕಣ್ಣಿಟ್ಟು ಕಣ್ಣೋಡ್ ಮಾತಾಡೋದು ಗುಡ್ ಕಮ್ಯುನಿಕೇಶನ್. ಇದು ನಿಮ್ಗೆ ಇತ್ತೀಚೆಗೆ ಬಂದಿರೋ ಲಕ್ಷಣಗಳ ಅಥವಾ ಚಿಕ್ಕ ವಯಸ್ಸಿಂದ ಇದೆಯಾ ನಮ್ಗೆ ಗೊತ್ತಾಗ

0: ಬೇಕು, ಇದು ಎಲ್ಲರ ಜೊತೆ ಆಗುತ್ತಾ ಕಲಿಯುವ ಜೊತೆ ಮಾತ್ರ ಆಗುತ್ತಾ ನಮ್ಗೆ ತಿಳಿಬೇಕು. ಆದರೆ ನಿಮ್ಮ ಇದು ಆಫೀಸ್ ನಲ್ಲಿ ನೀವು ಮಾಡೋ ಕೆಲಸದಲ್ಲಿ ಇದು ಈ ತರ ಇದ್ರೆ ಅದಕ್ಕೆ ಕೆಲವು ಬದಲಾವಣೆ ಇದೆ, ಕೌನ್ಸಿಲಿಂಗ್ ಅಲ್ಲಿ ಬದಲಾವಣೆ ಮಾಡಿಸಬಹುದು.
1: ಡಾಕ್ಟರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದೆ ಇವತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿ ಪಿ ಗುರುರಾಜ್, ಮನೋವೈದ್ಯರು, MVJ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಡಾಕ್ಟರ್, ಒಂದು ಹಾಡು ಕೇಳಿ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟರ್ ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್.
1: ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ತಿಳಿಸಿದ್ದೀರಾ. ಇಷ್ಟೊತ್ತಿಗೂ ನಮ್ಮ ನಿಲಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
3: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನಸ್ಥಿತಿಯ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ನೀಡಿದವರು ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್, ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಮನೋಚಿಂತನ ಮನಸ್ಸಿನ ಮಂಥನ.
1: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜೆಪಿ ಗುರುರಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಹಾಗೂ ಸ್ವಾಸ್ಥ್ಯ ಜೀವನದ ಗುಟ್ಟು ಎಂಬ ವಿಷಯವನ್ನು ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಹಿರಿಯರೇ ಮನೆಯ ಲಕ್ಷಣ.
4: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
3: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
4: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
4: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ
6: ಶ್ರೀಮತಿ ಕಾಳಮ್ಮರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಗಿರಿಜನ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
7: ಸ್ವಾಗತ.
5: ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವಾಗಿ. ಮೊದಲು ಎಲ್ಲಿಂದ ಬಂದಿದ್ದೀರಿ, ಯಾವ ಊರು ನಿಮ್ದು, ಏನ್ ನಿಮ್ ಜೀವನ, ಅದನ್ನ ತಿಳಿಸ್ಕೊಡಿ ಅಮ್ಮ ನಮ್ಗೆ.
7: ನಮ್ದು ಊರು ನಾಗರಹೊಳೆ ಗೋಣಿಗದ್ದೆ, ನಮ್ಮ ಊರು ಅರೆಸ್ಟ್ ಒಳಗಡೆ. ಒಂದು ಈಗ ಒಂದು 20 ವರ್ಷ ಆಗಿದೆ ಅದೇನೋ. ತುಂಬರಗಡೆ ಬಿಟ್ಟು ಆನೆ ಬಂದು ಮನೆಗೆಲ್ಲ ಬೀಳ್ಸೋದು. ದಾಟಿ ಹೊರಗಡೆ ದಾಟಿ ಹೊರಗಡೆ ಅಂತ ಹೇಳೋ, ಮನೇನೆ ಇಲ್ಲ, ಹುಲ್ಲು ಗುಡಿಸಲು ಕಟ್ಕೊಳ್ತಾ ಇದ್ದಲ್ಲ, ಮನೇನೇ ಇಲ್ಲ. ದಾಡಿಸಿ ದಾಟಿ ದಾಟಿದ್ ಬಿಟ್ಟು ಹೋದವು ಈ ಕಡೆ, ಹೊರಗಡೆ ಇದ್ದಿದ್ ನಾವು.
5: ಅಂದ್ರೆ ಮೊದಲು ನೀವು ನಾಗರಹೊಳೆ ಹತ್ತತ್ರ ಸಮೀಪದಲ್ಲಿ ಇದ್ದದ್ರಿಂದ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಅಲ್ಲಿಂದ ನೀವು ಇಲ್ಲಿಗೆ ಸ್ಥಳಾಂತರಗೊಂಡು ಈಗ ಸತತ 20 ವರ್ಷಗಳಿಂದ ನೀವು ಹಾಡಿಲಿ ವಾಸವಾಗಿದ್ದೀರಿ. ಮನೇಲಿ ಯಾರ್ಯಾರಿದ್ದೀನಿ ನಿಮ್ಮ? ನೀವು
7: ನಮ್ಮ ಮನೇಲಿ ಒಬ್ಬಳೆ ಮಗಳು ನನಗೆ, ಅವಳು ಮದುವೆಯಾಗಿ 4 ಮಕ್ಕಳಾಯ್ತು, ಒಂದು ಹೆಣ್ಣು 3 ಗಂಡು. ಒಬ್ಬನು ಮದುವೆ ಆಗಿದ್ದಾನೆ, ಅವನ ಹತ್ರ ನಾನು ಇರೋದು, ಅವನು ಸಾಕ್ತಾ ಇದ್ದೀನಿ ಮೊಮ್ಮಗ.
5: ಅಂದ್ರೆ ಮೊಮ್ಮಗಳ ಜೊತೆ. ಈಗ ಇಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇರ್ತಿತ್ತು ಜೀವನ, ಬಡತನದ ಜೀವನ ಹೇಗಿರ್ತಿತ್ತು ಆ ಜೀವನ?
7: ಹೋಗಿ ಕೂಲಿ ಮಾಡ್ತಾ ಬರ್ತಾ ಇತ್ತು. ನಾನು 75 ಪೈಸೆ ಅಂದ ಕೂಲಿ ಮಾಡಿದೆ ಆಗ, ಬೆಳ್ಳಿ ದುಡ್ಡು ಅಲ್ಲ. ಮುನ್ನೆ ಅವ್ರು ಹೇಳ್ದಾಗೆ ಭತ್ತ 3 ಕೆಜಿ ಕೊಡ್ತಾ ಇದ್ರು. 1 ರೂಪಾಯಿಗೆ 1 ಅಣಿ ಮೆಣಸ್ಕಾಯಿ, 1 ಅಣಿ ಸಾಂಬಾರ, 1 ಅಣಿ ಈರುಳ್ಳಿ, ಬೆಲ್ಲ, 1 ಅಣಿಗೆ ಒಂದಿಷ್ಟು ಹೌದು

0: ಕೊಟ್ಟ ಅವ್ರು ಬಿಟ್ಟಾ ಇದ್ರಲ್ಲ ಹಾಗಾಗಿ ಇಷ್ಟು ಅವರು ತಂದು ಮಕ್ಕಳಿಗೆ ಕೊಡೋದು, ಕಾಪಿ ಕಾಸಿ ಕೊಡೋದು, ಒಂದಾಣಿ ಎಲ್ಲವರೂ ಒಂದಾಣಿಯಲ್ಲಿ ಆರು ಕಾಸಲ್ಲಿ ಮೂರು ಕಾಸಲ್ಲಿ ಸಾಮಾನ ಹಿಂಗೆ ಬದುಕುತ್ತಾ ಇದ್ದು. ಕೂಲಿ ಮಾಡಿದಾಗ ನಾನಲ್ಲ 75% ಕೂಲಿ ಮಾಡಿದೆ.
1: ಅಂದ್ರೆ ನಿಮ್ಮ ಅಂದ್ರೆ ಆಗಿನ ಕಾಲದಲ್ಲಿ ಬಡತನದ ಹೆಚ್ಚಾಗಿರ್ತಿತ್ತು, ಹಣದ ವೆಚ್ಚ ಕೂಡ ಅಗ್ಗವಾಗಿರ್ತಿತ್ತು, ಯಾವುದೇ ವಸ್ತುಗಳನ್ನ ಬೇಕಾದ್ರೆ ಕೂಲಿ ಮಾಡಿ ತಗೋತಿದ್ರಿ. ಈಗ ನೀವು ಎಷ್ಟು ವರ್ಷದಿಂದ ಕೂಲಿ ಮಾಡ್ತಿದ್ರಿ?
0: ಈಗ ನಾನು ಕೂಲಿ ಆಗ ಒಂದು ವಯಸ್ಸಾಗಿತ್ತು, ಒಂದು ಇಷ್ಟು ಉದ್ದ ಇದ್ದೆ, ಆಗ ವಯಸ್ಸು ಗೊತ್ತಿಲ್ಲ ಅಲ್ಲ, ಕೆಲಸ ಮಾಡ್ತಾ ಇದ್ದೆ ಹೋಗಿ ಕೊಡಗಲ್ಲಿ.
1: ಶಾಲೆಗೆಲ್ಲ ಹೋಗ್ಲಿಲ್ಲ ನೀವು? ಇತ್ತ ಶಾಲೆ ಅವಾಗ?
0: ಶಾಲೆ ಇರ್ಲೇ ಇಲ್ಲ, ಅರೆಸ್ಟ್ ಒಳಗಡೆಯಲ್ಲಿ ಆಗುದಿತ್ತು, ಏನಿಲ್ಲ, ಪ್ರಾಣಿ ಮಾತ್ರ ಪ್ರಾಣಿ ನಾವು, ಮನೆಗಳನ್ನ ಇಲ್ಲ. ಕೆಲಸ ಹೋಗ ಕೆಲಸ ಹೋಗ್ತಾ ಇದ್ದ, ಕಾಡು ಹೋಗ ಕಾಡು ಹೋಗ್ತಾ ಇದ್ದೆ. ಮಕ್ಕಳು ಬರೀ ಎಲ್ಲ ಅವ್ರ ಜೊತೆಯಲ್ಲಿ ಹೋಗೋದು, ಏನು ಬೇಕು ತಿನ್ನೋದು ಬರೋದು, ಮನೆ ಗುಡಿಸಿಲ್ ಕಟ್ಕೊಂಡು ಇರೋದು ಅಷ್ಟೇ. ಆನೇನಿಲ್ಲ, ಹುಲಿನಿಲ್ಲ, ಏನಿಲ್ಲ. ಆಗ ಚಂದ ಜೀವನ ಇತ್ತು ಅಂದ್ರೆ ವಿದ್ಯೆ ಇಲ್ಲ ಮಕ್ಕಳಿಗೆ ಅಂತ ಅಷ್ಟೇ.
1: ಈಗ ನೀವು ಕೂಲಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಯಾವ್ಯಾವ ತರ ಕೆಲಸವನ್ನ ಮಾಡ್ತಿದ್ರಿ ಅವಾಗ?
0: ತಿಪ್ಪೆ ಸಗಣಿ ಊರೋದು, ಗದ್ದೆ ಕೆಲಸ ನಾಟಿ ಮಾಡೋದು, ಪೈರಿಕೆ ಅಗಿಯೋದು, ಕಾಫಿ ತೋಟದ ಕೆಲಸ ಮಾಡೋದು, ಕಚ್ಚಡ ಕಡಿಯೋದು, ಗುದ್ದಲಿ ಕೆಲಸ, ಕಾಫಿ ಟೈಮ್ ಬಂದಾಗ ಕಾಫಿ ಕುಯ್ತಾ ಇದ್ದು ಕೆಲಸ ಮಾಡ್ತಾ ಇದ್ದೆ.
1: ಅಂದ್ರೆ ನಾನಾ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಜೀವನವನ್ನ ಸಾಕ್ತಾ ಇದ್ರಿ. ಈಗ ಕೆಲಸ ಮಾಡೋದಕ್ಕೆ ಎಷ್ಟು ಕೂಲಿಯನ್ನ ಕೊಡ್ತಿದ್ರು ನಿಮ್ಗೆ ಅವಾಗ?
0: 75 ಪೈಸ ಅಷ್ಟೇ, ಸಾಯಂಕಾಲ ಮಾಡಿದ್ರೆ ಅಷ್ಟೇ, ಬಂದ ಅಂಗಡಿಯಲ್ಲಿ ಸಾಮಾನು ತಗೊಳ್ಳೋ ಭತ್ತ ಅಂತ ಒಂದು ಕೆಜಿ ಕೊಡ್ತಾ ಇದ್ರು ಅಷ್ಟೇ.
1: 75 ಪೈಸಲೇ ಜೀವನವನ್ನ ಸಾಗಿಸ್ಕೊಂಡು ಖುಷಿಯಿಂದ ಸಾಗಿಸ್ತಾ ಇದ್ರಿ ಜೀವನನ.
0: ಮಡಕೆ ಬೇಕಲ್ಲ, ಅನ್ನ ಮಡಕೆ, ಸಾರು ಮಡಕೆ, ಮಡಕೆ ಚಿಲುವರ ಪಾತ್ರನೇ ಇರ್ಲಿಲ್ಲ ಆಗ. ಚಿಲುವರ ಪಾತ್ರೆಯಲ್ಲಿ ಬಿದಿರಾಳೆ, ಕಾಡು ಬಿದಿರಾಳೆನೆ ನಾವು ಕುಯ್ದು ತಟ್ಟೆ ಮಾಡ್ಕೊಂಡು ತಿಂತಾ ಇದ್ದಿದ್ದು ಮಡಕೆ.
1: ಅದೇ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ಮಡಿಕೆಯಲ್ಲಿ ಬೇಯಿಸ್ಕೊಂಡು ಹೇಗಿರ್ತಿತ್ತು ಆ ರುಚಿ?
0: ಇತ್ತು. ಆಗ ತೋಟದಲ್ಲಿ ಮೆಣಸ್ಕಾಯಿ, ಕಾದ್ರಿ ಮೆಣಸು ಸಣ್ಣದು ಅದು ತರೋದು, ಹಸಿ ಅರಿಶಿನ ಅರ್ಧ ಹಾಕೋದು, ಸಾಂಬಾರ ಎಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಖಾರ ಅರಿಯೋದು, ಕರಳೆ ಒಂದಿಷ್ಟು ಬೇಯಿಸೋದು ಮಡಿಕೆಯಲ್ಲಿ, ಅದನ್ನ ಅರ್ಧ ಹಾಕ್ಬಿಡೋದು. ಕಾಯಿ ಇಲ್ಲ, ಎಣ್ಣೆ ಇಲ್ಲ, ಹೀಗಾಗಿ ಇರಲಿಲ್ಲ. ಇತ್ತೇನೋ ನಾವು ತಂದು ತಿಂದಿಲ್ಲ. ಆಗ ಈಗ ಅಂಗಡಿಲಿ ಮೆಣಸ್ಕಾಯಿ ತಗೊಳ್ತಾ ಇದ್ದೋ.
1: ಅಂದ್ರೆ ಯಾವುದು ಅರಿದ ಕಾಲ, ಆ ಕಾಲದಲ್ಲೇ ನಾವು
0: ಎಲ್ಲ ಸಾಂಬಾರ ಜೀರಿಗೆ ಮೆಣಸೆಲ್ಲ ಹಾಕಿ ಚೆನ್ನಾಗಿ ಖಾರ ಅರಿತಾ ಇದ್ದೋ.
1: ನೀವೇ ಕುಟ್ಕೊಂಡು ಅರ್ಕೊಂಡು ಸಾಂಬಾರನ್ನ ಮಾಡ್ಕೋತಿದ್ರಿ,
0: ಚೆನ್ನಾಗಿರ್ತಿತ್ತು.
1: ಈಗ ಹಿಂದಿನ ಕಾಲದಲ್ಲಿ ಊಟ ಪದ್ಧತಿ ತುಂಬಾ ರುಚಿಯಾಗಿರ್ತಿತ್ತು, ಈ ನಿಟ್ಟಲ್ಲಿ ನೀವ್ ಯಾವ ತರ ಆಹಾರಗಳನ್ನ ಸೇವಿಸ್ಕೋತಿದ್ರಿ?
0: ಆಗ ರಾಗಿ ಬೀಸೋದು, ಭತ್ತನೇ ಕುಟ್ಟೋದು, ನಾವೆಲ್ಲ ಮಾಡ್ಕೊಡ್ತಾ ಇದ್ದೀವಿ, ಮಿಲ್ ಇಲ್ಲಲ್ಲ ನಾವೇ ಮಾಡ್ಕೊಡ್ತಾ ಇದ್ದೀವಿ.
1: ಏನೇನು ತಿಂತಿದ್ರಿ ಅವಾಗ?
0: ಮುದ್ದೆ, ಅನ್ನ ಹಂಗೆ ತಿಂತಾ ಇದ್ದ. ಕಾಡಿಗೆ ಹೋದ್ರೆ ಕಾಡು ಏನೋ ಗಣಸು ತಿಂತಾ ಇದ್ದ.
1: ಸೊಪ್ಪು
0: ಸೊಪ್ಪು ಅದನ್ನೇ, ಕಾಡು ಸೊಪ್ಪು. ಕಾಡಲ್ಲಿ ತೋಟದಲ್ಲಿ ಇರ್ತಿತ್ತಲ್ಲ ಸೊಪ್ಪು, ಸರಿ ಬರೋದಿಲ್ಲ ನನಗೆ. ಗಣಿಕೆ ಸೊಪ್ಪು ಅಂತೀವಿ, ಮುಳ್ಳು ಸೊಪ್ಪು ಅಂತೀವಿ, ಮತ್ತೆ ಸೀಗೆ ಸೊಪ್ಪು ಅಂತೀವಿ ಅಂತ ಸೊಪ್ಪಲ್ಲ ಕಿತ್ತಂದು ಇಷ್ಟಪ್ಪ ಬಟ್ಟೆಲ್ಲ ಕಟ್ಕೊಂಡು ಬರ್ತಾ ಇದ್ರು. ನೀ ಸೋಸೋದು ಬೇಯಿಸೋದು ತಿನ್ನೋದು, ಇಷ್ಟಪ್ಪು ಮಾತ್ರ ಹಾಕೋದಕ್ಕೆ.
1: ಈಗ ನೀವು ಹೇಳ್ತಿದ್ರೆ ನಾವು ಕಾಡಲ್ಲಿ ಜೀವನ ಮಾಡ್ತಿದ್ದಂತ, ಕಾಡು ಜೀವನ ಹೇಗಿತ್ತು ಅವಾಗ?
0: ಚೆನ್ನಾಗಿತ್ತು ಅಂದ್ರೆ ಮನೆಗಳು ಇಲ್ಲ, ಬರೀ ಹುಲ್ಲು ತಂದು ಗುಡಿಸಲು ಕಟ್ಟೋದು,
1: ಕರೆಂಟ್ ವ್ಯವಸ್ಥೆ
0: ಏನಿಲ್ಲ, ಬೆಂಕಿ ಮಾತ್ರ. ಒಂದೆರಡು ರೂಮ್ ಇದೆ, ಒಂದು ಅಡಿಗೆ ರೂಮ್ ಇದ್ರೆ ಒಂದು ಹೊರಗಡೆ ಬಿದ್ದುಕೊಂಡು ಮಲಗ್ತಾ ಇದ್ದಿದೆ. ಆನೆಂಗೆ ಬಂದು ಹೋದ್ರು ಏನ್ ಮಾಡ್ತಾ ಇರ್ಲಿಲ್ಲ, ಹುಲಿ ಬಂದ್ರು ಅಂದ್ರು ಏನ್ ಮಾಡ್ತಾ ಇರ್ಲಿಲ್ಲ.
1: ಕಾಡು ಪ್ರಾಣಿಗಳು ಯಾವುದೇ ರೀತಿ ತೊಂದರೆ ಕೊಡದೆ ನಾವು ಸತತ 20 ವರ್ಷಗಳಿಂದ ಕಾಡಲ್ಲಿ ಜೀವನ ಮಾಡ್ಕೊಂಡು ಬಂದ್ರಿ.
0: ಫಾರೆಸ್ಟ್ ನ ಒಳಗೆ ಹೋಗಿ ಅದು ಕೂಪ್ ಮಾಡ್ತಾ ತ್ಯಾಗ ಮರ ಹಾಕ್ತಾ ಕೂಪ್ ಮಾಡ ಹೋಗಿ ರಾಗಿ ಮಾಡೋ ಅಂದ್ರೆ ಅವರೊಂದು 10 ಸಾವಿರ 15 ಸಾವಿರ ಕೊಡ್ತಾ ಇದ್ರು. ರಾಗಿನೆಲ್ಲ ತರಕಾರಿ ಎಲ್ಲ ಕೆತ್ತಿ ಬಿತ್ತಿ ಬಿಟ್ಟು ಬಂದ್ರೆ ರಾಗಿ ಬಂದ್ರೆ ಮಾತ್ರ ಹೋಗಿ ಕುಯ್ದು ಗೊಯ್ತಾ ಇದ್ದು. ಏನು ಮುಡ್ತಾ ಇರ್ಲಿಲ್ಲ, ಯಾವಾಗ ತರಕಾರಿ ಬೇಕು, ಸೌತೆಕಾಯಿ ಬೇಕಾ, ಕುಂಬಳಕಾಯಿ ಬೇಕಾ, ಬೂದಿಕಾಯಿ ಬೇಕಾ, ಅದೆಲ್ಲ ಹಂಗೆ ಬಳದು ಬಿದ್ದಿರ್ತಾ ಇತ್ತು ಆವಾಗ ಕಾಲದಲ್ಲಿ.
1: ಯಾವುದು ಕೊಂಡಿರ್ಲಿಲ್ಲ, ಎಲ್ಲ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು, ಸಮೃದ್ಧಿಯಾಗಿರ್ತಿತ್ತು ಜೀವನ. ಈಗ ನೀವು ಹೇಳಿದ್ರಿ ರಸಗೊಬ್ಬರಗಳನ್ನ ನಾವು ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ ಅಂತ, ಈಗ ಯಾವ್ಯಾವ ತರ ಬೆಳ್ಕೋತಿದ್ರಿ ತರಕಾರಿಗಳನ್ನಾಗಿರ್ಬೋದು?
0: ಆಗ ನಾವೇ ಫಾರೆಸ್ಟ್ ಒಳಗೆ ನಮ್ಗೆ ಗೊಬ್ಬರ ಸಿಗ್ತಾ ಇತ್ತು, ಇಲ್ಲ ಮಣ್ಣಲ್ಲೇ ಕೆತ್ತಿ ಹಾಕ್ತಾ ಇದ್ದಿದ್ದು. ಒಂದು ಸೂರು ಗೊಬ್ಬರ ಹಾಕಿಲ್ಲ, ನಾವು ಜಮೀನುಗಳು ಮಾಡಿಲ್ಲಲ್ಲ, ನಾವು ಕಾಡಲ್ಲಿ ಹೋಗೋದು, ಕಾಡಲ್ಲಿ ಬೆಳೆ ಮಾಡೋದು, ಬಂದು ಇದ್ದುಕೊಡೋದು ಮನೇಲಿ, ಬಂದು ಇದ್ಕೊಂಡು ಬಂತು.

0: ನೋಡೋದು, ತರಕಾರಿ ಬಂದಾಗ ಹೋಗಿ ಕುಯ್ಕೊಬರೋದು, ತರಕಾರಿ ಬತ್ತಲ್ಲ ಕುಯ್ಕೊಬರೋದು, ಕುಂಬಳಕಾಯಿ ಏನೆಲ್ಲ ಹಾಕಿದ್ದೀವಿ, ಸೋರೆಕಾಯಿ ಕುಂಬಳಕಾಯಿ ಇದೆಲ್ಲ ಕಿಕ್ಕೊಬರೋದು, ಸೌತೆಕಾಯಿ ಇದ್ದ ತಿನ್ನೋದು, ಹಿಂಗೆ ಮಾಡ್ಕೋತಾ ಇದ್ದೋ.
1: ಈಗ ನೀವು ಜಮೀನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಆಗೆಲ್ಲ ಈ ಟ್ಯಾಕ್ಟ್ರಿ ಟಿಲ್ಲರ್ಗಳು ಹತ್ರ ಏನೂ ಇರಲಿಲ್ಲ, ಈ
0: ಏನಿಲ್ಲ, ನಾಗರೊಳ್ಳೆ ಕಾಡು ಇಲ್ದುವ ನೋಡಿದ್ರ ಹೋಗಿ ಅದೆಲ್ಲ ನಾವೇ ರಾಗಿ ಮಾಡಿರೋದು. ನಾಗರೊಳ್ಳೆ ಕಾಡು ಇತ್ತಲ್ಲ ಅದೆಲ್ಲ ಪೂರ್ತಿ ತ್ಯಾಗ ಮರ ಹಾಕ್ಬಿಟ್ಟು ನಾವೇ ರಾಗಿ ಸಿಲ್ದಿರಲ್ಲ. ನಾವೇ
1: ವ್ಯವಸಾಯ
0: ಕೆತ್ತದು ಗುದ್ದಲಲ್ಲಿ, ಎಲ್ಲ ಗುದ್ದಲಲ್ಲಿ ಈ ತ್ಯಾಗ ಮರ ಇಲ್ಲಿ ಒಂದು ಇಲ್ಲಿ ಒಂದು ಸಾಲು ನಟ್ಟಿಗೆ ಗುದ್ದಲಲ್ಲಿ ಕೆರೆದು ರಾಗಿ ಸಲ್ಬಿಟ್ಟು ಬರ್ತಾ ಇದ್ದೀವಿ. ತರಕಾರಿನಾಗೆ ಮಣ್ಣಿಗೆ ಕುತ್ತುಬಿಟ್ಟು ಬರ್ತಾ ಇದ್ದೀವಿ. ಯಾವ ಗೊಬ್ಬರ ಇಲ್ಲ,
1: ತಿಪ್ಪೆ ಗೊಬ್ಬರ ಬಳಕೆ
0: ಇಲ್ಲ,
1: ಹಂಗೆ
0: ಬೆಳಿತಾ ಇತ್ತು.
1: ಅದೇ ಯಾವುದೇ ರೀತಿ ಆಧುನೀಕರಣಗಳನ್ನ ಗೊಬ್ಬರಗಳನ್ನ ಬಳಸ್ಕೊಡದೆ ಗಿಡಗಳನ್ನ ನೀವು ಸಮೃದ್ಧಿಯಾಗಿ ಬೆಳ್ಕೊಂಡು ದವಸ ಧಾನ್ಯಗಳನ್ನ ತಿನ್ಕೋತಿದ್ರಿ ಅಂತ ಹೇಳ್ತಿದ್ರಿ. ಈಗ ಕಾಡು ಪ್ರಾಣಿ ಹಾವಳಿ ಆಗೆಲ್ಲ ನಿಮ್ಗೆ ಹೇಗ ಅನಿಸ್ತಿತ್ತು? ಕಾಡಲ್ಲಿ ಜೀವನ ಮಾಡೋದು ಎಷ್ಟು ಖುಷಿ ಅನಿಸ್ತಿತ್ತು?
0: ಗೇಮೇಸು ಬಂತು ಅಂದ್ರಲ್ಲ ಅಲ್ಲೆಂದ ಪ್ರಾಣಿಗಳು ನಮ್ನೆ ಹೊಲ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು, ನಾವು ಇರೋ ಜಲ ಗದ್ದೆ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು. ಆನೆಗಳು ಜಾಸ್ತಿ ಬಂತು, ಆನೆ ಪ್ರಾಣಿ ಸಾಕಾಯ್ತು.
1: ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಿಮ್ಗೆ ಒಬ್ಳು ಮಗಳು ಅಂತ ಹೇಳಿದ್ರಿ, ಆಗೆಲ್ಲ ಹಿಂದಿನ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಅವ್ರನ್ನ ಸಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತಿತ್ತು ನಿಮ್ಗೆ? ಅವಾಗ
0: ಆಸ್ಪತ್ರೆನೂ ಹೋಗಿಲ್ಲ,
1: ಅವಾಗ
0: ಅವಳು ಏನು ಕಾಯಿಲೆ ಬಂದಿಲ್ಲ,
1: ಬಟ್ಟೆ ಎಲ್ಲ ಕೊಟ್ಟು ಸಾಕ್ಬೇಕು ಅಂದ್ರೆ ನೀವ್ ಎಷ್ಟು ಕಷ್ಟ ಪಡ್ತಿದ್ರಿ? ಅವಾಗ
0: ಹೋಯ್ ಬಟ್ಟೆ ತಗೋಬರ್ತಾ ಇದ್ದೆ, ನಡ್ಕೊಂಡು ಹೋಗಿ ಗೋಣಿ ಕುಪ್ಪಲ್ಲಿ ಹೋಗ್ಬೇಕು ಬಟ್ಟೆಗೆ, ಗುಟ್ಟ ಅದೆಲ್ಲ ಏನು ಇರ್ಲಿಲ್ಲ, ಅಲ್ಲಿಂದ ಹೋಗಿ ನಡ್ಕೊಬರ್ತಾ ಇದ್ದಿದ್ದು ಬಟ್ಟೆ ತಗೊಂಡು ಸಾಮಾನ್ ತಗೊಂಡು. ಯಾಗ ಇಂತ ಕವರುಗಳು ಇಲ್ಲ, ಪೇಪರ್ಗಳು ಇಲ್ಲ, ಬ್ಯಾಗ್ಗಳು ಏನಿಲ್ಲ, ಇಂತ ಬಟ್ಟೆಲ್ಲ ಕಟ್ಕೊಂಡ್ ಬರ್ಬೇಕು ಹೊತ್ಕೊಂಡು.
1: ಅಂದ್ರೆ ಆ ತರ ನೀವು ನಿಮ್ಮ ಹೊಟ್ಟೆ ಬಟ್ಟೆನ ಕಟ್ಟು ಮಕ್ಳ ಜೀವನವನ್ನ ಸಾಕ್ತಿದ್ರೆ. ಅವಾಗ ಏನಾದ್ರು ಶಿಕ್ಷಣ ಕೊಡ್ಸಿದ್ರ ಆವಾಗ ಆ ಕಾಲದಲ್ಲಿ?
0: ಇಲ್ಲ, ಸ್ಕೂಲ್ ಇಲ್ಲೇ ಇಲ್ಲ. ಆಗ ನಮ್ಗೆ ಈ ಸ್ಕೂಲ್ ಬಂದಿರೋದು, ಅಲ್ಲಿಂದ ಒಂದು ಸ್ಕೂಲ್ ಕಟ್ಟಿದ್ರು, ಆಗ ಅವಳನ್ನ ಅಲ್ಲಿಂದ ಕಳಿಸಿದೆ ಶಾಲೆಗೆ, ಅಲ್ಲಿಂದ ಶಾಲೆಗೆ ಕಳಿಸಿ ಹತ್ತುವರೆ ಓದಿಸಿದೆ ಅವಳನ್ನ.
1: ಅವರಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ನೀವು ಹೊಟ್ಟೆ ಬಟ್ಟೆಯನ್ನ ಸಾಗಿಸ್ತಾ ಅನ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಹಬ್ಬ ಹರಿದಿನಗಳು ಅಂದ್ರೆ ಎಷ್ಟು ವಿಶೇಷವಾಗಿ ಮಾಡ್ತಿದ್ರಿ? ಅವಾಗ
0: ಹಬ್ಬ ಮಾಡ್ತಾ ಇದ್ರು ನಮ್ಮ ತಂದೆ ತಾಯಿ ಎಲ್ಲ, ಅವ್ರು ಹೆಂಗೆ ಮಾಡ್ತಾ ಇದ್ರು ಹಂಗೆ. ನಾವು ಹೆಣ್ಣು ಕಾಯಿ ತರೋದು, ಮನೆಯಲ್ಲಿ ಅನ್ನ ಸಾರು ಎಲ್ಲ ಮಾಡೋದು, ನೀರು ಫಸ್ಟ್ ಹೋಗಿ ಒಂದು ಸ್ನಾನ ಮಾಡ್ಕೊಂಡು ಬಂದು ಮನೆ ತಪ್ಪೆಲ್ಲ ಹಾಕಿ ಸಾರಿಸಿ ಹೊರಡ ತಪ್ಪೆಲ್ಲ ಹಾಕಿ ತಾರಿಸಿಬಿಟ್ಟು ಹೋಗಿ ಒಂದು ಸ್ನಾನ ಮಾಡಿದವರು ಒಂದು ಬಿಂದಿ ನೀರು ತಂದು ಮಡಗೋಗ್ಬೇಕು ಎಂಜಲಾಗದೆ. ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ನೀರು ತಂದು ಮಡಗಿಬಿಟ್ಟು ಒಂದು ಗಂಡಸು ಬಿಳಿ ಬಟ್ಟೆ ಉಟ್ಕೊಂಡು ತಂದು ಮಡಗಿಬಿಟ್ಟು, ಆಗ ಅವರು ಪೂಜೆ ಕುಲ ಮಾಡೋಗಂಟ ನಾವು ಯಾರು ಒಳಗೆ ಹೋಗಂಗಿಲ್ಲ, ಅವರೊಬ್ಬರು ಮನೇಲಿ ಪೂಜೆ ಎಲ್ಲ ಮಾಡಿ ಹಣ್ಣು ಕಾಯಿಲೆ ಪೂಜೆ ಮಾಡಬೇಕು, ಆಗ ಮಾಡಿ ಅಡುಗೆ ಶುರು ಮಾಡ್ತಾ ಇದ್ರು. ಅಡುಗೆ ಮಾಡೋಗಂಟ ನಾವು ಮಕ್ಕಳು ಮರಿಯೆಲ್ಲ ಒಳಗೆ ಹೋಗಂಗಿಲ್ಲ, ಅವರೊಬ್ಬರೇ ಮಾಡಬೇಕು. ನಾನಷ್ಟೇ ಮಾಡಬೇಕಾದ್ರೆ ನಾನೊಬ್ಬಳೆ ಸ್ನಾನ ಮಾಡಿಕೊಂಡು ಒಬ್ಬಳೆ ಮಾಡಬೇಕು. ನಮಗೆ ಬೆಳಿಗ್ಗೆ ಹೋಗಿ ಒಂದು ಬಿಂದಿ ಒಂದು ಪಾತ್ರೆ ನೀರು ತಂದರೆ ಮಾತ್ರ ಅದನ್ನೇ ಮಾಡಿಕೊಂಡು ನಾವು ಪೂಜೆ ಮಾಡೋದು.
1: ಅಂದರೆ ನಿಯಮ ನಿಷ್ಠವಾಗಿ ಅಷ್ಟೇ ರೀತಿಯಲ್ಲಿ ನೀವು ನಿಮ್ಮ ಸಂಪ್ರದಾಯಗಳ ಆಚರಣೆ ಮಾಡಿಕೊಂಡು ದೇವರ ಒಂದು ಕಾರ್ಯಗಳನ್ನು ನೀವು ಮಾಡ್ತಾ ಬರ್ತಿದ್ರಿ.

0: ಈಗ ನೀವು ಮನೆಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ಯಾವ ರೀತಿ ಕಾಪಾಡ್ಕೋತಿದ್ರಿ? ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಈಗ ಒಂದ್ ಹೊಟ್ಟೆ ನೋವೇ ಬಂತು, ಆಸ್ಪತ್ರೆಗೆ ಹೋಗ್ತಿದ್ರಿ, ಹಾಗೆಲ್ಲ ನೀವು ಕಾಡ್ ಮಧ್ಯೆ ಇದ್ದಿ ಅಂತ ಹೇಳ್ತಿದ್ರಿ. ಆಗ ನೀವ್ ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ?
1: ದೇವ್ರಿಗೆ ಗೊತ್ತು, ಆ ಕಾಯಿಲೆನೆ ಬರ್ಲಿಲ್ಲ. ಅವಾಗ ನಾನಲ್ಲ ಏನ ಗಾಳಿ ಸೊಪ್ಪನ್ ತರೋದು ಮಿಕ್ಸ್ ಬಿಡೋದಷ್ಟು ಬಿಟ್ರೆ ಇನ್ನೇನಿಲ್ಲ.
0: ಅದೇ ಸೊಪ್ಪು ಹಾಕ್ತಿದ್ರೆ ಎಲ್ರಿಗೂ,
1: ಮಕ್ಕಳಿಗೆ, ಬಂದವರಿಗೆ ಬರದವರಿಗೆ ಇಲ್ಲ.
0: ಈಗ ನೀವು ಡೆಲಿವರಿ ಎಲ್ಲ ಹೆಂಗ್ ಮಾಡಿಸ್ಕೊತಿದ್ರಿ ಅವಾಗ? ನೀವು
1: ಮನೇಲಿ ಯಾರು ಎರಡು ಹೆಂಗಸರು ಮಾಡ್ಕೊಡ್ತಾರೆ ಒಂದು ಸೇರ್ಕೊಂಡು.
0: ಡೆಲಿವರಿ ಎಲ್ಲ ಮಾಡಿಸ್ಕೊಂಡಾಗ ಹೇಗೆ ಸ್ವಚ್ಛತೆ ಆಗಿರ್ಬೋದು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋತಿದ್ರಿ, ಬಾಣ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್.
1: 4 ಮಕ್ಕಳು ಆಸ್ಪತ್ರೆ ಕಳಿಸಿಲ್ಲ ನಾನು, ಅವಳಿಗೆ ಮಗಳಿಗೆ.
0: ನೀವೇ ಮಾಡಿದ್ರಿ?
1: ನಾನೇ ಮಾಡಿದೀನಿ. ಮನೇಲೇ ತಾನೆ ನೀರು ಮೀಸೋದು, ಅರಿಶಿನ ನಿಷ್ಟಪ್ಪಸಾಗಿ ಅರಿಯೋದು, ಪೂರ್ತಿ ಮೀಯೋದು ಅವಳು. ಆಗ ನೀರು ಇಕ್ಕೊಳ್ಳೋದು, ಆಮೇಲೆ ಸೋಪ್ ಹಾಕಿ ನೀರು ಮೀಯೋದು, ಬಂದು ಎದ್ಕೊಳ್ತಾ ಇದೆ, ಬಂದು ಊಟ ಮಾಡೋದು. ಇದು ಹುಳಿ ಕಾಳು ಅಂತೀವಲ್ಲ, ಅದರ ರಸ ಕೊಡೋದು. ಕುರಿಮೊಳವು ಅಂತೀವಲ್ಲ, ಅದನ್ನ ಅರೆದು ಚಟ್ನಿ ಮಾಡಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಅದೊಂದು ಒಂದು ದಿವಸ ರಸ ಕೊಡೋದು. ಅದೆರಡು ಬಿಟ್ಟರೆ ಏನು ಕೊಡ್ತಾ ಇರಲಿಲ್ಲ.

0: ಕಾಳು ರಸ ಉರುಮಳಂಗು ಅಂದ್ರೆ ಇನ್ನು 3 ತಿಂಗಳ ಗಂಟ ನಾವು ಏನ್ ಕೊಟ್ಟಿಲ್ಲ, ತರಕಾರಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದೊಂದಿಷ್ಟ ಅನ್ನ, ಅನ್ನ ಬೇಯಬೇಕು ಮಡಿಕೆಯಲ್ಲಿ ಬೇಯಿಸಿ, ಬಿಸಿ ಬಿಸಿಯಾಗಿ ಒಂದಿಷ್ಟು ಅನ್ನ ಹಾಕಿ ಉಳ್ಳಿ ನೀರು ಒಂದಿಷ್ಟು, ಈಗ ಚಟ್ನಿ ಒಂದಿಷ್ಟು ಬಿಟ್ಟರೆ ಇನ್ನು ಸಾಯಂಕಾಲ ಬೆಳಿಗ್ಗೆ ಅಷ್ಟೇ, 3 ಹೊತ್ತಲ್ಲ ಇಲ್ಲ 2 ಹೊತ್ತು ಊಟ.
1: ಅಂದ್ರೆ ನಿಮ್ಗೆ ಎಷ್ಟು ಅರಿವಿದೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮಗಳನ್ನ ಆರೈಕೆ ಮಾಡ್ತಾ ಬಂದ್ರಿ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಊಟ ಆಗಿರ್ಬೋದು, ಯಾವುದೇ ಆಹಾರಗಳನ್ನ ತಿಂದಾಗ ಅಷ್ಟು ರುಚಿ ಅನ್ಸಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು?
0: ಈಗ ನಾನು ಏನಂತ ಹೇಳೋದು, ಏನೋ ಮಕ್ಕಳು ಮಾಡಿಕೊಡ್ತಾರೆ, ತಿಂದ್ಕೊಂಡು ಸುಮ್ಮನೆ ರುಚಿಯಾಗಿದೆ, ಇನ್ನೇನು ಮಾಡ್ಕೆ ಆಗ್ತದೆ. ಇನ್ನು ಬಂದಾಯ್ತು, ವಯಸ್ಸಾಯ್ತು, ಕೂಲಿ ದುಡಿಯೋಕೆ ಆಗೋದಿಲ್ಲ. ಇನ್ನು ಮನೇನಾಗಿದೆ, ಸರ್ಕಾರ ಏನೋ ಕಟ್ಕೊಟ್ಟಿದ್ದಾರೆ, ಆ ಮನೇಲಿ ಇದ್ಕೊಂಡು ಅವರು 3 ಎಕರೆ ಜಮೀನು ಕೊಟ್ಟಿದ್ದಾರೆ, ಅದನ್ನ ಹೋಗಿ ದುಡ್ರಿ ಮಕ್ಕಳೇನದು, ಏನೋ ಉಳಿಸಾಯಿನ ಬೆಳೆ ಹಾಕ್ತಾ ಹಾಕ್ತಾರೆ, ಅವ್ರಿಗೆ ಮಾಡ್ಕೊಡ್ತೀನೋ ಸುಮ್ಮನೆ ಕೂತಿದೆ. ಇನ್ನು ಅಷ್ಟು ಅದು ಮಕ್ಕಳು ನೋಡ್ಕೊಂಡು, ಏನೋ ನನ್ನ ಕೈಲಿ ಇನ್ನೇನು ಕೆಲಸ ಆಯ್ತದ, ಅಷ್ಟು ಬಿಟ್ಟರೆ ಏನಿಲ್ಲ.
1: ಈಗ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ?
0: ನನಗೇನೆ, ನನಗೆ ಕಣ್ಣು ಒಂದೇ, ಇನ್ನೇನಿಲ್ಲ. ಅಮ್ಮ ಇದು ಏನೋ ಸ್ವಲ್ಪ ಗುಳ್ಳೆ ಬಂದಾಗೆ ಇರೋದು ನೋಡಿ ಮೇಲ್ಗಡೆ, ಅದಕ್ಕೆ ಈಗ ತೋರಿಸ್ಕೊಳ್ದಂತ ಕಣ್ಣು ಕಾಣದೆ ಕೂತ್ಕೊಂಡ್ರೆ ಕೈ ಕಾಲು ಕಣ್ಣು ಚೆನ್ನಾಗಿರ್ಬೇಕು ಸಹಾಯ ಅಂತ.
1: ಅಂದ್ರೆ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ ನಮ್ಮ ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಕಣ್ಣು ತುಂಬಾ ಮುಖ್ಯ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ರಿ. ಜಾಸ್ತಿ ಯಾವ ತರ ಕಾಣಿಸ್ತಿಲ್ಲ ನಿಮ್ಗೆ?
0: ಸ್ವಲ್ಪ ಒಂಥರ ಗುಳ್ಳೆ ಮಾದರಿ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು: ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3ರಿಂದ 4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ.

ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ, ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು, ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ

0: ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ NAL ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ CBSE 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ CBSEಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ KV ವಿಶ್ವನಾಥನ್ ಮತ್ತು ಅಲೋಕ್ ಅರಾದೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026 ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ BIS ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026 ಎಂಟನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು

0: ಅನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕಣ್ಣಿಗೆ ಒರೆಸೋದು ಸಿಕ್ಕೋದು ಗಣ್ಣು ಹಿಂಗೆ ತೊರೆಯಾಗ ಸ್ವಲ್ಪ ಸಿಗ್ತದೆ ಗುಳ್ಳೆ ಹಂಗೆ ಅಷ್ಟೇ.
2: ಇದು ಚೆನ್ನಾಗಿ ಇನ್ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಯಾವುದೇ ಬಿ ಪಿ ಆಗಿಲ್ಲ, ಶುಗರ್ ಆಗಿಲ್ಲ, ಯಾವುದೇ ರೀತಿ ಆರೋಗ್ಯವಾದ ಜೀವನವನ್ನ ನಡ್ಸ್ಕೊಂಡು ಬರ್ತಿದ್ರಿ. ಈಗ ಮನೆಯಲ್ಲಿ ನಿಮ್ಮನ್ನ ಹೇಗ್ ನೋಡ್ಕೋತಿದ್ರೆ? ಈಗ ನಿಮ್ 4 ಜನ ಮೊಮ್ಮಕ್ಕಳು ಅಂತ ಹೇಳಿದ್ರಿ, ಯಾವ ತರ ನೋಡ್ಕೋತಾರೆ ನಿಮ್ಮನ್ನ?
1: 3 ಮಕ್ಕಳು ಅವ್ರ ತಾಯಿ ತಲೆ ಇದ್ದಾರೆ. ಹಿರಿ ಹುಡುಗ ಮದುವೆ ಆಗಿದ್ದಾನಲ್ಲ, ಅವನು ನನ್ನ ಚೆನ್ನಾಗಿ ನೋಡ್ಕೋತಾನೆ. ಒಂದು ಮಗು ಇದೆ, ಮಗುಗೆ 1 ವರ್ಷ ಆಗಿದೆ. ಗಂಡು ಮಗು ಅವಳಿಗೆ ಅವ್ರ ಗಂಡಾಡ್ತಿ ನೋಡ್ಕೊಳ್ತಾರೆ, ಮಗು ನೋಡ್ಕೋತೀನಿ, ಅವ್ರ ಗಂಡಾಡ್ತಿ ಅಡಿಗೆ ಎಲ್ಲ ಮಾಡಿಕೊಡ್ತಾರೆ. ನಾನೇನು ಕೆಲಸ ಮಾಡಿಸೋದಿಲ್ಲ, ಅವಳೆ ಮಾಡ್ತಾಳೆ, ಬಟ್ಟೆ ಬರಿ ಅಂದ ಹಿಡಿದು ಎಲ್ಲ ಅವಳೆ ಮಾಡ್ತಾಳೆ. ಅಷ್ಟು ಮಗು ನೋಡ್ಕೋತೀನಿ.
2: ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗ್ ಕಾಲ ಕಳಿತೀರಿ? ಆಗೆಲ್ಲ ತುಂಬಾ ಕೆಲಸ ಮಾಡೋದು ಕೈಗಳು, ಈಗ ತುಂಬಾ ರೆಸ್ಟ್ ತಗೋತಿದ್ದೇವೆ ಅಂತಂದ್ರೆ ಕಷ್ಟ ಆಗತ್ತೆ. ಈ ನಿಟ್ಟಲ್ಲಿ ನೀವು ಏನ್ ಕೆಲಸ ಮಾಡ್ಕೋತಿದ್ರಿ ಬೆಳಗ್ಗೆಯಿಂದ ಸಂಜೆ ತನಕ?
1: ಬೆಳಗ್ಗೆ ಸಂಜೆ ಕಂಡ ಜಮೀನಿಗಳಿಗೆ ಹೋಯ್ತೀನಿ, ಏನಾರ ಸೊಪ್ಪು ಬೆದರ್ಕಿಕೋ ಬರ್ತೀನಿ. ಬಂದು ಮನೆ ಸಣ್ಣ ಪುಟ್ಟ ಕೆಲಸ ಪಾತ್ರ ತೊಳೆಯೋದಿರ್ತದೆ, ಸಣ್ಣ ಪುಟ್ಟ ಬಟ್ಟೆಗಳಿರ್ತದೆ, ಮನೆ ಗುಡಿಸಿ ಮನೆ ತೊಳೆಯೋದಿರ್ತದೆ, ಅದೆಲ್ಲ ಮಾಡ್ಬೇಕಲ್ಲ, ಅದೆಲ್ಲ ಮಾಡ್ಕೋತೀನಿ.
2: ಅಂದ್ರೆ ನಿಮ್ಮ ಕೆಲಸಗಳನ್ನ ನೀವೇ
1: ಮಾಡ್ಕೋತೀನಿ. ನೀರಿಗೆ ಬಿಕ್ಕಿ ಅಂಟದಿರ್ತದೆ, ಇಷ್ಟು ಸೌದೆ ತಂದು ರೋಡ್ ಅಲ್ಲಿ ಸೌದೆಗಳಿಲ್ಲಲ್ಲ ಅದಕ್ಕೆ ಹೋಯ್ತೀನಿ. ಹಂಗೆ ಮಾಡ್ಕೊಳ್ಳೋದು ಒಂದು ಗಳೆ ಕೂರೋದಿಲ್ಲ ನಾನಷ್ಟೇ, ನನಗೆ ಕೂತಿರೋದು ಆಗೋದಿಲ್ಲ ಸುಮ್ಮನೆ.
2: ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಆರೋಗ್ಯ ಅನ್ನೋದು ತುಂಬಾ ಕಡಿಮೆ ಆಗ್ತಿದೆ. ಅಂದ್ರೆ 35 ಆದ ತಕ್ಷಣ ಎಲ್ಲಾ ಮಕ್ಕಳು ಒಂದು ಕಾಯಿಲೆಗೆ ತುತ್ತಾಗೋ ನಿಟ್ಟಲ್ಲಿ ಅವರ ಜೀವನ ಶೈಲಿನೇ ಬದಲಾಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ಏನ್ ಹೇಳ್ತೀರಾ ನೀವು? ನಮ್ಮ ಕಾಲದಲ್ಲಿ ತುಂಬಾ ಗಟ್ಟಿ ಮುಟ್ಟಿಯಾಗಿತ್ತು.
1: ಈಗ ಏನು ಗೊಬ್ಬರದ ಊಟ, ಕರೆಂಟ್ ಅನ್ನ ಬೇಯಿಸೋದು, ಅದೇ ಸಗತಿ ಸ್ವಲ್ಪ ಕಡಿಮೆ. ತಡೆ ಆರೋಗ್ಯಕ್ಕೆ ನಾವು ತಿಂದ ಆರೋಗ್ಯ ಮಕ್ಕಳಿಗೆ ಬರೋದಿಲ್ಲ. ಹಂಗೆ ಏನ್ ಮಾಡೋದು? ಈಗ ಅನ್ನ ಸಾರು ಅಂತ ಎಲ್ಲ ಮುದ್ದೆ ಮಾಡ್ತಾರೆ, ಏನಂತ ಅದು ಪಲ್ಲಿ ಅಂತೆ, ಅದನ್ನ ಚಿತ್ರಾನ್ನ. ಬೆಳಿಗ್ಗೆ ಅಂತೂ ದೋಸೆ ಇಡ್ಲಿ ಇದು ಮಾಡ್ಕೊಳ್ತಾರೆ, ಮಧ್ಯಾಹ್ನ ಅನ್ನ ಮಾಡ್ತಾರೆ.
2: ಈಗ ಊಟ ಶೈಲಿಗೆ ಸಂಬಂಧಿಸಿದಂತೆ ನೀವ್ಯಾವ ರೀತಿ ನಿಮ್ಮ ಶೈಲಿಯನ್ನ ಅಥವಾ ನಿಮ್ಮ ಆರೋಗ್ಯವನ್ನ ಕಾಪಾಡೋಕೆ ಲಿಮಿಟ್ ಅಲ್ಲಿ ಏನಾದ್ರು ಆಹಾರವನ್ನ ಸೇವಿಸ್ತಾ ಇದ್ದೀರಾ? ಅಂದ್ರೆ ನೀವು ಮುದ್ದೆನೆ ತಿಂತಿದ್ರಾ ಅಥವಾ ಏನು?
1: ಆಗ ಈಗ ಮುದ್ದೆ ಅನ್ನ
2: ಇವಾಗ ಏನ್ ಮಾಡ್ಕೊಡ್ತಾರೆ ಅದನ್ನ
1: ತಿಂತೀನಿ. ಏನ್ ಮಾಡ್ಕೊಡ್ತಾರೆ ಲಸಪ್ಪ ತಿಂತೀನಿ ಬೇಡ ಅಂತ ನನಗೆ.
2: ಮತ್ತೆ ನಿಮ್ಮ ಕಾಲದಲ್ಲಿ ಯಾವ ತರ ಆಹಾರ ಧಾನ್ಯಗಳನ್ನ ಬೆಳ್ಕೋತಿದ್ರಿ ಅವಾಗ ನೀವು?
1: ನಾನು ಹೇಳ್ದು ಫಾರೆಸ್ಟ್ ಒಳಗಡೆ ನಾವು ಇರೋದ್ರಲ್ಲಿ ಗದ್ದೆ ಇರ್ತಾ ಇತ್ತಲ್ಲ, ಅದು ಭತ್ತ ಬೆಳೀತಾ ಇದ್ದು, ಆಗ ತಂದು ರಾಗಿಗಳನ್ನ ಇಷ್ಟ ಗಲ ಗುಳಿ ತೆಗಿಯೋದು, ಗುಳಿನ ಸಂದ ಬೇಯಿಸಿ ಬಿಡೋದು, ತಾರಿಸಿ ಬಿಡೋದು, ಅದರೊಳಗೆ ರಾಗಿ ತುಂಬಿಡೋದು, ಗುಂಡಿ ಒಳಗೆ ಬಿದಿರು ಇರ್ತಿತ್ತಲ್ಲ ಅದನ್ನ ಚೆನ್ನಾಗಿ ತದ್ಲಾಗಿ ಅಡಿಸಿ ಅದ ಮೇಲೆ ಮುಚ್ಚಿಬಿಟ್ಟು ಒಳಗೆ ರಾಗಿ ಇರ್ತಾ ಇತ್ತು. ಅವಾಗ ಮತ್ತೆ ಹೊರಗಡೆ ಎಲ್ಲಿ ಮಾಡ್ಬೋದು?
2: ಅಮ್ಮ, ಹಾಗೆಲ್ಲ ನೀವು ಹೇಳ್ತಿದ್ರಿ, ಈ ಸಂಸ್ಕರಣೆ ಮಾಡಕ್ಕೆ ಮಿಷಿನ್ಗಳು ಯಾವ್ದು ಇರ್ಲಿಲ್ಲ, ನಾವು ಹೊಳೆಯಿಂದ ನೀರ್ ತಗೋ ಬರ್ತಿದ್ವಿ ಅಂತ ಹೇಳ್ತಿದ್ರಿ, ಇದ್ರ ಬಗ್ಗೆ ಹೇಳಿದ್ರಿ?
1: ಏನ್ ಇರ್ಲಿಲ್ಲ, ಆಗ ಹೊಳೆಯಿಂದ ಹೋಗಿ ನೀರ್ ಹೊತ್ಕೊ ಬರೋದು, ಕಲ್ಲಲ್ಲ ಅರಿಯೋದು, ನೀರ್ ಹೊತ್ಕೊ ಬರೋದು, ಭತ್ತ ತಂದ್ರೆ ಕುಟ್ಟಿ ಅಡಿಗೆ ಮಾಡ್ತೀನದು, ಇಷ್ಟೇ ಕಣವ.
2: ಅಂದ್ರೆ ಎಲ್ಲ ಆರೋಗ್ಯವಾಗಿ ಜೀವನವನ್ನ ನಡ್ಸ್ಕೊಂಡು ಹಾಗೆ ನೀವು ಶುಚಿತ್ವವನ್ನ ಕಾಪಾಡ್ಕೊಂಡು ನಿಮ್ಮ ಆರೋಗ್ಯದಲ್ಲಿ ನೀವು ಗಮನವನ್ನ ವಹಿಸ್ಕೊಂಡು ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ರಿ.
1: ಮಾಡಿದಷ್ಟು ನಮ್ ಈ ಮಕ್ಕಳು ಆಗೋದಿಲ್ಲ, ನಾವು ಒತ್ತವರೆ ಮಕ್ಕಳು ಹೊರಕೆ ಆಗೋದಿಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಒಂದು ಒರೆ ಸೌದಿ ಹೆಸರ ಕಟ್ಟಿದ್ರೆ ಒಬ್ಳೆ ಎತ್ತಿ ಹೊರತಾ ಇದ್ದೆ, ಈಗ ನಮ್ಮ ಮಕ್ಕಳು ಹೊರಲಿ ಆಗೋದಿಲ್ಲ.
2: ಅಂದ್ರೆ ಹೇಳಿದ್ನಲ್ಲ, ಇತ್ತೀಚಿನ ಜೀವನ ಶೈಲಿ ಆತರ ಮಕ್ಕಳನ್ನ ಪರಿವರ್ತಿಸ್ಬಿಟ್ಟಿದೆ. ಅಂದ್ರೆ ತುಂಬಾ ಚಿಕ್ಕದಾಗಿ ಅವರ ಭಾವನೆ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಆಗಿರೋದು ತುಂಬಾ ಕ್ಲಿಷ್ಟಕರವಾಗಿದೆ. ಮತ್ತೆ ಆಧುನಿಕತೆ ಅನ್ನೋದು ಮಕ್ಕಳ ಮೇಲೆ ಪ್ರಭಾವವನ್ನು

0: ಇರ್ತಾ ಇದೆ. ನೀವು ಹಿಂದಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಶ್ರಮ ಜೀವನವನ್ನ ರಟ್ಟೆ ಮಟ್ಟಕ್ಕೆ ದುಡಿದು ಬೇವರನ್ನ ಹರಿಸ್ತಿದ್ರಿ. ಅವಾಗ ಬೆಳಗ್ಗೆ ಎಲ್ಲ ಎಷ್ಟು ಗಂಟೆಗೆ ಎದ್ದಳ್ತಿದ್ರಿ ಅವಾಗೆಲ್ಲ ನೀವು?
1: ಬೆಳಿಗ್ಗೆ ಒಂದು 10 ಗಂಟೆ ಎದ್ದು ಅಡಿಗೆ ಮಾಡಿ ತಿಂದು ಮಕ್ಕಳಿಗೆಲ್ಲ ಕೊಟ್ಟು ಹೊರಗಡೆ ಕೆಲಸ ಹೋಗ್ತಾ ಇದ್ದು.
0: ಅವಾಗ ಹೇಗ ಅನಿಸ್ತಿತ್ತು ಅವಾಗ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು?
1: ಮಕ್ಕಳು ಆಟ ಆಡ್ತಾ ಇರ್ತಾ ಇದ್ರು
0: ಕಾಡಿಗೆ,
1: ಅವ್ರ ಮಕ್ಕಳೆಲ್ಲ ಹೋಗ್ತಾ ಇದ್ದ ಕಾಡಿಗೆ, ತಂದೆ ಮಕ್ಕಳೆಲ್ಲ ಅಲ್ಲೇ ಕಾಡಿಗೆ ಸಿಕ್ಕಿದರೆ, ಜೇನು ಸಿಕ್ಕಿದರೆ, ಏನಾದ್ರು ಕಾಡಲ್ಲಿ ಏನಾದ್ರು ಮಾಂಸ ಸಿಕ್ಕಿ ಸಿಗ್ತಾ ಇತ್ತು. ಅದೇನು ತಿಂದರೆ ಅದನ್ನು ಇಷ್ಟೊಂದು ಸಾರು ಮಾಡ್ತೀನಿ ಅದಾಗ ಅದೆಲ್ಲ ಸಿಗ್ತಾ ಇತ್ತು.

0: ಖುಷಿಯಾಯ್ತು ಮೈಸೂರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನ ಶೈಲಿ ಹಾಗೆ ನಿಮ್ಮ ಸ್ವಾಸ್ಥ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಹಾಗೂ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಎತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
5: ಹುಸೇ, ಮಳೆ ಹುಯ್ತಾ ಇದಲ್ಲ, ನೀರಿಲ್ಲ ಅಂತಿದ್ದೆ. ಪಾತ್ರೆ ಮಡಗು, ಚಾವಣಿ ನೀರಾದ್ರೂ ತುಂಬಿಕೊಳ್ಳಿ.
6: ಅಜ್ಜಿ, ಪಾತ್ರೆ ಮಡಗಿದ್ರೆ ಬರೀ ಪಾತ್ರೆ ತುಂಬಿ ಇವತ್ತಿಗ್ ಮಾತ್ರ ಆಗುತ್ತೆ, ಮತ್ತೆ ನಾಳೆಗೇನ್ ಮಾಡೋದು? ಅದಕ್ಕೆ ಮಳೆ ನೀರನ್ನ ಕೊಯ್ಲು ಮಾಡಿಸಿದ್ರೆ ತುಂಬಾ ದಿನಗಳವರೆಗೆ ನೀರನ್ನ ಸಂರಕ್ಷಿಸಬಹುದು.
5: ಹಂಗಂದ್ರೇನ್ ಮಗ, ಮಳೆ ನೀರ್ ಕೊಯ್ಲು ಅಂದ್ರೆ ಏನು?
6: ಚಾವಣಿ ನೀರು ಪೋಲಾಗದಂತೆ ಅದಕ್ಕೆ ಪೈಪ್ ಅನ್ನ ಅಳವಡಿಸಿ ತೊಟ್ಟಿ ಅಥವಾ ಟ್ಯಾಂಕ್ ನಲ್ಲಿ ಬಿದ್ದಂತಹ ಎಲ್ಲಾ ಮಳೆ ನೀರನ್ನು ಸಂರಕ್ಷಿಸುವುದು. ಹೀಗ್ ಮಾಡಿದ್ರೆ ಅಂತರ್ಜಲನು ಹೆಚ್ಚುತ್ತೆ, ನೀರು ಸಂರಕ್ಷಣೆ ಆದಂಗಾಗುತ್ತೆ.
5: ಹೌದ ಮಗ್ಳೆ, ಅಯ್ಯೋ ನಾವ್ ಚಿಕ್ಕವರಿದ್ದಾಗ ನಮ್ ಹಳೆ ತೊಟ್ಟಿ ಮನೆ ಇತ್ತಲ್ಲ, ನಾವ್ ಹಿಂಗೇನೆ ನೀರೆಲ್ಲ ಸಂರಕ್ಷಣೆ ಮಾಡ್ತಿದ್ವಿ. ಸರಿ ಬಿಡು, ನಾವು ಇವಾಗ್ಲೂ ಹಂಗೆ ಮಾಡೋಣ, ಎಲ್ಲರಿಗೂ ಹೇಳೋಣ.
6: ಹಾಗೆ ಆಗ್ಲಿ ಅಜ್ಜಿ.
3: ಮನೆ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸಿ ನೀರನ್ನು ಸಂರಕ್ಷಿಸಿ.

0: ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದೇ ಅನಿಮಿಯಾ.
1: ಅನಿಯಮಿತ ಋತುಚಕ್ರ ಮತ್ತು ಅಧಿಕ ಮಾಸಿಕ ಸ್ರಾವವಿರುವ ಮಹಿಳೆಯರಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದರಿಗೆ ಹಾಗೂ ವೃದ್ಧರಿಗೆ ಅನಿಮಿಯಾ ಕಂಡುಬರುತ್ತದೆ.
0: ಎಲ್ಲರೂ ಸಹ ತಪ್ಪದೇ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆ ಬರದಂತೆ ತಡೆಗಟ್ಟಬಹುದು. ಪೌಷ್ಟಿಕ ಆಹಾರ ಸೇವಿಸೋಣ, ಅನಿಮಿಯಾದಿಂದ ದೂರವಿರೋಣ.
2: ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು.

0: ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
2: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ.

ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.